0: ನೀವು ಕೇಂತಿದ್ರಿ ರೇಡಿಯೋ ಕುಂದಾಪುರ 89
1: ಸಾಧಾರಣ ಬ್ಯಾಸಿ ತಿಂಗ ಅಕ್ಕೇರಿ ಆಸಡಿ ಬಪ್ಪಲರು ಹೂಟಿ ಸಾಗುವಳಿ ನಟ್ಟಿ ಅಂದಾಳೆ ಅದೇ ಗಡಿಬಿಡಿ ಆಯ್ತು. ಅದೇ ಬಿಟ್ಟು ಬೇರೆ ಎಂತ ಯೋಚನೆ ಇಲ್ಲ. ಯಾಕಂದ್ರೆ ಇಡೀ ವರ್ಷಕ್ಕೆ ಇರುವುದು ಒಂದು ಮಳೆಗಾಲ ಬಪ್ಪದು. ಇಡೀ ವರ್ಷಕ್ಕೆ ಬೇಕಾಗುತ್ತೆ ಭತ್ತ ಬೇಯಿಸಿ ನಮ್ಮ ಇಡೀ ವರ್ಷ ಹೊಟ್ಟೆ ತುಂಬಕ್ ಬೇಕಾಗುವುದು ಬೆಳೆದೇ ಅದು ಒಂದ್ರಾಗ.
0: ನೀವು ಕೇಂತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಾಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜಿ ಜ್ಯೋತಿ, ನಿಮ್ಮೊಟ್ಟಿಗೆ ವಿಶ್ವ ಕುಂದಾಪುರ ಕನ್ನಡ ದಿನದ ಶುಭಾಶಯಗಳನ್ನ ಬೆಳಗ್ಗೆ ತಿಂದಿವ ಸಾಯಂಕಾಲ ತನಕ ಅದೇ ಖುಷಿಯೇ ಖುಷಿ ನಮ್ಗೆ. ಯಾಕಂದ್ರೆ ಇವತ್ತು ಆಸಾಡಿ ಹಬ್ಬ, ಜೊತೆಗೆ ನಮ್ಮ ಕುಂದಾಪುರ ಕನ್ನಡದ ಹಬ್ಬ ವಿಶ್ವ ಕುಂದಾಪುರ ಕನ್ನಡ ದಿನ ಕೂಡ. ನಮ್ಮೊಟ್ಟಿಗೆ ಕುಂದಾಪುರ ಕನ್ನಡ ನೀರು ಕುಡ್ದಂಗೆ ಅಂದ್ರೆ ಹುಟ್ಟಿನಿಂದಾನೆ ಅದನ್ನ ಮಾತಾಡ್ಕ ಬಂದ, ನಮ್ಗಿಂತ ಮುಂಚೆ ಮಾತಾಡೋಕ್ ಶುರು ಮಾಡಿರ. ಜೊತೆಗೆ ಇವರ ಕುಂದಾಪುರ ಕನ್ನಡ ಎಷ್ಟು ಲೈಕ್ ಇತ್ತಂದ್ರೆ ಹಿಂದೆ ಒಂದು ಪದ ಇತ್ತೆ ಅಂತ ನಾವು ಕೇಳಕ್ ಅಷ್ಟು ಲೈಕ್ ಇತ್ತು ಹಾಕ್ತ ಕುಂದಾಪುರ ಕನ್ನಡ. ನಮ್ಮೊಟ್ಟಿಗೆ ನಿವೃತ್ತ ಪ್ರಾಂಶುಪಾಲರಾಗಿರುವ ಬಾಲಕೃಷ್ಣ ಶೆಟ್ಟಿ ಹಿಲಿಯಾಣ ಅವರಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ.
0: ಹೆಂಗಿದ್ರಿ ಸರ್?
1: ಹೇಳ್ತಾ
0: ನೀವೆಲ್ಲ ಹೇಳ್ತಾತ್ರಿ, ಎವರ್ ಯಂಗ್, ಚಿರಾ ಯುವಕ ನೀವು. ಒಂಚೂರು ಮಂಡಿ ಕೂದ್ಲು ಹಣ್ಣಾಯ್ತು ಅಷ್ಟೇ,
1: ಮತ್ತೆಂತ ಅದರೊಟ್ಟಿಗೆ ಚರ್ಮ ಎಲ್ಲ ಜೋಲ ಬದಿ
0: ಎಲ್ಲ
1: ಮೆಟ್ಲು ಹತ್ತು ಕಾತಿಲ್ಲ.
0: ಲಿಫ್ಟ್ ಇತ್ತಲ್ಲ ನಿಮ್ಗೆ ಅಂದಳಿ?
1: ಲಿಫ್ಟ್ ಇದ್ದರಿಗೆ ಇತ್ತು. ನಮ್ಮ ಮನೆಗೆಲ್ಲ ಲಿಫ್ಟ್ ಹಾಕೋಕತ್ತೆ, ಜಗಲಿಗೆ ಬೀಳುತ್ತೆ, ಕಾಲು ಎಲ್ಲ ಹಿಡ್ಕೊಂಡು ಗೋಡೆ ಇಟ್ಕೊಂಡು ಆ ಚಿತ್ತೆ ತಿರುಗಕತ್ತೆ, ಎಲ್ಲಿ ಜಾರತ್ತೋ ಎಲ್ಲಿ ಬೀಳುತ್ತೋ ಎಲ್ಲ ಕೈಕಾಲು ಮಾಡ್ಕೊಂತ ಹಾಳ್ತಿನ ಕಾಲ ಅಲ್ಲ ಮರ.
0: ನಿಧಾನವೇ
1: ಪ್ರಧಾನ. ಹೌದು, ನಿಧಾನ ಮತ್ತೆಂತ ಮಾಡುದು.
0: ಆದ್ರೂ ಖುಷಿ ಅಂತ ಗೊತ್ತಾ, 86 ವಯಸ್ಸಿಗೂ ನಮ್ಮ ಬಾಲಣ್ಣ ಬಾಲಕೃಷ್ಣ ಶೆಟ್ಟಿ ಹಿಲಿಯಾಣ ಅವರು ಅವರೇ ಡ್ರೈವಿಂಗ್ ಮಾಡ್ಕೊಂಡು ಬತ್ತರ ಎಲ್ಲಾ ಫಂಕ್ಷನ್. ಈಗ ಅಂದ್ರೆ ಅವ್ರಿಗೆ ಹಾಪಕ್ಕೆ ಎಲ್ಲೆಲ್ಲ ಇತ್ತು ಅಲ್ಲೆಲ್ಲ ಹೋತ್ರ. ಲಯನ್ಸ್ ಹಂಗ್ಳೂರು ಇದ್ರಲ್ಲಿ ಈಗಳು ವೆರಿ ಆಕ್ಟಿವ್ ಮೆಂಬರ್, ವೆರಿ ವೆರಿ ಯಂಗ್ ಮೆಂಬರ್ ಕೂಡ ಅಲ್ದ ನೀವು?
1: ಹೌದಪ್ಪ.
0: ಅಲ್ಲ,
1: 42 ವರ್ಷ ಆಯ್ತು ಲಯನ್ಸ್ ಕ್ಲಬ್ ಹಂಗೆ. ಈ ಕ್ಲಬ್ ಎಲ್ಲ ಮೊದಲು ಕುಂದಾಪುರ ಕ್ಲಬ್ ಆಗಿದ್ದಿದೆ, ಒಂದ್ 8-12 ವರ್ಷ ಆದ ಕಡೆ ಹೆಂಗಳೂರು ಕ್ಲಬ್ ಸ್ಟೂರ್ ವಾಯದ್ರ 1-5 ವರ್ಷ ಆದ ನಂತರ ಆ ಕ್ಲಬ್ ಕರ್ಕೊಂಡ್ರೆ ನನ್ನ ಲ್ಯಾಂಡ್ ಕ್ಲಬ್ ಹಂಗ ಏನಂತ ಹೇಳ್ರೆ ಹೋಗಿ ಸೇರೋಕಿಲ್ಲ, ಬೈ ಇನ್ವಿಟೇಷನ್ ಮಾತ್ರ ಕ್ಲಬ್ ಸೇರೋದು. ಅದೊಂದು ವಿಶೇಷ. ನನ್ನ ಸೇರ್ಸ್ಕೊಂಡೆ ಅಂದ್ರೆ ಯಾರು ಸೇರ್ಸ್ಕೊಂತಿಲ್ಲ, ಅಂದ್ರೆ
0: ಅವ್ರು ಇನ್ವೈಟ್ ಮಾಡಕ್
1: ಇನ್ವೈಟ್ ಮಾಡಕ್ ಇವ ಅಡ್ಡಿಲ್ಲ ಯೋಗ್ಯ ಅನ್ನಾಳೆ.
0: ಯಾಕಂದ್ರೆ ನೀವು ಸಿಂಹದೊಟ್ಟಿಗೆ ಸೇರುದಲ್ದ, ಹಂಗ ಸಿಂಹಗಳು ಡಿಸೈಡ್ ಮಾಡಿ ಇವ್ರು ನಮ್ಮ ಗುಂಪಿಗೆ ಬೇಕಾ ಬೇಡ್ವಾ ಅಂತ.
1: ಲಯನ್ಸ್ ಸ್ವಲ್ಪ ಸ್ಪೆಷಲ್, ಅದೇ ಸ್ವಲ್ಪ ಅದನ್ನ ಟೈಮ್ ಪಾಸ್ ರಿಟೈರ್ ಆದ್ಮೇಲೆ ಉದ್ಯೋಗದಲ್ಲಿ ಇದ್ದಿದೆ, ಆಮೇಲೆ ಲಯನ್ಸ್ ಕ್ಲಬ್ ಒಂದು ಸೈಡ್ ಇದ್ದಿರ ಹಾಗೆ. ನನ್ನ ಟೈಮ್ ಪಾಸ್ ಆಗ್ಬೇಕಲ್ಲ, ಹಳತಾದ್ಮೇಲೆ ಮತ್ತೆ ಯಾರು ಹೇಳೋಕೆ ಮರಿಲ್ಲ, ಅದಕ್ಕೋಸ್ಕರ ದಿನ ದುಡುಕೋಸ್ಕರ ಆ ಲಯನ್ಸ್ ಕ್ಲಬ್ ಸೇರ್ಕೊಂಡು ಟೈಮ್ ಪಾಸ್ ಆಗ್ತಿತ್ತು. ಮತ್ತೆ ಅದನ್ನ ಸ್ವಲ್ಪ ಆಕ್ಟಿವ್ ಆಗಿದ್ರೆ ನಂಗೆ ಖುಷಿ. ಅದಕ್ಕೆ ಸೇರಿದ ಮೇಲೆ ನಾನು ಎಷ್ಟೋ ಜನರ ಬಳಕೆ ಲಯನ್ಸ್ ಕ್ಲಬ್ ಅಂದ್ರೆ ಹಾಗೆ, ಹಾಗಾಗಿ ಲಯನ್ಸ್ ಕ್ಲಬ್ ಸ್ವಲ್ಪ ಹೆಚ್ಚು ಹೆಚ್ಚು ಕಾಣ್ತಾ ಇದ್ದೇನೆ.
0: ವೆರಿ ನೈಸ್, ಖುಷಿ ಆಗ್ದಂತ ಗೊತ್ತಾ. ನಾವ್ ಯಾವಾಗ ಮನ್ಸರೊಟ್ಟಿಗೆ ಇರ್ತೋ ಅಲ್ಲ ಅಷ್ಟು ದಿನ ಅವ್ರ ಹತ್ರ ಇವ್ರ ಹತ್ರ ಮಾತಾಡ್ಕೊಂಡು ಖುಷಿಯಲ್ಲಿ, ಈಗ ನಂದು ರಿಟೈರ್ಮೆಂಟ್ ಆಯ್ತು 65 ಆಯ್ತು 75 ಅಂತ ಲೆಕ್ಕ ಹಾಕ್ತಾ ಕೂಕೊಂಡ್ರೆ ಮತ್ತು ಹಳತತ್ ನಾವ್ ಲೆಕ್ಕ ಹಾಕದೆ ಏಜ್ ಅನ್ನೋದು ಜಸ್ಟ್ ನಂಬರ್ ಅನ್ಕೊಂಡು ನಿಮ್ ಕಣಂಗೆ ಕಾಣಿ ಸರ್, ನೀವ್ ಎಷ್ಟು ಆಕ್ಟಿವ್ ಇದ್ರಿ?
1: ಹೌದು, ಅದ್ರ ಲೆಕ್ಕ ಹಾಕತ್ ಕೆಲವು ಸರ್ತಿ.
0: ಯಾಕೆ
1: ಪ್ರಾಯ ಅದೊಂದು ಲೆಕ್ಕ ಇಟ್ಕತ್ತ
0: ಅದ್ರ ಲೆಕ್ಕ.
1: ಸತ್ಯ ಹೇಳುದ, ಬೇರೆಯವ್ರಿಗೆ ಪ್ರಾಯ ಹೇಳುದಂದ್ರೆ ತುಂಬಾ ಅಂಜಿಕೆ, ನಂಗೆ ಹಂಗಲ್ಲ. ನಾನು 85 ಅಂತ ಹೇಳೋ ಖುಷಿ, ನಂಗೆ
0: ಖುಷಿ ಇದೆ, ಗರ್ವ ಇದೆ.
1: ಯಾರು ಏಜ್ ಮುಚ್ಚಿಡ್ತಿಲ್ಲ ನಾನು, ಹೆಚ್ಚು ಕಡಿಮೆ ನನ್ನ ಸೀನಿಯರ್ ಇಲ್ಲಿ ಯಾರಿದ್ರಿ ಅಂತ ನಾನು. ಇವತ್ತಿಗೂ ನಾನು ಲಯನ್ಸ್ ಕ್ಲಬ್ ನನ್ನ ಸೀನಿಯರ್ ಆಕ್ಟಿವ್ ಆಗಿ ಲಯನ್ಸ್ ಯಾರಿದ್ರ ಅಂತ ಹೇಳಿ ನಂಗೆ ಚಾಲೆಂಜ್ ಕೊಡ್ತಾ ಇದ್ದಾನೆ. ಯಾರು ಇಲ್ಲ, ಇಪ್ಪು ಸಹ ಕೆಲವರು ಇದ್ರ ಹೆಸರಿಗೆ ಲಯನ್ಸ್ ಕ್ಲಬ್ ಇವತ್ತಲ್ಲ ಏನಿಲ್ಲ. ನಾನು ಹಂಗಲ್ಲ, ಇಷ್ಟು ವರ್ಷದ ರೆಗ್ಯುಲರ್ ಕ್ಲಬ್ ಪ್ರತಿ ಆಕ್ಟಿವಿಟಿ ಪ್ರೋಗ್ರಾಮ್ ಸಕ್ರಿಯವಾಗಿ ಭಾಗವಹಿಸ್ಕೊಂಡಿದ್ದೆ. ಹಂಗಪ್ಪ ನಂಗೆ ಅದೊಂದು ಖುಷಿ ಇತ್ತು, ಅದರಿಂದ ನಂಗೆ ಅದೊಂದು ದಿನ ಟೈಮ್ ಪಾಸ್ ಆಗ್ಲಿ ತುಂಬಾ ಒಳ್ಳೇದಾಗ್ತ.
0: ಓಕೆ, ನೀವು 85 ಅಂದ್ರೆ ಈಗ ಆಸಾಡಿ ಹಬ್ಬ, 85 ಆಸಾಡಿ ಹಬ್ಬ ಕಂಡಾಯ್ತು ನೀವು
1: ಅಂದ್ರೆ ಸಣ್ಣ ಮೊದ್ಲಿದೆಲ್ಲ ಗೊತ್ತಾಗ್ತಲ್ಲಿ ಆಸಾಡಿ ಹಬ್ಬ ಅಂಬುದು ಮೊದ್ಲು ಮೊದ್ಲು ಗೊತ್ತಾತಿರ್ಲಿಲ್ಲ, ಆಗಳಿಗೆ ಕಡಿ ಕಡಿ ಗೊತ್ತಾಯ್ತು. ಆಸಾಡಿ ಹಬ್ಬ ಅಂದ್ರೆ ಕೆಲ್ಸ ಅಂತ ಇಲ್ಲ, ಟೈಮ್ ಹೋಗ್ತೇ ಇಲ್ಲ, ಉಮ್ಮುಕ್ ತುಂಬಕ್ ಹೊರಗಿದೆ ಅಂತ ಸಿಕ್ಕುದಿಲ್ಲ. ಏನು ಒಳಗೆ ಕೂಡಿ ಇಟ್ಟಿತ್ತದ ಸಾಂತಿಗೋಯೋ ಇನ್ನೊಂದು ಮತ್ತೊಂದು ಒಳಗೆ ಎಂತ ಇತ್ತು, ಒಣಕಟ್ಟಿ ಇದೆಲ್ಲ ಒಣಕಟ್ಟಿ ಎಲ್ಲ ಸಂಗ್ರಹ ಮಾಡಿ ಇಡ್ತೀವಿ ಎಲ್ಲ, ಅದನ್ನೆಲ್ಲ ಒಂದೊಂದೇ ತೆಗೋದು. ಎಲ್ಲಿವರೆಗೆ ಅಂದ್ರೆ ಇದು ನೀರಿಗೆ ಹಾಕದೆ ಹೆಬ್ಬೆಲ್ಸ್, ಆಮೇಲೆ ನೀರಿಗೆ

0: ಯಾಕಂದ್ ಮಾವಿನಕಾಯಿ, ಆಮೇಲೆ ಮೇಲ್ ಇದ್ರಂಗ ಊಲಿಂಗ ಸುತ್ತಿ ನೇಲ್ಸದ, ಹೊಟ್ಟೆಣ್ಣ ನೇಲ್ಸದ, ಗುಂಬಳಕಾಯಿ ಮತ್ತೆ ಚೌಂತಿಕಾಯಿ, ಇದೇ ಬಿಟ್ಟು ಬೇರೆ ಗತಿಯೇ ಇಲ್ಲ. ಇನ್ ಹಾಂಗೇನಾರ್ಬೇಕಂತ ತೋಡ್ ಬದಿಗೋ ಹೊಳೆ ಬದಿಗೆ ಹೋಯ್ಕೊಂಡು ಅಂತಾರೆ, ಕಾಣಿಗೆಣಿ ಅಂತ ಜಾರಿಗಿರಿ ಅಂತ ಇರ್ತಾರೆ. ಮತ್ತೆ ಮಳೆಗಾಲದ ಮೀನ್ ಫಿಶಿಂಗ್ ತುಂಬಾ ಕಷ್ಟ ಅಲ್ಲದೆ, ಮತ್ತೆ ಒಣಗಟ್ಟಿ ಮೀನು ಮತ್ತೆ ಹೊರಗಿನ ಅಕಸ್ಮಾತ್ ಹೊಳೆ ಮೀನಿಂದೆಲ್ಲ ಬತ್ತತ್ತೆ. ಹೊಳೆ ಮೀನು ಇವಳು ಸಿಗು, ಸಮುದ್ರ ಮೀನು ಮಾತ್ರ ಸಿಕ್ಕುದೆಲ್ಲ ಬಿಟ್ರೆ ಹೊಳೆ ಮೀನು ಬತ್ತತ್ತೆ. ಆಮೇಲೆ ತಿಂಡಿ ತಿನ್ಸು ಅಷ್ಟೇ, ಬಹಳ ಕಷ್ಟದೆಲ್ಲ ಮುಡಿ, ಈಗೆಲ್ಲ ಗೊತ್ತಿಲ್ಲ ಆಗಳಿಗೆಲ್ಲ ಮುಡಿ, ಹೊರಳಿ ಮುಡಿ ಬೇರೆ, ಉದ್ದಿನ ಮುಡಿ ಬೇರೆ, ಹೆಸರು ಮುಡಿ ಬೇರೆ, ಅಕ್ಕಿ ಮುಡಿ ಹ್ಯಾಂಗು ಇತ್ತಲ್ಲ, ಈ ತೌಡು ಮುಡಿ ಅಂತ ಇತ್ತು ಗಂಟೆಗಳಿಗೆ ಮುಡಿ ಕಟ್ಟಿ ಹಾಳಾಯ್ದಿದ್ದಂಗೆ ಸಗಣಿ ಸಾರಿಸಿ ಇಡ್ತಾರ ಮುಡಿ.
1: ಓ, ಅದ್ರ ಮ್ಯಾಲ ಸಗಣಿ ಸಾರಿಸೋದು ತಂಪಾಗಿಡತ್ತ,
0: ತಂಪಾಗಿ ಚೂರು ಹಾಳಾಗ್ತಲ್ಲ, ಮತ್ತೆ ಹುಳ ಗಿಳ ಅದಕ್ಕೆ ಹೊಡಿತಲ್ಲ. ಇವತ್ತಿ ಮುಡಿಯೂ ಇಲ್ಲ, ಸಗಣಿ ಕತ್ತಿ ಕೇಮಕ ಇಲ್ಲ ಬಿಡಿ, ಬೀಜ ಎಲ್ಲ ಇರತ್ತಲ್ಲ ಹೆಚ್ಚಿದೆಲ್ಲ, ಈ ಉದ್ದಗಿದ್ದ ಹೊರಳಿಗೆಲ್ಲ ಹುಳ ಬಾಪದ್ ಬಹುಬೇಗ. ಅದಕ್ಕೋಸ್ಕರ ಸಗಣಿ ಚಂದ ಮಾಡಿ ಸಗಣಿ ಮಾಡಿ ಇರ್ತದೆ, ಫಸ್ಟ್ ಕ್ಲಾಸ್ ಇರ್ತದೆ, ಎಷ್ಟು ಸಮಯದಲ್ಲಿ ಹಾಳಾಗ್ತಲ್ಲ.
1: ಓಕೆ, ಸೊ ಆ ಸಗಣಿ ಅನ್ನೋದು ಒಂದು ರೆಫ್ರಿಜರೇಟರ್ ತರ, ಈಗಿನ ಫ್ರಿಜ್
0: ಬಟ್ಟೆ ಆಂಟಿಬಯೋಟಿಕ್ ಇದು ಹೌದು, ಆಂಟಿಸೆಪ್ಟಿಕ್ ಕೂಡ ಹೌದು,
1: ಹೌದಲ್ಲ,
0: ಹೊಳಗೆಳೆ ಹುಳಗೆಳೆ ಎಂತದ್ದು ಬತ್ತಿಲ್ಲ ಗಣೆ, ಅದಕ್ಕೆ ಸಗಣಿ ಇಲ್ಲದ ಕಣ ಅಂಗಳದಕ್ಕೆ ಸಗಣಿ ಹಾಕಿಟ್ರಿ ಅಂತ ಕ್ಲೀನ್ ಇರುತ್ತೆ ಅಂತಾರೆ ಬತ್ತಾಗ.
1: ಹೌದು,
0: ನಕ್ಕುಳ ಸತ್ತೆ ಬತ್ತಲ್ಲ ಹೇಳ್ತಿರಲ್ಲ ಅಂದ್ರೆ, ಅಷ್ಟಕ್ಕೆ ಸಗಣಿ ಹಾಕಿ ಒಂದು ಎಂತ ಬೇಕಾದ್ರೆ ಅದ್ರ ಹಾಕಿ ಇಡ್ಲಕ್ಕೆ ವೈಶಾಖ ನಮ್ದು ವೈಶಾಖ
1: ಅಲ್ಲ, ಮೊದ್ಲಿನ ಮನೆಯ ಮಣ್ಣಿನ ನೆಲ ಅಲ್ದ,
0: ನೆಲ ಚಂದ ಮಾಡಿ ಒರ್ದ್ರ ಆಮೇಲೆ ಮತ್ತು ತಂಪಾಪಿಗೆ ಗೆದ್ದಿಗೆ ಹೆಸರು ಕೊಡಿ ಬೇರೆ ಅದಲ್ಲ, ಹೆಸರು ಕೊಡಿ ಎಲ್ಲ ತಗೊಂಡ್ ಬಂದ್ರೆ ತಕೊಂಡು ಸಮ ಹಿಜಕಿ ಹೊಸ ನೆಲಕ್ಕೆ ಅದನ್ನ ಹಾಕಿ ನೆಲಕ್ಕೆ ಹಾಕಿ ಚಾಚು ಅನ್ನೋ ಕ್ರಮ ಇದೆ,
1: ಹೆಸರು
0: ಕುಡಿ ಅದು ಪಳಗುಟ್ಕೊಂಡು ಹೊಳಿತಿತ್ತು. ಮತ್ತೆ ಅದ್ರ ಮೊದ್ಲು ವರುದಿತ್ತು ಎಲ್ಲ, ವರು ಚಂದವೇ ಬೇರೆ,
1: ವರ್ದ್ವರ ಸಾಕತ್ ಮರ್ರೆ
0: ಸಾಕತ್, ಮತ್ತೆ ಅದ್ರ ಕೂಕಂಡ ತಂಪಿತ್ ಕಣೆ, ಅಷ್ಟು ತಂಪ ಅದ್ರ ಕೂಕಂಡ್ರೆ ಆಯ್ಕೆ ತಾಗಳಿನ ಕತೆಯ ಹಂಗೆ. ಮತ್ತೆ ತಿಂಡಿ ತಿನ್ಸಿನ ಕತೆ ಬಿಡಿ, ಮಾಮೂಲಾಗಿ ತಿಂಡಿ ಇಪ್ಪದೆಲ್ಲ ಹುರುಳಿ ಬೇಸೋದಿರತ್ತೆ, ಗೆಣಗು ಬೇಸೋದಿರತ್ತೆ, ಆಮೇಲೆ ಇಡ್ಲಿ ಇಡ್ಲಿ ಮಾಮೂಲ್ ದೋಸೆ ಗೀಸೆ ಎಲ್ಲ ಇಪ್ಪದೆ, ಹಪ್ಪಳ ಎಲ್ಲ ಮಸ್ತ್ ಸ್ಟಾಕ್ ಇರುತ್ತೆ. ಏಪ್ರಿಲ್ ಮೇ ಶುರು ಆಗ್ತದೆ, ಗೆಣಗಿನ ಹಪ್ಪಳೆ ಬೇರೆ, ಹಸಿ ಹಲಸಿನ ಹಪ್ಪಳ ಬೇರೆ,
1: ಆಮೇಲೆ
0: ಹಪ್ಪಳೆ ಬೇರೆ, ಸಂಡಿಗೆ ಬೇರೆ, ಅದಕ್ಕೆ ಒಂದು ಏನದೊಂದು ಫ್ಯಾಕ್ಟ್ರಿ ಕಣೆ ಬೆಳಗ್ಗೆ ಮುಚ್ಚಿಕೊಂಡು ಎಷ್ಟು ಜನ ಸಂಭ್ರಮವೇ ಬೇರೆ, ಎಷ್ಟು ಜನ ಇಡೀ ಮನೆಯವರಲ್ಲಿ ಓಡಾಡೋದು, ನೀರು ಕಾಸೋದು, ಅದ್ರ ತಟ್ಟಿ ಇಡೋದು ಅದ್ರ ಮೇಲೆ, ಅದಕ್ಕೆ ಈಗ ಅದಕ್ಕೆ ಬೇರೆಂತ ಹೆಸರು ತಪ್ಪ ಎತ್ತರ ಅಕ್ಕಿ ಹಪ್ಪಳದ ಇದಕ್ಕೆ ಎಂತ ಮರ್ತೋಯ್ತು ಕಣೆ, ಹೆಸರು ಅಕ್ಕಿ ಹಪ್ಪಳ, ಅದನ್ನ ಹಸಿ ತಿಂಬು ರುಚಿ, ಅದು ಬಹಳ ಬೇಕು, ಉಪ್ಪಿನಕಾಯಿ ರಸ ಹಾಕಿ ತಿಂಬುದು ಒಂದು ಕ್ರಮ ಇತ್ತು, ಬಹಳ ರುಚಿ, ಬ್ರಾಹ್ಮಣರಲ್ಲಿ ಬಹಳ ಇದು ಹೆಚ್ಚು, ಅದಕ್ಕೆ
1: ಅದು ಟೇಸ್ಟ್ ಬೇರೆ,
0: ತುಂಬಾ ರುಚಿ. ಅಕ್ಕಿ ಹಪ್ಪಳ ಇದೆಲ್ಲ ಹಪ್ಪಳ ಮಾಡಿ ಸ್ಟಾಕ್, ಅದನ್ನ ಅದಕ್ಕೆ ಹಚ್ಚಿ ಮಾಡುದ ಮಳೆಗಾಲದಲ್ಲಿ, ಪ್ರಿಫರೆನ್ಸ್ ಗೆಣಗಿನ ಹಪ್ಪಳ ಸ್ವಲ್ಪ ಸಿಹಿ ಇರತ್ತೆ, ಅಕ್ಕಿ ಹಪ್ಪಳ ಹೊರದ್ರೆ ಮತ್ತೆ ಎಣ್ಣೆ ಹಾಕಿ ಹೊರದ್ರೆ ಅದು ನಾಲ್ಕು ಪಟ್ಟ ದೊಡ್ಡದಾಗ್ತ, ಅದ್ರ ರುಚಿಯೇ ಬೇರೆ. ತೆಂಗಿನಣ್ಣೆ ಹೋದಿಕ್ಕೆ ಅಕ್ಕಿ ಹಪ್ಪಳ ತಿನ್ಕ, ಈಗ ತೆಂಗಿನ ಎಣ್ಣೆ ಇಲ್ಲ ಅಕ್ಕಿ ಹಪ್ಪಳು ಇಲ್ಲ ಬಿಡಿ.
1: ಕರೆಕ್ಟ್,
0: ಆ ಕಾಲ ಒಂದಿತ್ತು ದಿವ್ಯತಾನ ಆಗಿತ್ತು ಅಂತಾರಲ್ಲ ಆ ನಮೂನಿ ಅಪ್ಪಾರ, ಬೇರೆ ಬೇರೆ ಇತ್ತು. ಮತ್ತೆ ಈ ಅದ್ರ ಮೇಲೆ ಈ ಹೊಸ ಹೊಸತೆಲ್ಲ ಮಾಡ್ತಾರೆ, ದಾಸನ್ ಸೊಪ್ಪ ಒಂದು ಕೇಂಟಿ ಪುಕ್ ಸಾಕ್ ನೀವು,
1: ದಾಸನ್ ದಾಸವಾಳ ಹೂವಿನ ಸೊಪ್ಪ,
0: ಅದು ಯಾವ ದಾಸನ ಅಲ್ಲ, ಬಿಳಿ ದಾಸವಾಳವೇ ಆಯ್ತು, ಬಿಳಿ ದಾಸನ ಅಪ್ಪಿನ ಸೊಪ್ಪಿನ ಕಡುಬು ಮಾಡ್ತಾರ, ರುಚಿ ಅದ್ಕೊಂಚ
1: ದ್ವಾಸಿ,
0: ಅದ್ರ ದ್ವಾಸಿ ಮಾಡ್ತಾರೆ, ಕಡುಬು ಮಾಡ್ತಾರೆ, ತುಪ್ಪ ಅಥವಾ ದೇನಿ ಮನೆಯಿಂದ ಏನೇನು ತುಪ್ಪ ಮನೆಯಿಂದೆಲ್ಲ ದೇನೇನು ತುಪ್ಪ ಗಣಿ, ಅದು ಹಾಕೊಂಡು ಅಥವಾ ತೆಂಗಿನಣ್ಣೆ ಒಳ್ಳೆ ತೆಂಗಿನಣ್ಣೆ ಹಾಕೊಂಡು ತಿಂಬುದು ಬಹಳ ಲಾಯ್ಕ. ಕಣ್ಣಿ ನಾನು ಅಕ್ಕಿ ಹಪ್ಪಳ ನೆನಪಾಯ್ತು ದೊಡ್ಡ ಅಂತ, ಅದಕ್ಕೆ
1: ದೊಡ್ಡ
0: ಅದು ಆ ರುಚಿಯೇ ಬೇರೆ. ಇದೆಲ್ಲ ಇದೆಲ್ಲ ಆಗಳಿ ಸಿಕ್ಕೋದು ಮಳೆಗಾಲದಂಗೆ ಮಾಡಿ ತಿಂಬಕಲ್ಲ, ಆಷಾಢಿಗೆ ಅಂತೂ ಬೇಕತ್ತೆ, ಮತ್ತೆ ಇಂತ ಕೆಲಸ ಇಲ್ಲ, ಸಾಧಾರಣ ಬ್ಯಾಸಿ ತಿಂಗ ಅಕ್ಕೇರಿ ಆಷಾಢಿ ಬಪ್ಪಲವರು ಹುಟ್ಟಿ ಹುಟ್ಟಿ ಸಾಗೋಳಿ ನಟ್ಟಿ ಅಂದಾಳೆ, ಅದೇ ಗಡಿಬಿಡಿ ಆಯ್ತು, ಅದೇ ಬಿಟ್ಟು ಬೇರೆ ಎಂತ ಯೋಚನೆ ಇಲ್ಲ, ಯಾಕಂದ್ರೆ ಇಡೀ ವರ್ಷಕ್ಕೆ ಇರುವುದು ಒಂದು ಮಳೆಗಾಲ ಬಪ್ಪದು, ಇಡೀ ವರ್ಷಕ್ಕೆ ಬೇಕಾಗದ ಭತ್ತ ಬೇಯಿಸಿ ನಮ್ಮ ಇಡೀ ವರ್ಷಕ್ಕೆ ಹೊಟ್ಟೆ ತುಂಬಕ್ ಬೇಕಾಗುವುದು ಬೆಳೆದೆ, ಅದು ಒಂದ್ರಾಗ ನಟ್ಟಿಗಿಟ್ಟು ಪರ್ಫೆಕ್ಟ್ ಆಗಿ ಒಳ್ಳೆ ಸಾಗುವಳಿ ಆಯ್ತಾ, ಅದಕ್ಕಿಂತ ದೊಡ್ಡ ದೊಡ್ಡ ಯಾವ್ದ ಅಂತ ಹೇಳ್ತಾರೆ
1: ಲಾಟ್ರಿ
0: ಮತ್ತೊಂದಿಲ್ಲ, ಒಳ್ಳೆ ಸಾಗುವಳಿ ಲಾಯ್ಕ ಅದ್ರೆ ಸಾಕು ಅಷ್ಟೇ, ತುಂಬಾ ಬೆಳಿಗ್ಗೆ.
1: ಮತ್ತೆ ಆಷಾಢಿ ತಿಂಗಳ ಮಳೆ ಬಪ್ಪುದಂದ್ರೆ ಮಳೆ, ಹೌದು
0: ಇವತ್ತಿನ ಮಳೆ, ಈಗ ಅದ್ರಂಗೆ ಮಳಿ ಫಸ್ಟ್ ಭರಣಿ ಕೃತಿಕ, ಭರಣಿ ಮಳೆ ಬಂದ್ರೆ ಸ್ವಲ್ಪ ಭರಣಿ ಮತ್ತೆ ಕೃತಿಕ ಕಾಯಕ ಅಂತಾರೆ, ಅಂದ್ರೆ ಸಿಕ್ಕಾಪಟ್ಟೆ ಬಿಸಿ ಕಾದ್ರೆ ಮಣ್ಣು ಸಿಕ್ಕಾಪಟ್ಟೆ ಅಂದ್ರೆ ಆಗ ಭಯಂಕರ ಬಿಸಿ ಶಾಖ ಹೆಚ್ಚು ಸೂರ್ಯಂಗೆ, ಅದು ಕಾದ್ರೆ ಭರಣಿ ಮತ್ತೆ ಕೃತಿಕ ಕಾಯ್ಬೇಕಂತೆ, ಕಾದ್ರೆ ನಂತರ ಮಳೆ ಬಂದ್ರೆ ಆ ಮಣ್ಣು ಒಳ್ಳೆ ಫಲವತ್ತ ಅಂತ ಹೇಳ್ತಾರೆ, ಕೃತಿಕ ಕಾಯ್ಬೇಕಂತ ಹೇಳ್ತಾರೆ. ಮತ್ತೆ ಕೃತಿಕ ಅಶ್ವಿನಿ ಭರಣಿ ಕೃತಿಕ ರೋಹಿಣಿ, ರೋಹಿಣಿ ಮಳೆಗೆ ದೋಣಿ ಹಾಕೋದಂದ್ರೆ ಹೊಳೆಗಳಿಗೆಲ್ಲ, ಮತ್ತೆ ಅಗಿ ಹಾಕುದು ಸರಣ ಕೃತಿಕ ಮಳೆ ಬಂದಗಳಿಗೆ ಬೀಜ ಹಾಕಿ ನೀರ್ ಹಾಕಿ ಅಗಿ ಚೆಲ್ತಾರೆ, ನೀವು ನಂಬಲಿಕ್ಕಿಲ್ಲ, ಮೇಗೆಲ್ಲ ಅಗಿ ಹಾಕಿ ಮೇ ಹತ್ರವಾದಿ ಆಗಿ ಅಂತ ಹೇಳ್ತಾರೆ. ಅದಕ್ಕೆ ಹತ್ರವಾದಿ ಅಂತ ಒಂದು ಇದೇ ಇತ್ತು ಕೆಲವರು, ಅದನ್ನ ಹತ್ರವಾದಿ ಅದು ಬಹಳ ಶ್ರೇಷ್ಠ. ಆ ದಿನ ಅಗಿ ಹಾಕ್ರೆ ಅದು ಬಹುಶಃ ಹಗ್ಗಿನ ತಿಂಗಳ ಹತ್ತಿಗೆ ಏನೋ ಹಾಕೋದು, ಹಗ್ಗ ಬೆಸೋದು ಹಗ್ಗಿನ ತಿಂಗಳ ಹತ್ತಕ್ಕೆ ಸಂಕ್ರಾಂತಿ 10ನೇ ದಿವಸಕ್ಕೆ ಅಗಿ ಹಾಕ್ತದೆ. ಅದು ಸರಣ 28 ದಿನಕ್ಕೆ ಕೀಳಕ್ಕೆ, ಕೊಣ ಬೇರೆ ಹೊಳಗೆ ಬೇರೆ, ಅಂದ್ರೆ ಮುಂಬೆಳಸ ಮತ್ತೆ ಹಿಂಬೆಳಸ ಅಂತ ಎರಡು ಇತ್ತಾರೆ. ಮುಂಬೆಳಸ 4 ತಿಂಗಳು ಒಳಗೆ ಬೆಳೀತು, ಒಳಗೆ ಇತ್ಯಾದಿ ಎಲ್ಲ ಇತ್ತು ಜೀರ್ಸಲ ಇದೆಲ್ಲ ತಡ ಆಗೋದು, ಅದು ಮತ್ತೊಂದು ತಿಂಗಳು ಹೆಚ್ಚು ಬೆಳಿಗ್ಗೆ. ಅದಕ್ಕೆ ಕೆಲವು ಬೆಟ್ಟ ಗೆದ್ದಿಗೆಲ್ಲ ಮುಂಬೆಳಸ ಹಾಕ್ತಾರೆ, ಬೈಲ್ ಗೆದ್ದಿಗೆಲ್ಲ ಹಿಂಬೆಳಸ, ಯಾಕಂದ್ರೆ ನೀರು ಇಳಿದೆಲ್ಲ ಕೊಯ್ಯ ಕತ್ಲೆ. ಈ ರೀತಿಲಿ ಆ ರೀತಿಲಿ ಮುಂಬೆಳಸ ಹಿಂಬೆಳಸ ಎರಡು ಸಾಗುವಳಿ ಮಾಡ್ಕೊಂಡು ಅದೆಲ್ಲ ಆಗ್ತ. ಆಮೇಲೆ ರೋಹಿಣಿ ಮಗೆ ಬಂದ್ರೆ ಮಳೆ ಬಂದಾಗಲೇ ದೋಣಿ ಹಾಕ್ತಾರೆ ಅಂತ ಹೇಳ್ತದೆ. ಅಶ್ವಿನಿ ಭರಣಿ ರೋಹಿಣಿ ಕೃತಿಕಾ ಕಾಯಕ ಮೃಗಶಿರ ಆಗಳಿಗೆ ನಟ್ಟಿಲ್ಲ, ಯಾವಾದ ನಟ್ಟಿ ಆಗುವಂತ ಕಾಲ ಅದು. ಅದೇ ರೀತಿ ಮತ್ತೆ ಪ್ರತಿ ಮಳೆಗೂ ಒಂದೊಂದು ಇದೇ ಗಾದೆ ಇರುತ್ತೆ. ಈಗ ಅಶ್ಲೇಷ ಅಂತ ಗಣೆ, ಇಷ್ಟು ಮಳೆ ಬಪ್ಪಕಾಗಲ್ಲ, ಇದು ಅಶ್ಲೇಷ ಮಳೆಗಿಂತ ಬಿಸಿಲೇ ಲೇಷ ಅಂತಾರೆ.
1: ಓಕೆ, ಅದು ನಮ್ದು ಮೊದಲು ಬರ್ಕಿದ ಮಳೆ ಯಾವ್ದು ಬರ್ಲಲ್ಲ ಸಮ
0: ಬರ್ಲಿಲ್ಲ. ಭರಣಿ ಕೃತಿಕ ರೋಹಿಣಿ ಮೃಗಶಿರ ಪುನರ್ವಸು ಪುನರ್ವಸು ಒಳ್ಳೆ ಮಳೆ ಅದು, ಅದು ಸಾಕಷ್ಟು ಬರ್ಲಿಲ್ಲ. ಪುಷ್ಯ ಲಾಯಕ್ ಬಂತೀವಿ ವರ್ಷ, ತೊಂದರೆ ಇಲ್ಲ. ಆದ್ರೆ ಕೆಲವು ಸತ್ಯ ಬರ್ತಿಲ್ಲ. ಈ ರೀತಿ ಪ್ರತಿ ನಕ್ಷತ್ರ ಮಳೆಗೆ 13-14 ದಿವಸ ನಕ್ಷತ್ರ ಮಳೆ, ಪ್ರತಿ ನಕ್ಷತ್ರಕ್ಕೆ ಬದಲಾವಣೆ ಆದ್ ಗೊತ್ತಾಗ್ತದೆ. ಯಾಕಂತ ಹೇಳಿ ಗುಡುಗು ಬರ್ತಾ ಇರೋದ್ನ, ಪ್ರತಿ ನಕ್ಷತ್ರ ಬದಲಾವಣೆ ಆಗುವಾಗ ಗುಡುಗು ಆ ಮಳೆ ಸ್ಟೈಲೇ ಬೇರೆ ಇರುತ್ತೆ. ಮತ್ತೊಂದು ಬಿಡ್ಕಟ್ಟು ಹಿಡುವುದೊಂದು ಎರಡು
1: ಬಿಟ್ಕಟ್ಟು ಹಿಡುವುದು ಕರೆಕ್ಟ್.
0: ಅಂದ್ರೆ ಕೆಲವು ಸತಿ ಕೆಲವು ಮಳೆ ಪ್ರಾರಂಭ ಭತ್ತ ಮಧ್ಯ ಕೈ ಕೊಡುತ್ತೆ, ಆಮೇಲೆ ಬಿಟ್ಕಟ್ಟ ಮತ್ತೆ 4 ಮಳೆ ಬಂದವತ್.
1: ಅಲ್ಲ ಲೆಕ್ಕಾಚಾರ ಹೆಂಗೆ? ಪ್ರತಿ 14 ದಿನಕ್ಕ
0: 13.5-14 27 ನಕ್ಷತ್ರ ಅಲ್ಲ, ಪ್ರತಿ ಒಂದು 27 ಅಂದ್ರೆ 13 ಚಿಲ್ಲರೆ ಬರ್ತದೆ. ಒಂದೊಂದು ನಕ್ಷತ್ರ 13 ಜನ ಚಿಲ್ಲರೆ ಇರುತ್ತದೆ. ನಕ್ಷತ್ರಕ್ಕೂ ಸಾಧಾರಣ ಯಾವುದೇ ಒಂದು ಬದಲಾವಣೆ ಆಗ್ತದೆ, ಅದಕ್ಕೆ ಸರಿಯಾದಂತ ಒಂದು ಅದರ ಲಕ್ಷಣ ತೋರಿಸಿಯೇ ಹೋಗುತ್ತ ಪ್ರತಿ ನಕ್ಷತ್ರ ಆ ಮಳೆ ಬಂದಾಗ.
1: ಓಕೆ,
0: ಮಳೆ ಲೆಕ್ಕದ ಪ್ರಕಾರ ಇದು ಮಾಡಿ ಸಾಗುವಳಿ ಮಾಡ್ತಾ ಇದ್ರು ಕೆಲವರು. ಇದಾದ ನಂತರ ಖಾತೆದೆ ಆದ ನಂತರ ಇದು ಬರ್ತದ ಸುಗ್ಗಿ ಬರ್ತದೆ. ಅದಕ್ಕೋಸ್ಕರ ಕೆಲವರು ಬೇಗದ ಇದು ಹಾಕ್ತಾರೆ, ಮುಂಬೆಳಸಾಗೆಲ್ಲ ಹಾಕ್ತಾರೆ. ಈಗೆಲ್ಲ ಇದೇ ಭತ್ತವೇ ಬೇರೆ ಬೇರೆ ಐತಿ. ಮೊದಲು ಭತ್ತಗಳಿಲ್ಲ, ಮೊದಲು ಹೊಳಗೆ ಇತ್ತು, ಕಣುವ ಇದ್ದ ಜೀರಸಲ ಇತ್ತು, ಮತ್ತೊಂದು ಬೇರೆ ಬೇರೆ ಇತ್ತು.
1: ಈಗ ತಳಿಗಳೇ ಬೇರೆ ಅಲ್ಲ,
0: ಈಗ PTB9 ಇನ್ನೊಂದು ಮತ್ತೊಂದು ಬಂದು ಈಗ ಇರುವ ತಳಿಗಳಂದ್ರೆ
1: MOU4
0: ಅಂತ ಹೇಳ್ತಾರೆ. ತುಂಬಾ ಲಾಯಕ್ ಇದು ಹತ್ತು, ಮತ್ತೆ ಯಾವ್ದು ಕಡೆ ಇದು ಬತ್ತಲ್ಲ ಅಂತ ಸಾಗುವಳಿ ಲಾಯಕ್ ಬತ್ತು ಗಿಡ್ಡ ಇದು.
1: ಮೊದಲು ಜಯ ಜ್ಯೋತಿ ಫಲ್ಗುಣಿ ಅದೆಲ್ಲ ಇತ್ತಲ್ಲ,
0: ಫಲ್ಗುಣ ಅಂದ್ರೆ ಒಳ್ಳೆ ಸಾಗುವಳಿ ಬರೋದು, ಬಟ್ ಅದು ಇದು ತೂಕ ಇಲ್ಲ ಮತ್ತ ಕಾಯಿಲೆ ಹುಟ್ಟ ಹಾಕುದು ಹೆಚ್ಚದು.
1: ಬಟ್ ಅದ್ರ ಭತ್ತ ಲಾಯ್ಕಲ್ಲ,
0: ಭತ್ತ ಅಂದ್ರೆ ಒಳ್ಳೆ ಇಳುವರಿ, ಫಲ್ಗುಣ ಸಿಕ್ಕಾಪಟ್ಟೆ ಇಳುವರಿ, ಆದ್ರೆ ಅದಕ್ಕೆ ಕಾಯಿಲೆ ಹೆಚ್ಚು ಹುಟ್ಟು ಹೆಚ್ಚು ಒಳ್ಳೆ ಇಳುವರಿ. ಮತ್ತೆ ಹಾಗಂದ್ರೆ ಹುಲ್ಲಿನ ಬಗ್ಗೆ ಬಹಳ ಕಾಳಜಿ ಇತ್ತು ಒಂದ್ ಕಾಲದ ಆ ಕಾಲದಂಗೆಲ್ಲ.
1: ದನ ಐತಲ್ಲ ಮನೆ,
0: ಗಂಟಿಗಳ ಹೋರಿ ಎಮ್ಮೆ ಎಲ್ಲ ಇತ್ತು. ಈಗ ಹೋರಿ ಇಲ್ಲ ಎಮ್ಮೆ ಇಲ್ಲ, ಗಂಟೆ ದನ ಮಾತ್ರ ಅಲ್ಲೊಂದು ಇಲ್ಲೊಂದು ಕಾಂಬ ಸಿಕ್ಕತ್ತೆ. ಹೋರಿಗಳು ಹುಡ್ಕೊಳೋರು ಸಿಕ್ಕುವುದಿಲ್ಲ ಈಗ, ಪೂರ ಅದ್ರ ಬಂದು ಟೆಲ್ಲರ್ ಬಂದಿತ್ತು. ಎಂತ ಮಾಡ್ಬೇಕತ್ ಮತ್ತೆ ತಿಂಡಿ ಆಸಡಿ ಬಗ್ಗೆ ಅದ್ರ.
1: ಮತ್ತೆ ಈ ಮಳೆ ಜೋರ್ ಬದತ್ತಲ್ಲ, ತೊಡು ಜಾಸ್ತಿ ಮನೆ ಒಳಗೆ ಇಪ್ಪದ ತೊಡು
0: ಇಲ್ಲ, ಯಾರೇ ಇಲ್ಲ. ಮತ್ತೆಂತದ ತಿಂಡಿ ಎಲ್ಲಿ ಬತ್ತಂದ್ರೆ ಅದನ್ನ ಕಾಯ್ತಾ ಹೋಗ್ಕೊಂಡ್ಬಿಟ್ಟು ಬೇರೆ ಅಂತ ಇಲ್ಲ. ನಮ್ಮ ಆಷಾಢಿ ಹಬ್ಬ ಹ್ಯಾಂಗ ಹುಟ್ಟತಂಬುದಕ್ಕೆ ಒಂದು ನಮ್ಮಲ್ಲಿ ಒಂದು ಯಾರು ನಂಬ್ತಾರೆ ಬಿಡ್ತಾರ ಗೊತ್ತಿಲ್ಲ. ನಟ್ಟಿ ಎಲ್ಲ ಆಯ್ತು, 4 ತಿಂಗಳಾಯ್ತು, ಆ ಸಡಿ ಬಂತು. ಆ ನಂತರ ಕಳಿ ಹಾಕೋದು ಬಂತು, ಕಳಿ ಆಯ್ತು, ಕಳೆ ಅದು ಕೂಡ ಒಂದು ಸ್ವಲ್ಪ ಏನಾರು ಸಿಗ್ತಾ ಇತ್ತು ಮನೆ ಬದಿ ಬಂದ್ರೆ ಕಾರ್ಮಿಕರೆಲ್ಲ ಬಂದವರಿಗೆ ಅಲ್ಲಿ ಊಟಕ್ಕೆ ಇಟ್ಟಕ್ಕೆ ಏನಾರು ಸಿಗ್ತಿತ್ತು. ನಂತರ ಅವರಿಗೆ ನಮ್ಗಿಂತ ನಮಗೂ ಅಷ್ಟೇ, ಮನೆಯಲ್ಲಿ ಸಾಗೋಳಿದಾರರಿಗೂ ಅಷ್ಟೇ, ಮತ್ತೆ ಕಾರ್ಮಿಕ ನಮ್ ಕೆಲಸ ಬರುವಂತ ಕಾರ್ಮಿಕರು ಕೂಡ ಕಷ್ಟ ಶುರು ಆಗ್ತದೆ. ಹೌದು, ಊಟ ತಿಂಡಿ ಬಗ್ಗೆ ಬಹಳ ಕಾಳಜಿ ಇರುತ್ತೆ ಅವ್ರಿಗೆ. ಆ ಸಂದರ್ಭದಂಗೆ ಒಂದು ಸಣ್ಣದ ಆದ್ಗತಿ ಇತ್ತು ನಮ್ಮಲ್ಲಿ. ಆದ್ಗತಿ ಅಂದ್ರೆ ಹಿಂದಿಂದ ಯಾರು ಹೇಳಿ ಎಲ್ಲಿ ಹುಟ್ಟತೋ ಎಷ್ಟು ಸತ್ಯ ಸುಳ್ಳು ಅಂತ ಗೊತ್ತಿಲ್ಲ. ಮನೇಲಿ ಹಳೆಯರೊಬ್ರು ಯಜಮಾನ್ರ ಸೀದ ಕೋಡಿಕೋಲ್ ಹಿಡ್ಕೊಂಡು ಮಳೆ ಬತ್ತೆ ಪತ್ತೆ ನಿಧಾನ ಗೆದ್ದಿ ಬದಿ ಹೋರಿ ಗೆದ್ದಿ ಬದಿ ಹೋಗಿ ಹಾಗೆ ಕಾರ್ಮಿಕರ ಅದೊಂದು ಕೊಲೋನಿ ಇರುತ್ತಲ್ಲ, ಪ್ರತಿ ಮನೆಗೂ ಜಮೀನ್ದಾರರ ಮನೆಗೂ ಒಂದು ಕಾರ್ಮಿಕರ ಕೊಲೋನಿ ಇರುತ್ತೆ. ಯಾವುದೋ ಒಂದು ವರ್ಗದವ್ರು ಕಂಟಿನ್ಯೂಸ್ ಒಂದೇ ವರ್ಗದವ್ರು ಇರ್ತಿದ್ರು. ಅವ್ರ ಮನೆ ಬದಿ ಮೇಲೆ ಹೊತ್ತೆ ಇಪ್ಪತ್ತಿಗೆ ಒಂದ್ ಮನೆ ಬಂದ್ರೆ ಗೋಣ ಗೋಣ ಗೋಣ ಮಾತಾಡತ್ಕೆ ಅಂತ ಒಡೆಯರಲ್ಲೇ ನಿತ್ಕೊಂಡ್ರು. ಇದು ಎಂತ ಮಾತಾಡ್ತಿರ್ಕ ಅಂಬ ಒಳಗಂತ ಎಂಬತ್ತಿಗೆ ಅಲ್ಲ ತಿಂಬಕ್ಕೆಲ್ಲ 8 ದಿವಸ ಆಯ್ತು, ಒಂದು ತಿಂಡಿ ಇಲ್ಲ, ಒಂದು ತೋಡ ಹತ್ತಂದ್ರೆ ಎಂತದೂ ಇಲ್ಲ, ಎಲ್ಲಾರು ಅಳಿ ಓಡ್ತಿರಲ್ಲ ಸತ್ತೀರ, ಒಂದು ಬಜ್ಜಾರು ಮಾಡ್ತಿದ್ರೇನೋ ಅದ್ರಾಗವ್ರು ಒಂದು ಉಳ್ಳಕ್ಕಿತ್ತ ಕಾಂತ ಅಂತ ಹೇಳ್ರು. ಈಗ ಯಜಮಾನರಿಗೆ ನಾ ಎಲ್ಲ ಹೋಗಿ ಮಕ್ಕಳು ನನ್ನ ಅಬ್ಬಿ ಸಾವು ಹರಿಸ್ತವ ಅಂದೇಳಿ ಸಿಟ್ಟು ಬಂದ್ ಸೀದಾ ಮನೆ ಬಂದ್ರ, ಮನೆ ಬಂದ್ ಕರ್ದ ಪಾಪ ಕೆಲಸದವರಿಗೆಲ್ಲ ತಿಂದೆ ಅಲ್ಲ ಪಾಪ ತೋಡು ನಾಲ್ಗೆಲ್ಲ ದಪ್ಪ ಆಯ್ತಕ್ಕಂತ ಎಂತಾರ ಇದ್ ಮಾಡಕ್ ಇವತ್ತೊಂದು ಆಷಾಢಿ ಹಬ್ಬ ಅನ್ನೋದು ಒಂದು ಮಾಡಿಬಿಡಿ ಕರ್ದು ಅವರಿಗೆಲ್ಲ ಒಂದ್ ಸಮಾ ಉಂಕ್ ಹಾಕಿ ಮಾಡೋದು. ಆಷಾಢಿ ಹಬ್ಬಕ್ಕೆ ಎಂತ ಮಾಡೋದು, ಒಂದು ಕೋಳಿ ಕಡುಬು ಕಾಯಲ್ಲ ಹಿಂಗಿದೆ ಅಂತಾರ ಮಾಡಿ ಅವ್ರಿಗೆ ಒಂದು ಒಳ್ಳೆ ಊಟ ಹಾಕಿ ಅಂದಾಳೆ ಹೇಳ್ರಮ್ಳು. ಅದರಿಂದ ಆಷಾಢಿ ಹಬ್ಬ ಹುಟ್ಟಿದಾಳೆ ಒಂದು ಪ್ರತೀತಿ ಹಬ್ಬ ಅದು ಎಷ್ಟು ಸತ್ಯವಷ್ಟು ಒಳ್ಳೆ ಗೊತ್ತಿಲ್ಲ, ಆಲೋಚನೆ ಮಾಡಿಕೊಂಡ್ರೆ ಹೌದು ಅಮ್ಮಂಗಿತ್ತು. ಕಾರ್ಮಿಕ ಕೊಲನಿಗೆ ಈ ಕಾರ್ಮಿಕರಿಗೆ ಕೂಡ ತುಂಬಾ ಕಷ್ಟ. ಎಷ್ಟು ಎಲ್ಲಿವರೆಗೆ ಕಷ್ಟ ಅಂತ ಹೇಳಿದ್ರೆ ಇದು ನಾನು ಹೇಳೋದೊಂದು 50-100 ವರ್ಷ ಹಿಂದಿನ ಕತೆ ಹೇಳೋದು. ಕಾರಣ ನಮ್ಮ ಮನೆಯೇ ಕಟ್ಕೊಂಡ್ರೆ ಅಥವಾ ನಮ್ಮನೆ ಆಸ್ಪಾಸ್ ಊರಂಗೆ ಎಲ್ಲ ಹಾಗೆ ಸ್ವಲ್ಪ ದೊಡ್ಡ ಮತ್ತು ಸಿಕ್ಕಾಪಟ್ಟೆ ಸಾಗುವಳಿ ಇದ್ದಾರೆಲ್ಲ. ಗಣಸರಿಗೆಲ್ಲ ಬೇರೆ ಉದ್ಯೋಗ ಇಲ್ಲ, ಈಗಿನ ಕಣಗೆ ಉದ್ಯೋಗ ಸಿಗ್ತಿರ್ಲಿಲ್ಲ. ಅವ್ರಿಗೆ ಉದ್ಯೋಗ ಏನಂತ ಹೇಳಿದ್ರೆ ಸೇರಿಗಾರಿಕೆ. ಅವ್ರಿಗೆ ಗಟ್ಟಕ್ಕೆ ಗಟ್ಟದ ಆಳ ಕರ್ಕೊಂಡು ಹೋಗುವಂತದ್ದು ಒಂದು ಅಭ್ಯಾಸ. ಸ್ವಲ್ಪ ಗಟ್ಟಿ ಇದ್ದಾರೆಲ್ಲ ಎಲ್ಲರಿಗಂತ ಇಲ್ಲ. ಮೇಲೆ ಹತ್ರಗಳು ಆಗುಂಬೆಯಿಂದ ಶುರು ಆದ್ರೆ ತೀರ್ಥಹಳ್ಳಿ ಆಚೆಗೆ ಮೇಘರಳ್ಳಿ ಆರೂರು ತುಂಬಾ ಇತ್ತು ಊರುಗಳಲ್ಲಿ. ಶಿವಮೊಗ್ಗ ಎಲ್ಲರಿಗೆ ಎಲ್ಲರಿಗೆ ಅಂದ್ರೆ ಶಿವಮೊಗ್ಗದವರಿಗೂ ಆಳುಗಳನ್ನ ಹಾಕ್ತಿದ್ರು. ಅಲ್ಲಿ ಅಲ್ಲಿ ಅಡಿಕೆ ತೋಟ ಮೇಯ್ನ್, ಒಂದು ಸ್ವಲ್ಪ ಭತ್ತದ ಗದ್ದೆ ಇರುತ್ತೆ ಅವರಿಗೆಲ್ಲ. ನಮ್ಮ ಪೈಕಿಯವ್ರೆ ಬಹಳಷ್ಟು ಜನ ಇದ್ರೆ, ನಾವು ಮಾವಂದಿರೆ ನಮ್ಮ ಕಸಿನ್ಸ್ ಎಲ್ಲ ಕಲಿದಿದ್ದಾರೆಲ್ಲ. ಅಲ್ಪ ಸ್ವಲ್ಪ ಭತ್ತ ಯಾಕೆ ಇವ್ರಿ ಲೆಕ್ಕಾಚಾರ ಮಾಡಿ ದುಡ್ಡೆಲ್ಲ ಕೊಡಬೇಕಲ್ಲ, ಅದಷ್ಟು ಲೆಕ್ಕಾಚಾರ ಬರ್ತದೆ. ಈ ಆಳ್ಕಾಳನ್ನೆಲ್ಲ ಕರ್ಕೊಂಡೆ ಗಟ್ಟಕ್ಕೆಲ್ಲ ಹೊತ್ತಿದ್ರು, ಅಲ್ಲಲ್ಲಿ ಹಾಕಿ ಅವರಿಗೊಂದು ಕಾಲೋನಿ ಮಾಡಿ ಕೊಡ್ತಾರೆ. ಒಂದೇ ವರ್ಗದವ್ರು ಹೆಚ್ಚಿನವರವ್ರು, ಯಾಕಂದ್ರೆ ಇಲ್ಲ ಅವ್ರ ಮನೆ ಹೆಂಗಸರೆಲ್ಲ ಊರಂಗಿರ್ತಿದ್ರೆ ಗಂಡಸರೆಲ್ಲ ಅಲ್ಲಿ ಕರ್ಕೊಂಡೋಗಿ ಅಲ್ಲಿ ಕೆಲಸಕ್ಕೆಲ್ಲ ಬಿಡ್ತಿದ್ರು. ಈ ಬಗ್ಗೆ ನೀವು ಕೆಲವೊಂದು ನಮ್ದು ಕಾನೂರು ಸುಬೊಮ್ಮೆ ಹೆಗ್ಗೆಡ್ ತಿಂಗಳು ಇದ್ರ ಒಂದು ಕೆಲವೊಂದು ಈ ವಿಚಾರಗಳೆಲ್ಲ ಬಂದಿತ್ತವೆ ಕುವೆಂಪು ಬರೋದು ಕಾದಂಬರಿ. ಯಾಕಂದ್ರೆ ಕುವೆಂಪು ಅವ್ರ ಮನೆ ಬದಿಗೂ ಇಲ್ಲಿನ ಆಳುಗಳೇ ಇದ್ದಿತ್ತು. ತಮ್ಮ ಈ ಬದಿಯವರೇ ಸಣ್ಣ ಹಿಲಿಯಾಣ ಬೆಳವೆ ಆಚೆ ಮಾಡವಕ್ಕೆ ಈಚೆ ಹಾಲಾಡಿ ಎಲ್ಲ ಈ ಬದಿಯ ಬಹಳ ಜನ ಸೇರಿಗಾರ ಇದ್ದಿರಲ್ಲ. ಅಲ್ಲೆಲ್ಲ ಹೋಗಿ ಅಲ್ಲಿ ಮತ್ತೆ ಇಲ್ಲಿ ಅಲ್ಲೇ ಇರ್ತಿದ್ರೆ ಅವ್ರಿಗೆ ಮನೆ ಮಾಡಿಕೊಟ್ಟು ಅವ್ರಿಗೆ ಜಮೀನ್ದಾರ ಬ್ರಾಹ್ಮಣರು ಇರ್ಬೋದು ಗೌಡ್ರು ಇರ್ಬೋದು ಇವರು ಸೇರಿಗಾರಿ ಒಂದು ಬೇರೆ ಒಂದು ಪ್ರತ್ಯೇಕ ಒಂದು ಬೈಠಕ್ ಇರ್ತಿತ್ತು. ಅವರಿಗೆ ಮತ್ತೆ ಅಲ್ಲಿ ಬೇಕಾದ ಸಂಬಳ ಅಡ್ವಾನ್ಸ್ ಕೊಟ್ಟು ಬರ್ತಿದ್ರು ಮತ್ತೆ ಇವ್ರು ತಕೊಂಡು ದುಡ್ಡು ಬರ್ತಾ ಇದ್ರು. ಇಲ್ಲಿ ಈ ಕಾರ್ಮಿಕರು ಅಂತ ಹತ್ತದ್ದು ಅವ್ರ ಮನೆಗೆ ಎಲ್ಲರ ಮದಿಗಿದಿ ಆಯ್ತಂತಾರೆ, ಸೇರಿಗಾರ ಹತ್ರ ಸಾಲ ಮಾಡ್ರೆ ಅವನ್ ಜೀವಮಾನಡಿ ಅವನ್ ಸಾಲ ತೀರುವುದಿಲ್ಲ.
1: ಅದ್ಯಾಕೆ
0: ಹಂಗಂತ ಹೇಳಿದ್ರು, ಇವ್ರು ಕೊಡುದಿತ್ತಲ್ಲ ಅದಕ್ಕೆ ಬಡ್ಡಿ ಹಾಕುದು ಹೆಂಗ ಹೇಳ್ರೆ
1: ಚಕ್ರ ಬಡ್ಡಿ
0: ಒಟ್ಟಾರ ಹಾಕ್ತಾ ಇಕ್ಕಂಬ್ದು. ಯಾಕಂದ್ರೆ ಅವ ಮತ್ತೆ ತಪ್ಪಿ ಹಾಪ್ಕಾಗ ಸಾಲ ತೀರುಕಾಗಂದು ಇವ್ರದ್ದು ಉದ್ದೇಶ ನಮ್ಗೆ ಕೈ ತಪ್ಪಿಗೆ ಹಾಪ್ಕಾಗ ಆಳ ಅಂದಾಳೆ. ಮತ್ತೆ ಅದ್ರಿಗೂ ಆಳುಗಳನ್ನ ಕೊಳ್ಳುವುದು ಅದೆಲ್ಲ ಮಸ್ತೆಲ್ಲ ಇರುತ್ತೆ ಬಿಡಿ. ಅದೆಲ್ಲ ಒಟ್ರಾಸಿ ಈ ಕಾರ್ಮಿಕರಿಗೆ ಇವ್ರು ಬಿಟ್ಟರೆ ಬೇರೆ ಗತಿಯಿಲ್ಲ. ಅವರು ಕೂಡ ಹಾಗೆ ಮದಿ ಮನ್ಕಲೆಲ್ಲ ಆಗುವಾಗ ಏನೋ ಖರ್ಚು ದುಡ್ಡು ಬೇಕು ಅವ್ರ ಹತ್ರ ದುಡ್ಡದೆ ಅಂತ ಇಪ್ಪದಲ್ಲ. ಈ ಒಡೆಯರ ಹತ್ರ ಅಥವಾ ಸೇರಿಗಾರ ಹತ್ರ ತಕೊಂಡು ಹೋಗಿ ಮದುವೆ ಮಾಡಿಸಿ ಸಾಲ ಮಾಡ್ಕೊಂಡು ಮತ್ತೆ ಅವ್ರ ಜೀವಮಾನ ಹೇಳಿ ಅಲ್ಲಿ ದುಡಿತಾ ಇಕ್ಕಣಿ. ಊರಂಗೆ ಇವ್ರು ಹೆಂಗಸರ ಮಕ್ಕಳು ಇಲ್ಲೇ ಇರ್ತಾರೆ ಊರ್ ಬದಿಂಗೆ. ಈ ರೀತಿದ್ದು ಒಂದು ಕಟ್ಟುಪಾಡು ಆಗಳಿಗಿತ್ತು. ಆಷಾಢಿ ತಿಂಗಳಿಗೆ ಇದಾಯ್ತು. ಮತ್ತೆ ಪುನಃ ನಂತರ ಬಿಡಿ ಆಷಾಢಿ ಆದ್ಮೇಲೆ ಸವಾಣಿ ಕನ್ಯೆ ಬತ್ತ ನಡೀತಾ. ಆಷಾಢಿಗೆ ಮಾತ್ರ ಕೆಲವೊಂದು ವಿಧಾನದಂಗೆ ಹೊಸ ಹೊಸ ತಿಂಡಿ ತಿನಿಸೆಲ್ಲ ಬತ್ತತ್ತು. ಈ ಹೆಚ್ಚಿದೆಲ್ಲ ಗಿಡ ಮರಕ್ಕೆ ಇದಕ್ಕೆ ಸಸ್ಯ ಇದಕ್ಕೆ ಸಂಬಂಧಪಟ್ಟದ್ದು. ಕೆಸುವು ನಾನು ಆಗಳು ಹೇಳ್ದಂಗೆ ದಾಸನ ಮತ್ತೆ
1: ಕ್ಯಾನಿಗಂಡಿ
0: ಇತ್ತು. ಕ್ಯಾನಿಗಂಡಿ ಅಮ್ಮಗೆ ನೆನಪಾಯ್ತು ನನಗೆ. ಸಾಧಾರಣ ನನ್ನ ಪ್ರಾಯದ ನಾನು 41 ಹುಟ್ಟದ್ದು, ಸಾಧಾರಣ 51-52 ಸಮಯದಂಗೆ ಬಹಳ ಇದು ಬಂತೆ ಆಹಾರದ ಕೊರತೆ. ಬರಗಾಲ ಬಂದಂಗೆ ಬಂತು. ಬರಗಾಲ ಬಂದಾಗ ಸರಿ ನೆನಪುಂಟು. ಬರಗಾಲ ಬಂದಾಗ ಆಹಾರಕ್ಕೆ ಎಷ್ಟು ತತ್ವರ ಅಂತ ಹೇಳ್ರೆ, ಇಲ್ಲಿ ನಮ್ ದೇಶದಂಗೆ ಅಕ್ಕಿ ಇರ್ಲಿಲ್ಲ. ನಂಗೆ ತಿಳಿದ್ಮಟ್ಟೆ ರಂಗೂನಿಂದ ಅಕ್ಕಿ ಬರ್ತಾ ಇತ್ತು. ಅಲ್ಲಿ ರಂಗೂನ ಸಿಕ್ಕಾಪಡೆ ಬೆಳೆ ಬರ್ಮದ ರಂಗೂನ ಅಕ್ಕಿ ಬಂದು ನಮ್ದು ಮನೆ ನಾನು ಹರಾಡಿಂಗ್ ಇದ್ದಿದೆ. ಮತ್ತೆ ಇಲ್ಲಿ ಹಣ ಕಮ್ಮಿ ಹೌದು, ಹರಾಡಿಂಗ್ ಹುಟ್ಟಿ ಬೆಳೆದು ಹೆಚ್ಚಲ್ಲ. ಹಂಗಾರ ಕಟ್ಟಿಗೆ ಬಂದರಿಗೆ ಇದ್ರ ಮಚ್ಚುವಂಗೆ ಅಕ್ಕಿ ಬಪ್ಪದು.
1: ಮಚ್ಚುವೆ ಅಂದ್ರೆ
0: ದೊಡ್ಡ ಮರ ಅಲ್ಲ, ಇದ್ರಂಗೆ ನಡೆಯುವಂತ ಮಚ್ಚುವೆ ದೊಡ್ಡ ಹಡಗ ಅಲ್ಲ, ಸಣ್ಣ ಹಡಗ ದೋಣಿ, ದೊಡ್ಡ ದೋಣಿಗಳು. ಈ ನಿಮ್ದು ಹಂಚಿನ ಕಾರ್ಖಾನೆ ಇದೆ, ಹಂಚೆಲ್ಲ ಹೊಪ್ಪದಿತ್ತಲ್ಲ ಪೂರ ಅದೇ ಮಚ್ಚುವಂಗೆ ಹೊಪ್ಪದೆ. ದೋಣಿ ತಕೊಂಡೆ ಅಲ್ಲ ತೀರ ಬದಿ ಬತ್ತಲ್ಲ ಅದೇ ಬಾಯಪುರ ಅಂತ ಆಗಳೆ ಅಲ್ಲಿ ಡೀಪ್ ಇದ್ದಿತ್ತು ಅಲ್ಲಿ ಬತ್ತಿತ್ತೇನೋ ಅಲ್ಲಿ ಇಟ್ಕೊಂಡು ತುಂಬಿಸ್ಕೊಂಡು ಮಚ್ಚುವೆ ಸ್ವಲ್ಪ ದೊಡ್ಡದೆ ಅದು. ಅದು ಇದ್ರಂಗೆ ಹಾಗೆ ಇಟ್ಕೊಂಡು ಬಹಳ ಡೀಪ್ ಸೇಲ್ ಕೂಡ ಹೋಗೊಂಡು ಬೇರೆ ಬೇರೆ ಬೇರೆ ಕಡೆ ಹೊತ್ತಿತ್ತು ಅದು ಮಚ್ಚುವೆ. ಇಲ್ಲಿಂದ ಬಾಂಬೆಗೆ ಹೋಗಿದ್ರು ಅದ್ರಂಗೆ ಮಚ್ಚುವಂಗೆ ಅಲ್ಲೆಲ್ಲ ಎಲ್ಲೆಲ್ಲ ಬಂದಿರ್ತ ಅಲ್ಲಿ ಪೂರ ಮಚ್ಚುವಿಗೆ ಇಲ್ಲಿಂದ ನಮ್ದ ಹತ್ತಿರ ಇಲ್ಲ ನಮ್ದಿದೆ. ನಂತರ ಮಲ್ಪೆಯಿಂದ ಕೂಡ ಹೋಗ್ತಿತ್ತು. ಅದಕ್ಕಿಂತ ಆ ಕಾಲದಂಗೆ ನಮ್ದು ಹಂಗಾರಕಟ್ಟೆ ಬಹಳ ಫೇಮಸ್
1: ಆಯ್ತು. ತುಂಬಾ ಫೇಮಸ್
0: ಹಂಗಾರಕಟ್ಟೆ ದೊಡ್ಡ ಬಂದ್ರ ಅದು. ಮತ್ತೆ ಮಂಗಳೂರು ಮತ್ತೆ ಕಾರವಾರ ಎಲ್ಲ ಆದ್ಮೇಲೆ ಬಿದ್ದು ಹೋಯ್ತೀನಿ. ಈ ಹಂಚುಗಳು ಪೂರ ಹತ್ತಿದ್ದು ಅದ್ರಂಗೆಲ್ಲ
1: ಹಂಗರ್ಕಟ್ಟೆ ಬಂದರಿಂದ
0: ಹೌದು ಸಿಕ್ಕಾಪಟ್ಟೆ ಹತ್ತಿತ್ತಿಲ್ಲ
1: ನಮ್ಗ ಹತ್ರ ಮರೆ ತುಂಬಾ ಅದು
0: ನೀವು ಹೋಯ್ಲಲ್ಲ
1: ನಾವು ಹಾತೆ ಇರುತ್ತೆ
0: ಈಗ ತುಂಬಾ ಮತ್ ಪುನಃ ಡೆವಲಪ್ ಆಗ್ತಿತ್ತು ಈಗ ಅಲ್ಲಿ
1: ಮತ್ ಬಂದರ ಹತ್ತ
0: ಅಲ್ಲ ಅದು ಅದರಿಂದ ಸ್ವಲ್ಪ ಚುರುಕು ಆಗ್ತಿತ್ತು ಅದ್ರಂಗೆ
1: ಓಕೆ ಸೊ ಅಲ್ಲಿಗೆ ಬಂದು ಅದ್ರ ಮೂಲಕ ನಿಮ್ಗೆ ರಂಗೂನಿಂದ ಅಕ್ಕಿ ಬತ್ತೆ
0: ಅಕ್ಕಿ ಎಲ್ಲ ಬಂದ ರೈಲು ಇದು ಸ್ಟೇಷನ್ ಹಂಗೆ ಎಂತ ರೇಷನ್ ಕಾರ್ಡ್ ಈಗಿತ್ತಲ್ಲ ಹಂಗೆ ಈ ರೀತಿ ಎಲ್ಲ ಬೇರೆ ರೀತಿ ಚಿಮ್ಮಣ್ಣೆ ಅದು ರೇಷನ್ ಕೊಡುದು ಸಕ್ಕರೆ ರೇಷನ್ ಅಕ್ಕಿ ರೇಷನ್ ಮತ್ ಜೋಳ ಹಂಗ್ ಬತ್ತಿತ್ತಗಳಿಗೆಲ್ಲ ಆಹಾರ ಇದು ಕಮ್ಮಿ ಅಲ್ಲ ಆಗಳಿಗೆ ನೀವು ಹೇಳದ್ ಕ್ಯಾನಿಗಂಡಿ ಒಳ್ಳೆ ಡಿಮಾಂಡ್

0: ತಿಂತಿದ್ದಿದ್ದು ಆ ಕಾಲದಂಗೆ. ಹಣ್ಣು ಹಂಪಲೆಲ್ಲ ಆಯ್ತು. ಮತ್ತೆ ಹಲಸಿನ ಹಣ್ಣಿಗೆ ಒಳ್ಳೆ ಡಿಮಾಂಡ್ ಆ ಕಾಲದಂಗೆಲ್ಲ. ಮತ್ತೆ ಆ ಮೂಡ್ಲೆ ಒಂದು ಹಲಸಿನ ಮರ ಏನು ಸುಲಭ ಅಲ್ಲ, ಎಷ್ಟೋ ತಿಕ್ಕೊಂಡ್ರೆ ಹಲಸಿನ ಹಣ್ಣೆ. ಉಡಿ ಹೋಗಿ ಬಂದು ತಿಂಬುದು ಹಲಸಿನ ಹಣ್ಣೆ, ಮೊನ್ನೆ ಊಟಕ್ಕೆ ಬಂದು ತಿಂದು ಹಲಸಿನ ಹಣ್ಣೆ, ಸಾಯಂಕಾಲ ಬಂದು ತಿಂಬುದು ಹಲಸಿನ ಹಣ್ಣೆ. ಬೇರೆ ಬೇರೆ ಇದು ಬಕ್ಕಿ ಎಂತ ಯಾವ ನಮ್ನಿ ಹಲಸಿನ ಹಣ್ಣು ಬಕ್ಕಿ ಏನು ಇಂಬ ಏನು ಚಂದ್ರ ಬಕ್ಕಿ ಅಂದ್ರೆ ಆ ಬಕ್ಕಿ ಅದೇ ಬೇರೆ ಬೇರೆ ಹೆಸರಲ್ಲಿ ಇತ್ತು ಬಕ್ಕಿ ಮರ ಹಲಸಿನ ಮರಕ್ಕೆಲ್ಲ. ಹಲಸಿನ ಹಣ್ಣು ಒಂದು ಇದು ಒಟ್ಟಾರೆ ಆಹಾರದ ಕೊರತೆ ನಾನು ನಂಗೆ ಸರಿ ನೆನಪುಂಟು. ಮತ್ತೊಂದು ಇತ್ತು ನಮ್ಮ ಕಡೆಯಲ್ಲಿ ಕಡದಾರಣೆ ನಾಳೆ ಒಂದು
1: ಹಂಗಂದ್ರೆ
0: ಮಳೆಗಾಲದಂಗೆ ಸಾಮಾನ್ಯ ವರ್ಗದಾರ ಸಣ್ಣ ಸಾಗಳಿದಾರ ಅವ್ರದೆಲ್ಲ ಏನಾಯ್ತು ಬೆಳದ್ಪುರ ಗೇಣಿ ಕೊಟ್ಟು ಕಾಲಿ ಆಯ್ತು. ಆಸಡಿ ತಿಂಗಳು ಕಾರ ಆಸಡಿ ಸ್ವಾಣಿ ತಿಂಗಳು ಬಪ್ಪತ್ತೀಗ ಮನೆ ಅಕ್ಕಿ ಕಾಲಿ. ಕೂಲಿ ಇಲ್ಲ, ಕೂಲಿ ಇದ್ರೆ ಕೂಲಿಯವರು ಅಕ್ಕಿ ಸಿಕ್ತಿತ್ತು. ಕೂಲಿ ಹೋಗಿಲ್ಲ ಉಪವಾಸ ಕಮ್ಕತ್ತ ಸೀದಾ ಒಡೆಯರ ಹತ್ರ ಬಂದ್ರ ಅಥವಾ ಯಾರೋ ಒಬ್ಬ ದನಿಗಳ ಹತ್ರ ಬಂದ್ರ ನೋಡಿ ಅಕ್ಕಿ ಕೊಡ್ತೀರಾ ಹಳಿ ಆಯ್ತು. ಒಂದ್ ಮುಡಿ ಅಕ್ಕಿ ಕೊಡ್ತೇನೆ, ಮೂರ್ ಮುಡಿ ಸಾಗೋಳಿ ಹರ್ಕೊಳ್, ಮೂರ್ ಮುಡಿ ಭತ್ತ ಅಳಿಕ ನೀನ ಅಂತ.
1: ಒಂದ್ ಮುಡಿಗೆ ಮೂರ್ ಮುಡಿ
0: ಭತ್ತ
1: ಭತ್ತ
0: ಕೆಲವರು ಹೆಚ್ಚು ಮಾಡ್ರಿ ಇದ್ರು. ಕೆಲವೆಲ್ಲ ವರ್ಗದಲ್ಲಿ ಈಗ ನಮ್ಮವರೇ ಇಪ್ಪು ಸಾಕು, ನಮ್ಮ ಪೈಕರ್ ಇಪ್ಪು, ನಮ್ಮ ಕುಟುಂಬದವ್ರ ಇಪ್ಪು, ನಮ್ಮ ತೀರಾ ರಿಲೇಷನ್ಸ್ಗಳು ಇರ್ಬೋದು ಬಹಳಷ್ಟು ಜನ. ನಾವು ಇದು ನಮ್ದಂತಲ್ಲ, ಮೂಡ್ಲೈನ ಇರುವಂತ ಅನೇಕ ಮನೆಯಂಗಿದ್ದವರೆಲ್ಲ ಕಡಧಾರಣೆ ವ್ಯವಹಾರ ಮಾಡ್ತಿದ್ರು. ಒಂದ್ ಮುಡಿ
1: ಕಡಧಾರಣೆ ಕಡ್ಧಾರಣೆ
0: ಬಪ್ಪದ ಹಂಗ ಅಕ್ಕಿ ಮುಡಿ ಹತ್ಕೊಳೋರು ಕಾಂಟ್ ನಾವು ತೋರತ್ ನಾವೆಲ್ಲ ಮನೆ ಕೂತ್ರ ಹಚ್ಚಿ ನಮ್ದು ಎದುರು ಮನೆಗೆ ಒಬ್ರಿದ್ರು ಅವ್ರ ಮನೆಯಿಂದ ಅಕ್ಕಿ ಮುಡಿ ಹತ್ಕೊಳಕ್ಕ ತೋರತ್ ನಾವೆ ಹಂಚ್ ಕಟ್ಟಂಗೆಲ್ಲ ಆಯ್ತು. ಕಡೆಗೆ ಸಾಗುಳಿ ಆಯ್ತು, ಆ ಕಾರ ಆಯ್ತು, ಆ ಸಡಿ ಸವಣಿ ಕನ್ನೆ ದಿವಾಳಿಗೆ ಕೊಯ್ಲಾಯ್ತು. ಕೊಯ್ಲ ಅದ್ ಕೊಯ್ಲ ಎಲ್ಲ ರಾಶಿ ಹಾಕರ್ ಕೂಡ್ಲೆ ಇವ್ರು ಬಂದಾಯ್ತು ಗಾಡಿ ತಕೊಂಡು ಜನ ತಕೊಂಡು ಬಂದಾಯ್ತು ಚೀಲ ತಕೊಂಡು.
1: ಗೇಣಿಯರ
0: ಗೇಣಿ ಅಲ್ಲ ಕಡದಾರಣಿ ಫಸ್ಟ್ ಗೇಣಿ ಕಡಿಗೆ ಗೇಣಿ ಮತ್ತಿತ್ತು ಅದ್ ಕೇಳ್ತಾ ಕಡೆಗೆ ಬಂದ ಅವ್ರಿಗೆ ಒಂದ್ ಅದಕ್ಕೆ ಒಂದ್ ಒಂದ್ ಮುಡಿಗೆ ನಾಕ್ ಮೂರ್ ಮುಡಿ ಬತ್ತ. ಅದೇನ್ ತೀರಾ ಲಾಸ್ ಅಂತ ತೀರಾ ಲಾಭ ಅಂತ ಹೇಳಿ ಬತ್ತಲ್ಲ ಅದಕ್ಕೆ ಅದು ಮಾಡುವ ಎಷ್ಟು ಅದೀಗ ಮೂರ್ ಮುಡಿ ಬತ್ತಕ್ಕೆ ಒಂದೊಂದ್ ಮುಡಿ ಅಕ್ಕಿ ಹತ್ತಂತ ಲೆಕ್ಕ ಸಾಧಾರಣ. ಅಕ್ಕಿ ನಮ್ ಇದ್ರ ಪ್ರಕಾರ ಅಳತೆ ಪ್ರಕಾರ ಅರ್ಧ, ಬಟ್ ತೂಕದ ಪ್ರಕಾರ 60% ಬರ್ತದೆ ಇಳುವರಿ 65. ಒಂದ್ ಕ್ವಿಂಟಲ್ ಭತ್ತಕ್ಕೆ ಒಂದ್ 65 ಒಂದ್ ನೂರು ಇದೆ, ಒಂದ್ ಕ್ವಿಂಟಲ್ಗೆ 65 kg ಅಕ್ಕಿ ಬರ್ಬೋದು. ಬಟ್ ಇದಂಗಲ್ಲ ಭತ್ತ ಒಂದ್ ಮುಡಿಗೆ ಅರ್ಧ ಮುಡಿ ಅಕ್ಕಿ ಹಾಕುದು.
1: ಓಕೆ,
0: ಆ ರೀತಿಯಲ್ಲಿ ಕಡಧಾರಣೆ ಕೂಡ ನಡೀತಾ ಇದೆ. ಏಣಿ ಪ್ರತ್ಯೇಕ ಗೇಣಿ ಕೈದಾಯ್ತು ಬಿಡಿ, 77ರಂಗೆ ಟೆನೆಂಟ್ ಆಕ್ಟ್ ಬಂತು ಕೈದಾಯ್ತು. ಅಷ್ಟೊಳಗೆ ಕೆಲ ಬಿಡಿಸ್ಕೊಂಡ್ರೆ ಬಿಡಿಸ್ಕೊಂಡ್ರೆ ಗದ್ದಿನ ಬಹಳಷ್ಟು ಜನ ಮುಂದಾಲೋಚನೆ ಇದ್ದಾರಲ್ಲ ಏನ್ ಮಾಡಿರ, ಬಹಳಷ್ಟು ಜಮೀನ್ದಾರ ತಮ್ಮ ಸಾಗುವಳಿನೆಲ್ಲ ಒಕ್ಕಲುಗಳನ್ನ ಬಿಡಿಸ್ಕೊಂಡಿ.
1: ಯಾರು ಬಿಡಿಸ್ಕೊಂಡ್ಲ ಅವರು ಕಳ್ಕೊಂಡ್ರು.
0: ಅಂದ್ರೆ ಹೆಚ್ಚು ಕಳ್ಕೊಂಡಾರ ಯಾರ ಪಾಪ ಬೀರಾಮ್ರ ಬಗ್ಗೆ ಬ್ರಾಹ್ಮಣರ ಪಾಪ ಅವರಿಗೆ ಸಾಗುವಳಿ ಮಾಡೋಕಾತ್ಲ ಅಂದ್ರೆ ಬ್ರಾಹ್ಮಣರ ಸಾಗುವಳಿ ಹೇಳಿಸ್ತಾರಲ್ಲ ಕಷ್ಟ ಆಗ್ತ ಅವ್ರಿಗೆ ಹೋಗಿ ಹುಡುಕೊಂಡು ಪೂರ ಗೇಣಿ ಕೊಡೋದು. ಇನ್ ಕಲರ್ ಗೇಣಿ ಕೊಟ್ಕೊಂಡು ಎಲ್ಲ ಹೋಟ್ಲ್ ಗಿಟ್ಲ್ ಮಾಡ್ಕೊಂಡು ಹೊರಗಿದ್ರು. ಮತ್ತೆ ದೇವಸ್ಥಾನದ ಭೂಮಿಗಳು ತುಂಬಾ ಇತ್ತು, ಅದೆಲ್ಲ ಹೋಯ್ತು. ಅದು ಅಷ್ಟೋರಿಗೂ ಎಲ್ಲ ಕರೆಕ್ಟ್ ಗೇಣಿ ಗೇಣಿ ಅಷ್ಟು ಪರ್ಫೆಕ್ಟ್ ಬರ್ತಿತ್ತು. ಅಕಸ್ಮಾತ್ ಬಾರದಿದ್ರೆ ಬರು ವರ್ಷಕ್ಕೆ ಇದ್ ಮಾಡ್ರಿ. ಅದು ಸುಗ್ಗಿ ಹಂಗಾಯ್ತು, ಇದು ಕಾತಿ ಹಂಗಾಯ್ತು ಸುಗ್ಗಿ ಹಂಗರು ಹಾಕಿ ಅದನ್ನ ಇದ್ ಮಾಡ್ತಿದ್ರು.
1: ಈ ಕತ್ತಿ ಕಾಣಿ ಹೆಂಗಿತ್ತಂತ, ಆಷಾಢಿ ಹಬ್ಬದಿಂದ ಶುರುವಾದ ಕಡದಾರಣಿ ಗೇಣಿ ಇದೆಲ್ಲ ಬಂದು ಒಂದ್ಸಲ ನಮ್ಮ ಹಿರಿಯರು ಹೆಂಗಲ್ಲ ಬದುಕೀರ, ಇದು ನಮ್ಮವ್ರದೇ ಬದುಕು ಅಲ್ದಾ. ನಮ್ಮ ಅಜ್ಜದಿಕ್ಕಳ ಹೆಂಗ್ ಬದುಕಿದ್ರು ಅವ್ರದೇ ಬದುಕನ್ನ ನೀವು ಹೇಳಿ.
0: ರೂಢಿ ಆಯ್ತು, ರೂಢಿ ಆಯ್ಕೊಂಡಿದ್ದು. ಅದ್ ಬಿಟ್ಟು ನೀರಾವಿಲ್ಲ ಅಂತಾರಲ್ಲ,
1: ನೀರಾವಿಲ್ಲ
0: ನಮ್ಮನೆ ಅಪ್ಪ.
1: ಓಕೆ, ಈಗ ನಾವು ಇಷ್ಟೊತ್ತರಿಗೆ ಆಷಾಢಿ ಹಬ್ಬದ ಬಗ್ಗೆ ಮಾತಾಡಿದ್ವಿ. ಈಗ ನಾವು ಈ ಮನೆ ಒಳಗ್ ಸುಮಾರು ಪಾತ್ರ ಪಗಡಿಗಳೆಲ್ಲ ಇರುತ್ತಲ್ಲ, ಅದಕ್ಕೆ ನಮ್ ಕುಂದಾಪುರ ಕನ್ನಡದಲ್ಲಿ ಬೇರೆ ಬೇರೆ ತರದ ಹೆಸರು ಇರುತ್ತಲ್ಲ, ಅದನ್ನೊಂಚೂರು ಹೇಳ್ತೀರಾ ಸರ್ ನಮ್ಗೆ?
0: ಆಗಳಿಗೆಲ್ಲ ಕಂಚ ತಾಮ್ರ ಮತ್ತ ಮಣ್ಣು, ಈಗಿನ ಈ ಸ್ಟೀಲ್ ಅಂದ್ರೆ ಕಿಯಂಕಿಲ್ಲ. ಸ್ಟೀಲ್ ಬಂದ್ರು ಕೂಡ ಒಂದ್ ಸಂಭ್ರಮ ಕಾಣಕ್ಕೆತ್ತು. ಓ ಸ್ಟೀಲ್ ಚಮಚಿ ಏನು ಸ್ಟೀಲ್ ಇದ್ಬಿಡಿ
1: ಹೊಳಿತಾರೆ
0: ಅಯ್ಯೋ. ಮತ್ತೆ ಅದ್ರ ಇದೇ ಬೇರೆ, ಮೊದ್ಲು ಕಂಚಿದ್ದು ಕಂಚು ತಾಮ್ರ ಮತ್ತ ಅಳಗಿ. ಅಳಗಿಗೆ ಅಳಗಿ ಬೇರೆ, ಕ್ವಾರ್ಕಿ ಬೇರೆ. ಕ್ವಾರ್ಕಿ ಅಂತ ಸಣ್ಣದ ಅದು, ಮತ್ತೊಂದು ಗದ್ದ ಅಂತ ಇತ್ತು, ಮತ್ತೊಂದು ಇನ್ನು ಸಣ್ಣ ಪಾತ್ರ ಅದು ಕೇಂದಿರೋದನ್ನ ಗದ್ದ
1: ಅಂದ್ರೆ
0: ಗದ್ದ ಕ್ವಾರ್ಕಿ ಮತ್ತೆ ಇದ್ರದ್ದು. ಏ ಮತ್ತೆ ಇದೆಲ್ಲ ಪಿಂಗಾಣಿ ಒಂದು ಈಗ ನೆನಪಿತ್ತು, ಗೊತ್ತಿತ್ತೇನೆ
1: ಕೇಳಿರಿಯಾ? ಗೊತ್ತು.
0: ಅದು ಪಿಂಗಾಣಿ ಅಂದ್ರೆ ಈಗಿನ ಪೋರ್ಸಿಲಿನ ಅಂದಳೆ ನನ್ನ ಅಂದೆ. ಈಗಿಂದ ಪಿಂಗಾಣಿ ಸಾಮಾನ್ ಚಿನ್ನದಂದ್ ಬಪ್ಪದ್ ಇಲ್ಲಿ ನಮ್ಮಲ್ಲಿ ಮಾಡ್ತಿರ್ಲಿಲ್ಲ. ಪಿಂಗಾಣಿಗಳು ಹೆಚ್ಚು ಆ ಕಾಲದಲ್ಲಿ ಅಲ್ಲಿಂದ ಬತ್ತಿದ್ದ ಪಾತ್ರೆಗಳು ನಮ್ಮಲ್ಲಿ ಚೀನದಿಂದ ಬಂದವ ಇರ್ತಿದ್ವು.
1: ಉಪ್ಪಿನಕಾಯಿ ಜರಡಿ ಬರಣಿ ಅದ ಪಿಂಗಾಣಿದ
0: ಪಿಂಗಾಣಿದ ಅದು ಪಿಂಗಾಣಿ. ಮತ್ತೆ

0: ಎದುರಿಸಿಕತ್ತು. ಒಳ್ಳೆ ಉಂಬು ಕಾಪುಡಿಕೆಲ್ಲವೆಲ್ಲ ಪಿಂಗಾಣಿ ಪಾತ್ರೆಗಳಿತ್ತು, ಅದೆಲ್ಲ ಪಿಂಗಾಣಿ. ಮತ್ತೊಂದು ಹಿತ್ತಾಳೆ, ಬಟ್ಲು ಪೂರ ಹಿತ್ತಾಳೆ ಇದೆ. ಪಳಗುಟ್ಟದ
1: ಭಾರ ಸರ್, ಅದು ಬಾದಿ,
0: ಭಾರಿ ಬಾದಿ ಅದು.
1: ಅದನ್ನ ಪಾತ್ರ ತೊಳ್ಕೊ ಕೊಡ್ತಾರಲ್ಲ, ನಂಗೆ ನೆನಪಿದೆ ಮೊದ್ಲು ನಮ್ಮಲ್ಲೆಲ್ಲ ಇದ್ದಿತ್ತು ಒಂದು ಪಾತ್ರ ಬಟ್ಲಿ ಎತ್ತಕರ ನಮ್ಮ ಸಣ್ಣ ಮಕ್ಕಳಿಗೆ ಆಪ್ದಲ್ಲ, ಅಷ್ಟು ಭಾರ ಅದು.
0: ಮತ್ತೆ ಅಳಗಿ ಕಿಚೇರಿಗೆ, ಮತ್ತೆ ಮಣ್ಮರ್ಗಿ ಬೇರೆ. ಈಗೆಲ್ಲ ಒಳ್ಳೆ ಬಾಗ್ಮರ್ಗಿ ನಂತರ ಬಂತದ್ದು. ಬಾಗ್ಮರ್ಗಿ ಅಂದ್ರೆ ಹೋಯ್ತಲ್ಲ ನಿಮ್ಗೆ ಮರದ್ದು,
1: ಮರದ್
0: ಬಾಗ್ಮರ್ಗಿ, ಅದಕ್ಕೆ ಮಣ್ಮರ್ಗಿ ಅಂತ ಮಣ್ಣಾಗಿದೆ.
1: ಕರೆಕ್ಟ್, ಮಣ್ಣಲ್ಲಿರುತ್ತದೆ, ಮಣ್ಣಿಂದ ಮಾಡೋದು
0: ಅದು ಮರ್ಗಿಯೇ. ಇದು ಮಣ್ಮರ್ಗಿ ಬಾಗ್ಮರ್ಗಿ
1: ಅನ್ನ ಬಾಗುದು,
0: ಅನ್ನ ಬಾಗುದು ಅದು. ಆಮೇಲೆ ಚಟ್ಟಿ ಸಿಬ್ಲು, ಈಗ ಚಟ್ಟಿ ಸಿಬ್ಲು ಎಲ್ಲ ಇರುತ್ತೆ ಬೇಕಾಗ್ತದೆ. ಅದಕ್ಕೆ ಇದು ಸಿಕ್ಕತ್ತೆ, ಜರಡಿ ಕಣಕ್ಕೆ ತೆಗೆದು ಸೋಮಸಿ ಬಿಡ್ತಾರೆ. ಒಟ್ಟೊಟ್ಟೆ ಸ್ಟೀಲ್
1: ಅದು ಚಟ್ಟಿ ಸಿಬ್ಲು ಎರಡು ಇಡುತ್ತಲ್ಲ,
0: ಒಂದು ಚಟ್ಟಿ ಮತ್ತೊಂದು ಸಿಬ್ಲು.
1: ಕರೆಕ್ಟ್,
0: ಸಿಬ್ಲು ಒಟ್ಟೊಟ್ಟೆ ಇದ್ದದ್ದು ಬೀಳ ಮಾಡುವುದು, ಚಟ್ಟಿ ಮರದ್ದು.
1: ಅದೇ
0: ಚಿಟ್ಟಿ ಮರ, ಚಿಟ್ಟಿ ಸಿಬ್ಲು, ಅದಕ್ಕೆ ಹಾಕೊಂಡು ಬಾಗ್ ಮರ್ಗಿಗೆ ಅದು ಮಾರುದು.
1: ಅದಕ್ಕೆ ಇನ್ನೊಂದು ಸಿಬ್ಲ್ ಬತ್ತಲ್ಲ,
0: ಅದೇ ಚಿಟ್ಟಿ ಮತ್ತೆ ಸಿಬ್ಲ್. ಮತ್ತೆ ನೀವು ಸಿಬ್ಲ್, ಆ ಸಿಬ್ಲ್ ಬೇರೆ, ಇನ್ನೊಂದು ಸಿಬ್ಲ್ ಅಣ್ಣ ಅದಕ್ಕೆ ಹಾಕಿದ್ರು ಆ ಸಿಬ್ಲ್ ಇತ್ತು, ಅದ್ರಂಗೆ ಬೀಳಿ ಬೀಳಿದ ಬುಟ್ಟಿ ಕಣಂಗಿರತ್ತೆ. ಅದಕ್ಕೆ ಅನ್ನ, ಇದು ನಾನು ಹೇಳುದು ಚಿಟ್ಟಿ ಸಿಬ್ಲ್ ಇದು
1: ಅನ್ನ ಬಾಗು. ಗೊತ್ತಾಯ್ತು ಗೊತ್ತಾಯ್ತು ಗೊತ್ತಾಯ್ತು.
0: ಅದ್ರ ನೀರು ಇರುತ್ತೆ, ಅದು ಜಾರಿ ಹೋಯ್ದಿದ್ದಂಗೆ ಚಿಟ್ಟಿ ಬೇ, ಅದಕ್ಕೆ ಆಧಾರ ಅದು.
1: ಚಿಟ್ಟಿ ಸಿಬ್ಲ್ ಅವೆರಡು ಜೋಡಿ ಜೊತೆ ಜೊತೆಗೆ ಇಪ್ಪದು.
0: ಮಣ್ಣು ಮರ್ಗಿ ಅದು ಮತ್ತೊಂದು, ಬಾಗ್ ಮರ್ಗಿ ಅದು ಮತ್ತೊಂದು, ಕ್ವಾರ್ಕಿ ಕ್ವಾರ್ಕಿ ಗದ್ದ ಇದ್ದದ್ದು.
1: ಮತ್ತೆ ಮೊದ್ಲು ಸೌಟ್ ಅಲ್ಲ, ಸ್ಟೀಲ್ ಇದಿರ್ಲಿಲ್ಲ, ಮೊದ್ಲೆಲ್ಲ ಗೇಟ್ ಇದೆ.
0: ಸೌಟ್ ಅದಲ್ಲ ಅಂತ ಹೇಳ್ತಾರೆ, ಚಿಪ್
1: ಚಿಪ್
0: ಚಿಪ್ ಅಂದ ಅದಕ್ಕೆ. ಅದ್ರಂಗೆ ದೊಡ್ಡ ಚಿಪ್ ಇತ್ತು, ಸಣ್ಣ ಪದಾರ್ಥಕ್ಕೆ ಸಣ್ಣ ಚಿಪ್, ಗಲಟಿ ಹೊಟ್ಟೆ ಮಾಡಿ ಇದ್ರ ಇದ್ರದ್ದು ಹಾಕು, ತುಂಬಾ ಕ್ಲೀನ್ ಇದೆ, ಚಂದ ಇರ.
1: ಹೌದು ಹೌದು,
0: ಚಟ್ಟಿ ಸಿಬ್ಲು ಅದೇ ಅಳಗೆ ಮಡಕೆ ಅದೆಲ್ಲ ಆಯ್ತಾನೆ. ಮತ್ ಸಾಮಾನ್ಯ ಈಗಳು ಇಪ್ಪದೆ ಲಾಟಿ ಇದ್ದದ್ದು, ಈಗಿನ ಇದ್ರಲ್ಲಿ ಹೊಸ ಲೇಟೆಸ್ಟ್ ಇದ್ದದ್ದು ಎಂತದಿಲ್ಲ ಆಗಲೇ, ಆಗಿನ ಅದ್ರಂಗೆ ಸಾಕತ್ತಿತ್ತಲ್ಲ. ಮತ್ತೆ ಕೆಲವು ಇನ್ನೊಂದ್ ಇತ್ತು, ಚಂದನ ಇತ್ತು ಕಣೆ, ಅದ್ರದ್ದು ಇತ್ತದ್ರ
1: ಇದಂದ್ರೆ
0: ಪಾತ್ರ ಸಣ್ಣ ಕ್ವಾರ್ಕಿ ಕಣ ಅಳಗಿ ಕಣ. ಎಲ್ಲಿವರೆಗೆ ಚಂದನ ಬೇಕಂತಂದ್ರೆ, ಮನೆಗೆ ಅಗತ್ಯ ಬಿದ್ರೆ ಅದೇ ಚಂದನನ ಅರ್ಧ ಅಂದ್ರೆ ಔಷಧಿಗೆ, ಅದ್ರಲ್ಲಿ ಔಷಧಿ ಇದಿತ್ತಾಳೆ ಆ ಚಂದನ ಪಾತ್ರ ತತ್ತಿದ್ರು. ಇಲ್ಲೆಲ್ಲ ಸಿಕ್ಕುದಿಲ್ಲ, ಹೊರಗೆಲ್ಲ ಹೋದ್ರೆ ಚಂದನ ತಗೊಂಡು ಹೋಗ್ತದೆ. ಈಗ ಚಂದನದ ಎಷ್ಟು ಕಾಸ್ಟ್ಲಿ ಅಂತ ನಿಮ್ಗೆ ಗೊತ್ತಿಲ್ಲ.
1: ಹೌದು,
0: ಗಂಡದಕ್ಕಿಂತ ಚಂದನ ಕಾಸ್ಟ್ಲಿ ಅಲ್ಲ. ಚಂದನದ ಅದೊಂದು ಔಷಧಿ ಅದಕ್ಕೊಂದು ಇದಿತ್ತಾಳೆ, ಅದ ನಮ್ಮ ಮನೆಗೆ ಇವತ್ತು ಇದಿತ್ತು ಚಂದನದ ಒಂದು ಸಣ್ಣ ಅಳಗೆ ಕಣ.
1: ಓಕೆ,
0: ಆಮೇಲೆ ಮಕ್ಕಳಿಗೆ ಒಂದು ಕಡಲ,
1: ಅದಕ್ಕೆಂತ
0: ಕಡಲ,
1: ಕಡಲ
0: ಕಡಲ ಮತ್ತೆ
1: ಕೈಮರ್ಗಿ ಅಂತ,
0: ಕೈಮರ್ಗಿ ಮತ್ತೆ ಕಡಲ. ಕೈಮರ್ಗಿ ಕೆಳಗಿದ ಪಾತ್ರ, ಕಡಲ ಅಂದ್ರೆ ಮಂಡಿ ಕಣಗಿತ್ತ. ಮತ್ತೆ ಇದು ಸಾರ್ ಬೋರ್ ಇದ್ ಮಾಡ್ತಿಲ್ಲ,
1: ಮಜ್ಜಿಗೆ ಕಾಳು
0: ಅದು, ಅದಕ್ಕೆ ಕಡಲ, ಅದಕ್ಕೆ
1: ಕಡಲ, ಅದು ಕಡಲ,
0: ಕಡಲ್ ಇತ್ತಲ್ಲ ಕೃಷ್ಣ ಅಂದ್ರೆ ಅದನ್ನ ಕಡಲ ಅಂತಾರೆ. ಇದಕ್ಕೂ ಕಡಲ, ಅದಕ್ಕೂ ಕಡಲ ಅಂತಾರೆ. ಅದು ಕೈಮರ್ಗಿ ಮತ್ತೆ ಕಡಲ.
1: ಮತ್ತೆ ಉಪ್ಪಿನ ಮರ್ಗಿ,
0: ಉಪ್ಪಿನ ಮರ್ಗಿ ಉಪ್ಪು ಹಾಕಿ ಇಡುದು ಬೇರೆ ಇತ್ತು, ಅದನ್ನ ಹದ ಮಾಡಿ ಇಡುದು ಮರದ್ದು, ಅದು ಬಿಡಿ ನೆನೆಸಿ ಇಡುಕ್ ಅದು ಬೇರೆ ಅದ್ರಂಗ ಇದಾಗ್ಲಿ, ಮುಡಿ ನೆನೆಸಿ ಇಡುದಂತ ಅದೊಂದಿರುತ್ತೆ. ಅದಾದ ನಂತರ ನಂತರ ಬರ್ಣಿ ಹಾಕಿ ಇಡುವಂತದ್ದು, ಮಿಡಿ ಹಾಕಿ ಇಡುದು. ಆಗಲೇ ಪ್ರತಿ ಮನೆಗೆ ಉಪ್ಪಿನಕಾಯಿ ಇಲ್ದಿದ್ ಮನೆ ಇಲ್ಲ. ಈಗ ಉಪ್ಪಿನಕಾಯಿ ಏನ್ ಬೇಕಾದ್ರೂ ಅಂಗಡಿ ಯಾರು ಬೇಕಾದ ನಮ್ನೆ ಉಪ್ಪಿನಕಾಯಿ ಸಿಕ್ಕತ್ತೆ. ಈಗ
1: ಬಗೆ ಬಗೆ ಫ್ಲೇವರ್ದು,
0: ಯಾವ ನಮ್ನೆ ಬೇಕು ನಿಮ್ಗೆ? ಎತ್ತು ಉಪ್ಪಿನಕಾಯಿ ಬೇಕಾ? ಆಯ್ತಾ, ಮಿಡಿ ಉಪ್ಪಿನಕಾಯಿ ಬೇಕಾ?
1: ಗಾರ್ಲಿಕ್ ಬೇಕಾ?
0: ಹೌದು,
1: ಅದ್ರ ಅನಿಯನ್ ಬೇಕಾ?
0: ಯಾವ್ಯಾವ ಬೇಕಾ?
1: ಆಮ್ಲಾ ಬೇಕಾ? ಎಲ್ಲ
0: ಸಿಕ್ಕತ್ತೆ. ಅಲ್ಲಿ ಹೆಚ್ಚಪ್ಪೆ ಮನೆ ಬದಿ ಏನು ಮಾಡುತ್ತಾ ಪತ್ರ ಇಲ್ಲ ಈಗ. ಮತ್ತೆ ಸಾಗುವಳಿ ಮನೆ, ಸಾಗುವಳಿ ಮತ್ತೆ ಸಾಗುವಳಿ ಶುರು ಅದೊಂದು ಆಗಲೇ ಹೇಳಕ್ಕಿತ್ ನಾನು. ಒಂದು ಸಾಗುವಳಿ ಶುರು ಹಾಕರ ಮೊದ್ಲು ಒಂದು ಆಚಾರಿ ಮನೆ ಹೋಯಿ, ಆ ನೇಲ್ ಹಿಡ್ಕೊಂಡು ಆ ಆಚಾರ್ಯ ಕರೆಸಿ ಮರದ ನೇಲೆಲ್ಲ ಎಲ್ಲ ದೊಡ್ಡ ಮರ ಕಡ್ದು ಅದ್ರಂಗ ನೇಲ್ ಅದ್ರಂಗ ಕಿತ್ತಿ, ಅದಕ್ಕೆ ನೇಲ್ ಬೇರೆ, ಹೀಸ್ ಬೇರೆ, ನೊಗ ಬೇರೆ, ಆಮೇಲೆ ಮೇಳಿ ಬೇರೆ, ಕುದುರೆ ಬೇರೆ. ಈ ಕುದುರೆ ಅಂದ್ರೆ ಎಂತಂದು ಗೊತ್ತಿಲ್ಲ, ಕೈ ಹಿಡ್ಕೊಂಡು ಕುದುರೆ, ಆಮೇಲೆ ಹೀಸ್, ಆಮೇಲೆ ಗೋರಿ ಬೇರೆ, ತರ ತರದಲ್ಲ. ಒಂದು ನಟ್ಟಿಗೆ ಬೇಕಾಗುದು ಒಂದು ಒಟ್ಟಾಕುದು ಎಲ್ಲ ಬಿಟ್ಟು ಆ ನೊಗಕ್ಕೆ, ನೊಗಕ್ಕೆ ಜೊತ್ಕ ಬೇರೆ.
1: ಜೊತ್ಕ
0: ಜೊತ್ಕ ಅಂದ್ರೆ ಹೀಗ ಅದು ಇದ್ರದ ಹಗ್ಗದ ಲೇಸ್ ಕಣಗೆ,
1: ಗೊತ್ತಾಯ್ತು ಗೊತ್ತಾಯ್ತು,
0: ನ್ಯಾಯವಾದ ಲೇಸ್ ಅನ್ನತ್ತಲ್ಲ ಅದೇ ಈಗ. ಬಟ್ ಅದು ನಾವು ಅದಕ್ಕೆ ಜೊತ್ಕ ಅಂತತ್ತೆ, ತುಂಬಾ ಲೈಕ್ ಎರಡು ಎರಡು ಎರಡು. ಅದು ಸಾಮಾನ್ಯರು ಮಾಡೋಕಾತಲ್ಲ, ಅದು ಸುಮಾರದಾರೆ ಸಾಧ್ಯ ಇಲ್ಲ. ಒಂದೇ ಸಾಹೇಬ್ರೆ ಮಾಡಕ ಅಥವಾ ಅದು ಪಾಣಾರೆ ಮಾಡಕ್ಕನ್ನ.
1: ಓಕೆ,
0: ಪಾಣಾರದು ಪಾಣಾರದ್ ಮತ್ತೆ ಸಾಹೇಬ್ರೆ ವ್ಯತ್ಯಾಸ ಇತ್ತು. ಪಾಣಾರ ಕೊಡೆ ಸಾಹೇಬ್ರ ಕೊಡೆ ಅಂದಿತ್ ನೀವು ಕಂಡ್ರೂ ಇಲ್ಲ ಕೇಳಲೂ ಇಲ್ಲ. ಓಲಿ ಕೊಡೆ ಅದು, ಶಾಲೆ ಹಬ್ಬದ ನಮ್ಗೆಲ್ಲ ಓಲಿ ಕೊಡೆ. ಓಲಿ ಕೊಡೆಲ್ಲ ಎರಡು ನಮ್ನೆ. ಸಾಹೇಬ್ರೆ ಮಾಡೋದು ಸಿಂಪಲ್ ಇರುತ್ತೆ, ಡಲ್ ಒಳಗೆ. ಪಾಣಾರ ಮಾಡೋದು ಒಳಗೆ ಡಿಸೈನ್ ಡಿಸೈನ್ ಡಿಸೈನ್ ಡಿಸೈನ್ ಇರುತ್ತೆ, ಒಳಗೆ ಕಂಡ್ರೆ ಅಷ್ಟು ಚಂದ ತೋರತ್ತೆ. ಫಿನಿಶಿಂಗ್ ಹಾಗೆ ರೇಟು ಹಾಗೆ, ಇದಕ್ಕೆ 1 ರೂಪಾಯಿ ಆದ್ರೆ ಅದಕ್ಕೆ 2 ರೂಪಾಯಿ ಒಂದು ಕೊಡಿಗೆ.
1: ಓಕೆ.
0: ಮತ್ತೆ ಮಸ್ತ್ ದೊಡ್ಡವರೆಲ್ಲ ಅರಿವೆ ಕೊಡಿ ತತ್ತಿದ್ರು, ಅದಕ್ಕೆ ಅರಿವೆ ಕೊಡಿ ಅಂತ ಹೇಳಿ ಸರ್. ಓಲಿ ಕೊಡೆ ಅರಿವೆ ಕೊಡೆ, ಓಲಿ ಕೊಡೆಗೆ ಪಣರ ಕೊಡೆ ಮತ್ತೆ ಸಾಹೇಬ್ರ ಕೊಡೆ ಅಂತ ಹೇಳಿ. ಸಾಹೇಬ್ರ ಕೊಡೆ ತುಂಬಾ ಚೀಪ್ ಅದು ಕೊಡಿ, ಅದೆಲ್ಲ ಆಗಿನ ಕಾಲದಲ್ಲಿ ಉಪಯೋಗಿಸ್ತಿತ್ತು. ಈಗ ಬಿಡದೆ ಯಾವ್ದು ಬೇಕಾಗ್ತಿಲ್ಲ ಕೊಡಿ, ಕೊಡಿ ಇಟ್ಕೊಂಡು ಹಪ್ಪದೇ ಒಂದು ಮರ್ಯಾದೆ ಕೇಡಂತರಿ. ಅನುಕೂಲ ತಯಾರಿದ್ರೆ ಕೊಡಿ ಇಟ್ಕೊಂಡು ಹಪ್ಪ ತಯಾರಲ್ಲ ಇನ್ನು ಮಕ್ಕಳು. ಈಗಿನ ಇನ್ನು ಶಬ್ದದ ಬಗ್ಗೆ ಕಷ್ಟ
1: ಅಲ್ಲ, ಶಬ್ದಕ್ಕಿಂತ ಮುಂಚೆ ನಮ್ಮ ಎಲ್ಲರ ಮನೆ ಅಂದ್ರೆ ಒಂದ್ ಮನೆ ಇದ್ಮೇಲೆ ಅಲ್ಲೊಂದ್ ತೆಂಗಿನ ಮರ, ಒಂದಲ್ಲ ಒಂದಾರು ಇರ್ಕೆ
0: ತೆಂಗಿನ ಮರ. ಅದು ಕಲ್ಪವೃಕ್ಷವೇ ಹೌದು ನಿಜವಾಗಿ. ಆ ಮರ ಇವತ್ತಿಗೆ ತೆಂಗಿನ ಮರ ನಟ್ಟರ ಅದರ ಸಂಪತ್ತು ಎಷ್ಟೊಂದು ಅವರಿಗೆ ಗೊತ್ತು, ಅದರಿಂದ ಆಗೋ ಉಪಯೋಗ ಎಷ್ಟೊಂದು ಅವರಿಗೆ ಗೊತ್ತು. ಹಿಂದೆ ಮಾತ್ರ ತೆಂಗಿನ ಮರದಿಂದ ಸರ್ವ ಅದರ ಎಲ್ಲಾ ಭಾಗಗಳು ಕೂಡ ಎಲ್ಲ ಪ್ರತಿಯೊಬ್ಬರಿಗೂ ಅಗತ್ಯ ಪ್ರತಿನಿತ್ಯಕ್ಕೂ ಬೇಕಾಗುವಂತ ವಸ್ತುಗಳು ಅದರಲ್ಲಿ ಇತ್ತು. ಒಂದ್ ಮಡ್ಲು, ಅದರ ಓಲಿ, ಅದ್ರ ಕಡ್ಡಿ, ಆಮೇಲೆ ಕಡ್ಡಿನ ಮಾಡೋ ಬಗೆ ಬಗೆ ಎಲ್ಲ ವಿಚಾರಗಳೆಲ್ಲ, ಆಮೇಲೆ ಹಿಡಿಸುಡಿ, ಅದಕ್ಕೆ ಹೆಡಿ, ಅದಕ್ಕೆ ಕಡ್ಡಿ, ಅದಕ್ಕೆ ಓಲಿ, ಹಿಡಿಸುಡಿ, ಆಮೇಲೆ ಚಾಂಪರ್ಕಿ, ಚಾಂಪರ್ಕಿ ಬೇರೆ. ಮೊದ್ಲು ಇಲ್ದಿ ಮನೆಗೆ ಮೊದ್ಲು ಇಲ್ದಿರ ಸಾಧ್ಯವೇ ಇಲ್ಲ. ಗಿಡ್ಕಿಗೆ ಮೊದ್ಲಬೇಕು, ಚಪ್ರಕ್ಕೆ ಮೊದ್ಲಬೇಕು, ಮನೆಗೆ ಮಳೆ ಬರದಿದ್ದಂಗೆ ಮೊದ್ಲಬೇಕು, ಪ್ರತಿಯೊಂದು ಮಳೆ ಮಾಡಬೇಕಿದೆ. ಮಳೆ ಮಾಡುವ ಇಲ್ಲ, ಈಗ ಇದು ಇಲ್ಲ, ಗಿಡ್ಕಿಯೂ ಇಲ್ಲ, ತೊಟ್ಟಿಯೂ ಇಲ್ಲ, ಎಂತದಿಲ್ಲ, ಎಲ್ಲ ಬಿಟ್ಟು ಇಲ್ಲಿ ನಾವು ಇದಿಲ್ಲಿಂದ ಹೊಳೆ ದಾಟ್ಕೊಂಡೆ ಆ ಕಾಲ್ದಂಗೆ ಆನೆಗಳಿ ಹೊರೆ ಆ ಮನೆಗೆ ಅವರಿಗೆ ಬರೀ ರಕ್ಷಣೆ ಮೊದ್ಲಲ್ದಿರ ಅವ್ರ ಅವ್ರ ಮನೆ ರಕ್ಷಣೆ ಮಾಡೋಕೆ ಸಾಧ್ಯ ಇಲ್ಲ. ಆ ಪಾಟಿ ಮಳೆ ಹೊಡೋತ್ತಿಗೆ ಇಡೀ ಗ್ವಾಡಿ ಆಗೆಲ್ಲ ಎಲ್ಲ ಕಲ್ ಗೋಡಿ ಇತ್ತೆ ಮಣ್ಣು ಗೋಡಿಗೆ ರಕ್ಷಣೆಯೇ ಈ ನಿಮ್ದು ಮೊದ್ಲು ತಟ್ಟು ಮೊದ್ಲು ತಟ್ಟಿ ಅಂತ ಹೇಳಕ್ಕೆ. ಮತ್ತೆ ಪ್ರತಿ ಮದಿ ಮನೆಗೆ ನೀವು ಇವತ್ತಿಗೂ ನಮ್ಮ ಎಂತ ಹೇಳ್ತಾರೆ ನಾಗ ಮಂಡ್ಲಕ್ಕೆ ಅದು ಒಂದು ಅಲ್ಲಿ ಮಾತ್ರ ನಮ್ಗೀಗ ಮೊದ್ಲು ಕಂಬ ಸಿಕ್ಕತ್ತೆ. ಅಲ್ಲಿ ಮಾತ್ರ
1: ಮೊದ್ಲಿನ ಚಪ್ರ
0: ಮೊದ್ಲು ಶ್ರೇಷ್ಠ ಅಂತ ಕಾಣುತ್ತೆ ಅವ್ರಿಗೆ, ಅದೇ ಅಗತ್ಯ ಇತ್ತಂತ ಕಾಣುತ್ತೆ. ಅದಿಲ್ಲ, ಈಗ ಕೊಕ್ಕರಣೆ ಬದಿ ಮಾತ್ರ ಬಹಳಷ್ಟು ಅದನ್ನ ಮಾಡ್ತಾರೆ, ಕುಡಿಬೇರ ಅದನ್ನ ಬಹಳ ಸಂಗ್ರಹಿಸ್ತಾ ಬಿಟ್ರೆ ಈಗ ಮತ್ತೆಲ್ಲೂ ನಿಮ್ದು ಈ ಮೊದ್ಲು ಗಿಡ್ಲಿ ಕಾಂಬಕ್ಕೆ ಸಿಕ್ಕೋದಿಲ್ಲ. ನಾಗರ ಪಂಚಮಿ ಮಾತ್ರ ಕಾಂಬ ಸಿಕ್ಕತ್ತೆ
1: ಕೊನಲ್ಗಿ.
0: ಆಮೇಲೆ ಅದಕ್ಕೆ ಕೊನಲ್ಗಿ ಬೇರೆ, ಅದ್ರ ಕಾಯಿ ಹಿಡಿತಲ್ಲ ಅದಕ್ಕೆ
1: ಹೊಟ್ಕೊನಿ ಚಟ್ಕೊನಿ
0: ಕೊನಲಿ ಕೊನಲ್ಗಿ ಅಂತಾರೆ. ಕೊನಲ್ಗಿ ಅದ್ ನಮ್ದು ಆಡದ್ದೇ ಭಾಷೆ, ಆಡದ್ದೇ ಮಾತ ಅದಕ್ಕೆ. ಅದಕ್ಕೆ ಚೌರಿ ಅಂತರು. ಆಮೇಲೆ ಕೊನಲ್ಗಿ ಬೇರೆ. ಮತ್ತ ಅದ್ರಂಗೆ ಮತ್ತ ಇನ್ನೊಂದು ವಿಶೇಷ ಇತ್ತು, ಸೀರೆ ಓಲಿ ತೆಗ್ದು ನಮ್ದು ಇದು ಕೊಟ್ಟು ಹಣ ರೊಟ್ಟೆ ಬೇರೆ ಆಯ್ತಲ್ಲ ನಮ್ಗೆ ಚಮಚಿಕೆ ಕಟ್ಟು ಗುಮ್ಮಡಿ
1: ಸಿರಿ ಒಲಿ. ಹೌದು,
0: ಸಿರಿ ಒಲಿಯೇ ಬೇಕಾದ್ದು. ಪಾಣ ರೊಟ್ಟಕ್ಕೂ ಸಿರಿ ಒಲಿ ಬೇಕಾಗ್ತಪ್ಪ. ಆದ್ರಿಂದ ಅದ್ರಲ್ಲೇ ನಿಜವಾಗಿ ಕಲ್ಪವೃಕ್ಷ ಅಂತ ಹೇಳೋದಕ್ಕೆ ಎರಡು ಮಾತಿಲ್ಲ. ಅದ್ರಂಗೆ ಹಂಗ ಒಪ್ಕೊಯಿ, ತೆಂಗಿನ ಮರದ ಉಪಯೋಗ ಬಹಳ ಇತ್ತು. ಒಂದ್ ಕಾಲದಂಗೆ ಒಂದು ತೆಂಗಿನ ಮರ ಬಿದ್ರೆ ಅದನ್ನ ಚಂದ ಮಾಡಿ ಹಾಳಿಸಿ ರೀಪು ಓದೆ, ಪಕ್ಕಾಸಿ ಓದೆ, ಜಂತಿ ಓದೆ, ಎಲ್ಲ ಇಲ್ಲ. ಕೆಲವರು ಅತ್ಯಂತ ಹಳೆ ಮರ ಇದ್ರೆ ಸಿಪ್ಪೆ ತೆಗೆದು ಚಂದ ಮಾಡಿ ಪಾಲಿಶ್ ಮಾಡಿ ಕಂಬ ಕೂಡ ಮಾಡ್ಕೊಂಡಿದ್ದ ಮನೆಗಳು ಎಷ್ಟೋ ಅದರಂಗೆ ಇಟ್ಕೊಂಡಿರಿ. ಕಂಬ ಚಂದ ಅಷ್ಟು ಲಾಯಕ್ ಮಾಡ್ತಾರೆ ಪಾಲಿಶ್ ಮಾಡಿ, ಚೀಂಕ್ ಅಂದ್ರೆ ಇರುವುದಿಲ್ಲ. ಹೇಗಿನ ಮಾತ್ರ ತೆಗೆದು ಜಾಗ್ರತೆ ಮಾಡಿ ಇದ್ ಮಾಡ್ರೆ ಪಾಲಿಶ್ ಮಾಡಿ ರಬ್ ಮಾಡಿ ನಮ್ಮ ಆಚಾರ ಕಳತ್ರ ಕೊಟ್ಟು ತುಂಬಾ ಲಾಯಕ್ ಮಾಡಿ ಕಂಬ ಕೂಡ ಮಾಡಿದ್ದೆ. ಹಂಗಪ್ಪಗೆ ತೆಂಗಿನ ಮರದ ವಿವಿಧ ಭಾಗಗಳಿರೋ ಎಲ್ಲ ಪ್ರತಿಯೊಂದು ವಸ್ತುಗಳು ಮೊಡ್ಲು, ಚಾಂಪರ್ಕಿ, ಆಮೇಲೆ ಕೊಂತಳಕಿ, ಹೆಡಿಮಂಡಿ, ಮತ್ತೆ ತೆಂಗಿನ ಮರ.
1: ಹೆಡಿಮಂಡಿ ಅಂದ್ಕೂ ನೆನ್ಪಾಯ್ತು, ಮಕ್ಕಳ ಕ್ರಿಕೆಟ್ ಆಡೋದ್ರಿಂದ ಹಿಡಿದು ಎಲ್ಲದಕ್ಕೂ ಹೆಡಿಮಂಡಿ ಬೇಕು.
0: ಎಲ್ಲ ಬಿಟ್ಟು ಅದ್ರ ಕೂಕಣ್ಣು ಎಳ್ಕೊಂಡು ಹಬ್ಬ ಅಷ್ಟೇ
1: ಲಾಯಕ್ ಆಗ್ತದೆ
0: ಮಾಡ್ಕೊಂಡೆ. ಗಂಡು ಒಂದ್ ಗಂಡು ಗಟ್ಟಿ ಕೂಕಂಡ್ರೆ ಮತ್ತೆ ಉಳಿದ ಎಳ್ಕೊಂಡು ಹಬ್ಬದಿತ್ತು.
1: ಹೌದು,
0: ಅದೊಂದು ಇದೆ ಪ್ರತಿಯೊಂದು ಹಾಗೆ. ಆಮೇಲೆ ಓಲಿ ಮೊದ್ಲು ಮತ್ತೆ ಇದು ನಿಮ್ದು ಕಸ್ಬರಿಕೆಗೆ ಹಿಡಿಸುಡಿ, ಎಷ್ಟು ಹಿಡಿಸು ಎಷ್ಟು ಲಾಯಕ್ ಆಗ್ತದೆ.
1: ಓಲಿ ಒಯ್ಯುದು,
0: ಓಲಿ ಒಯ್ದು ಇದು ಮಾಡುದು. ಈಗ ಮತ್ತೊಂದು ಕೆಲವರು ಕೊಳಸಿ ಎಲ್ಲ ತತ್ರ, ಬಟ್ ಅದಲ್ಲ ಹಸಿ ಓಲಿ ಕಡ್ದು ಮೊದ್ಲಿ ಯಾವ್ದಕ್ಕೋಸ್ಕರ ಬರೇ ಹಿಡಿಸುಡಿಗೋಸ್ಕರ ಮೊದ್ಲು ಕಡ್ದು ಹಾಕಿ ಕಾಯಿ ಕೊಯ್ಯೋನ ಹತ್ರ ಬಂದವನ ಹತ್ರ ಕಾಯಿ ಕೊಯ್ದು ಹಾಕೊಳ್ಳುದು.
1: ಆಗೆಲ್ಲ ಕಾಯಿ ಕೊಯ್ಯಕ್ಕೂ ಜನ ಬತ್ತಿದ್ರ?
0: ಆಗೆಲ್ಲ ಕಾಯಿ ಕೊಯ್ದು ಬತ್ತಿದ್ರ, ದೊಡ್ಡ ದೊಡ್ಡ ತೋಟ ಇದ್ದಾರೆ ಅವ್ರಿಗೆ ಹೇಗಂತ ಹೇಳ್ರೆ 100 ಕಾಯಿಗೆ ಇಂತಿಷ್ಟು ಕಾಯಿ ಅವ್ರಿಗೆ ಅಂತ.
1: ಕಾಯಿಗೆ ಕಾಯಿ ಕೊಡು,
0: ಕಾಯಿ ಕಾಯಿ ಅವನಿಗೆ. ಅದಕ್ಕೆ ಆ ಕಾಯಿ ಹೆಸರು ಎಂತ ಗೊತ್ತೆ, ಕೊಯ್ಲ್ ಕಾಯಿ ಅಂತ ಹೆಸರು. ಅವನಿಗೆ ಯಾವ ಮರದ ದೊಡ್ಡ ಕಾಯಿ ಅಂತ ಗೊತ್ತಿರುತ್ತೆ. ಹ್ಯಾಂಗ ಗೊತ್ತಾತ್ಕಂಡ ತಿನ್ಕಂಡು ಕೊಡ್ದ್ರೆ ಸೈ ಪಟ್ಟ ತಾಗ್ರೆ ದೊಡ್ಡ ಕಾಯಿ ಅಂತ ಅರ್ಥ.
1: ತಾಗ್ಲಿಲ್ಲ ಅಂದ್ರೆ
0: ಒಳಗೆ ಮತ್ತು
1: ಸುಂಬು ಸುಂಬಲ ಸುಮಾರು ಇತ್ತು ಅಂತ ಅರ್ಥ.
0: ಮತ್ತೆ ಒಂದೆರಡು ಸೋಲ್ತಕಂತಾರ ಅವ್ರು, ಅವ್ರು ಸೆಲೆಕ್ಟ್ ಮಾಡಿ ಯಾವ ಮರದ ಎಂಟ್ಕೊಂಡು ಹೆಕ್ಕಿ ತಕೊಂಡು ಅವ್ರೆ ಇಟ್ಕೊಂಡು ಹತ್ರ ಕೊಯ್ಲ್ ಕಾಯಿ. ಅದಕ್ಕೆ ಭಯಂಕರ ಡಿಮಾಂಡ್, ಅವನ ಕಾಯಿ ದಾರಿ ಮೇಲೆ ಹಾಪತಿ ಅಲ್ಲೇ ಮಾರಾಯ್ತು. ಕಾಯಿ ಅಲ್ಲ. ಮತ್ತೆ ಆಗಳಿಗೆಲ್ಲ ತೆಂಗಿನ ಮರ ತೆಂಗಿನಕಾಯಿ ಅದೇ ಒಂದು ಸಂಪತ್ತಲ್ಲ. ಎಷ್ಟೊಂದು ಕರಾವಳಿ ಕರಾವಳಿಲೇ ನಮ್ ಕರಾವಳಿಗೆ ಅದೇ ಮೂಡ್ಲೈನವರಿಗೆ ಅದ್ರ ಅಡ್ರೆಸ್ ಎಲ್ಲ. ಈಗ ಕೂಡ ಮೂಡ್ಲೈ ಕೂಡ ತೆಂಗಿನ ಮರ ಎಲ್ಲ ಹಾಕ್ತಿರ್ ಬಿಡಿ ಮಾಡ್ತಾರೆ. ಮತ್ತೆ ಆಮೇಲೆ ಮತ್ತೊಂದು ವಿಶೇಷ ಅಂತ ಹೇಳಿದ್ರೆ ಅಡಿಕೆ ಇದ್ದಾರೆ, ಅಡಿಕೆ ಮರ ಅದು ಬಹಳ ಕಮ್ಮಿ. ಈಗ ಇತ್ತೀಚೆಗಂತೂ ಅಡಿಕೆ ಸಿಕ್ಕಾಪಟ್ಟಿ ತೋಟ ಹೆಚ್ಚಾಯ್ತು. ನಮ್ ಮೂಡ್ಲ ಇಳ್ಕೊಂಡ್ರು ಗುಡ್ಡಿ ಮೇಲೆಲ್ಲ ಇವರಿಗೆ ಸರ್ಕಾರದ ಭೂಮಿ ಇಲ್ದರೆ ಕೊಡ್ತಿರಲ್ಲ ಅವರೆಲ್ಲ ಅಲ್ಲೇ ಅಡಿಕೆ ತೋಟ ಮಾಡ್ಕೊಂಡಿದ್ದಾರೆ. ಎಲ್ಲ ಇಳ್ಕೊಂಡು ನಾನು ಹೋಯ್ಕಂತೆ ನಮ್ಮ ಊರಲ್ಲಿ ನಾನು ಎಣಿಸಿದ ಕಡೆ ಎಲ್ಲ ಅಲ್ಲಿ ಮಾಂಸ ಜಾತಿ ವಾಪಸ್ ಆದ್ಯಲ್ಲ ಅವರಿಗೆಲ್ಲ 10 cents 5 cents ಎಲ್ಲ ಕೊಟ್ಟು ಅವರೆಲ್ಲ ಅಡಿಕೆ ತೋಟ ಸಿಕ್ಕಾಪಟ್ಟೆ ಅಡಿಕೆ ಮಾಡ್ಕೊಂಡಿದ್ರು. ಹೊಸ್ಟ್ಲ ಕಾರ್ ತಿಂಗಳು ಹಾಂಗೆ ಆಷಾಢಿ ಮುಗುಕ್ಕು ಬಪ್ಪು ಸ್ವಾಣಿ ಸ್ವಾಣಿ ಬಂದ್ರು ಕೂಡ ಎಲ್ಲ ಚುರುಕಾತ್ರ. ಹಬ್ಬ ನಾಗರ ಪಂಚಮಿಯಿಂದ ಶುರು ಆರಿತ್ತೆ ಅದಕ್ಕೆ ಅಂತ ಹೂ ಅಂತ ಕ್ಯಾದಿ ಹೂ ಆ ಕ್ಯಾದಿ ಹೂಟಿಗೆ ಎಲ್ಲ ಕೆರಿ ಬದಿಯೋ ಅದೆಲ್ಲ ಕ್ಯಾದಿ ಹೂ ಎಲ್ಲ ಕೆರಿ ಬದಿ
1: ಕೆರಿ ಬದಿ ಗಿಡದೇಸ ಅಂತ ಮುಂಡ್ಕನ್ ಗಿಡ
0: ಮುಂಡ್ಕನ್ ಗಿಡ ಚಾಪಿ ಎಲ್ಲ ಆಗಳಿಗೆಲ್ಲ ಇದು ಮಾಡ್ತಿದ್ದೆ. ಅದ್ರಂಗೆ ಕೆಲವೆಲ್ಲ ಕ್ಯಾದಿ ಹೂ ಆತ. ಆ ಕ್ಯಾದಿ ಹೂ ಸಂಪಾದನೆ ಮಾಡ್ಕೊಂಡು ಬಪ್ಪದೇ ಕಾಣಕ ಅದು ಒಟ್ಟು ಮಾಡೋದೇ ಒಂದು ಕೆಲಸ ಮಾಡ್ಕೊಂಡು ಮತ್ತೆ ಕಡೆ ಬೇರೆ ಹೂ ಬಿಡಿ ಹಂಗ ಬಿದ್ದದ್ದೆ ಆಗಾಗಲೇ. ಈಗಿನ ಕಾಣಂಗ್ ಮಾರ್ಕೆಟಿಂಗ್ ಇತ್ತು ಹೂ ಒಂದು ಸಿಗ್ತಿರ್ಲಿಲ್ಲ. ಏನಿದ್ರೆ ಕ್ಯಾದಿ ಹೂ ಮತ್ತೆ ಎಲ್ಲ ಮನೆ ಬಂದು ದಾಸನ ಹೋಗಿದ್ದು ತಗೊಂಡೋಯ್ತು. ಭಟ್ರಿ ಒಂದು ಡಿಮಾಂಡ್ ಅಂದ್ರೆ ಒಂದು ಭಟ್ರ ಎಲ್ಕೊಂಡು ಅವ್ರವ್ರಿಗೆ ಅವ್ರವ್ರದೇ ಆದಂತ ಒಂದು ಇದಿತ್ತು ನಾಗಿನ ಕಲ್ಲಿತ್ತು ಅಥವಾ ನಾಗಿನ ಮನೆ ಇರತ್ತೆ ಅವ್ರಿಗೆ ಪೂಜೆ ಹಾಕಿ ಭಟ್ರಿ ಪುದ ಲಿಮಿಟೆಡ್ ಎಂತ ಮಾಡ್ಬೇಕಾಗ್ತದೆ. ಬಟ್ ಅಲ್ಲಿಗೆ ಅವೆಲ್ಲ ಕಾಯ್ತಾಕೊಂಡು ಇವುಗಳು ಅದಕ್ಕಿಂತ ಹೆಚ್ಚಾಯ್ತು ಈಗ ಮಾತ್ರ. ಆಗ ಇಷ್ಟಿರ್ಲಿಲ್ಲ. ಈಗ ನಂಬರ್ ನಾಗನ ನಂಬರ್ ಭಯಂಕರ ಜನ ನಾವು ಕಂತಲ್ಲ ನಾಗರ ಪಂಚಮಿಗೆ ಕಾಣ್ಬೋದು. ನಾನು ಒಂದು ದಿವಸ ನಾನೇ ಹೋಯ್ಕಾಯ್ತು ಕಾಂತೆ ನನ್ ಜೀವ ತಾರಿ ಜನ ಕಂಡ್ಕೊಂಡು ರಾಮ ಈ ಪಟ್ಟಿ ಜನ ಬಂದ ಇಲ್ಲಿದ್ರಲ್ಲ ಅಂದಳು. ಆಗಳಿಗೆಲ್ಲ ಆಗಿನ ನಾಗರ ಪಂಚಮಿ ಹಾಗಲ್ಲ ಲಿಮಿಟೆಡ್ ಇರುತ್ತೆ. ಆಮೇಲೆ ಒಂದು ನಿತ್ಕೊಂಡ ಭಟ್ರ ಅದೊಂದು ಪೂಜೆ ಮಾಡಿ ನಾಗಿನ ಕಲ್ಲಿ ನೀರ್ ಹಾಕಿ ಮತ್ತೊಂದ್ ಏನಂದ್ರೆ ನಾಗಿನ ನಾಗರ ಪಂಚಮಿ ದಿವಸ ಸಾಯಂಕಾಲ ಒಂದು ಜೀರಾಪತಿ ಮಳೆ ಬರ್ಕೇಳಿ ಒಂದು ಇದಪ್ಪ ಅಂದಾಜು ಒಂದು ಮತ್ತೆ ಆ ನಾಗಿನ ಕಲ್ ತೊಳೆದ ನೀರ ಸಮುದ್ರಕ್ಕೆ ಸೇರ್ಕೊಳ್ಳಿ ಒಂದು ಇದು ಪ್ರತೀತಿ ಒಂದು ಈತ ಆಗಳಿಗೆಲ್ಲ ಅಡಿ ನಾಗನ ಇದ ತಕೊಂಡ್ ಬರ್ತು. ಒಂದ್ ಕಡೆ ಅವರಿಗೆ ಒಂದ್ ಕಡೆ ನಮ್ಗೆ ಬಟ್ರಿ ಒಂದ್ ಕಡೆ ನಮ್ಗೊಂದ್ ಕಡೆ ತಕೊಂಡ್ ಬರ್ತ ನಾಗರ ಪಂಚಮಿ ಅಷ್ಟೇ. ಮತ್ತೆ ಅಲ್ಲ ನಾಗರ ತನು ಹಾಕದ್ ಬಿಟ್ಟು ಮನೆಗ್ ಮಾತ್ರ ಅರ್ಶಿನ ಎಲೆ ಕಡಬ್ ಅದೊಂದು ಆಯ್ಕೆ ಆ ದಿವಸ ಒಂದು ಆಗಳಿಗೆಲ್ಲ ಮನೆ ಮನೆಗೆಲ್ಲ ಅರ್ಶಿನ ಎಲೆ ಬೆಳೀತಿದ್ರು. ಈಗಲ್ಲ ಪ್ಯಾಟಿಂಗ್ ಒಂದು ಇದು ಹೊತ್ತಿರತ್ತೆ ಅದಕ್ಕೆ 25-50 rupees ಕೊಟ್ಟು ತಗೊಂಡ್ ಒಂದ್ ಎಲೆಗೆ 2-3 rupees ಬಿದ್ದಂಗೆ ಬೆಳ್ತು ಒಂದೊಂದು ಹಿಟ್ ಅದಕ್ಕೆ ರವಿ ಅಲ್ಲ ಅಕ್ಕಿ ರವೆ ಅಂತರು ಅಕ್ಕಿ ರವೆ ತಂದ ಹಾಗೆ. ಬಟ್ ಇದೈತ ನಮ್ದು ಅರ್ಶಿನ ಎಲೆ ಕಡಬು ಆ ದಿವಸ ಆಯ್ಕೆ ಅದೊಂದು. ನೆಕ್ಸ್ಟ್ ಇದು ಆರ್ಕೊಳ್ಳಿ ಮತ್ತೆ ಬಪ್ಪದು ಸೋಣ್ಯಾರ್ತಿ ಸೋಣ್ಯಾರ್ತಿ ಕೆಲವರದ್ದು ದೇವಸ್ಥಾನ ತಿಂಗಳಗಟ್ಟಲೆ ಇರುತ್ತೆ ಆಸಿ ಸುತ್ತ ಇದ್ದ ಮನೆ ಮಕ್ಕಳಿಗೆಲ್ಲ ಅದೊಂದು ಯಾರ್ದಾರು ಒಂದು ಸೋಣಾರ್ತಿ ಇತ್ತು ಅಲ್ಲೊಂದು ಪಂಚಗಜ್ಜಿ ಸಿಕ್ಕಿ ತಳೆಯಲ್ಲ ಕಾಯುದಿತ್ತು. ಆ ಸೋಣಾರ್ತಿ ಆಪಲರಿ ಡೈಂಡ್ ಗಂಟೆ ಆಪಲರಿ ಕಾದೆ ಆ ಪಂಚಕ್ಕೆ ಹಿಡ್ಕೊಂಡು ಆ ಮನೆ ಓಡೋದಿತ್ತು. ಅಲ್ಲಿ ಪಂಚಗಜ್ಜಿದ ಒಂದು ಆಸೆ ಒಂದಿದೆ. ಆಗ ಆ ಪಂಚಗಜ್ಜಿಯೇ ಒಂದು ಶ್ರೇಷ್ಠ ಆಯ್ಕೊಂಡಿತ್ತು. ಆ ಖುಷಿಯೇ ಬೇರೆ ಆಯ್ತು. ಸೋಣಾರ್ತಿ ಆಯ್ತು ಮತ್ತೆ ನೆಕ್ಸ್ಟ್ ಅದು ಕಳೆದ್ರ ಮೇಲೆ ಮತ್ತೆ ಬಪ್ಪದ ಹಬ್ಬ ಅದಕ್ಕೆ ದೀಪ ಮತ್ತೆ ಹಬ್ಬ. ಈಗ ನಾವು ಈಗ ಕಾಯ್ದದನ್ನೇ ಅಲ್ಲ ಈಗ ಇನ್ನೊಂದು 10-11 ಕಾಲದ್ರ ಕೂಡ ಸೋಣೆ ತಿಂಗಳು ಬರ್ತತ್ತೆ. ಸೋಣೆ ತಿಂಗಳ ಫಸ್ಟ್ ಬಪ್ಪದ ಇದು ಹೊಸಲಜ್ಜಿ ಒಂದು ಬರ್ತತ್ತೆ. ಕೆಲವರು ಬೇಗ ಮಾಡ್ತಾರೆ ದಿನ ಹೊಸಲಜ್ಜಿ ಹಾಕರ್ ಮೊದ್ಲು ಹೊರಳಿ ತಗೊಂಡ್ ಮನೆ ಹೊರಳಿ ತಗೊಂಡ್ ಮನೆ ಶುರು ಆಯ್ತು ಗಲಾಟೆ. ಹೊರಳಿ ತಗೊಂಡ್ ಬಂದು ಅಲ್ಲ ಕೊಳುವು ಹಾಕೋದು ಅಳಗೆಡಿ ಹಾಕಿ ಕೊಳುವ ಅದನ್ನ ಅಳಗೆ ಮುಚ್ಚೋದಕ್ಕೆ ಮತ್ತೆ ಅದಕ್ಕೆ ಬರೋಕೆ ಇದ್ ಮಾಡೋಕೆ ಹೂ ಅಂತ ಸಿಕ್ಕುದಿಲ್ಲ ಆಗ.
1: ಇದು ನಮ್ಮನೆಗೆಲ್ಲ ಅದು ಹೀರಿ ಹೂ ಅರ್ಶಿನ ಬಣ್ಣದ ಯಾಕಂದ್ರೆ ಒಂಚೂರು ಹೀರಿ ಬಳ್ಳಂಗಿ ಇರ್ತಿತ್ತು ಮತ್ ಸ್ವಾಣಿ ಹೂ ಅದೆಲ್ಲ ಹಾಕ್ತಿದ್ದೀರಪ್ಪ.
0: ಹಾ ಸ್ವಾಣಿ ಹೂವು ಮತ್ತೆ ಕೊಳುವು ಅಂತ ಹೇಳ್ತಾರೆ ಇದಿತ್ ಕಣಿ ಕೊರುಳಿನ ನೆನೆಸಿ ಒಂದಿಷ್ಟು ದೊಡ್ಡ ಇದಕ್ಕೆ ಹಾಕೋದು ಅಳಗೆ ಮುಚ್ಚಿ ಇಡುದು. ಒಂದು ಯಾವ್ದ್ರ ದಿವಸ ಸಂಕ್ರಾಂತಿಗಿಂತ 4 ದಿವಸ ಮೊದಲು ಮುಚ್ಚಿ ಇಡುದು. ಸಂಕ್ರಾಂತಿ ಸತ್ಯಾಗಿದ್ರೆ ಎಲ್ಲೋ ಕಲರ್ ಹಾಕೊಂಡು ಅವು ಬತ್ತತ್ತು ಇಷ್ಟು ಚಂದ ಅಂತ ಹೇಳ್ರೆ ಅದನ್ನ ತಕೊಂಡ್ ಬಂದ ಹೊಸ್ಲಿ ಇಡೋದು. ಅದು ಆಮೇಲೆ ಸ್ವಾಣಿ ಹೂವು ಇಲ್ಲ ಸ್ವಾಣಿ ಹೂವು ಯಾರು ತೋಟ ಇಲ್ಲ ಎಲ್ಲ
1: ಸ್ವಾಣಿ ಎಲ್ಲ ತುಂಬಾ ಇದಾಯ್ತು.
0: ಹೊಸ್ಲು ಮತ್ತೆ ಹೊಸ್ಲು ಬರೋದು ಒಂದು ಆಮೇಲೆ ತುಳಸಿ ಎಲೆ ತಂದು ಹೊಡೆಸಿ ಬರೋದು. ಆದಷ್ಟು ಬೇಗ ಹೊಸ್ಲಜ್ಜಿ ಮಾಡಿ ಒಂದು ಮುಗಿಸು ಅಂದ್ರೆ ಯಾಕೆ ದಿನಾ ಹೊಸ್ಲು ಬರ್ದು ಬರ್ದು ಬರ್ದು
1: ಸಾಕು ಉದ್ದಿನ ದೋಸೆ ಅಲ್ಲ
0: ದಿವಸ ಹೊಸ್ಲು ಬರುತ್ತೆ ಆಗಳಿಗೆ. ನಮ್ ಕಾಲಂಗಳು ದೋಸೆ ಮತ್ತೆ ಅಕ್ಕಿ ಉಂಡಳಕ ಎಣ್ಣೆ ಇದ್ ಮಾಡೋದು ಆ ಉಂಡಾಳಕ ಮಾಡೋದು ಸಾಕು, ಅದನ್ನ ಯಾರೋ ಕೆಲಸತ್ತಿ ಎಣ್ಣೆ ಹುಟ್ಟುದು ಅವ್ರಿಗೆ. ಇದು ಯಾವ್ದೋ ಮಿಸ್ಟೇಕ್ ಹಂಗೆ ಹುಟ್ಟುದು, ಎಂತ ಮಿಸ್ಟೇಕ್ ಅಂತ ಗೊತ್ತಿಲ್ಲ, ಹುಟ್ಟತ್ತದ್ ಕೆಲಸ ಯಾವ್ದೋ ಇದ್ರಂಗ ಮಾಡ್ರೆ ಉಪದ್ರದಿಂದ ಹುಟ್ಟತ್ತಂತ್ರಪ್ಪ ಅಂತಂದ್ ಗೊತ್ತಿಲ್ಲ. ಕೆಲಸತ್ತಿ ಹುಟ್ಟಲ್ಲ ನಾಯಕ ಉಂಡಾಳಕ್ಕ, ಅದ್ರಂಗ ಸ್ವಲ್ಪ ಇದ್ರ ಕಣ ಮಾಡೋದು, ಫ್ಲಾಟ್ ಕಣ ಮಾಡೋದು, ಅದ ಮತ್ತೆ ಇದೆಲ್ಲ ಮಾಡಿ ಬಳಸುದು ದೋಸೆ. ಮತ್ತೆ ಅದಕ್ಕೆ ಇದಿರತ್ತ ಹೆಸರು ಬೆಳೆದ ತೋವೆ ಅದಕ್ಕೆ. ಆಮೇಲೆ ಅದಕ್ಕೆ ಎಳು ಅದ ಎಳ್ಕೊಂಡ್ ಬರ್ಕಲ್ಲ, ನರಿಪು ಕಬ್ಬಿನ ಕೋಲ ಒಂದ್ ಚಿಕ್ಕತ್ ಉದ್ದ ತಂದಿಟ್ಕಂತ ಹೆಂಗಸ್ರ ಅದನ್ನ ನಾವೆಲ್ಲ ಎಳಕ್ ಹೋದ್ರೆ ಹೊಡೋದು ಅದಕ್ಕೆ ನಮ್ಗೆ. ಅದಕ್ಕೋಸ್ಕರ ಎಂತ ಮಾಡ ಪ್ಲಾನ್ ಎಂತ ಮಾಡೋದು, ಹಾಗೆ ಕಟ್ಟಿನ ಮುದ್ದೆ ನೂಲ್ ಕಟ್ಕೊಂಡು ಇಡುದು, ದೂರ ಹಾಕೊಂಡು ಅಥವಾ ಕೊಕ್ಕಿ ಕಟ್ಕೊಂಡ ಹಿಂಗಿದೆ ಅಂತ ಮಾಡಿ ಹೇಳೋದು ಎಲ್ಲ ಪ್ಲಾನ್ ಅಲ್ಲಿ ಇತ್ತು. ಹೊಸ್ಲು ಅಜ್ಜಿ ಒಂದು ಅದೊಂದ್ ನಮ್ಮನೆ ಮಜಾದ ಆ ಕಾಲದಂಗೆ
1: ಅಜ್ಜಿನ ಓಡಿಸೋದು,
0: ಅಜ್ಜಿನ ಓಡಿಸೋದು. ಆ ನಂತರ ಮಾರನೇ ದಿವಸ ಉಲ್ಟಾ ಬರೋಕ್ ಶುರು ಮಾಡ್ತಾರೆ. ಹೊಸ್ಲು ಅಜ್ಜಿ ಹಾಕೊಂಡು ನೆಕ್ಸ್ಟ್ ಹಬ್ಬ ಹಬ್ಬವೇ ದೀಪಾವಳಿ ಹಬ್ಬ, ಅದಕ್ಕಿಂತ ಬೇರೆ ಮತ್ತೆ ದೀಪಾವಳಿ ಹಬ್ಬ ಅಲ್ಲಿ ನಂತರ ಹಬ್ಬಗಳೆಲ್ಲ ಶುರುವಾತ್, ಜಾತ್ರೆ ಶುರುವಾತ್, ಆಮೇಲೆ ಇದು ಶುರುವಾತ್, ಗಂಡದ ಹಬ್ಬಗಳು ಕೆಲವು ಕೆಲವು ದೇಜ್ ಮನೆಯಲ್ಲ ಹಬ್ಬ ಎಲ್ಲ ಶುರುವಾತ.
1: ಈ ಆಷಾಢಿ ಹಬ್ಬದಿಂದ ನಾವ್ ಮಾತು ಶುರು ಮಾಡ್ದಾರ, ನಾಗರ ಪಂಚಮಿಗೆ ಹೋಯ್ತು, ಹೊಸ್ಲು ಅಜ್ಜಿಗೆ ಹೋಯ್ತು, ಹೊಸ್ತೊಂದ್ ಬಿಡ್ತಲ್ಲ.
0: ಏನು ನಾವು ಇಷ್ಟೊರೆ ಕಷ್ಟಪಟ್ಟು ಬೆಳೆದಿತ್ತ ಅದನ್ನ ಒಳತ್ತಂದ ಅದನ್ನ ತಪ್ಪು ಒಂದು ಆ ವಿಜೃಂಭಣೆಯೇ ಬೇರೆ. ರಾತ್ರಿಗಟ್ಟ ನಮ್ದು ಕಾರ್ಮಿಕರು ಇದ್ರ ಮೊದಲಿಂದ ಆ ಒಂದು ವರ್ಗದವರಿದ್ರೆ ಅವ್ರ ಹತ್ರ ತಪ್ಪಕೊಳ್ಳಕ್ ಅವ್ರ ಏನ್ ಮಾಡ್ತಾರೆ, ಅಪ್ಪಿ ತಪ್ಪಿ ನಮ್ ಗೆದ್ದಿದ್ದ ಒಡೆ ನಮ್ ಯಾರು ಗೆದ್ದಿದ ಯಾರು ಹೊಸ್ತ ಮಾಡ್ತಾರೆ, ಅವ್ರ ಮನೆ ಗೆದ್ದಿದ್ದ ತತ್ತಲ್ಲ, ಬೇರೆಯವ್ರಿಗೆ ಗೆದ್ದಿದೆ ಕುಯ್ಕೊಂಡ್ ಬಪ್ಪದಲ್ಲ, ಅದು ಕಿತ್ಕೊಂಡೇ ಬಪ್ಪದ ಅದನ್ನ.
1: ರಾತ್ರಿ
0: ರಾತ್ರಿ ಕಟ್ಟೆ ಕಿತ್ಕೊಂಡ್ ಬಂದ ತುಳಸಿ ಕಟ್ಟೆ ಹತ್ರ ಬಂದು ಅದಕ್ಕೊಂದು ಎರಡು ಊಟ ಇಟ್ಟು ಅದಕ್ಕೊಂದು ಅಡ್ಡ ಇದ್ ಮಾಡಿರ್ತಾರೆ, ಆ ಪುಣ್ಯಸ್ತ್ರೀ ತಂದಿಡ್ತಾಳು. ಮಾರನೇ ದಿವಸ ನಮ್ಗೆ ಅದಕ್ಕೆ ಮತ್ ಕಾಣಕ್ ತಂದಿದ್ದೆ ಇಲ್ಲೇ ಕಾಣಕ್ ಸತ್ಯ ಕರೆದು ಹೇಳ್ತಾರೆ ತಂದು ಇಟ್ಟಿದೆ ಅಂತ ಹೇಳಿ ಹೋಗ್ತಾರೆ, ನಮ್ಗೆ ಗೊತ್ತಾಗ್ತಂದೇಳಿ ಬೆಳಗ್ಗೆ ಬೆಳಗ್ಗೆ ಅಪ್ಪ ಬಂದಿರತ್ತೆ. ಆ ನಂತರ ಮೊದ್ಲೇ ಭಟ್ರ ಕೇಂದಿರತ್ತೆ, ಹೆಂಗೆ ಕದ್ರು ಕೊಯ್ದು ಗಳಿಗೆ ಹಂಗೆ ಭಟ್ರೆ ಹೇಳಿ
1: ಗಳಿಗೆ ಕೇಂದ್ರ ಕೊಯ್ದ
0: ಕೆಲಸ ಗಳಿಗೆ ಹತ್ರ ಅವ್ರೆ ಕದ್ರು ಕೊಯ್ದು ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ಅದ ಇನ್ನೊಂದಿತ್ತಲ್ಲ ಹೊಸ್ತಿಗೆ ಮಾಲೆ ಅಂದ್ರೆ ಸರ್ವ ಪಿತೃಗಳ ಅಮಾಸೆ ಅಂತ ಹೇಳ್ತಾರೆ, ಎಲ್ಲರೂ ಮಾಲೆಯರು ಎಲ್ಲರೆಲ್ಲ ಒಂದು ಇಡೀ ಇದಕ್ಕೆ ಒಂದು ಯಾವ್ದೋ ಒಂದು ಮನೆಗೆ ಮಾಡ್ತಾರೆ, ಒಂದು ಇಡೀ ಕುಟುಂಬದಂಗೆ ಒಂದ್ ಮನೆ ಮಾಲೆ ಮಾಡ್ತಾರೆ. ಮಾಲೆ ಬಂದ್ಮೇಲೆ ಆ ಭಟ್ರು ಬಂದು ಎಷ್ಟು ಎಷ್ಟೋ ಜನರಿಗೆ ಸಂಬಂಧಪಟ್ಟ ಎಡಿ ಹಾಕಿ ಅದೆಲ್ಲ ಬೇಕಷ್ಟಿತ್ತಲ್ಲ ಅವರಿಗೆ, ತರಕಾರಿ ತಪ್ಪದು ಗುಂಬಳಕಾಯಿ ತಪ್ಪದು ಅವರಿಗೆಲ್ಲ ತಂದು ಮಾಲೆ ಮಾಡೋದು ಇತ್ತದ. ಮಾಲೆ ಒಂದು ಎಲ್ಲರ ಮನೆಯಲ್ಲಿ ಮಾಲೆ ಮಾಡೋದಿಲ್ಲ, ಒಂದು ಕುಟುಂಬದಾಗ ಒಬ್ರು ಯಾವ್ದಾರು ಹಿರಿ ಮನೆ ಯಾವ್ದಾರು ಒಂದು ಮನೆ ಮಾಡ್ತಾರೆ. ಆಗ ಉಳಿದರೆಲ್ಲ ಬಂದು ಅದರಲ್ಲೇ ಮಧ್ಯಾಹ್ನ ಊಟ ಮಾಡ್ಕೊಂಡು ಹತ್ರ ಬಂದದ್ದು, ಅದೊಂದು ಕ್ರಮ ಆಯ್ತು. ಮಾಲೆ ಆಗಳಿಗೆ ಕದ್ರು ಕೈ ಆಗ ಹೊಸಲಜ್ಜಿ ಆದ್ಮೇಲೆ ಇದಾದ್ಮೇಲೆ ಇದು ಕೊಯ್ದು ಇದ ಕುದುರು ಕೊಯ್ಯು ಅಂತ ಅಂದ್ರೆ ಅದಕ್ಕೆ ಹೊಸ್ತ ಅಂತ ಹೇಳ್ತಾರೆ. ಕೆಲವರು ಏನ್ ಮಾಡ್ತಾರೆ ದಶಮಿ ಹೊಸ್ತೆ ಕಾಯಂ ಇಟ್ಕೊಂತಾರೆ,
1: ನವರಾತ್ರಿ ಹೊಸ್ತ
0: ನವರಾತ್ರಿ ದಶಮಿಗೆ ಮಾತ್ರ ಹೊಸ್ತ ಮಾಡ್ತಾರೆ. ಇನ್ ಕೆಲವ್ರು ಹಂಗಲ್ಲ, ಕೊಯ್ಲು ಬೆಳೆದು ಬಂದ್ರೆ ಕೂಡಲೇ
1: ತಿಂಗೋಡ ಹೊಸ್ತ
0: ತಿಂಗೋಡ ಒಬ್ಬೊಬ್ರಿ ಒಂದೊಂದು ಕ್ರಮ ಇತ್ತು. ಅವಳಿಗೆ ಆ ಹೊಸ್ತು ಕೊಯ್ ಬತ್ತಿ ಅದನ್ನ ಚಂದ ಮಾಡಿ ಕೊಯ್ದು ಆ ನಂತರ ಅದಕ್ಕೆ ಹಾಲು ಎರೆದು ಅದಕ್ಕೆ ಮುಳು ಸೌತಿಕಾಯಿ ಕೊಯ್ದಿಟ್ಟು ತೆಂಗಿನಕಾಯಿ ಕೊಯ್ದಿಟ್ಟು ಅದಕ್ಕೆ ಧೂಪ ಹಾಕಿ ಹಾಲು ಎರೋಕಿತ್ತು, ಹಾಲು ಎರೆದು ಆಮೇಲೆ ಕೊಯ್ಕೊಂಡು ಒಳ ತಕೊಂಡು ಬಂದು ಪೂಜೆ ಮಾಡಿ ಆ ನಂತರ ಹೊಸ್ಲಿಗೆ ಬೇರೆ, ಮೆಟಿ ಕಂಬಕ್ ಬೇರೆ, ತುಳಸಿ ಕಟ್ಟಿಗೆ ಬೇರೆ, ತೆಂಗಿನ ಮರಕ್ಕೆ ಬೇರೆ, ಅದಕ್ಕೆ ಬೇರೆ, ಪತ್ತಸಿ ಬೇರೆ, ಅಷ್ಟು ಕದ್ರೆಲ್ಲ ಅದಕ್ಕೆ ತಯಾರು ಮಾಡಕ್ಕೆ. ಅದು ಹಿಂದೊಂದೇ ತೆಂಗಿನ ಮಾಯಿನ ಎಲೆ ಹಲಸಿನ ಎಲೆ ಆ ನಂತರ ಒಂದು ಎರಡು ಕದ್ರೆ ಮತ್ತೆ ಮೂಡ್ಲ ಯಾವ್ದು ಕೂಡ ಬೇರೆ ಬೇರೆ ಅಂತ ಪಾಲ್ಸಿನ ಕಟ್ಟೆ ಎಲ್ಲ ಹಾಕ್ತಾರಪ್ಪ ಎಲ್ಲ ಬೇರೆ ಬೇರೆ ಒಂದೊಂದು ಊರಲ್ಲಿ ಒಂದೊಂದು ರೀತಿಯಲ್ಲಿ ಅದಕ್ಕೆ ಹಾಕಿ ಚಂದ ಮಾಡಿ ಕಟ್ತಾರೆ. ಇನ್ ಕೆಲವ್ರ ಮನೆ ಎದುರಿನ ಇದಕ್ಕೊಂದು ಚಂದ ಮಾಡಿ ತೋರಣಾಗೆ ನೇಯ್ದು ಒಂದು ಭತ್ತದ ನೇಯ್ದು ಕಟ್ತಾರೆ, ಅದನ್ನ ಕಾಂತ ಕೂತ್ಕೊಂಡು ಅಷ್ಟು ಚಂದ ಮಾಡಿ ನೇಯ್ದು ಎದುರಿನ ದ್ವಾರ ಬಾಗ್ಲಿ ಕಟ್ತಾರೆ. ಅದು ಕೂಡ ಒಂದು ಹೊಸ್ತಿ ಹೊಸ್ತದ. ಮತ್ತೆ ವಿವಿಧ ನಮ್ಮಲ್ಲಿ ಓಣಮಿಗೆ ಕೇರಳದ ಮಾಡ್ದಂಗೆ ಒಂದು ಅಷ್ಟು ಹತ್ತು ಬಗೆ ಒಂಬತ್ತು ಬಗೆ ಹನ್ನೊಂದು ಬಗೆ ಪದಾರ್ಥ ಆಗ್ಲೇಬೇಕಾ ದಿವಸ ಮನೆಗೆ. ಬೆಸಸಂಖ್ಯೆ ಅದಲ್ಲೇ ಹನ್ನೊಂದೇ ಆಯ್ಕೆ, ಒಂದು ಒಂಬತ್ತು ಆಯ್ಕೆ,
1: ಇಲ್ಲ ಐದು ಆಯ್ಕೆ,
0: ಐದು ಐದು ಬಗ್ಗೆ ಐದಲ್ಲಿಲ್ಲಪ್ಪ, ಏಳು ಒಂಬತ್ತು ಹನ್ನೊಂದು ಈಗ ಮಿಗಿಲಿ ಸಂಖ್ಯೆಗೆ ಪದಾರ್ಥ ಮಾಡಿ ಮತ್ತೆ ಪಾಯಸ ಗೀಸ ಮಾಡಿ ಚಂದ ಮಾಡಿ ಬಳಸ್ ಮತ್ತೆ ಪೈಕನ್ನೆಲ್ಲ ಕರೆದ ದಿವಸ ಎಲ್ಲ ಎಲ್ಲಿದ್ದರು ಬರ್ಕ
1: ಮೋದಿ ಹೊಸ್ತಾರ ಮತ್ತು ಗೊಡ್ಜ ಮೋದಿ ಹೊಸ್ತಾರ ಮತ್ತು ಗೊಡ್ಜ
0: ಮೊದಲು ಮಕ್ಕಳು ಹೊಸ್ತಿದ್ರೆ. ಆಮೇಲೆ ಒಂದು ಎಲೆ ತಿಮ್ಮಕ್ಕಿತ್ತು ನಾವು ಸಣ್ಣ ಪಪ್ಪ ನಮ್ಗೆ ಒಂದು ಎಲೆ ತಿಮ್ಮದು ಅಪ್ಪಿ ತಿಪ್ಪಿ ಎಲ್ಲ ಸೊಕ್ಕಿನ ಅಡಿಕೆ ಎಲ್ಲ ಬಾಯಿಗೆ ಹೋಯ್ತ ಆ ತಲೆ ತಿರುಗಿ ಆ ವಾಂತಿ ಮಾಡೋದು ಅವಸ್ಥೆ ಕಂಡ್ರೆ ಬೇಡ, ಎಲೆ ತಿಂಬುದು ಬೇಡ, ಈ ವಾಂತಿ ಮಾಡೋದು ಬೇಡ ಅಂತ ಕಡೆ ಒಳಗೆ ಹೋಗಿ ಯಾರ ಹತ್ರ ಒಂದು ದಮೆ ಹಾಕೊಂಡು ಮಜ್ಜಿಗೆ ತಕ್ಕೊಂಡು ಮಜ್ಜಿಗೆ ಕುಡದ ಒಂದು ತಂಪು ಮಾಡ್ಕೊಂಡೆಲ್ಲ ಹಿಂದಿದ್ದೆಲ್ಲ ನೆನಪಪ್ಪ ನಮ್ಗೆ. ಅಲ್ಲ
1: ಒಳ್ಳೆ ನೆನಪುಗಳು, ಒಳ್ಳೆ ಹಂಬಲ್ ಮಾಡ್ರಿ ನೀವು ನಮ್ಗೆಲ್ಲ. ಈಗ ಸುಮಾರು ವಿಷಯಗಳಿಗ ಹಂಬಲ್ ಆಯ್ತ ನಿಮ್ಮ ಹತ್ರ ಮಾತಾಡಿ ಸರ್. ಇವತ್ತು ವಿಶ್ವ ಕುಂದಾಪುರ ಕನ್ನಡ ದಿನ, ಅದರ ಅಂಗವಾಗಿ ವಿಶೇಷ ಅತಿಥಿಯಾಗಿ ನೀವು ಬಂದರ, ನಿಮ್ಗೆ ಎಷ್ಟು ಜೀವನಾನುಭವ ಇದೆ ನಮ್ಮ ಕುಂದಾಪುರ ಕನ್ನಡನ, ಕುಂದಾಪುರ ಕನ್ನಡದ ಬದುಕನ್ನ ನೀವು ಕಂಡದಿತ್ತಲ್ಲ, ಅದೆಲ್ಲ ಸುಮಾರು ಇದ್ರ ಗೊತ್ತಾಯ್ತು ನಮ್ಗೆ ಇದ್ ಕೇಂಬತ್ತಿಗೆ. ಬಹುಶಃ ಕೇಂತಿದ್ದು ಕೇಳುಗರೆಲ್ಲ ತುಂಬಾ ಎಂಜಾಯ್ ಮಾಡ್ರೇನೋ, ಯಾಕಂದ್ರೆ ಆ ವಿಷಯ ಹಂಗಿತ್ತು, ನಾವು ಒಂದು ಕಾಲದಲ್ಲ ಮರ್ತೇ ಹೋಯ್ತಲ್ಲ, ಅದನ್ನೆಲ್ಲ ಮತ್ತೆ ನೀವು ಹಂಬಲ್ ಮಾಡ್ರಿ. ಈಗ
0: ಕನ್ನಡ ಕುಂದಾಪುರ ಕನ್ನಡ ಸಾಧಾರಣ ಈ ಕುಂದಾಪುರ ಕನ್ನಡ ಎಲ್ಲೇ ಮಾತಾಡ್ತಾರೆ ಅಂದ್ರೆ ಸಣ್ಣ ಹರಾಡಿ ಇದಿತ್ತಲ್ಲ ನಮ್ಮ ಕಾರ್ಕಳ ಬಾರ್ಡರ್ ಮತ್ತೆ ಬ್ರಹ್ಮಾಂಡದ ಬಾರ್ಡರ್ ಅಲ್ಲಿಯರಿಗೆಲ್ಲ ಕುಂದಾಪುರ ಕನ್ನಡ, ಮತ್ತೆ ಅಲ್ಲಿದ್ದರಿಗೆ ಆಚೆ ತುಳು ಬತ್ತೆ ಕುಂದಾಪುರ ಕನ್ನಡ. ನಂಗೆ ತುಳು ಬತ್ತ ಸರ್ ಆಗ ಕುಂದಾಪುರ ಕನ್ನಡ ಬತ್ತೆ.
1: ನಿಮ್ ಕುಂದಾಪುರ ಕನ್ನಡ ಅಂತ ಬಾರಿ ಲೈಕ್
0: ಅಲ್ಲ, ನಾವು ಅಲ್ಲಿ ಅಭ್ಯಾಸ ಮೊದ್ಲಿಂದ ಮಾತಾಡ್ಕೊಂಡು ಬಂದದ್ದೆ. ನಮ್ ಮತ್ತೆ ಅದನ್ನ ಇದ್ ಮಾಡಿ ಡೆವಲಪ್ ಮಾಡ್ತಾ ಹೋಯ್ತು, ನಾವು ಅದನ್ನ ಬಿಟ್ಟು ಹಾಕಲ್ಲ.
1: ಓಕೆ,
0: ಇದು ಅನಿವಾರ್ಯ ಆದ್ರೆ ಮಾತ್ರ ಬಿಟ್ರೆ ಇಲ್ದಿರೆ ಅದು ಆಯ್ಕೆ.
1: ಅಂದ್ರೆ ಭಾಷೆ ಬೆಳಿಕ್ ಅಂದ್ರೆ ಭಾಷೆ
0: ಮಾತಾಡ್ತಾ ಇರ್ಕ, ಮನೆಗೆ ಮಾತಾಡ್ತಾ ಇರ್ಕ. ನಾವು ನಮ್ಮ ಮನೆಗೆ ಮಕ್ಕಳು ನಮ್ಮ ಮೊಮ್ಮಕ್ಕಳು ಹೇಳುದು ಬೊಂಬೈಗಿದ್ರೆ ಕುಂದಾಪುರ ಕನ್ನಡ ಮಾತಾಡಿ ಅಂತ ಹೇಳುದು, ಮನೆಗೆ ಹೇಳುದು ಅವ್ರು ಕನ್ನಡ ಮಾತಾಡ್ತಾರೆ. ಒಬ್ಳು ಬೊಂಬೈಗೆ ಇದ್ದಾಳೆ ಮತ್ತೊಬ್ಳು ಬೆಂಗಳೂರು ಇದ್ದಾವ, ಮಕ್ಕಳ ಕೇಳಿ ಹೇಳುದು ಕುಂದಾಪುರ ಕನ್ನಡ ಮಾತಾಡಿ ಅಂಬುದು. ಆದ್ರೆ ಅವೆಲ್ಲ ಎಂತ ಮಾತಾಡ್ತಾವೆ, ಇಂಗ್ಲೀಷ್ ಮಾತಾಡಿ ಎಲ್ಲ ಇಂಗ್ಲೀಷ್ ಮೀಡಿಯಂ ಸ್ಕೂಲಿಗೆ ಹೋಗ್ದಲ್ದ ಅವ್ಕ ಅದೇ ಅಭ್ಯಾಸ ಹೋಯ್ತು ಇಂಗ್ಲೀಷ್ ಮಾತಾಡ್ಕೊಂಡು, ಬಟ್ ಮನೆಗೆ ಮಾತ್ರ ಕನ್ನಡ ಮಾತಾಡುದು, ಇಲ್ಲಿ ಬಂದ್ರೆ ಮನೆಗೆ ಕನ್ನಡ ಮಾತಾಡುದು.
1: ಓಕೆ, ಸೊ ಕುಂದಾಪುರ ಕನ್ನಡ ಹಬ್ಬ ದಿನದಂದು ನಮ್ಮ ಹಿಲಿಯಾಣದ ಬಾಲಕೃಷ್ಣ ಶೆಟ್ರು ನಿವೃತ್ತ ಪ್ರಾಂಶುಪಾಲರು ಎಷ್ಟು ಲೈಕ್ ಮಾತಾಡ್ರು ಕಾಣಿ, ಆ ನೆನಪುಗಳು, ಅವ್ರು ಬಳಸಿದ ಭಾಷೆಯ ಪದಗಳು ಇಷ್ಟು ನಿರರ್ಗಳವಾಗಿ ಮಾತಾಡಿದ್ರು. ಸರ್ ಥ್ಯಾಂಕ್ ಯು ಸೋ ಮಚ್.
0: ಒಟ್ಟಾರ ಮೇಲೆ ನನಗೆ ನೆನಪಿ ಬಂದು ಇನ್ನು ಅದಷ್ಟು ಇತ್ತು, ಯಾಕಂದ್ರೆ ಇಲ್ಲ ಬಂದಲ್ಲ ಅದೆಲ್ಲ ನೆನ್ಪು ಮಾಡ್ಕೊಂಬಲ್ಲ, ಬಟ್ ಕುಂದಾಪುರ ಕನ್ನಡ ನಾವು ಆಡದ್ದು ಮಾಡದ್ದು ಬಚ್ಚದ್ದು ಇದೆಲ್ಲ ನೆನಪತ್ಲ. ನಂಗೆ ಬಚ್ಚದ ಒಂದಕ್ಕೊಂದು ನೆನಪತ್ತು, ನಾನೊಂದು ಬ್ರಹ್ಮರ್ ಶಾಲೆ ಹೊತ್ತೆ ಪತಿಗೆ ಐದನೇ ಕ್ಲಾಸ್ ಹಂಗಿದ್ದಿದೆ, ಅಲ್ಲೊಬ್ರು ಮಾಸ್ಟರ್ ಬಂದ್ರು, ಪಿ ಎಚ್ ಮಾಸ್ಟರ್ ಅಂದ್ರೆ ಮಾಸ್ಟರ್ ಒಬ್ರು, ಪ್ರತಿಯೊಬ್ಬರು ಮಾಸ್ಟರ್ ನೆನಪ ಆತ್ಮಂಗಳಿದ್ದು. ಅಲ್ಲಿ ಪತಿ ಯಾರೋ ಒಬ್ಬ ನನ್ನ ದೋಸ್ತಿ ಅಂದ್ ಕರೆದ್ ನನ್ನ ಪುಸ್ತಕ ಎಲ್ಲಿತ್ತು ಮಾರೆ ಯಾಕೆ ಅಂಡ ಕಣ, ಅಲ್ಲೇ ಬಚ್ಚಿದೆ ಕಾಣ ಮರೆ, ಅಲ್ಲೇ ಅಲ್ಲೇ ಇಟ್ಟಿದ ಅಲ್ಲೇ ಬಚ್ಚಿದೆ ಕಾಣ ಮರೆ ಸಂಗ್ ಕಾಮ್ ಕತ್ಲ ಯಾಕೆ ಅಂಡ. ಆ ಮಾಸ್ಟರ್ ಬಪ್ಪಗೆ ಅಲ್ಲಿ ಬಚ್ಚಿದ್ದೇನೆ ಅವ್ರು ಎಲ್ಲಿವರೆಗೆ ಅಂದ್ರೆ ಎಂತದ ಬಚ್ಚಿದ್ರೆ ಎಂತದ ವಾಲ ಅಂಬಸರ್ ಮಾಡ್ರಿ ನೀ ಬಚ್ಚ ಬಸರು ಶಾಲೆಗೆ. ನಾನು ಹತ್ತು ಶಾಲೆಗಳು ಪೂರ ಬ್ರಹ್ಮ ಹರಾಡಿ ಹುಟ್ಟಿ ಬೆಳೆದಿದ್ರು ನಾನು, ಆಚೆ ಮನೆ ರಾಮ ಹರಾಡಿ ರಾಮನ ಮನೆ, ಆಚೆ ಮನೆ ಹರಾಡಿ ಕುಷ್ಟನ ಮನೆ, ನಮ್ ಸುತ್ತ ಅವತ್ತೇ ಮೂರ್ ಮನೆ,
1: ಮಧ್ಯದಲ್ಲಿ ಬಾಲಣ್ಣನ ಅವ್ರ ಮನೆ,
0: ಮನೆ ನಮ್ದು ಬಣಸಾಲೆ ಅಪ್ಪ ಅಂತ
1: ತುಂಬಾ
0: ಆತ್ಮೀಯರು. ಅಪ್ಪನ ಊಟಕ್ಕೆ ಬಣಸಾಲೆ ಅಕ್ಕಿ ಮುಡಿ ಮಾರಿ ನಮ್ ಗಾಡಿ ನಮ್ದು ಎತ್ತಿನ ಗಾಡಿ ತಪ್ಪೆ ಇಲ್ಲಿ ಉಡುಪಿ ತಗೊಂಡೋಗ.
1: ನೀವ್ ಎತ್ತಿನ ಗಾಡಿ ಎಲ್ಲ ಹೊಡಿತಿದ್ದೀರಾ?
0: ನಾವು ಹೊಡಿತಿದ್ದೆ ಆಗಲೇ ಎತ್ತಿನ ಗಾಡಿ. ಒಪ್ಪತ್ತಿಗೆ ನೆನಪಾಗ್ಬೋದು ಕೆಲವೆಲ್ಲ ಬಣಸಾಲೆ ಹಿಂಗ. ಒಂದ್ ದಿವ್ಸ ನಮ್ಮ ಶಾಸ ಅಂದಳಿ ಅವ ಎತ್ತಿನ ಘಟ್ಟದ ಭತ್ತ ತಗೊಂಡ್ ಬಂದ್ ಎತ್ತಿನ ಗಾಡಿಗೆ ಆಗುಂಬೆ ಘಾಟಿಗೆ ಭತ್ತ ತಗೊಂಡ್ ಬರ್ತಿದ್ದೆ. ಜಸ್ಟ್ ಇಮ್ಯಾಜಿನ್ ಹ್ಯಾಂಗ್ ಅದಕ್ಕೆಲ್ಲ ತೀರ ಅಂತ ಇರತ್ತ ಮತ್ತೆ ಬಡ್ಗಿ ಇರತ್ತ ಬ್ರೇಕ್ ಕಣಂಗೆ ಒತ್ತರ ಕೂಳ ಹಿಂದಿದ ಚಕ್ರಕ್ಕೆ ಕಬ್ಬಿಣದ ಪಟ್ಟಿ ಅಲ್ಲ ಕಾಲ ಗಟ್ಟಿ ಒತ್ತಿಡ್ಕೊಂಡ್ ಅಂದ್ರೆ ಟೈಟ್ ಟೈಲ್ ಏನಳಿ ಓಡಿಬೇಕು ಅದೆಲ್ಲ. ಆಮೇಲೆ ಬಡಿಗೆ ಎಲ್ಲ ಹೊಡೆದ್ ನಿಧಾನ ಎಷ್ಟು ಕಷ್ಟ ಮಾಡಿ ಎತ್ತಿನ ಗಾಡಿನ ಭತ್ತ ತುಂಬಕೊಂಡು ತಕೊಂಡ್ ಬಪ್ಪದ್ ಹರಡಿ ಒಂದ್ ದಿವಸ ತಗೊಂಡ್ ಬಪ್ಪತ್ತಿ ಅವ್ನ ಮೈ ತುಂಬಾ ಹಗಳಿಗೆ ಇದ್ರ ಧೂಳಿದಲ್ಲ ಧೂಳ ಆಯ್ತು. ಎಲ್ಲರಿ ಕೆಲವ್ ಹಿಂಗ್ಸ್ರ ಅಂದ್ರೆ ಒಂದ್ ಹಾಡ್ ಹೇಳ್ತಾಳ ಒಬ್ಬಳು, ಬಂಡಿ ಹೊಡಿಯವನ ಬಂಡಾಟ ಕಂಡೀರ್ಯ ಮೈಯೆಲ್ಲ ಧೂಳಿವನ ಮಂಡೆ ಧೂಳು ಈಗ ಎಂತ ಇದೇ ಪ್ರಾಸಬದ್ಧವಾಗಿ ಪದ ಹೇಳಿಬಿಟ್ಟ ಹಾಡ್ ಹೇಳ್ದಾಳ ಭತ್ತ ತೊಳೆದ ಹ್ಯಾ ಹೂ ಅಂತ. ನಂಗೆ ಇವತ್ತಿನ ನೆನಪತ್ತು ಅವ ಒಂದ್ ಉತ್ತರ ಕೊಟ್ಟ ಹಾಡುಗಾರತಿ ಇವಳನ್ನ ಹಡಗಿಂದ ತಂದಿದ್ದೆ ಬಿಡ್ಲಕ್ಕ ಅಂತ ಒಂದು ಅವನ್ ಅದಕ್ಕೆ ಉತ್ತರ ಇಮಿಡಿಯೇಟ್ ಹೋಳಿಗಲ್ಲೇ ಅಲ್ಲಿವರೆಗೂ ಜನರಲ್ಲಿ ಆಶು ಇದನ್ನ
1: ಎಷ್ಟು ಸ್ಪಾಂಟೇನಿಯಸ್ ಇದ್ರು ಅಂತ.
0: ಒಬ್ರೊಬ್ರು ಒಂದೊಂದು ಓಡ್ಲಂಗೆ ಮೂರ್ ಜನ ಭತ್ತ ತೊಳು.
1: ಆ ಕೋಆರ್ಡಿನೇಷನ್ ಎಷ್ಟು ಒಳ್ಳೆ ಇರತ್ ಕಾಣೆ, ಇವಳು ದಪ್ಪಕ್ಕೆ ಇವಳು ಬಣಕ್ಕೆ ಇವಳು ದಪ್ಪಕ್ಕೆ ಅವಳು
0: ಒಂದು ಚೂರು ಒಬ್ರಿ ಒಂದು ಕೈಗೆ ಪೆಟ್ ಮಾಡ್ಕೊಂಡಿದ್ರಲ್ಲ ಅಂತ ಇಲ್ಲ.
1: ಸರ್ ಥ್ಯಾಂಕ್ ಯು ಸೋ ಮಚ್. ನೀವು ನಮ್ಮ ರೇಡಿಯೋ ಕುಂದಾಪುರ ಸ್ಟುಡಿಯೋ ಬಂದ ಆಸಾಡಿ ಹಬ್ಬ ವಿಶ್ವ ಕುಂದಾಪುರ ಕನ್ನಡ ದಿನ ಎರಡರ ಈ ಸುಸಂದರ್ಭದಲ್ಲಿ ಎಷ್ಟು ಲೈಕ್ ನಮ್ಮ ಕುಂದಾಪುರ ಕನ್ನಡ ಮಾತಾಡ್ರಿ, ನಮ್ಮ ಹಳತು ಮರ್ತದ್ನೆಲ್ಲ ಹಂಬಲ್ ಮಾಡ್ರಿ. ಧನ್ಯವಾದಗಳು.
0: ನೀವು ಕರೋದ್ ಹೆಚ್ಚ ನಮ್ಮ ಅಪ್ಪದ ಹೆಚ್ಚ ಮಾಡ್ರಿ.
1: ಥ್ಯಾಂಕ್ ಯು
0: ಬಂದಿತ್ತು ನಮ್ಗೆ ಎಡದು ನಂಗೆ ನೆನಪಿದ ನಾಲ್ಕು ಮಾತ್ನ ಇಲ್ಲ ಹೇಳದೆ ಎಷ್ಟು ತಪ್ಪಿತ್ತು ಎಷ್ಟು ಸಮಯ ತಗೊತ್ತಿಲ್ಲ ಆಗ್ಲಿ
1: ಅಡ್ಡಿಲ್ಲ. ಥ್ಯಾಂಕ್ ಯು ಸೋ ಮಚ್. ಕೇಳಿದ್ರೆ ಈ ಕಾರ್ಯಕ್ರಮ ನಿಮ್ಗೆಲ್ಲ ಇಷ್ಟ ಆಯ್ತು, ನಿಮ್ದು ನೆನಪಲ್ಲ ಮತ್ತೆ ಮತ್ತೆ ಮತ್ತೆ ಹೊಂಬಲಾಯ್ತು ಅಂತ ಅನ್ಕಂತ ಹೋಯ್ ಬತ್ತೋ ಮತ್ ಸಿಕ್ತೋಕೆ ಅಂತ ಆಗ್ರಿ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.
2: ಹಲೋ, ಹಲೋ,
3: ಏ ಬತ್ತಿಲ್ಲೇನಾ?
2: ಎಲ್ಲಿಗ
3: ಎಲ್ಲಿಗ ವೈಭವ್ ಬರ್ಡೇ ಅಲ್ಲ ಮಾರ, ನೆನ್ಪಿಲ್ಲೇನಾ?
2: ಓ ಹೌದಲ್ಲ, ಕೇಕ್ ಎಲ್ಲ ರೆಡಿ ಇತ್ತ?
3: ಎಲ್ಲ ರೆಡಿ ಇತ್ತು, ನೀನ್ ಶೇರ್ ಇಟ್ಕೊ ಬಂದ್ರೆ ಆಯ್ತು.
2: ಅಣ್ಣ, ಶೇರ್ ಹಾಕುದಂಗೇನ್ ಪ್ರಾಬ್ಲಮ್ ಅಲ್ಲ, ಅಲ್ಲಿ ಬಂದ್ರ ಮೇಲೆ ಬರೀ ಕೇಕ್ ಚೌ ಚೌ ಸ್ಪ್ರೈಟ್ ಕುಡ್ಕೊಂಡು ವಾಪಸ್ ಒಪ್ಪಕ್ ನಂಗೆ ಅಡಿಯ, ನಂಗ್ ವ್ಯವಸ್ಥೆ ಎಲ್ಲ ಸಮಾಯಕ.
3: ಇವತ್ತಿನ ಮಟ್ಟಿಗೆ ನೀ ಎಷ್ಟು ಕೂಡಿತ್ತೋ ಅಷ್ಟಿತ್ತು, ತಲಿ ಬಿಸಿ ಮಾಡ್ಕೋಬೇಡ್ದ.
2: ಬರೀ ಬಾಯಂಗ್ ಹೇಳುದಲ್ಲ ಹಾ, ಕಡಿಕೆ ನನ್ ಹೆಣ್ ಕೈ ಕೊಟ್ಟಂಗ್ ನೀವು ಕೈ ಕುಡುಕಿಲ್ಲ, ಹಾಂಗ್ ಕೈ ಕೊಟ್ರೆ ಕಡುಕಲ್ ಮುಗಿನ್ ತೆಗ್ದವ್ ಮಂಡಿ ಮೇಲೆ ಹೊತ್ತಾಕ್ತಿ. ನನ್ ಹೆಣ್ ಮೋಸ ಮಾಡದ್, ಈಗಳು ನನ್ನ ಎದಿಯೊಳಗೆ ಹೆಗುಳ ಮೋಳ ಮಾಡ್ದಂಗೆ ದೊಡ್ಡ ಮಾಡ ಆಯ್ತು.
3: ಓ ಮಾಳ ಆಯ್ತಾ? ಹಂಗಾರೆ ಲಕ್ಷ್ಮಣನ ಹತ್ರ ಒಂದ್ ಲೋಡ್ ಕೆಂಪ್ ಮಣ್ ತಂದ್ ಸೋರು ಕೇಳ.
2: ನನ್ ಜೀವ್ಸ ಅಂತ ನನ್ ಗೊತ್ತಿತ್ತ, ನಿಮ್ಗೆಲ್ಲ ಗಮ್ಮತ್ತಲ್ಲನ?
3: ಮಳಿಗಾಲದ ಬಿಸಿಲು ನಂಬಿ ಚಡ್ಡಿ ವಾಣಿಸಿ ಚಡ್ಡಿ ಚಂಡಿಯಾರೆ, ತಪ್ಪು ಮಳಿದಲ್ಲ, ಆ ಬಿಸಿಲು ನಂಬಿ ಚಡ್ಡಿ ವಾಣಿಸ್ದನದ.
2: ಹಾಂಗಂದ್ರೆ ಎಂತದ?
3: ಅದ ನಿಂಗ ಅರ್ಥ ಆತಿಲ್ಲ, 500 ರೂಪಾಯಿ ಇಡ್ಕ ಬಾ.
2: ಅಮ್ಮ ಏ ಅಮ್ಮ,
4: ಗಡ ಎಂತ ಅಷ್ಟು ಗ್ಯಾಂಡಿ ಕಿತ್ಕ ಕೂಗ್ತೆ, ನಾನು ಇಲ್ಲೇ ಇದ್ದೆ ನಿನ್ ಕೊಂಡು ಹೊಟ್ಟಿ ಹೋಯ್ತಾ?
2: ಇಲ್ಲೇ ಇದ್ದಳಿಗೆ ಒಂದು ಹಾವು ಒಂಬಗಾತಿಲ್ಯಾ, ಬಾಯಿಗೆ ಅಂತ ಅವಲಕ್ಕಿ ತುಂಬಿಕೊಂಡಿದ್ಯಾ? ಅದಿರ್ಲಿ, ಪಟ್ಟು ಒಂದು 500 ಕೊಡ.
4: 500 ರೂಪಾಯಿ ನನ್ನ ಹತ್ರ ಇಲ್ಲ, ಬೆಳ್ ಮುಂಚೆ ಮೀನ್ ತಕೊಂಡ್ ದುಡ್ಡು ಇಲ್ಲದೆ ಸಂಘ ಸಾಲ್ದಂಗ ನಾನೀಗ ಮೀನ್ ತಕೊಂಡದ. ನಾಳೆ ಸಂಘ ಕೊಟ್ಟಕ್ಕೆ ಇವ್ರ ಹತ್ರ ಕೇಳ್ಕ, ಅವ್ರ ಹತ್ರ ಇನ್ ಎಷ್ಟ್ ಇದಕ್ ಬಯಸ್ಕೊಂಡ್ಕೋ.
2: ನೀವಿಬ್ರು ಗಂಡೆ ಹೆಂಡತಿ ಎಂತ ಬೇಕಾದ್ರೆ ಮಾಡ್ಕೊಣಿ, ನಂಗ್ ಸಂಬಂಧ ಇಲ್ಲ, ನಂಗೊಂದು 500 ರೂಪಾಯಿ ಕೊಟ್ರೆ ಸಾಕು.
5: ತಿಂಗ್ಳು ತಿಂಗ್ಳು ಮನೆಗೆಲ್ಲ ತಂದಾಕು ದಿವ್ನೆ ಕಾಣ, ಈಗ ವಾಪಸ್ ಕೇಂತಿದ್ದ. ಕೊಡು ಕೊಡು, ನಿನ್ ಮಗನಿಗೆ ಕೊಡು.
2: ಅಮ್ಮ, ನಾನ್ ನಿನ್ನ ಹತ್ರ ಮಾತಾಡ್ತಿದ್ದಿ, ಈ ನಾಯಿ ಹತ್ರ ಅಲ್ಲ.
5: ನಾನ್ ಇದ್ದದನ್ನೇ ಹೇಳದ್, ಸತ್ಯ ಹೇಳ್ರೆ ಈಗಳಿನ ಕಾಲದಾಗ ಬೆಲೆ ಇಲ್ಲ.
2: ನಿನ್ ಸುದ್ದಿ ಬಂದ್ರೆ ಮಾತ್ರ ಮಾತಾಡ್ ನಾಯಿ, ನಾನು ಇಲ್ಲಿ ಅಮ್ಮನೊಟ್ಟಿ ಮಾತಾಡ್ತಿದ್ದೆ, ನಿಂದ ಎಷ್ಟೇ ತಷ್ಟ್ಕೊಂಡ್ಕೊಂಡ ಸುಮ್ನೆ ಮುಲ್ಲೆ ಬಿತ್ಕೋ, ಕೆಲ್ಸ ಕಾರ್ಯಕ್ಕೆ ಹೋಯ್ದೆ, ಬಿಟ್ಟು ಕೂಡ್ತಿ ಮೂವೆಲ್ಲ ನಂಗೆ ಹೇಳ್ತೋ.
5: ಹೌದಪ್ಪ, ನೀ ತಂದಾಕದವ್ರು ಸ್ವಲ್ಪ, ನಿಂದು ಡಿಗ್ರಿ ಮುಗಿತಲ್ಲ, ನೀ ಎಂತ ಕಿಸುತ್ತೆ ಅಂದಳಿ ನಾನು ಕಾಣ್ತೆ.
2: ನನ್ ತಲಿ ಬಿಸಿ ನಿಂಗ್ ಬ್ಯಾಡ, ನಂದ್ ಎಂತ ಹೇಳಿ ನಾ ಕಂಡ್ಕಂತಿ, ನಂಗ್ ತಲಿ ಸೆಳಿತಿತ್ತ, ಇನ್ ಒಂದ್ ಮಾತಾಡ್ರೆ ಸೊಡ್ಡಿ ಹಿಡ್ಕ ಗ್ವಾಡಿ ಜಪ್ಪುಕಿದ್ದಿ. ಹಿಡದ್ದೇಲೋ,
4: ಯೋ ನಿಮ್ ಎಂತ ಜಮ್ರಗ್ಲಿ ಮಕ್ಕಳೇ, ಸುಮ್ನೆ ಕಳೆತೆ. ಅಪ್ಪಯ್ಯ ಬಂದ್ರಲ್ಲ.
2: ಎಂತ ಜ್ಯೋತಿಯಾ, ಎಂತ ಐತೆ?
4: ಅಯ್ಯೋ ನಂಗೆ ಅಡಿ ಅಮ್ಮಾರ್ರೆ, ಇವ್ ಜಗಳ ಕುಂಡಕೊಂಡ್ ನಂಗ್ ಸಾಕಾಯ್ತು. ಇವತ್ ಸರಿ ಆತೋ ನಾಳಿಗ್ ಸರಿ ಆತೋ ಅಂದಳಿ ಕಂಡ್ರೆ ಇವ್ ಹಣಿ ಬರ ಈ ಜೀವ ಮಾನಿಡಿ ಹಿಂಗೆ ಯಾಕಂತ ಒಂದ್ ಬದಗೆ ಕಿಚ್ಚಡ ಬೆನ್ನು ಇಡೀ ದಿನ ಕತ್ತಿ ಕಣಂಗ್ ದುಡ್ದ ದುಡ್ದ ರಾತ್ರಿ ಕೊಟ್ ಒಂದ್ ಗೊಳಗೆ ಮೊನ್ಕಂತಿ ಅನ್ಕಂಡ್ರೆ ಇವ ನಂಬ್ ಬಿಡ್ತುವ ನನ್ ಜೀವ ಮಾನಿಡಿ ಹಿಂಗೆ ಯಾಕಂತ ಒಂದ್ ಚೂರು ನೆಮ್ಮದಿ ಇಲ್ಲ ನನ್ ಮ್ಯಾಲೆ ಬಳ್ಳಿ ಹಾಕಂತ.
2: ನಿಂಗ್ ಐಕತ್ತೆ, ಬೇಕ್ ಬೇಕಾದಂಗೆ ಕೋಳಿ ಮೀನ್ ಅಂದ್ಲಿ ತಕಬಂದ್ ತಕಬಂದ್ ಲಾಯಕ್ ಮಾಡಿ ಬಾಯಿ ರುಚಿ ಮಾಡಿ ಮಾಡಿ ಕೊಡ್ತೆ ಕಣ, ತಿಂದ ತೆಗ್ಲಿ ಬಳದ ಇವ್ ಮತ್ತೆಂತಲ್ಲ.
5: ಅಪ್ಪಯ್ಯ ನಾ ಎಂತ ಮಾಡ್ಲಾ, ಎಲ್ಲ ಇವನೇ ಮಾಡದ್.
2: ಹಾ ನಾ ಎಂತ ಮಾಡ್ದೆ, ಸುಮ್ನೆ ಸುಳ್ ಸುಳ್ಳು ಹೇಳಿದ್ರೆ ಸೊಟ್ಟು ಹೊಡೆದ ಹಾಕಿದ್ದಿ. ಸುಮ್ನೆ ಎಂತದ ನಿಮ್ ರಗಳಿ ಅಂತ ಹೇಳಿ? ಅಪ್ಪಯ್ಯ ನಿಮ್ ಹೆಂಡತಿ ಮಗಳೊಟ್ಟಿಗೆ ಎಂತ ಬೇಕಾದ್ರೆ ಮಾತಾಡ್ಕಣಿ, ನಂಗ್ ತಡ ಆಯ್ತು, ನಂಗ್ ದುಡ್ಡು ಕೊಡಿ, ನಾ ಹಾತೆ ದುಡ್ಡ. ಎಂತಕ್ಕೆ? ವೈಭವನ್ ಬರ್ತಡೆಗೆ ಕೇಕ್ ತಕಣಕ. ಕೇಕ್ ತಕ್ಕ ಮುಖಾಯಿಲ್ಲ, ವಿನಯ ಬಾರಂಗ್ ಕೂಗ ಸರ ಕುಡುಕ. ಅಪ್ಪಯ್ಯ ಮುಚ್ಚ ಬಾಯ್, ನಿನ್ನೆಂತ ಗೊತ್ತಿಲ್ಲದಲ್ಲಿ ಮಾಡಿದೆ, ನಂಗೆ ಬೆಳ ಮುಂಚಿಂದ ಸಾಯಂಕಾಲವರೆಗೂ ಅಬ್ಬಿ ಮಾಡ ತಿನ್ಕೊಂಡು ತೆಗ್ಲಿ ಬೆಳೆಸ್ಕೊಂಡು ಕಾಲ್ ಮೇಲ್ ಮಾಡ್ಕ ಮನಿಕ ಮೊಬೈಲ್ ಕಮ್ದ ಸಾಯಂಕಾಲ ಅವ್ರ ಕೂಡ್ಲೆ ಹರ್ಗ ತಿರುಗೂ ಕೊಬ್ದ ಬಾರಂಗ್ ಕುಗ ಸರ ಕುಡುದ ಆ ಗೋಳಿ ಮರದಡಿ ನಿತ್ಕ ಹೊತ್ತ ಬತ್ ಹೆಣ್ಗಳಿಗೆಲ್ಲ ಲೈನ್ ಹಾಕುದು. ಥೂ ನಿನ್ನ ಜನ್ಮಕ್ಕಿಷ್ಟ, ನನ್ನ ಮಗ ಅಂದಲ್ಲಿ ಹೇಳ್ಕ ಮುನ್ನ ಆಚಿಕೆ ಆತ್ ನಂಗೆ. ನೀನ್ ಹಿಂಗೆ ಇದ್ರೆ ಹ್ಯಾಂಗಡ ಮನಿ ಕಟ್ಕ ಅಕ್ಕನ ಮದಿ ಮಾಡ್ಕ ನೀನು ಮದಿ ಏಕ. ಅಯ್ಯ ಅಪ್ಪ ಇದೆಲ್ಲ ಇತ್ತ ಮತ್ತೆ? ಇಲ್ ಕೇಣಿ ಅಪ್ಪಯ್ಯ, ಮನಿ ಕೊಟ್ಟಕ್ಕೆ ಒಂದ್ 30 ಲಕ್ಷ, ಅವಳು ಮದಿಗೊಂದ್ 30 ಲಕ್ಷ, ನನ್ ಮದಿಗೊಂದ್ 30 ಲಕ್ಷ, ಟೋಟಲ್ 90 ಲಕ್ಷ ಸಾಲ ನನ್ ತಲೆ ಮೇಲೆ ಹೊರಿಸಿ ಸಾವಲವರಿಗೂ ಸಾಲ ತೀರ್ಸ್ಕೋಕಮ್ ನಂಗೆ ಹಿಡಿಯ.
6: ಮತ್ತೆಂತ ಇದನ್ನೆಲ್ಲ ಬೇರೆಯವ್ರ ಮನೆಯವ್ರು ಬಂದ್ ಮಾಡ್ತಾರ, ಗಂಡ ಅದನ್ನ ನೀನೇ ಜವಾಬ್ದಾರಿ ತಗೊಳಕ್.
2: ಹಾ ಈಗ ಬಂದ್ರಿ ಕಾಣಿ ಪಾಯಿಂಟ್ಗೆ, ಎಂತಕ್ ನಾನೊಬ್ನೇ ಮಾಡ್ಕ? ಗಟ್ಟಿ ಕೆಂಬುಕಾರೆ ನನ್ಕಿಂತ ಜಾಸ್ತಿ ಅವಳಿಗೆ ಖರ್ಚು ಮಾಡಿರಿ ನೀವು, ಅವಳು ಹೈಸ್ಕೂಲ್ ಇಂದ ಇಂಗ್ಲಿಷ್ ಮೀಡಿಯಂ ಕಳ್ಸಿರಿ, ಕಿಚ್ಚಿಡದ ಮಣ್ಗಟ್ಟಿಯನ್ನಲ್ಲಿ ತಯಿಸಿ ಕೊಟ್ಟು ಕೊಟ್ಟು ಸ್ವಲ್ಪ ಖರ್ಚು ಮಾಡಿರಿ ಅವಳಿಗೆ. ಅದೇ ಮನೆ ಜವಾಬ್ದಾರಿ ಅಂದೇಳಿ ಬಂದಲ್ಲ ಗಂಡ ಗಂಡನೇಳಿ ಅಂತ ಕೇಳುದ, ಅವಳು ಸ್ವಲ್ಪ ಜವಾಬ್ದಾರಿ ತಕೊಂಡ್ಲಿ. ಡಿಗ್ರಿ ಮುಗಿಸಿ 3 ವರ್ಷ ಆಯ್ತು, ಹೇಳಿಗೆ ಒಂದ್ 4 ತಿಂಗಳು ಕೆಲ್ಸಕ್ಕೆ ಹೋದಾಳ, ಅದನ್ ಕೈದ್ ಮಾಡ್ಕ 3 ವರ್ಷ ಮನೆಗೆ ಕಂಡಾಳ. ಅದ್ರ ಸುದ್ದಿ ಮಾತಾಡಕ್ ಬಾಯ್ ಬತ್ತಿಲ್ಲ ನಿಮ್ಗೆ. ನಾನ್ ಮೊನ್ನೆ ಡಿಗ್ರಿ ಎಕ್ಸಾಮ್ ಬರದಷ್ಟೇ, ರಿಸಲ್ಟೇ ಬರ್ಲ ಇನ್ನು, ಈಗಲೇ ಕೆಲ್ಸಕ್ಕೆ ಹೋಗಿ ಶುರು ಆಯ್ತಕ್ಕಂತಾರ. ಇಲ್ಕಾಣಿ ಮನೆ ಕಟ್ಟುದಾರೆ ಅವಳು ದುಡ್ಡು ಹಾಕ್ಲಿ ನಾನು ದುಡ್ಡು ಹಾಕ್ತೆ, ನಾನ್ ಮದಿಗೆ ಇದೆಯಾತಿಲ್ಲ, ಅವಳು ಯಾರನ್ನಾರು ಲವ್ ಮಾಡದಿದ್ರೆ ಓಡಿ ಮದಿ ಅಪ್ ಕೇಳಿ ಆಯ್ತಲ್ಲ, ನಂಗೂ ತಲೆ ಬಿಸಿ ಇಲ್ಲ ನಿಮ್ಗೂ ತಲೆ ಬಿಸಿ ಇಲ್ಲ.
6: ಯಪ್ಪಾ ನೀನು ನನ್ನ ಮಗನ ಚಣಕಿ ಪತಿಗೆ ಸೈಕಲ್ ಕೂರ್ಸ್ಕೋ ಪತಿಗೆ. ಅಪ್ಪಯ್ಯ ಅಪ್ಪಯ್ಯ ನಾನು ದೊಡ್ಡ ಮನೆ ಕಟ್ತೆ, ಅಕ್ಕನ ಮದಿ ದೊಡ್ಡ ಹಾಲನ್ ಗಡ್ಜು ಮಾಡಿ ಮಾಡಿಸ್ತೆ, ಹೊಸ ಕಾರ್ ತಕೊಂಡ ನಿಮ್ಮನ್ ಎದ್ರ ಸೀಟನ್ ಕೂರ್ಸ್ಕೊಂಡ ಮನೆಯವ್ರನ್ನೆಲ್ಲ ಕರ್ಕ ಊರಿಡೀ ತಿರ್ತಿ ಅಂದ್ರೆ ಹೇಳದ್ ನೀನಯ್ಯ. ನಮ್ಗ್ ಮಂಡಿ ಸಮ ಇಲ್ಲ, ನಾವು ನಿಮ್ಮನ್ನ ಕಷ್ಟಪಟ್ಟು ಸಾಂಕಿ ನಾವು ಹಳತಾಪತಿ ಮಕ್ಕಳನ್ನ ನಮ್ಮ ಸಾಕ್ತು ಅಂದ್ರೆ ಆಸೆ ಇಟ್ಕ ಕಾಯ್ತಿತ್ ಕಣ. ನಮ್ಗ್ ಮಂಡಿ ಸಮ ಇಲ್ಲ, ನಾವಂತೂ ಶಾಲೆಗೆ ಇಲ್ಲಿಗೆ ಹೋಯ್ಲ ಮಕ್ಕಳವರು ನಾಲ್ಕು ಅಕ್ಷರ ಕಲೀಲಿ, ಹರ್ಗೋದಲ್ಲ ಬೇರೆಯವ್ರ ಕೈ ಬೈ ಕಾಂಬು ಬ್ಯಾಡಂದಲ್ಲಿ ಕೈ ತುಂಬಾ ದುಡ್ಡು ಕೊಟ್ಟು ಕಳ್ಸಿ ಇಷ್ಟೆಲ್ಲ ಸಾಂಕಿ ಸಲಗಿ ಅದಿ ಹತ್ರ ಬೆಳೆಸ್ತೇ ಕಾಣ. ಈಗ ಬೆಳೆದ್ರ ಮೇಲೆ ಅಕ್ಕನ ಹತ್ರ ಯಾರೊಟ್ಟಿಗಾರು ಓಡಿ ಹೋಗು ಕೇಳಿ ಎಂತ ಮಾತಾಡ್ದೆ ಮಗ. ಇದೆಲ್ಲಾರು ಹೆರ್ಗು ಗುತ್ತಾರಿತ್ತಲ್ಲ, ನಾ ಮುಖ ತಕ್ಕ ತಿರ್ಗೂ ಕತ್ತನ. ಮೊನ್ನೆ ಹೋಟ್ಲಂಗ್ ಕೆಲಸ ಮಾಡೋತಿಗೆ ಕುಕ್ಕರ್ ಎತ್ತು ಕೈದೆ ಕಾಲ್ ಮೇಲೆ ಬಿದ್ದ, ಬಿಸಿ ನೀರೆಲ್ಲ ಕಾಲ್ ತುಂಬ ಚೊಲ್ಲಿ ಹೋಯಿ, ಚರ್ಮ ಸುಟ್ಟು ನಿಗ್ರಿ ಹೋಯ್ತು. ಆ ಉಮೇಶ್ ಅಣ್ಣ ಬಂದ್ಕಂಡ, ಶಂಕರಣ್ಣ ಮಗನ್ ಶಾಲಿ ಆಯ್ತಲ್ಲ, ಇನ್ನವ ಮನೆ ಜವಾಬ್ದಾರಿ ಎಲ್ಲ ತಕಂತ ನೀವಿನ್ ಕೆಲ್ಸಕ್ ಬರ್ಬೇಡಿ ಅಂದ್ರೆ ಹೇಳ್ರು, ನೀ ಮಾತಾಡದ್ ಕೇಳ್ರಿತ್ತಲ್ಲ ಅಂತಂದೆ. ಹೆಣ್ಣ ಗಂಡ ಸಮಸಮ ಅಂತೆಲ್ಲ, ಹೆತ್ತರಿಗಿಬ್ರು ಒಂದೆಯ, ಹೆತ್ತರ ಏಗಳಿಗೂ ಭೇದ ಭಾವ ಮಾಡುದಿಲ್ಲ. ವಾ ಒಂದ್ ಮಾತು ಹೇಳ್ತಿ ಕೇಳ, ಹೆಣ್ಣಾದಳ ಮುಂದೊಂದಿನ ಮದಿ ಬೇರೆಯವ್ರ ಮನೆ ಬೆಳಗು ಕೋಪಳ ಕೊಟ್ಟಿ ಹೆಣ್ಣ ಕುಲದೆರ್ಗೆ, ಈ ಮನೆ ಜವಾಬ್ದಾರಿ ಎಲ್ಲ ತಕಣಕಾದನ ನೀನ್ ಗಂಡ್ಸಾದನ್, ಆ ಗಂಡ್ಸಿನ ಬಾಯಂಗೆ ನೀನ್ ಆಗಳ ಮಾತಾಡ್ದೆ ಕಣ. ಅಂತ ಮಾತಲ್ಲ ಯಾವತ್ತು ಬಪ್ಪುಕಾಗ್ದ, ಯಾವತ್ತು ಬಪ್ಪುಕಾಗ. ಚಣಕಿದ್ದಲಿಂದ ಮನೆ ಕಷ್ಟ ಎಲ್ಲ ಕಂಡ್ಕಂಡ ಪ್ರಾಯಕ್ ಬಂದ್ರ ಮಗ ದುಡುಕ್ ಹೋಯಿ ಅಕ್ಕ ತಂಗಿ ಮದಿ ಮಾಡಿಸಿ ಒಂದು ಮನೆ ಕಟ್ಟಿ ತಾನೂ ಒಂದು ಮದಿಯಾಯಿ ಅವನು ಅಪ್ಪ ಆಯಿ, ಅಷ್ಟೊತ್ತಿಗೆ ಅವನಪ್ಪನ ಹತ್ರ ಬಂದ್ಕೊಂಡು ಒಂದು ಮಾತು ಹೇಳ್ತ ಕಣ, ಅಪ್ಪಯ್ಯ ಇನ್ನು ನೀವು ತಲೆಬಿಸಿ ತಕೊಂಡ್ಬಿಡಿ ನಾನಿದ್ದೆ. ಈ ಒಂದು ಮಾತು ಕೇಂದ್ರ ಕೂಳೆ ಎಂತದ್ದು ಬೇಡ, ಅಲ್ಲೇ ಕಣ್ಮುಚ್ಚಿ ಬಿಡು ಅಂದಲ್ಲಿ ಅನ್ಸತ್, ಅಷ್ಟು ನೆಮ್ಮದಿ ಸಿಕ್ಕತ್. ಅಣ್ಣ ನಿನ್ನ ಕೈ ಮುಗಿತೆ, ನೀನು ಮನೆ ಜವಾಬ್ದಾರಿ ತಕೊಂಡ್ ಎದುರೋಡಿಲ್ಲ, ಹಿಂಗಿನ್ನೊಂದು ಮಾತಾಡಿ ಊರಂಗ್ ನಮ್ಮ ಮರ್ಯಾದೆ ತೆಗಿಬೇಡ, ಎಷ್ಟೇ ಕಷ್ಟ ಆರೋಡಿಲ್ಲ. ನಾನು ಒಂದು ಮನೆ ಕಟ್ತೆ, ನನ್ನ ಮಗಳ ಮದಿ ನಾನು ಮಾಡಿಸ್ತೆ, ನನ್ನ ರಟ್ಟಂಗ್ ಬಲ ಇಪ್ಪಲವರಿಗೆ ನನ್ನ ಹೆಂಡತಿ ನಾನು ಸಾಂಗ್ತೆ.
5: ಸಾರಿ ಅಪ್ಪ ಇನ್ ಹಿಂಗ್ ಮಾಡುದಿಲ್ಲ.
7: ಸಾರಿ ಅಪ್ಪ ನಂದು ತಪ್ಪಾಯ್ತು, ನಾನು ಕ್ಷಮಿಸಿ.
6: ಹಾ ಬಂತಲ್ಲ ಪೋನ, ಆ ಹೋ ಕೆಲ್ದಿದ್ದನ್ನದ ಎತ್ ಎತ್ ಸ್ಪೀಕರ್ಗೆ ಹಾಕ.
8: ಹಲೋ ಏ ಧನುಷ ಎತ್ಸತ್ತಿದೆ ಮಾರೆ, ನಿನ್ಗಂದೇಳಿ ಮೂರ್ ಬಿಯರ್ ಬಾಟ್ಲಿ ಹಿಡ್ಕೊಂಡು ನಿಮ್ಮನೆ ಹೆರ್ಗ್ ನಿಂತಿದೆ, ಬೇಗ ಬಾ.
6: ಏ ಬೋ ಬರ್ಯಾ.

0: ಸ್ವರ 89.6 FM, ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ, ನಿಮ್ಮೊಟ್ಟಿಗೆ ಪ್ರಿಯ ಮನಸ್ಸೇ. ಎಸ್, ಎಲ್ರಿಗೂ ಪ್ರಿಯವಾಗ್ತಾ ಇರೋ ಮನಸ್ಸಿನ ಕಾರ್ಯಕ್ರಮ ಇದು. ರೇಡಿಯೋ ಕುಂದಾಪುರದಲ್ಲಿ ಕಳೆದ 32 ಸಂಚಿಕೆಗಳನ್ನ ಪ್ರಸಾರ ಮಾಡಿದೆ, ಇದು 33ನೇ ಸಂಚಿಕೆ. ಹೋದ ಸಂಚಿಕೆ ನಾವೆಂತ ಮಾತಾಡ್ತಿತ್ತಂದ್ರೆ ಈ ಆಕ್ಚುವಲ್ ಲವ್ ಅಂತ ಹೆಂಗ್ ಗೊತ್ತಾಗ್ತ, ಯಾಕಂದ್ರೆ ಒಂದ್ ಏಜ್ ಅಲ್ಲಿ ಕಂಡದೆಲ್ಲ ಲವ್ ಅಂಬಗತ್ತ, ಕಂಡರೆಲ್ಲ ಲವ್ ಮಾಡೋರ್ ಅಂಬಗತ್ತ, ಆದ್ರೆ ಅದನ್ನ ನಾವು ಡಿಫ್ರೆನ್ಶಿಯೇಟ್ ಮಾಡೋದ್ ಹೆಂಗೆ ಅಂತೆಲ್ಲ ಹೇಳ್ಕೊಂಡು ಹೋದ ಸಂಚಿಕೆಯಲ್ಲಿ ಮಾತಾಡ್ತ, ಅಲ್ಲಿ ಸಮಸ್ಯೆಗಳ ಬಗ್ಗೆ ಮಾತಾಡ್ತ, ಅದು ಹಿಂಗಿರತ್ತ ಹಂಗಿರತ್ತ ಅಂತ ಹೇಳ್ಕೊಂಡ, ಈ ಸಲ ಸೊಲ್ಯೂಷನ್ ಬಗ್ಗೆ ಮಾತಾಡೋಕೆ. ನಮ್ಮೊಟ್ಟಿಗಿದ್ರು ನಮ್ಮ ಕುಂದಾಪುರದ ಪ್ರಸಿದ್ಧ ಆಪ್ತ ಸಮಾಲೋಚಕರಾಗಿರುವಂತ ಸುವರ್ಣ ಕುಂದಾಪುರ ಅವರು. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ.
1: ಈಗ ನೀವೇ ಹೇಳಕ್ಕೆ, ಈಗ ಹೆಂಗೆ ನಾವು ಇದು ನಿಜವಾದ ಪ್ರೀತಿ, ಅವ್ರನ್ನ ನಿಜವಾಗ್ಲೂ ಪ್ರೀತಿಸ್ತಾರೆ, ಇದು ಆಕರ್ಷಣೆ ಅಲ್ಲ, ನನ್ಗೆ ಇನ್ನೊಬ್ಬರ ಬಗ್ಗೆ ಒಂದು ಪ್ರೀತಿ ಇದ್ರೆ ಇದು ಆಕರ್ಷಣೆಯ ಪ್ರೀತಿ ಅಂತ ಹೆಂಗ್ ಫೈಂಡ್ ಔಟ್ ಮಾಡೋದು ಅಂಬುದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ ಆಗಿ ಹೇಳಿ ಮ್ಯಾಮ್.
2: ಹೌದು, ಒಬ್ಬ ವ್ಯಕ್ತಿ ನಮ್ ಜೀವನಕ್ಕೆ ಬಂದಾಗ, ಹದಿಹರೆಯದವರಿಗೆ ನಾನು ಹೇಳೋದು, ನಮ್ ಜೀವನ ಒಂಥರ ಇನ್ನೂ ಒಂಥರ ಖುಷಿ ಅಂತ ಉಂಟು, ನಾವು ತುಂಬಾ ಸಂತೋಷವಾಗಿದ್ದಾವೆ ಅಂತ ಹೇಳುವಂತ ಒಂದು ಭಾವನೆ ಬರುತ್ತೆ. ಅಥವಾ ನಮ್ ಮಾತು ಕೇಳುವ ಒಬ್ರು ಸಿಕ್ಕಿದ್ದಾರೆ, ಯಾಕಂದ್ರೆ ಇವತ್ತಿನ ಪೇರೆಂಟ್ಸ್ ಮಾಡ್ತಾ ಇರೋ ತಪ್ಪು ಅಂತ ಹೇಳಿದ್ರೆ ಮಕ್ಕಳ ಮಾತುಗಳನ್ನ ಕೇಳೋದಿಲ್ಲ ಅವರು. ಮಕ್ಕಳಿಗೆ ಏನಾಗುತ್ತೆ, ಓ ನಮ್ ಮಾತು ಕೇಳುವ ಒಬ್ರು ನಮ್ಗೆ ಸಿಕ್ಕಿದ್ರಲ್ಲ ಅನ್ನುವಂತ ಭಾವನೆ ಬರುತ್ತೆ. ಒಂದು ಅವ್ರ ದಿನಗಳಲ್ಲೆಲ್ಲ ಒಂದು ಹೊಸ ಎಕ್ಸೈಟ್ಮೆಂಟ್, ಒಂಥರ ಹೊಸಬ್ರು ಸಿಕ್ಕಿದ್ರಲ್ಲ, ನಾವು ನಮ್ದೆಲ್ಲ ಹೇಳ್ಕೊಂಡ್ಲಕ್ಕಲ್ಲ ಅಂತ ಹೇಳುವಂತ ಒಂದು ಹೊಸ ಭಾವನೆ, ಒಂದು ಎಕ್ಸೈಟ್ಮೆಂಟ್ ಕೂಡ ಅವ್ರಿಗಿರುತ್ತೆ. ಇದೆಲ್ಲ ಸಹಜವಾದಂತೆ, ಇದ್ರಲ್ಲಿ ಏನೋ ವಿಪರೀತ ಅನ್ನುವಂಥದ್ದು ಏನೂ ಇರೋದಿಲ್ಲ. ಆದ್ರೆ ಇವತ್ ನಾನು ಕೇಳಲಿಕ್ಕೆ ಇಷ್ಟಪಡುವಂತ ಒಂದು ಪ್ರಶ್ನೆ ಏನಂತ ಹೇಳಿದ್ರೆ, ಅವರು ಜೀವನಕ್ಕೆ, ನಿಮ್ಮ ಜೀವನಕ್ಕೆ ಬಂದ ನಂತರ ನಿಮ್ಮ ಜೀವನದಲ್ಲಿ ನೀವು ಇನ್ನೂ ಇದ್ದೀರಾ? ಇದು ಬಹಳ ಮುಖ್ಯವಾದಂತ ಪ್ರಶ್ನೆ. ಯಾಕಂದ್ರೆ ಕೆಲವೊಮ್ಮೆ ಸಮಸ್ಯೆ ಪ್ರೀತಿಲಿ ಇರೋದಿಲ್ಲ, ನಾವು ಪ್ರೀತಿಸ್ತಾ ಪ್ರೀತಿಸ್ತಾ ನಮ್ಮನ್ನೇ ಕಳ್ಕೊಳ್ಳುತ್ತೆ ನೋಡಿ, ಅದರಲ್ಲಿ ತುಂಬಾ ಸಮಸ್ಯೆ ಇರುತ್ತೆ. ಈಗ ನಾನು ಅನ್ನುವಂಥದ್ದು ನಿಧಾನವಾಗಿ ಕಣ್ಮರೆ ಆಗುತ್ತೆ, ಹೆಚ್ಚಿನವರಿಗೆ ಗೊತ್ತು ಸಹ ಆಗುದಿಲ್ಲ. ನೀವಿವತ್ತು ಒಂದಿಷ್ಟು ಹುಡುಗರನ್ನ ಯುವಕರನ್ನ ಯುವತಿಯರನ್ನ ಕೂರಿಸ್ಕೊಂಡು ಮಾತಾಡಿದ್ರೆ, ಅವ್ರ ಪ್ರೀತಿ ಬಗ್ಗೆ ಮಾತಾಡ್ತಾ ಹೋದ್ರೆ ಅರ್ಥ ಆಗುತ್ತೆ. ಆರಂಭದಲ್ಲಿ ಹೇಗಿರುತ್ತೆ ಅಂತ ಹೇಳಿದ್ರೆ, ನಮ್ಗೆ ಅವನ್ ತುಂಬಾ ಇಷ್ಟ ಅಂತ, ಆನಂತರ ಅದು ಹೇಗೆ ಬದಲಾಗುತ್ತೆ ಅಂದ್ರೆ, ಅವನಿಗೆ ಇಷ್ಟವಾದದ್ದೇ ನನಗೂ ಇಷ್ಟ, ಆಮೇಲೆ ಅವನಿಗೆ ನನ್ ಈ ಫ್ರೆಂಡ್ ಇಷ್ಟ ಇಲ್ಲ ಹಾಗಾಗಿ ನಾನು ಅವ್ರ ಜೊತೆ ಮಾತಾಡುದಿಲ್ಲ, ಅವನಿಗೆ ನಾನ್ ಈ ಕೋರ್ಸ್ ಮಾಡೋದು ಇಷ್ಟ ಇಲ್ಲ ಹಾಗಾಗಿ ನನ್ಗದು ಇಷ್ಟ ಇಲ್ಲ, ಅವನು ನನ್ ಮೇಲೆ ಕೋಪಗೊಳ್ತಾನೆ, ಸೊ ನಾನು ಹಾಗೆಲ್ಲ ಹೋಗೋದಿಲ್ಲ, ಎಲ್ಲಾದ್ರೂ ಹೋಗೋದಿದ್ರೆ ಹಾಗೆಲ್ಲ. ಇದೆಲ್ಲ ಒಂದೇ ದಿನದಲ್ಲಿ ಆಗುದಿಲ್ಲ, ಈ ಸಣ್ಣ ಸಣ್ಣ ಅಡ್ಜಸ್ಟ್ಮೆಂಟ್ಗಳು ಆಗಿ ಆಗಿ ಆಗಿ ಅಲ್ಲಿಂದ ಪ್ರಾರಂಭ ಆಗುತ್ತೆ. ಕೆಲವು ಸಲ ಅಡ್ಜಸ್ಟ್ಮೆಂಟ್ ಕೂಡ ದೊಡ್ಡ ವಿಷಯ ಅಂತ ಹೇಳಿ ಅನ್ಸುದಿಲ್ಲ, ಆದ್ರೆ ಒಂದಿನ ನೀವು ಹಿಂತಿರುಗಿ ನೋಡಿದಾಗ, ನಾನು ಮೊದಲು ಹೇಗಿದ್ದೆ ಈಗ ಹೇಗಾಗಿದ್ದಾನೆ. ಯಾಕಂದ್ರೆ ಸುಮಾರು ಜನ ಈ ಲವ್ ಅಲ್ಲಿ ಬಿದ್ದವರು ಸಮಸ್ಯೆಗಳಿಗೆ ಬಂದಾಗ, ಕೌನ್ಸಿಲಿಂಗ್ಗೆ ಬಂದಾಗ, ನನ್ನ ಹತ್ರನೇ ಎಷ್ಟೋ ಜನ ಹುಡುಗರು ಹುಡುಗಿಯರು ಹೇಳದಿದ್ರು, ನಾನು ಮೊದಲು ಹೀಗಿರ್ಲಿಲ್ಲ, ಅಥವಾ ನಾನ್ ಪ್ರೀತಿಸ್ತಾ ಇರುವ ಅವನು ಕೂಡ ಮೊದಲು ಹೀಗಿರ್ಲಿಲ್ಲ, ಅಥವಾ ನಾನ್ ಪ್ರೀತಿಸ್ತಾ ಇರುವ ಹುಡುಗಿ ಏನಿದ್ಲು ಅವಳು ಮೊದಲು ಹೀಗಿರ್ಲಿಲ್ಲ, ಈಗ ಹೀಗೆ ಬದಲಾಗಿದೆ ಅನ್ನುವಂಥದ್ದು ಅಲ್ಲಿ ಕೇಳಿ ಬರುವಂತ ಪ್ರಶ್ನೆ. ಈಗ ನಮ್ಮ ಜೀವನದಲ್ಲಿ ರಿಲೇಶನ್ಶಿಪ್ ಇದೆಲ್ಲ ಒಂದು ಭಾಗ ಹೌದು, ಆದ್ರೆ ಇದೇ ನಮ್ ಸಂಪೂರ್ಣ ಐಡೆಂಟಿಟಿ ಆಗ್ಬಾರ್ದು. ಆದ್ರೂ ನಮ್ದು ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಆಗಿದ್ದಕ್ಕಿಂತ ಮುಂಚೆ ನಾನೊಬ್ಬ ವ್ಯಕ್ತಿ, ನನಗೆ ನನ್ನದೇ ಆದ ಕನಸುಗಳಿದೆ, ನನಗೆ ನನ್ನದೇ ಆದ ಆಸಕ್ತಿಗಳಿವೆ, ನನ್ನದೇ ಆದ ಸ್ನೇಹಿತರಿದ್ದಾರೆ, ನನ್ನದೇ ಆದ ಒಂದು ಕುಟುಂಬ ಇದೆ, ಅದ್ರ ಜೊತೆಗೆ ನನ್ನದೇ ಆದ ಪ್ರತಿಭೆಗಳಿದೆ, ನನ್ನದೇ ಆದ ಗುರಿಗಳಿವೆ ಅನ್ನೋದನ್ನ ನಾವು ಮರಿಬಾರ್ದು. ಒಂದು ಒಳ್ಳೆಯ ಸಂಬಂಧ ಒಂದು ಬಂತು ಅಂತ ಹೇಳಿದ್ರೆ, ಇದನ್ನೆಲ್ಲ ಅಳಿಸುತ್ತೆ ಅಂತ ಹೇಳಿ ಆದ್ರೆ, ಅದು ಒಳ್ಳೆಯ ಸಂಬಂಧ ಅಂತ ಅಲ್ಲ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ, ಒಂದು ಸಂಬಂಧ ಬಂದಿದೆ, ಒಂದು ಯಾವುದೋ ಒಂದು ರಿಲೇಷನ್ಶಿಪ್ ನಮ್ದು ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ರೆ, ಅದ್ರ ಜೊತೆಗೆ ಇವೆಲ್ಲ ಕೂಡ ಬೆಳಿಬೇಕು. ಯಾವ್ದೆಲ್ಲ, ನನ್ನ ಕನಸುಗಳು ಬೆಳಿಬೇಕು, ನನ್ನ ಆಸಕ್ತಿಗಳು ಬೆಳಿಬೇಕು, ನನ್ನ ಸ್ನೇಹಿತರ ಸಂಖ್ಯೆ ಜಾಸ್ತಿ ಆಗ್ಬೇಕು, ನನ್ನ ಕುಟುಂಬದ ಜೊತೆಗೆ ನನ್ನ ಸಂಬಂಧ ಚೆನ್ನಾಗಿರ್ಬೇಕು, ನನ್ನ ಪ್ರತಿಭೆಗಳಿಗೆ ಒಂದು ಹೊಸ ಒಂದು ಆಯಾಮ ಸಿಗ್ಬೇಕು, ನನ್ನ ಗುರಿಗಳಿಗೆ ಇನ್ನೊಂದು ಗುರಿ ಸಿಗಬೇಕು, ಆಗ ಮಾತ್ರ ಆ ರಿಲೇಷನ್ಶಿಪ್ ಒಂದು ಪಾಸಿಟಿವ್ ವೇ ಅಲ್ಲಿ ಹೋಗ್ತಾ ಇದೆ ಅಂತ ಹೇಳಿ ನಾವು ಅಂದ್ಕೊಳ್ಬೇಕು. ಮಾತುಗಳೆಲ್ಲ ತುಂಬಾ ಕೇಳಲಿಕ್ಕೆ ರೊಮ್ಯಾಂಟಿಕ್ ಆಗಿರಬಹುದು ಅಲ್ವಾ, ಆದ್ರೆ ಆ ಒಬ್ಬ ವ್ಯಕ್ತಿಯೇ ನಮ್ಮ ಸಂಪೂರ್ಣ ಹ್ಯಾಪಿನೆಸ್ ಆಗಿಬಿಟ್ರೆ, ನಮ್ಗೆ ಆ ವ್ಯಕ್ತಿನ ಬಿಟ್ರೆ ಬೇರೆ ಕಡೆ ಎಲ್ಲೂ ಹ್ಯಾಪಿನೆಸ್ ಸಿಗ್ತಾ ಇಲ್ಲ ಅಂತ ಹೇಳಿ ಆದ್ರೆ, ಅಲ್ಲಿ ಒಂದು ಇಮೋಷನಲ್ ಡಿಪೆಂಡೆನ್ಸಿ ಶುರು ಆಗುತ್ತೆ, ಅವ್ರು ಮಾತ್ರ ಖುಷಿ ಆಗುತ್ತೆ. ಅವ್ರು ಬಿಸಿ ಇದ್ದಾಗ ತುಂಬಾ ಬೇಜಾರಾಗುತ್ತೆ, ಅವ್ರು ಮಾತನಾಡ್ತಿದ್ರೆ ಇಡೀ ದಿನವೇ ಹಾಳಾದಾಗೆ ಅನ್ಸುತ್ತೆ, ಅವ್ರು ಕೋಪ ಮಾಡಿದ್ರೆ ನಾವು ಊಟ ಮಾಡ್ಲಿಕ್ಕೆ, ನಾವು ಓದೋದನ್ನ, ನಾವು ಯಾವ್ದಕ್ಕೂ ಕಾನ್ಸಂಟ್ರೇಷನ್ ಮಾಡಲಾಗದಂತ ಪರಿಸ್ಥಿತಿ. ನಮ್ಮ ಮೂಡ್ ಅವ್ರ ಮೂಡ್ ನಮ್ ಮೂಡ್ ಆಗ್ಬಿಡುತ್ತೆ, ಅವ್ರ ಅಪ್ರೂವಲ್ ನಮ್ ಸೆಲ್ಫ್ ವರ್ತ್ ಆಗ್ಬೇಕು. ಇದೆಲ್ಲ ಪ್ರೀತಿಯ ಹೆಸರಲ್ಲೇ ನಡೆಯುತ್ತೆ. ಅಂದ್ರೆ ಆರೋಗ್ಯ ಸಂಬಂಧದಲ್ಲಿ ಯಾವ್ದಾದ್ರು ಒಂದು ಒಳ್ಳೆಯ ಪಾಸಿಟಿವ್ ಒಂದು ಹೆಲ್ದಿ ರಿಲೇಶನ್ಶಿಪ್ ಅಲ್ಲಿ ನೀನು ನನ್ನ ಸಂತೋಷದ ಒಂದು ಭಾಗ ಅಷ್ಟೆ, ನೀನು ನನ್ನ ಸಂತೋಷ ನೀನು ಅಲ್ಲ ಅನ್ನೋದು, ಅದು ಒಂದು ಆರೋಗ್ಯಕರವಾದಂತಹ ರಿಲೇಶನ್ಶಿಪ್. ಹೆಲ್ದಿ ರಿಲೇಶನ್ಶಿಪ್ ಅಲ್ಲಿ ನನ್ನ ಸಂತೋಷವೆಲ್ಲ ನೀನೇ ಅಂತ ಹೇಳೋದು ಬಹಳ ಅಪಾಯಕಾರಿ ಒಂದು ಅವಲಂಬನೆ ಆಗ್ಬಿಡುತ್ತೆ. ನೀನು ನನ್ನ ಸಂತೋಷದ ಒಂದು ಭಾಗ, ನೀನು ನನ್ನ ಜೀವನದ ಒಂದು ಭಾಗ ಅಷ್ಟೇ, ಇಡೀ ನನ್ನ ಜೀವನ ನೀನಲ್ಲ, ನನ್ನ ಇಡೀ ಸಂತೋಷ ನೀನು ಅಲ್ಲ. ಆ ಒಂದು ಡಿಫ್ರೆನ್ಶಿಯೇಟ್ ಮಾಡೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಅದು ಈಗಿನ ಒಂದು ಯುವ ಜನತೆಯಲ್ಲಿ ಸ್ವಲ್ಪ ಕಡಿಮೆ ನೋಡ್ಲಿಕ್ಕೆ ಸಿಗ್ತಾ ಇದೆ. ಅದರಿಂದಾಗಿಯೇ ಅವರು ಮುಂದೆ ತುಂಬಾ ಸಮಸ್ಯೆಗಳಲ್ಲಿ ಮಾನಸಿಕವಾಗಿ ಸಹ ಅವರು ತುಂಬಾ ಅನುಭವಿಸ್ತಾರೆ. ಇಲ್ಲ ಅಂತ ನಾನು ಹೇಳಲ್ಲ, ಯಾಕೆಂದ್ರೆ ನಮ್ಮ ಹತ್ರ ಒಂದು ಬರ್ತಾರೆ ಅಂತ ಹೇಳದ ತಕ್ಷಣ ಸಣ್ಣ ಸಮಸ್ಯೆಗೆ ಬರೋದಿಲ್ಲ ಯಾರು, ತುಂಬಾ ದೊಡ್ಡದಾಗಿ ಕೈ ಮೀರಿ ಹೋದಾಗ ಬರ್ತಾರೆ ಹೆಚ್ಚಿನವರು. ಅವಾಗ ಅವರು ಎಷ್ಟು ಕೆಲವರೆಲ್ಲ ನನ್ನ ಹತ್ರ ಒಂದು ಕಳೆದ ವರ್ಷ ಒಂದು ಬಂದ ಕೇಸ್ 10 ವರ್ಷದಿಂದ ಸಫರ್ ಆಗ್ತಾ ಇದ್ರು ನೋಡಿ ಅವರು, ಒಂದು ಲಾಂಗ್ ಪೀರಿಯಡ್ ಅಲ್ವಾ ಅದು, 10 ವರ್ಷದಿಂದ. 10 ವರ್ಷ ಬೇಕಾಯ್ತು ನನ್ಗೆ, ನಾನ್ ತುಂಬಾ ಸಹಿಸ್ ಬಿಟ್ಟೆ, ಇನ್ಮೇಲೆ ನನ್ಗೆ ಆಗಲ್ಲ ಅಂತ ಹೇಳೋದು ಯಾವುದೇ ಒಂದು ಬದಲಾವಣೆ ಒಂದು ದಿವಸ ಎರಡು ದಿವಸದಲ್ಲಿ ಆಗೋದಿಲ್ಲ. ನಾವು ಈ ಸಣ್ಣ ಸಣ್ಣ ಬದಲಾವಣೆಯನ್ನ ಮೊದಲಿಗೆ ಪ್ರೀತಿಗೋಸ್ಕರನೋ ಅಥವಾ ನನ್ಗೀಗ ಅವ್ರು ಸಿಕ್ಕಿದ್ದಾರೆ ಅನ್ನುವ ಒಂದು ಎಂಥೂಸಿಯಾಸಮ್ ಅಲ್ಲಿ ನಾವು ಏನ್ ಬದಲಾವಣೆ ಸಂಪನ್ನವನ್ನು ಮಾಡ್ಕೊಳ್ತೇವೆ, ಅದೇ ಮುಂದೆ ನಮಗೆ ಟಾರ್ಚರ್ ಆಗಿ ಬದಲಾವಣೆ ಆಗತ್ತೆ. ಹಾಗಾಗಿ ನಾನು ಯಾವಾಗ್ಲೂ ಹೇಳೋದು, ಯಾರನ್ನಾದ್ರೂ ನೀವು ಇಷ್ಟ ಪಡ್ತಾ ಇದ್ರೆ ನೀವು ಒಂದು ಕಾಗದ ತೆಗೆದುಕೊಂಡು ಒಂದ್ ಎರಡು ಕಾಲಮ್ ಅನ್ನ ಮಾಡ್ಕೊಳ್ಳಿ. ಒಂದು ಕಡೆ ಅವರು ನನ್ನ ಜೀವನಕ್ಕೆ ತಂದಿದ್ದು, ಇನ್ನೊಂದು ನಾನು ನನ್ನ ಜೀವನದಲ್ಲಿ ಈಗ ಅವರ ಬಂದ ಮೇಲೆ ಕಳೆದುಕೊಳ್ತಾ ಇರೋದು. ಈ ಎರಡನ್ನ ಪಟ್ಟಿ ಮಾಡಿ ನೋಡಿ. ನೀವು ಲವ್ ಮಾಡಿದ್ಮೇಲೆ, ನೀವು ಒಂದು ರಿಲೇಶನ್ಶಿಪ್ ಗೆ ಬಂದ ಮೇಲೆ, ನಿಮ್ಮ ಲವ್ವರ್ ನಿಮ್ಮ ಜೀವನಕ್ಕೆ ಏನೆಲ್ಲ ತಂದುಕೊಟ್ಟಿದ್ದಾರೆ ಬದಲಾವಣೆಗಳನ್ನ, ಒಂದು ಪಟ್ಟಿ ಮಾಡೋದು. ಇನ್ನೊಂದು ನೀವು ಬಂದ ಮೇಲೆ ನಮ್ಮ ಜೀವನದಲ್ಲಿ ನಾನು ಕಳ್ಕೊಳ್ತಾ ಇರೋದೇನು, ಅದೆರಡನ್ನ ಪಟ್ಟಿ ಮಾಡಿ. ಅದು ಎರಡನ್ನ ಪಟ್ಟಿ ಮಾಡಿದಾಗ ಮೊದಲನೇ ಕಾಲಮ್ ಅಲ್ಲಿ ಈಗ ಸಪೋಸ್ ಉದಾಹರಣೆಗೆ ಅವ್ರು ನನ್ನ ಜೀವನಕ್ಕೆ ಏನ್ ತಂದ್ರು, ಸಂತೋಷವನ್ನ ತಂದ್ರು, ಫ್ರೆಂಡ್ಶಿಪ್ ಅನ್ನ ತಂದ್ರು, ಒಂದು ಏನು ಪ್ರೋತ್ಸಾಹವನ್ನ ತಂದ್ರು, ಒಂದು ಹೊಸ ಅನುಭವವನ್ನ ತಂದ್ರು, ಮಾತನಾಡ್ಲಿಕ್ಕೆ ಒಬ್ಬರು ವ್ಯಕ್ತಿ ನನಗಿರ್ಲಿಲ್ಲ ಅದು ತಂದ್ರು. ಹಾಗಾದ್ರೆ ಎರಡನೇ ಕಾಲಮ್ ಅಲ್ಲಿ ನೀವು ಓದಿಗೆ ಎಷ್ಟು ಸಮಯ ಕೊಡ್ತಾ ಇದ್ದೀರಾ, ನಿಮ್ಮ ಸ್ನೇಹಿತರು ಮುಂಚೆ ಇದ್ದವರು ಎಷ್ಟು ಜನ ಇದ್ದಾರೆ, ಇವತ್ತು ನೀವು ಈ ರಿಲೇಶನ್ಶಿಪ್ ಸ್ಟಾರ್ಟ್ ಆದ ಮೇಲೆ ನಿಮ್ಮ ಕುಟುಂಬದ ಜೊತೆಗಿನ ನಿಮ್ಮ ಸಮಯ ಹೇಗಿದೆ, ಎಷ್ಟು ಕುಡಿತಾ ಇದ್ದೀರಿ, ನೀವು ಎಷ್ಟು ನಿದ್ರೆ ಮಾಡ್ತಾ ಇದ್ದೀರಿ, ನಿಮ್ಮ ಆಸಕ್ತಿಗಳು ಏನಾಗ್ತಿದೆ, ನಿಮ್ಮ ಗುರಿಗಳು ಎಲ್ಲಿವರೆಗೆ ಬಂದಿದೆ, ನಿಮ್ಮ ಆತ್ಮವಿಶ್ವಾಸ ಆ ಲೆವೆಲ್ ಜಾಸ್ತಿ ಆಗಿದೆಯಾ ಕಡಿಮೆ ಆಗಿದೆಯಾ, ಜೊತೆಗೆ ನಿಮ್ಮ ಸ್ವಂತ ನಿರ್ಧಾರ ತೆಗೆದುಕೊಳ್ಳುವಂತ ಸಾಮರ್ಥ್ಯ ದೊಡ್ಡದಾಗಿದೆಯಾ ಸಣ್ಣದಾಗಿದೆಯಾ. ಈಗ ಅವ್ರ ಆ ರಿಲೇಶನ್ಶಿಪ್ ಶುರು ಆದ ಮೇಲೆ ಒಂದ್ ವೇಳೆ ಎರಡನೇ ಕಾಲಮ್ ತುಂಬಾ ದೊಡ್ಡದಾಗ್ತಿದೆ ಅಂತ ಹೇಳಿ ಆದ್ರೆ ಒಂದ್ಸಲ ನೀವು ನಿಂತ್ಕೊಂಡು ಆಲೋಚನೆ ಮಾಡಿ ಡಿಸಿಷನ್ ತಗೊಳ್ಳುವಂತ ಸಮಯ ಬಂದಿದೆ ಅಂತ ಹೇಳಿ ಅರ್ಥ. ಕೆಲವೊಮ್ಮೆ ಫ್ರೆಂಡ್ಶಿಪ್ ಗಳಲ್ಲೂ ಕೂಡ ಹಾಗೆ ಆಗತ್ತೆ. ರಿಲೇಶನ್ಶಿಪ್ ಅಲ್ಲಿ ಇರುವ ಮಕ್ಕಳು ಕೆಲವರು ತುಂಬಾ ಜನ ಫ್ರೆಂಡ್ಸ್ ಇಂದ ದೂರ ಆಗ್ಬಿಡ್ತಾರೆ. ಯಾಕೆ ಅಂತ ಹೇಳಿದ್ರೆ ನಾನ್ ಹೇಳದ್ನಲ್ಲ, ಒಂದು ಈ ಯೂತ್ ಯಾರೆಲ್ಲ ಲವ್ ಅಲ್ಲಿ ಇರೋರು ರಿಲೇಶನ್ಶಿಪ್ ಅಲ್ಲಿ ಇರೋರು ನನ್ನ ಹತ್ರ ಕೌನ್ಸಿಲಿಂಗ್ ಗೆ ಬಂದಿದ್ದಾರೆ, ಅದರಲ್ಲಿ 95% ಮಕ್ಕಳಂತೂ ತಾವಾಗಿ ಹೇಳ್ಕೊಂಡಿದ್ದಾರೆ, ನನ್ಗೆ ಮುಂಚೆ ಎಷ್ಟೊಂದು ಫ್ರೆಂಡ್ಸ್ ಇದ್ರು, ನಾನ್ ಈಗ ನಾನ್ ಎಲ್ಲರಿಂದ ದೂರ ಆಗಬೇಕಾದಂತ ಪರಿಸ್ಥಿತಿ ಬಂದಿದೆ ಈ ರಿಲೇಶನ್ಶಿಪ್ ಶುರು, ಅವಳಿಗೆ ನಾನ್ ಫ್ರೆಂಡ್ಸ್ ಜೊತೆ ಹೋಗೋದೇ ಇಷ್ಟ ಇಲ್ಲ, ಸೊ ನಾನು ಎಲ್ಲಾ ಫ್ರೆಂಡ್ಸ್ ಅನ್ನ ಬಿಟ್ಕೊಂಡು ಬಂದೆ, ಅವನಿಗೆ ನನ್ನ ಫ್ರೆಂಡ್ಸ್ ಜೊತೆ ಹೋಗೋದು ಇಷ್ಟ ಇಲ್ಲ, ಸೊ ನನ್ನ ಫ್ರೆಂಡ್ಸ್ ಅನ್ನೆಲ್ಲ ಕಳ್ಕೊಂಡೆ ನಾನು, ಈಗ ಅವನಿಂದ ನನಗೆ ಅಥವಾ ಅವಳಿಂದ ನನಗೆ ಸಮಸ್ಯೆ ಶುರುವಾಗಿದೆ, ಆದ್ರೆ ಅದನ್ನ ನಾನು ಹಂಚ್ಕೋಬೇಕು ಅಂತ ಹೇಳಿದ್ರೆ ನನ್ಗೆ ಒಬ್ರೇ ಒಬ್ರು ಯಾರು ಫ್ರೆಂಡ್ ಇಲ್ಲ, ನಾನು ಎಲ್ಲರನ್ನು ಬಿಟ್ಟು ಬಿಟ್ಟಿದ್ದೀನಿ ಅನ್ನುವಂತಹ ಒಂದಿದ್ದು. ಅದು ಏನು, ಅವರು ನನ್ನ ರಿಲೇಶನ್ಶಿಪ್ ಅನ್ನ ಅವ್ರು ಅರ್ಥ ಮಾಡ್ಕೊಳ್ಳೋದಿಲ್ಲ ಅದಕ್ಕೆ ನೀನ್ ಬಿಟ್ಬಿಡು, ಅಥವಾ ಅವ್ರಿಗೆ ನನ್ ಬಗ್ಗೆ ಜೆಲಸ್ ಆಗುತ್ತೆ ಅದಕ್ಕೆ ನೀನ್ ಬಿಟ್ಬಿಡು, ಅವ್ರಿಗೆ ಅವನ್ ಇಷ್ಟ ಇಲ್ಲ ಅದಕ್ಕೆ ಬಿಟ್ಬಿಡು ಅಂತ ಹೇಳಿ ಈ ತರದ್ದೆಲ್ಲ ಹೇಳ್ತಾ ಬರ್ತಾರೆ. ಕೆಲವೊಮ್ಮೆ ಸ್ನೇಹಿತರು ಕೂಡ ತಪ್ಪಾಗಿರ್ಬೋದು, ಯಾಕೆಂದ್ರೆ ಇಂತಹ ರಿಲೇಶನ್ಶಿಪ್ ಗಳು ಯಾವ್ದೆಲ್ಲ ಸರಿಯಾದ ರಿಲೇಶನ್ಶಿಪ್ ಗಳ ಅಲ್ಲ ನೋಡಿ. ಈಗ ನಾನ್ ಯಾವಾಗ್ಲೂ ಹೇಳೋದಿದೆ, ನೀವಾಗಿ ಪ್ರೀತಿಸೋದು ಬೇರೆ, ನಿಮ್ಮ ಒಳಗಡೆಯಿಂದ ಒಂದು ಪ್ರೀತಿಯ ಭಾವನೆ ಬರುವುದು ಬೇರೆ, ಯಾರೋ ನಿಮಗೆ ಸೆಟ್ ಮಾಡಿ ಕೊಟ್ಟದ್ದು. ಈಗ ಈಗಿನ ಒಂದು ಟ್ರೆಂಡ್ ಹೇಗಿದೆ ಅಂತ ಹೇಳಿದ್ರೆ, ತುಂಬಾ ಸಣ್ಣ ಏಜ್ನಲ್ಲಿ ತುಂಬಾ ನಾವು ಈ ಕಡೆ ಗಮನ ಕೊಡುವಂತಹ ಒಂದು ಇದು ಫೀಲ್ಡ್ ಅಂತ ನಾನು ಅಂದ್ಕೊಳ್ತೇನೆ. ತುಂಬಾ ಚಿಕ್ಕ ಹುಡುಗಿಯರು ಲೈಕ್ ಪ್ರೈಮರಿ ಸ್ಕೂಲ್ಗಳಲ್ಲಿ ಶುರುವಾಗುತ್ತೆ. ಒಂದಿಷ್ಟು ಹುಡುಗಿಯರು ಏನ್ ಮಾಡ್ತಿದ್ದಾರೆ ಗೊತ್ತ, ನಿಮ್ಗೆ ಅವರ ಕ್ಲಾಸ್ ಅಥವಾ ಅವರ ಸೀನಿಯರ್ ಹುಡುಗರನ್ನ ನಿಮಗವನು ನನಗಿವನು ಅಂತ ಹೇಳಿ ಕಾಲ್ ಮಾಡ್ಕೊಳ್ತಾ ಇದ್ದಾರೆ. ಅವರು ಏನಾಗುತ್ತೆ ಅಂತ ಹೇಳಿದ್ರೆ, ಸಪೋಸ್ ಈಗ ನಿಮ್ಗೆ ಆ ನಿಮ್ಮ ಫ್ರೆಂಡ್ಸ್ ಎಲ್ಲ ಯಾರೋ ಒಬ್ಬನನ್ನ ನಿಮ್ ತಲೆಗೆ ಕಟ್ಟಿದ್ರು ಅಂತ ಇಟ್ಕೊಳ್ಳಿ. ಸೊ ಅದು ನಿಮ್ಮ ಆಸಕ್ತಿಯ ವಿಷಯ ಆಗಿರುತ್ತಾ, ನಿಮ್ಮ ಒಳಗಿನಿಂದ ಬಂದ ಪ್ರೀತಿನ ಅದು. ಆಗ ಇಂಥ ಸಮಯದಲ್ಲಿ ನೋಡಿ, ನಾನು ಯಾವಾಗ್ಲೂ ಹೇಳೋದು ಫ್ರೆಂಡ್ಸ್ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್. ಯಾರ ಈ ಹದಿಹರೆಯದ ವಯಸ್ಸಿನಲ್ಲಿ ಫ್ರೆಂಡ್ಸ್ ಅನ್ನುವಂಥದ್ದು ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಾರೆ. ಆ ಸಮಯದಲ್ಲಿ ನಾವು ಸರಿಯಾದ ಫ್ರೆಂಡ್ಸ್ ಅನ್ನ ಚೂಸ್ ಮಾಡ್ಕೊಳ್ಳದೆ ಇದ್ರೆ ತುಂಬಾ ಸಮಸ್ಯೆಗಳಿಗೆ ನಾವು ಒಳಗಾಗ್ತೇವೆ. ಈ ತರ ಹೇಳುವಾಗ ನಾವು ನೋ ಹೇಳೋದನ್ನ ಅಭ್ಯಾಸ ಮಾಡ್ಕೊಳ್ಬೇಕು. ನಾನು ಎಂತಹ ಪರಿಸ್ಥಿತಿ ಬಂದ್ರು ನನ್ನ ಒಂದು ನಿಜವಾದ ವ್ಯಕ್ತಿತ್ವ ಏನಿದೆ, ರಿಯಲ್ ನನ್ನ ಒಂದು ಪರ್ಸನಾಲಿಟಿ ಏನಿದೆ, ನನ್ನ ಜೀವನದ ಮೌಲ್ಯಗಳು ಏನಿದೆ, ಅದನ್ನು ನಾನು ಬಿಟ್ಕೊಳ್ಳೋದಿಲ್ಲ ಅನ್ನುವಂತಹ ಒಂದು ಭಾವನೆಗಳು ನಮ್ಮಲ್ಲಿ ಹದಿಹರೆಯದವರಲ್ಲಿ ಇದ್ರೆ, ಯಾರೋ ನನ್ನ ತಲೆಗೆ ಅವರಿಗಿದ್ದಾರೆ ಬಾಯ್ ಫ್ರೆಂಡ್ ಅವರಿಗಿದ್ದಾರೆ ಗರ್ಲ್ ಫ್ರೆಂಡ್ ಅಂದ ತಕ್ಷಣ ನಮಗೂ ಇರಬೇಕು ಅಂತ ಅವ್ರು ನಮ್ಮ ತಲೆಗೆ ಕಟ್ಟುತ್ತಿದ್ದಾರೆ ಅಂತ ಹೇಳಿದಾಗ, ನಾವಲ್ಲಿ ನೋ ಅಂತ ಹೇಳೋದನ್ನ ಸ್ಪಷ್ಟವಾಗಿ ನಾವು ಹೇಳೋದನ್ನ ಅಭ್ಯಾಸ ಮಾಡ್ಕೊಳ್ಬೇಕು. ಯಾವಾಗ್ಲೂ ಫ್ರೆಂಡ್ಸ್ ಅಂತ ಹೇಳಿದ್ರೆ ಮಳೆ ಇದ್ದಾಗೆ ಅಂತ ನಾನು ಹೇಳೋದು. ಏನು ತುಂಬಾ ಬೇಸಿಗೆಯಲ್ಲಿ ಈಗ ಒಳ್ಳೆ ಒಳ್ಳೆ ಫ್ರೆಂಡ್ಸ್ ಗಳಿದ್ದದಿದ್ರೆ ಒಂದ್ ಮಳೆ ಬಂದ್ರೆ ಹೇಗೆ ಕೂಲ್ ಆಗತ್ತೆ ವಾತಾವರಣ, ಅದೇ ರೀತಿ ನಮ್ಮಲ್ಲಿ ಒಳ್ಳೆಯ ಫ್ರೆಂಡ್ಸ್ ಗಳಿದ್ರೆ ನಮ್ಮ ಜೀವನ ಕೂಡ ನೆಮ್ಮದಿಯಾಗಿ ಸಾಗುತ್ತೆ. ಅದೇ ಮಳೆ ಜಾಸ್ತಿ ಆದ್ರೆ ಪ್ರವಾಹ ಬರುವ ಚಾನ್ಸಸ್ ಇರುತ್ತೆ ಅಲ್ವಾ. ಹಾಗೇನೇ ತುಂಬಾ ಕೆಟ್ಟ ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ಜಾಸ್ತಿ ಆದಾಗ ನಿಮ್ಮ ಜೀವನದಲ್ಲಿ ನೆಮ್ಮದಿ ನಾಶ ಆಗುತ್ತೆ. ಹಾಗಾಗಿ ಯಾರೋ ಇದು ಮಾಡ್ತಿದ್ದಾರೆ, ಯಾರೋ ನಮ್ಮ ತಲೆ ಮೇಲೆ ಹೊರಕ್ತಿದ್ದಾರೆ ಅಂತ ಹೇಳ ತಕ್ಷಣ ಒಂದು ರಿಲೇಶನ್ಶಿಪ್ಗೆ ನಾವು ಹೋಗ್ಬೇಕು ಅಂತೇನಿಲ್ಲ. ಎಲ್ರಿಗೂ ಬಾಯ್ ಫ್ರೆಂಡ್ಸ್ ಇದಾರೆ, ಗರ್ಲ್ ಫ್ರೆಂಡ್ಸ್ ಇದಾರೆ, ನನಗೂ ಬೇಕು, ನನಗಿಲ್ಲ ಅನ್ನುವ ಕಾರಣಕ್ಕೆ ನಾನೊಂದು ರಿಲೇಶನ್ಶಿಪ್ ನಾನ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳಿ ಆದ್ರೆ, ಆವಾಗ ಈ ತರದ ಸಮಸ್ಯೆಗಳೆಲ್ಲ ತುಂಬಾ ಜಾಸ್ತಿ ಆಗತ್ತೆ. ಕೆಲವೊಂದು ಸಲ ಏನಾಗುತ್ತೆ ಅಂತ ಹೇಳಿದ್ರೆ, ಹೊರಗಡೆಯಿಂದ ನೋಡುವ ವ್ಯಕ್ತಿಗೆ ಕೆಲವು ವಿಷಯಗಳು ಕಾಣೋದಿಲ್ಲ ಅಲ್ವಾ. ಅದಕ್ಕಾಗಿ ಏನಾಗುತ್ತೆ ಅಂದ್ರೆ, ಯಾರಾದ್ರೂ ಸ್ವಲ್ಪ ಕನ್ಸರ್ನ್ ವ್ಯಕ್ತಪಡಿಸಿದ್ರೆ ಏನ್ ಹೇಳ್ತಾರೆ ಮಕ್ಕಳು, ಈಗ ಇಬ್ರು ಲವ್ವರ್ ಇದಾರೆ ಅಂತ ಇಟ್ಕೊಳ್ಳಿ, ನಿಮ್ಗೆ ಒಂದು ಗೊತ್ತಾಯ್ತು ಆ ಹುಡುಗ ಸರಿ ಇಲ್ಲ ಅಂತ, ಅಥವಾ ಆ ಹುಡುಗಿ ಸರಿಯಾಗಿಲ್ಲ ಅಂತ ನಿಮ್ಗೆ ಗೊತ್ತಾಯ್ತು. ಆಗ ನೀವು ಅವ್ರ ಹತ್ರ ಹೋಗಿ, ಅಪೋಸಿಟ್ ಯಾರಿದ್ದಾರೆ ಪಾರ್ಟಿ ಅವ್ರ ಹತ್ರ ನೀವು ಹೋಗಿ ನೋಡು, ನೀನ್ ಯಾರನ್ನ ಇಷ್ಟ ಪಡ್ತಾ ಇದ್ಯಾ, ಅವನ್ ಸರಿಯಾಗಿಲ್ಲ ಅಥವಾ ಅವಳು ಸರಿಯಾಗಿಲ್ಲ, ನೀನ್ ಈಗ್ಲೇ ಎಚ್ಚೆತ್ಕೋ ಅಂತ ಹೇಳಿ ಹೇಳಿದ್ರೆ ನಿಮಗೆ ಕಾಣುತ್ತೆ. ಆದ್ರೆ ಲವ್ ಇಸ್ ಬ್ಲೈಂಡ್ ಅಂತ ಹೇಳಿದಾಗ ಅವ್ರುಗಳಿಗೆ ಅದು ಕಾಣಿಸೋದಿಲ್ಲ. ಅಂತ ಸಮಯದಲ್ಲಿ ನೀವೇನಾದ್ರೂ ಕನ್ಸರ್ನ್ ತೋರಿಸೋದಕ್ಕೆ ಹೋದ್ರೆ ಅವ್ರು ಏನ್ ಹೇಳ್ತಾರೆ, ನೀವು ಈ ಲವ್ಗೆ ವಿರೋಧ ಇದ್ದೀರಿ ಅಥವಾ ನಿಮ್ಗೆ ನಮ್ ರಿಲೇಶನ್ಶಿಪ್ ಅಗೇನ್ಸ್ಟ್ ಇದ್ದೀರಿ ನೀವು ಅಂತ ಹೇಳುವ ಬದಲಿಗೆ ಯೂತ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಿಮ್ಗೆ ಯಾಕೆ ಹೀಗ ಅನಿಸ್ತು, ನಿಮ್ಗೀಗ ಇದು ಸರಿ ಇಲ್ಲ ಅಥವಾ ಅವ್ಳು ಸರಿ ಇಲ್ಲ ಅಂತ ಅಥವಾ ಈ ರಿಲೇಶನ್ಶಿಪ್ ಇಷ್ಟ ಇಲ್ಲ ಅಂತ ನೀವೀಗ ಏನೋ ಇಲ್ಲ, ನೀನ್ ಈ ತರ ಮಾಡ್ತಾ ಇದೀಯ ನೋಡು, ತಪ್ಪು ಮಾಡ್ತಾ ಇದೀಯ, ಇದನ್ನೆಲ್ಲ ನೀನ್ ಸುಧಾರಿಸ್ಕೋ ಅಂತ ಕೆಲವು ಸಲ ನನ್ ನೋಡಿದೀನಿ. ನನ್ಗೆ ಪರಿಚಯರವರೆಲ್ಲ ಎಷ್ಟೋ ಜನರಿಗೆ ಈ ತರ ಆಗಿದೆ, ಅವರು ಹಿರಿಯರಾಗಿರ್ತಾರೆ, ಅವ್ರು ತಪ್ಪು ವ್ಯಕ್ತಿಗಳ ಜೊತೆಗೆ ಒಂದು ಮೂಮೆಂಟ್ ಆಗ್ತಾ ಇದೆ ಅಂತ ಹೇಳಿ ಗೊತ್ತಾದ ತಕ್ಷಣ ಒಂದು ಇಂಡೈರೆಕ್ಟ್ ಆಗಿ ಅವರೊಂದು ವಾರ್ನ್ ಮಾಡ್ತಾರೆ, ನೋಡಿ ಇವಾಗ ಏನ್ ಮಾಡ್ತಾ ಇದೀಯ ನೀನು, ಅದನ್ನ ಸ್ವಲ್ಪ ಬದಲಾವಣೆ ಮಾಡ್ಕೋ ಅಂತ ಹೇಳಿ ಹೇಳ್ದಾಗ ಇವ್ರು ಏನ್ ಅನ್ಕೊಳ್ತಾರೆ, ಇವ್ರದ್ ಯಾವಾಗ್ಲೂ ಇದ್ದಿದ್ದೆ, ಇವ್ರಿಗೆ ನಮ್ಮಲ್ಲಿ ಯಾವಾಗ್ಲೂ ತಪ್ಪುಗಳೇ ಕಾಣತ್ತೆ, ನಾನ್ ಮಾಡಿದ್ದೆಲ್ಲ ತಪ್ಪು ಅಂತಾನೆ ಅನ್ಸುತ್ತೆ, ನನ್ನ ಫ್ರೆಂಡ್ಸ್ ಅಥವಾ ನನ್ ಯಾರು ರಿಲೇಶನ್ಶಿಪ್ ಅಲ್ಲಿ ಇದ್ದೀನಿ ಅವರೆಲ್ಲ ಕೆಟ್ಟವರೇ ಅಂತ ಇವ್ರಿಗೆ ಅನ್ಸುತ್ತೆ ಅಂತ ಹೇಳಿ ನಾವು ಅನ್ಕೊಂಡ್ಲೋ ಬದಲು ಅವ್ರಿಗೆ ಯಾಕೆ ಅನ್ಸುತ್ತೆ ಅಂತ ಹೇಳಿ ಒಂದು ಸಲ ನಾವು ಕೂತ್ಕೊಂಡು ಕೇಳ್ಬೇಕು. ಆಗ ನಮ್ಗೆ ಕೆಲವು ಸಲ ರಿಲೇಶನ್ಶಿಪ್ ಅಲ್ಲಿ ಇದ್ದಾಗ ಕಾಣಿಸೋದಿಲ್ಲ. ಒಂದು ಇದು ಹೇಳ್ತೀನಿ ನಾನು, ಒಬ್ರು ಲವ್ ಮಾಡಿ 10 ವರ್ಷ ಲವ್ ಮಾಡಿ ಮದುವೆ ಆಗಿದ್ದಾರೆ. ಈಗ ಮದುವೆ ಆಗಿ ಬರೀ ಒಂದೇ ತಿಂಗಳಲ್ಲಿ ಅವರಿಗೆ ಸಮಸ್ಯೆಗಳು ಶುರುವಾಗಿದೆ. ಇವತ್ತಿಗೂ ಸಫರ್ ಆಗ್ತಾ ಇದ್ದಾರೆ ಅವರು, ಇವತ್ತಿಗೂ ಸಫರ್ ಆಗ್ತಾ ಇದ್ದಾರೆ. ಅವ್ರ ಹತ್ರ ನಾನ್ ಕೇಳಿದೆ, 10 ವರ್ಷ ನೀವು ಲವ್ ಮಾಡಿದ್ರಲ್ವಾ, ನಿಮ್ಗ ಅವಾಗ ಇದೆಲ್ಲ ಗಮನಕ್ಕೆ ಬರ್ಲಿಲ್ಲ ಅಂತ ಕೇಳಿದಾಗ ನೀವೇ ಇಲ್ಲ ಅಂತ ಹೇಳಿದ್ರು. ಮತ್ತೆ ಕೊನೆ ಕೊನೆಗೆ ಸ್ವಲ್ಪ ಸ್ವಲ್ಪ ಇದು ಬಂದಿದ್ದೆಲ್ಲ ಇದು ಸರಿಯಾಗುತ್ತೆ, ಇದೆಲ್ಲ ಇಗ್ನೋರ್ ಮಾಡುವಂತ ವಿಷಯ ಅಂತ ನಾನು ಇಗ್ನೋರ್ ಮಾಡಿಬಿಟ್ಟೆ ಅಂತ ಕೂಡ ಅವ್ರು ಹೇಳಿದ್ರು. ಆ ಸಮಯದಲ್ಲಿ ಅವ್ರು ಒಂದ್ ಮಾತು ನಮ್ಗೆ ಹೇಳಿದ್ದಾರೆ, ಯಾರಾದ್ರೂ ಆ ಸಮಯದಲ್ಲಿ ನನ್ಗೆ ಬುದ್ಧಿ ಹೇಳಿದ್ರೆ ನಾನು ಬಹುಶಃ ಕೇಳ್ತಿದ್ನೇನು ಕುತ್ಕೊಂಡು, ಆ ಹುಡುಗಿ ಸರಿ ಇಲ್ಲ ಅಂತ. ಹುಡುಗಿ ನಿಜವಾಗ್ಲೂ ಸರಿ ಇರ್ಲಿಲ್ಲ. ಇವ್ರು ಹೇಳೋದೇನಂದ್ರೆ ಆ ಹುಡುಗಿ ಸರಿ ಇಲ್ಲ ಅಂತ ಯಾರಾದ್ರೂ ಬಂದು ಕೂತ್ಕೊಂಡು ನನ್ಗೆ ಒಂದು ಸಮಜಾಯಿಷಿ ಕೊಟ್ಟು ಸರಿಯಾದ ರೀತಿಯಲ್ಲಿ ನನ್ಗೆ ಮಾರ್ಗದರ್ಶನ ಮಾಡಿದಿದ್ರೆ ಇವತ್ತು ನಾನು ಈ ತರ ಒಂದು ಕಷ್ಟದ ಪರಿಸ್ಥಿತಿಗೆ ಸಿಲುಕಿಕೊಳ್ಳುವಂತಹ ಒಂದು ಸಂದರ್ಭ ಬರ್ತಿರ್ಲಿಲ್ವೇನೋ ಅನ್ನುವಂಥದ್ದನ್ನ ಹೇಳಿದ್ರು. ಆದ್ರೆ
1: ಸ್ವರ್ಣ ಈ ಸಂದರ್ಭದಲ್ಲಿ ಅನ್ಸೋದಾಯ್ತಾ, ಆದ್ರೆ ನೀವು ಪ್ರೀತಿಯಲ್ಲಿ ಇದ್ದವ್ರಿಗೆ, ನೀವು ಪ್ರೀತಿಯಲ್ಲಿ ಇದ್ದ ಯಾರಿಗೆ ಆದ್ರೂ ನೀವು ಬುದ್ಧಿವಾದ ಹೇಳಿದ್ರೆ 98% ಅವರು ಕೇಳೋದೇ ಇಲ್ಲ.
2: ಹೌದೌದು, ಖಂಡಿತವಾಗ್ಲು ಅದನ್ನೇ ನಾನು ಹೇಳ್ತಾ ಇದ್ದೀನಲ್ಲ. ಅದಕ್ಕೆ ಯಾರಾದ್ರೂ ಒಬ್ರು ನಮ್ಗೆ ಆತರ ಒಂದು ಸರಿ ಇಲ್ಲ, ನೀನ್ ಹೋಗ್ತಾ ಇರುವ ದಾರಿ ಸರಿ ಇಲ್ಲ, ನೀನ್ ಮಾಡ್ತಿರೋದು ಸರಿ ಇಲ್ಲ ಅಂತ ಹೇಳಿದಾಗ ಆತರ ವಿರೋಧ ಮಾಡುವ ಬದಲು ಈ ತರ ಒಂದು ನಾವೇ ಒಂದು ಏನು ಒಂದ್ ಯಾವ್ದೋ ಒಂದ್ ಅಸಂಪ್ಷನ್ ಗೆ ಬಂದು ಇವ್ರು ನನ್ ರಿಲೇಶನ್ಶಿಪ್ ಗೆ ಅಗೇನ್ಸ್ಟ್ ಇದ್ದಾರೆ ಅಥವಾ ನಾನ್ ಮಾಡಿದ್ದೆಲ್ಲ ತಪ್ಪು ಅಂತ ಹುಡುಕ್ತಾರೆ ಅನ್ನೋದು ಬದಲು ಇವ್ರು ಯಾಕೆ ಹೀಗೆ ಹೇಳ್ತಿದ್ದಾರೆ ಅವ್ರ ಹತ್ರನೇ ನೀವು ಕೇಳ್ಬೇಕು. ಯೂತ್ ನಾನ್ ಹೇಳ್ತಾ ಇರೋದು ಹದಿಹರೆಯದ ಮಕ್ಕಳು ಯಾರು ರಿಲೇಶನ್ಶಿಪ್ ಅಲ್ಲಿದ್ದಾರೆ ಅವರು ಯಾರಾದ್ರೂ ಸರಿ ಇಲ್ಲ ಅಂತ ಹೇಳಿದಾಗ ಓ ಇವ್ರಿಗೆ ಯಾವಾಗ್ಲೂ ಸರಿ ಇರಲ್ಲ ನಾನ್ ಮಾಡಿದ್ದೆಲ್ಲ ತಪ್ಪು ಅನ್ನುವ ಬದಲಿಗೆ ಒಂದು ಸಲ ಕಾಮ್ ಆದ್ರೂ ಕೂತ್ಕೊಂಡು ಕೇಳಬೇಕು ಯಾಕೆ ನೀವು ಹೀಗೆ ಹೇಳಿದ್ರಿ, ನಿಮ್ಗೆ ಯಾಕೆ ಹೀಗೆ ಅನಿಸ್ತಾ ಇದೆ, ಏನ್ ತಪ್ಪು ಕಾಣಿಸ್ತಾ ಇದೆ ಅದನ್ನ ಅವ್ರು ಹೇಳಿದಾಗ ನಾವು ಒಂದು ಸಲ ನನ್ನನ್ನು ನಾನು ಈ ರಿಲೇಶನ್ಶಿಪ್ ಗೆ ಬಂದ ಮೇಲೆ ನಾನು ನನ್ನನ್ನು ಕಳ್ಕೊಳ್ತಾ ಇದ್ದೇನಾ, ನನ್ನ ಜೀವನದಲ್ಲಿ ಪಾಸಿಟಿವ್ ಎಫೆಕ್ಟ್ ಆಗ್ತಾ ಇದೆಯಾ ಅಥವಾ ಒಂದು ನೆಗೆಟಿವ್ ಎಫೆಕ್ಟ್ ಆಗ್ತಾ ಇದೆಯಾ ಇದರಿಂದ ಅನ್ನೋದನ್ನ ಒಂದು ಆತ್ಮವಿಮರ್ಶೆ ಮಾಡ್ಕೊಳ್ಳೋದನ್ನ ಅವ್ರು ಅಭ್ಯಾಸ ಮಾಡ್ಕೊಳ್ಬೇಕು. ಆವಾಗ ಹೆಚ್ಚಿನ ಈ ಟಾಕ್ಸಿಕ್ ರಿಲೇಶನ್ಶಿಪ್ ಗಳು ಏನಿದೆಯಲ್ಲ ಇದರಿಂದ ನಾವು ಹೊರಗ್ ಬರೋದಕ್ಕೆ ಸಾಧ್ಯ ಆಗುತ್ತೆ. ಯಾಕಂದ್ರೆ ತುಂಬಾ ಮೇಲ್ ಹೋದಾಗ ಬಿದ್ರೆ ಆಗೋ ನೋವು ತುಂಬಾ ಜಾಸ್ತಿ ಇರತ್ತೆ ಅಲ್ವಾ. ಸ್ವಲ್ಪ ಅದ್ರಲ್ಲೇ ನಾವು ಅದನ್ನ ಅರ್ಥ ಮಾಡ್ಕೊಂಡು ಅದರಿಂದ ಹೊರಗ್ ಬರೋದಕ್ಕೆ ಪ್ರಯತ್ನ ಪಟ್ರೆ ತುಂಬಾ ಸುಲಭ ಆಗುತ್ತೆ. ಒಂದ್ ಸ್ವಲ್ಪ ನೋವಾದ್ರೂ ಕೂಡ ಮುಂದೆ ಜೀವನ ಇಡೀ ಹಾಳಾಗೋದನ್ನ ಅಥವಾ ಜೀವನ ಇಡೀ ಅನುಭವಿಸೋದನ್ನ ತಪ್ಪಿಸಬಹುದು ಅಂತ ಹೇಳ್ಬಹುದು. ಇನ್ನು ಕೆಲವರು ಏನ್ ಹೇಳ್ತಾರೆ ಗೊತ್ತಾ, ನಾನ್ ಅವನಿಗಾಗಿ ಎಲ್ಲವನ್ನ ಬಿಟ್ಟಿದ್ದೇನೆ ಅಂದ್ರೆ ಕೆಲವೊಮ್ಮೆ ರಿಲೇಶನ್ಶಿಪ್ ಅಲ್ಲಿ ತುಂಬಾ ಸ್ಯಾಕ್ರಿಫೈಸ್ ಮಾಡಿದ್ಮೇಲೆ ಆ ಸಂಬಂಧ ತಪ್ಪಾಗಿದ್ರು ಕೂಡ ಅದರಿಂದ ಅವರು ಹೊರಗಡೆ ಬರೋದಕ್ಕೆ ಕಷ್ಟ ಪಡ್ತಾರೆ. ನಾನು ತುಂಬಾ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿದ್ದೇನೆ ಅವನ ಮೇಲೆ ಅಥವಾ ಅವಳ ಮೇಲೆ, ಈಗ ಇದರಿಂದ ಇದು ಸರಿ ಇಲ್ಲ ಅಂದ ತಕ್ಷಣ ಹೊರಗ್ ಬರೋದಕ್ಕೆ ತುಂಬಾ ಕಷ್ಟ ಆಗತ್ತೆ. ನಾನು ಇಷ್ಟೆಲ್ಲ ಮಾಡಿದ್ದೇನೆ, ಈಗ ಹೊರಗೆ ಹೇಗ್ ಬರ್ಲಿ, ಈಗ ಈ ಸಂಬಂಧವನ್ನ ನಾನು ಹೇಗ್ ಬಿಟ್ಟುಕೊಡ್ಲಿ ಅಂತ ಹೇಳದವರು ತುಂಬಾ ಜನ ಇದ್ದಾರೆ. ಆದ್ರೆ ಒಂದ್ ವಿಷಯ ನೆನ್ಪಿಟ್ಕೊಳ್ಬೇಕು, ಈಗಾಗ್ಲೇ ತುಂಬಾ ಸಮಯವನ್ನ ಇನ್ವೆಸ್ಟ್ ಮಾಡಿದೀನಿ ಅನ್ನೋ ಕಾರಣಕ್ಕೆ ಇನ್ನೂ ಹೆಚ್ಚಿನ ಸಮಯವನ್ನ ಆ ತಪ್ಪಾದ ಒಂದು ರಿಲೇಶನ್ಶಿಪ್ ಅಲ್ಲಿ ಕಳಿಬೇಕು ಅಂತ ಏನೂ ಇಲ್ಲ. ನಮ್ಮ ಹಿಂದಿನ ನಿರ್ಧಾರ ಅದು ತಪ್ಪಾಗಿಯೂ ಕೂಡ ಇದ್ದಿರ್ಬೋದು, ಆದ್ರೆ ಇವತ್ತು ನಮ್ಗೆ ಒಂದು ಮನಸ್ಸಿಗೆ ಹಾಗೆ ಬಂತು ಓ ಇದು ಸರಿ ಇಲ್ಲ, ಜಸ್ಟ್ ನಾನು ಒಂದು 5 ವರ್ಷದಿಂದ ಪ್ರೀತಿ ಮಾಡ್ತಾ ಇದ್ದೀನಿ ಅಥವಾ ಎಷ್ಟೋ ಇಮೋಷನಲ್ ಡಿಪೆಂಡೆನ್ಸಿ ಆಗಿಬಿಟ್ಟಿದೆ, ಅವನು ತುಂಬಾ ನನಗೆ ಬೈತಾನೆ ನನ್ಗೆ ಹೊಡಿತಾನೆ ಆತರ ಆದ್ರೂ ಕೂಡ ನನ್ಗೆ ಅವನ ಮೇಲೆ ಡಿಪೆಂಡೆನ್ಸಿ, ಅವನ್ ಇಲ್ದೆ ನನ್ಗೆ ಇರಕ್ಕಾಗಲ್ಲ. ಇವತ್ತು ಎಷ್ಟೋ ಹೆಣ್ಮಕ್ಳಿದ್ದಾರೆ ಈ ತರ, ಅವನ್ ಎಷ್ಟೋ ಟಾರ್ಚರ್ ಕೊಡ್ತಾ ಇದ್ರು ಇಲ್ಲ ನನ್ಗೆ ಅವನೇ ಬೇಕು ಅಂತ ಅನ್ಸತ್ತೆ ಅಂತ. ಈ ತರದ ಒಂದು ಅದಕ್ಕೆ ಕಟ್ಟಿ ಬಿದ್ದಿರ್ಬೇಕು ಅಂತ ಏನೂ ಇಲ್ಲ. ಸ್ವಲ್ಪ ನಮ್ಮ ನಿರ್ಧಾರ ಹಿಂದೆ ಮಾಡಿದ ನಿರ್ಧಾರಗಳು ನಮ್ದು ತಪ್ಪಾಗಿರ್ಬೋದು, ಆ ನಿರ್ಧಾರಗಳನ್ನ ನಾನು ಉಳಿಸ್ಕೊಳ್ಳೋದಕ್ಕಿಂತ ಇವತ್ತಿಂದ ನನ್ನ ನಿರ್ಧಾರ ಇದನ್ನ ಇಲ್ಲಿಗೆ ನಾನು ನಿಲ್ಲಿಸ್ಬೇಕು ಅನ್ನುವ ನಿರ್ಧಾರ ನಂದು ಸರಿಯಾಗಿದೆ ಅನ್ನೋದನ್ನ ಗಟ್ಟಿ ಮಾಡ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಇಲ್ಲಿ ಪೋಷಕರಿಗೂ ಕೆಲವೊಂದು ಪಾತ್ರ ಅವರದ್ದು ಕೂಡ ಇರುತ್ತೆ. ಹೆಚ್ಚಿನವರು ಮಾಡುವ ಮಿಸ್ಟೇಕ್ ಏನಂತ ಹೇಳಿದ್ರೆ, ನನ್ ಮಗಳು ಅಥವಾ ನನ್ ಮಗ ಒಂದು ಲವ್ ಇದರಲ್ಲಿ ಬಿದ್ದಿದ್ದಾರೆ ಅಂತ ಹೇಳಿದ ತಕ್ಷಣ ಅವರ ಮೊದಲ ಗುರಿ ಏನಿರುತ್ತೆ, ಈ ಲವ್ ಅಥವಾ ರಿಲೇಷನ್ಶಿಪ್ ಅನ್ನ ಮುರಿಯೋದು. ಅದಕ್ಕೆ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ತುಂಬಾ ವೈಲೆಂಟ್ ಆಗಿನೋ ಮಕ್ಕಳಿಗೆ ಶಿಕ್ಷೆ ಕೊಡೋದ್ರ ಮೂಲಕ, ಮಾತು ನಿಲ್ಲಿಸೋದ್ರ ಮೂಲಕ, ಬೇರೆ ಬೇರೆ ರೀತಿಯ ಇದರಲ್ಲಿ ಮೊಬೈಲ್ ಅನ್ನ ತಪ್ಸಿಡೋದು ಅಥವಾ ರೂಮ್ ಅಲ್ಲಿ ಕೂಡಿ ಹಾಕೋದು, ಬೇರೆ ಬೇರೆ ರೀತಿಯ ಇದರಲ್ಲಿ ಅವರು ಅದನ್ನ ಮುರಿಯೋದಕ್ಕೆ ನೋಡ್ತಾರೆ. ಆದ್ರೆ ನನಗೆ ಇತ್ತೀಚಿನ ಕೂಡ ಒಂದು ಇದ್ರಲ್ಲಿ ಒಬ್ರು ಹೇಳ್ತಾ ಇದ್ರು, ನನ್ ಮಗಳಿಗೆ ಲವ್ ಅಲ್ಲಿ ಇದ್ದಾಳೆ ಅಂತ ಹೇಳಿ ಗೊತ್ತಾದ ತಕ್ಷಣ ನಾನು ಅವಳ ಹತ್ರ 1 ತಿಂಗಳಿಂದ ಮಾತಾಡಿಲ್ಲ ಅಂತ. ಸೊ ಇದು ಕೂಡ ತಪ್ಪಾಗತ್ತೆ. ಅವ್ರು ಮೊದಲ ಗುರಿ ಏನಿರ್ಬೇಕು, ನಮ್ ಮಗು ಜೊತೆ ಕನೆಕ್ಷನ್ ಕಳ್ಕೊಳ್ಬಾರ್ದು. ಯಾಕಂದ್ರೆ ಮತ್ತು ನೀವು ಮಾತಾಡೋದನ್ನ ನಿಲ್ಲಿಸಿದ್ರೆ ಅವ್ರ ಜೀವನದಲ್ಲಿ ಏನಾಗ್ತಿದೆ ಅನ್ನೋದು ನಿಮ್ಗೆ ಗೊತ್ತೇ ಆಗೋದಿಲ್ಲ ಅಲ್ವಾ. ಹಾಗಾಗಿ ನಿಮ್ಗೆ ಯಾರಾದ್ರೂ ಇಷ್ಟ ಆಗಿದ್ದಾರೆ ಅಂತ ಹೇಳಿದರೆ ನಾನು ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀನಿ. ಸೊ ನಿನ್ನ ಉಳಿದ ಈಗ ಜೀವನದ ಭಾಗಗಳನ್ನು ನಾವು ಕಾಪಾಡ್ಬೇಕಲ್ವಾ. ಸೊ ಇದು ಈಗ ಓಕೆ, ಆ ಹುಡುಗನ ಬಗ್ಗೆ ನೀವೆಲ್ಲ ಎನ್ಕ್ವೈರಿ ಮಾಡಿದ್ರಿ, ಒಂದ್ ವೇಳೆ ಅದು ಬೆಸ್ಟ್ ಸೆಲೆಕ್ಷನ್ ಅಂತ ಆಗಿದ್ರೆ ಏನ್ ಮಾಡ್ತೀರಿ?

ಬೆಸ್ಟ್ ಏನಾದ್ರೂ ಸೆಲೆಕ್ಷನ್ ಅಂತ ಹೇಳಿ ಆಗಿದ್ದಿದ್ರೆ ನಾವು ಒಪ್ಕೊಳ್ಬಹುದಲ್ವಾ? ಒಂದ್ ವೇಳೆ ಸರಿ ಇಲ್ಲ ಅಂತ ಹೇಳಿ ನಮ್ಗೆ ಅನ್ಸಿದ್ರೆ, ತಪ್ಪುಗಳೆಲ್ಲ ಕಂಡ್ರೆ, ಆಯ್ತು ನೀನ್ ಇಂತ ಇದು ಮಾಡಿದ ಅವನ್ ಸರಿಯಾಗಿಲ್ಲ ಅವಳು ಸರಿಯಾಗಿಲ್ಲ ಅಂತ ಹೇಳುವ ಬದಲು ನಾವು ಅವ್ರಿಗೆ ಮಾರ್ಗದರ್ಶನ ಕೊಡ್ಬೋದಲ್ವಾ? ನಿಧಾನವಾಗಿ ಕೂತ್ಕೊಂಡು ಪ್ರೀತಿಯಿಂದ ಮಾತಾಡಿ, ನೀವು ಬರೀ ಅಪೋಸಿಷನ್ ಈಗ ಮಾಡಿದ್ರೆ ಅವ್ರೇನ್ ಮಾಡ್ತಾರೆ, ಬರೀ ವಿರೋಧವನ್ನ ವ್ಯಕ್ತಪಡಿಸಿದ್ರೆ ಇವ್ರು ಇರೋದೇ ವಿರೋಧ ಮಾಡೋದಕ್ಕೆ, ಇವ್ರು ನನ್ನ ಅರ್ಥ ಮಾಡ್ಕೊಳ್ಳೋದೇ ಇಲ್ಲ, ಸೊ ಇವ್ರು ನನ್ನನ್ನು ದೂರ ಮಾಡೋದಕ್ಕೆ ನೋಡ್ತಿದ್ದಾರೆ ಅಂತ ಹೇಳಿ ಅವ್ರಿಗೆ ತಂದೆ ತಾಯಿಗಳ ಮೇಲೆ ಪ್ರೀತಿ ಕಡಿಮೆ ಆಗತ್ತೆ, ಆ ಕಡೆ ಒಲವು ಜಾಸ್ತಿ ಆಗುತ್ತೆ. ಒಂದು ವೇಳೆ ರಾಂಗ್ ರಿಲೇಷನ್ಶಿಪ್ ಅಲ್ಲಿ, ರಾಂಗ್ ಪರ್ಸನ್ ಜೊತೆ ರಿಲೇಷನ್ಶಿಪ್ ಅಲ್ಲಿ ಇದಾರೆ ಅಂತ ಹೇಳಿ ಆದ್ರೆ, ಅವಾಗ ಏನಾಗುತ್ತೆ, ಅವರು ಆ ಕಡೆನೇ ವಾಲ್ತಾರೆ, ಮನೆ ಬಿಟ್ಟು ಹೋಗ್ಬೋದು, ಓಡಿ ಹೋಗ್ಬೋದು, ಇನ್ನೇನೋ ಮಾಡ್ಬೋದು, ಅತಿರೇಕದ ಒಂದು ನಿರ್ಧಾರಗಳನ್ನ ತೆಗೆದುಕೊಳ್ಬಹುದು. ಹಾಗಾಗಿ ತಾಳ್ಮೆಯಿಂದ ಸಮಾಧಾನದಿಂದ ಬರೀ ವಿರೋಧವನ್ನ ಮಾಡೋದೇ ನಮ್ಮ ಗುರಿಯಾಗಿರದೆ, ನಮ್ಮ ಮಕ್ಕಳನ್ನ ಅರ್ಥ ಮಾಡಿಕೊಂಡು ಅವರಿಗೆ ಮಾರ್ಗದರ್ಶನ ನೀಡುವಂತದ್ದು ನಮ್ಮ ಗುರಿಯಾಗಿರುತ್ತೆ. ಇನ್ನು ಕೆಲವು ಸಲ ಸ್ಕೂಲ್ಗಳಲ್ಲಿ ಕೂಡ ಶಿಕ್ಷಕರು ಕೂಡ ಒಂದಿಷ್ಟು ಗಮನಗಳನ್ನ ಕೊಡಬೇಕಾಗತ್ತೆ. ಯಾವುದೋ ಒಂದು ಸ್ಟೂಡೆಂಟ್ ಇದು ಮಾರ್ಕ್ ಕಡಿಮೆ ಆದ ತಕ್ಷಣ ಅವನು ಓದೋದಿಲ್ಲ, ಲೇಜಿ, ಅಥವಾ ಯಾರೋ ಒಂದು ಹುಡುಗಿ ತುಂಬಾ ಚೆನ್ನಾಗಿ ಇರ್ಲಿ, ಈಗ ಸ್ವಲ್ಪ ಸುಮ್ಮನೆ ಕುತ್ಕೊಳ್ತಿದ್ದಾಳೆ ಸಡನ್ಲಿ ಅಂತ ಹೇಳ ತಕ್ಷಣ

ಸಣ್ಣ ವಾಕ್ಯ, ಮಕ್ಕಳಲ್ಲಿ ಏನೋ ಸಮಸ್ಯೆಗಳಿದ್ದಿದ್ರೆ ಹೇಳಿಕೊಡುವಂತಹ ಮನಸ್ಸು ಮಾಡುವಂತಹ ಒಂದು ಇದು ಕೂಡ ಅಪರ್ಚುನಿಟಿ ಕೂಡ ಇರುತ್ತೆ. ಅದನ್ನ ಕೂಡ ಮಾಡ್ಬೋದು. ತುಂಬಾ ಕ್ಲೋಸ್ ಇರೋರು ತುಂಬಾ ಪ್ರೀತಿಯಿಂದ ಮಾತಾಡಿದಾಗ ಮಕ್ಕಳು ಅವ್ರ ಮನಸ್ಸಿನಲ್ಲಿ ಆಗುವಂತಹ ಹಿನ್ನೆಲೆಗಳನ್ನ ಹೋರಾಟಗಳನ್ನ ಖಂಡಿತವಾಗ್ಲೂ ಶೇರ್ ಮಾಡ್ಕೊಳ್ತಾರೆ. ಮತ್ತೆ ಯಾವಾಗ್ಲೂ ಅದೇ ನನ್ಗೆ ಯಾವಾಗ್ಲೂ ಹೇಳುದು, ನೀವು ಪ್ರೀತಿಸಿದಿರಾ ಅಂತ ಹೇಳಿದ ತಕ್ಷಣ ಈ ಸಂಬಂಧದಲ್ಲಿ ನಾನು ನನ್ನ ಸ್ವಂತಿಕೆ ಇನ್ನಷ್ಟು ಜಾಸ್ತಿ ಆಗ್ತಿದ್ಯಾ ಅಥವಾ ನನ್ನ ವ್ಯಕ್ತಿತ್ವವನ್ನೇ ನಾನು ಕಳ್ಕೊಳ್ತಾ ಇದ್ದೇನಾ ಅಂತ ಹೇಳೋದನ್ನ, ನನ್ನ ಕಾನ್ಫಿಡೆನ್ಸ್ ಜಾಸ್ತಿ ಆಗಿದ್ಯಾ, ಇದೆಲ್ಲವನ್ನ ಪ್ರತಿಯೊಂದು ಫ್ರೆಂಡ್ಸ್ ಜೊತೆಗೆ ಫ್ಯಾಮಿಲಿ ಜೊತೆಗೆ ನಾನು ಒಂಟಿಯಾಗಿದ್ರೆ ಕೂಡ ಸಂತೋಷವಾಗಿ ಇರಬಲ್ಲೇನೆ ಅಂತ ಎಲ್ಲಾ ಪ್ರಶ್ನೆಗಳನ್ನು ಕೇಳ್ಕೊಂಡ್ರೆ ಹೌದು ಅಂತ ಹೇಳುವಂತಹ ಒಂದು ಉತ್ತರ ಬಂದಿದ್ರೆ ನೀವು ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದ್ದೀರಿ ಅಂತ ಹೇಳಿ ಅರ್ಥ. ಯಾವಾಗ ಇದಕ್ಕೆ ನೋ ಅಂತ ಹೇಳಿ ಉತ್ತರ ಬರ್ತದೋ ನೀವೊಂದು ಸಲ ಆತ್ಮಾವಲೋಕನ ಮಾಡ್ಕೊಳ್ಳೋದು ಒಳ್ಳೇದು ಅಂತ ಹೇಳಿ ನಾನು ಹೇಳ್ತೇನೆ. ಪ್ರೀತಿಯ ಒಂದು ಸುಂದರ ರೂಪ ಏನು ಗೊತ್ತಾ, ನೀನು ನನ್ನ ಜೀವನದ ಒಂದು ಭಾಗ ಅಂತ ಹೇಳುದು. ಅದು ಬಿಟ್ಟು ನೀನೇ ನನ್ನ ಸಂಪೂರ್ಣ ಜೀವನ ಅಂತ ಹೇಳಿದ್ರೆ ಇವೆರಡು ವಾಕ್ಯಗಳ ನಡುವೆ ತುಂಬಾ ದೊಡ್ಡ ವ್ಯತ್ಯಾಸ ಇದೆ. ಒಬ್ಬ ವ್ಯಕ್ತಿಯನ್ನ ಪ್ರೀತಿಸುವುದು ಮತ್ತು ಒಬ್ಬ ವ್ಯಕ್ತಿಯ ಮೇಲೆ ನಿಮ್ಮ ಸಂಪೂರ್ಣ ಜೀವನವನ್ನ ಅವಲಂಬಿಸುವುದು ಎರಡು ಒಂದೇ ಅಲ್ಲ. ಹಾಗಾಗಿ ಯಾರಾದ್ರೂ ಬಂದ್ರೆ ನೀವು ಅವರನ್ನ ಪ್ರೀತಿಸಿ, ಅವ್ರನ್ನ ಗೌರವಿಸಿ, ಅವರನ್ನ ಅರ್ಥ ಮಾಡ್ಕೊಳ್ಳಿ. ಆದ್ರೆ ನಿಮ್ಮನ್ನ ನೀವು ಮರಿಬಾರ್ದು, ನಿಮ್ಮ ಕನಸುಗಳನ್ನು ಮರಿಬಾರ್ದು, ನಿಮ್ಮ ಪ್ರತಿಭೆಯನ್ನ, ನಿಮ್ಮ ಕುಟುಂಬವನ್ನ, ನಿಮ್ಮ ಸ್ನೇಹಿತರನ್ನ ಮರಿಬಾರ್ದು. ಅದ್ರಕ್ಕಿಂತ ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಸ್ವಂತ ವ್ಯಕ್ತಿತ್ವವನ್ನ ಯಾರಿಗೋಸ್ಕರನೂ ಬದಲಾಯಿಸಿಕೊಳ್ಳಬೇಕಾದ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಜೀವನದಲ್ಲಿ ಪ್ರೀತಿ ಒಂದು ಸುಂದರ ಅಧ್ಯಾಯ ಹೊರತು ಅದು ಇಡೀ ಒಂದು ಪುಸ್ತಕ ಅಲ್ಲ. ನಾನೊಂದು ಹುಡುಗಿ ಒಂದು ಯಾವುದೋ ಒಂದು ಪ್ರೀತಿಯ ಒಂದು ಇದಕ್ಕೆ ಬಿದ್ದಾಗ ಅವಳಿಗೆ ನಿಜವಾಗ್ಲೂ ಪ್ರೀತಿ ಅನ್ನೋದೇ ಬೇಕಿರ್ಲಿಲ್ಲ. ಅವಳಿಗೆ ತಮ್ಮ ತಂದೆ ತಾಯಿಯರ ಒಂದು ಅಟೆನ್ಷನ್ ಬೇಕಿತ್ತು. ಅದಕ್ಕೋಸ್ಕರ ಅವಳು ಏನ್ ಮಾಡಿದ್ಲು ಅಂತ ಹೇಳಿದ್ರೆ ಯಾವುದೋ ಒಂದು ಹುಡುಗನನ್ನ ಮಾತಾಡಿಕೊಂಡು ಅವಳ ತಂದೆಯ ಪರಿಚಯಸ್ಥರ ಎದುರಿಗೆ ಅವಳು ಹೋದ್ಲು. ಹಿಡಿದು ಆ ಮೂಲಕ ಅದು ಅವರ ಗಮನಕ್ಕೆ ಬಂದು ಅದ್ರ ನಂತರ ಆದ್ರೂ ಅವ್ರು ನನಗೆ ಗಮನವನ್ನ ಕೊಡ್ಲಿ ಅನ್ನೋದು ಅವಳ ಉದ್ದೇಶ ಆಗಿತ್ತು ಪಾಪ. ಆಮೇಲೆ ಅವ್ರ ತಂದೆ ತಾಯಿ ಅದು ಅವಳಿಗೆ ಈ ತರ ಏನೋ ಸಮಸ್ಯೆ ಇದೆ ಅಂತ ಹೇಳಿ ಎಲ್ಲ ಕೌನ್ಸಿಲಿಂಗಿಗೆ ಕರ್ಕೊಂಡು ಬಂದಾಗ ಅವಳ ಹತ್ರ ಮಾತಾಡಿದಾಗ ನನ್ಗೆ ಗೊತ್ತಾಗಿದ್ದು ಅವಳಿಗೆ ನಿಜವಾಗ್ಲೂ ಏನು ರಿಲೇಶನ್ಶಿಪ್ ಬೇಕಾಗಿರ್ಲಿಲ್ಲ. ಅವಳಿಗೆ ಬೇಕಾಗಿದ್ದು ಅವಳ ತಂದೆ ತಾಯಿಯ ಅಟೆನ್ಷನ್. ಅವಳ ಮನೆಯಲ್ಲಿ ಸ್ವಲ್ಪ ಕಂಪ್ಯಾರಿಸನ್ ಅಥವಾ ಈ ಡಿಸ್ಕ್ರಿಮಿನೇಷನ್ ಇದೆಲ್ಲ ತುಂಬಾ ಆಗ್ತಾ ಇತ್ತು. ಅವಳ ಬಗ್ಗೆ ಯಾರು ಗಮನವೇ ಕೊಡ್ತಾ ಇರ್ಲಿಲ್ಲ, ಪ್ರೀತಿ ತೋರಿಸ್ತಾ ಇರ್ಲಿಲ್ಲ, ಸಮಯ ಕೊಡ್ತಾ ಇರ್ಲಿಲ್ಲ, ತುಂಬಾ ಕಂಪ್ಯಾರಿಸನ್ ಮಾಡಿ ಯಾವಾಗ ನೋಡಿದ್ರು ಅವಾಗ ಅವಮಾನ ಮಾಡ್ತಾ ಇದ್ರು ಅವಳಿಗೆ. ಅವೆಲ್ಲದ್ರಿಂದ ಅವಳಿಗೆ ತಪ್ಪಿಸಿಕೊಳ್ಳೋದಕ್ಕೆ ಒಂದು ಯಾವುದೋ ಒಂದು ಹೆಗ್ಗಳು ಬೇಕಿತ್ತು ಅಳೋದಕ್ಕೆ. ಅದಕ್ಕೋಸ್ಕರ ಒಂದು ಹುಡುಗನನ್ನ ಅವಳು ಚೂಸ್ ಮಾಡ್ಕೊಂಡಿದ್ಲು. ಆಮೇಲೆ ಎಲ್ಲವನ್ನ ಕೂತು ನಾವು ಮಾತಾಡಿದಾಗ ಅದೇ ಅವಳಿಗೆ ನಿಜವಾಗ್ಲೂ ಒಂದು ರಿಲೇಶನ್ಶಿಪ್ ಬೇಕಿರ್ಲಿ. ಇವತ್ತು ಎಷ್ಟೋ ಜನ ಹೆಣ್ಮಕ್ಳು ಗಂಡು ಮಕ್ಳು ಈ ತರದವರಿದ್ದಾರೆ, ಅವರಿಗೆ ನಿಜವಾಗ್ಲೂ ಒಂದು ರಿಲೇಶನ್ಶಿಪ್ ಅಂತ ಹೇಳಿ ಬೇಕಾಗಿರಲ್ಲ. ಯಾವುದೋ ಒಂದು ನಮ್ಮ ಮನಸ್ಸಿನಲ್ಲಿ ಇರುವಂತ ನಮ್ಮ ಮಾತುಗಳನ್ನು ಕೇಳುವಂತಹ ಒಬ್ಬ ವ್ಯಕ್ತಿ ಬೇಕಾಗಿರ್ತಾರೆ. ಅದಕ್ಕೋಸ್ಕರ ಶುರುವಾಗುವಂತಹ ಒಂದು ರಿಲೇಶನ್ಶಿಪ್, ಅದು ಫ್ರೆಂಡ್ಶಿಪ್ ಇಂದನೋ ಅದ್ರಿಂದ ಮತ್ತೊಂದೋ ಏನೋ ಆಗಿ ಸ್ವಲ್ಪ ಆತ್ಮೀಯತೆ ಬೆಳೆದ ತಕ್ಷಣ ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳದಿದ್ರೆ ಅದು ಪ್ರೀತಿನ, ಅದು ಆಕರ್ಷಣೆನ, ಅದೊಂದು ಅವಲಂಬನೆನ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ದೆ ನಾವು ಮುಂದುವರೆದಾಗ ಇಂತಹ ಸಮಸ್ಯೆಗಳಲ್ಲಿ ಸಿಕ್ಕಾಕಿಕೊಳ್ಳೋದು ಜಾಸ್ತಿ ಆಗತ್ತೆ. ಹಾಗಾಗಿ ಪೋಷಕರು ತಮ್ಮ ಮಕ್ಕಳಿಗೆ ಒಂದಿಷ್ಟು ಸಮಯವನ್ನ ಕೊಟ್ಟು ಅಥವಾ ಇಂತಹ ಒಂದು ಏನಾದ್ರೂ ನಮ್ಮ ಮಕ್ಕಳು ಈ ತರದ ಒಂದು ರಿಲೇಷನ್ಶಿಪ್ ಅಲ್ಲಿ ಇದ್ದಾರೆ ಅನ್ನುವಂತಹ ಹೊರಗಡೆಯಿಂದ ಯಾವತ್ತಾದ್ರೂ ಮಾಹಿತಿಗಳು ಬಂದಾಗ ಅವರಿಗೆ ನಾವು ನೈತಿಕ ಪೊಲೀಸ್ ಗಿರಿ ಏನಿದೆ ಅದನ್ನು ಮಾಡದೆ ಅವರನ್ನ ಕೂರಿಸಿ ಎಲ್ಲಿಯೋ ನಮ್ಮಿಂದನೇ ಏನೋ ತಪ್ಪಾಗಿರ್ಬೇಕು, ನನ್ನ ಮಗಳು ಅಥವಾ ಮಗ ಹೊರಗಡೆ ಒಂದು ಪ್ರೀತಿಯನ್ನ ಅರಸಿ ಹೋಗಿದ್ದಾರೆ ಅಂದ್ರೆ ನಮ್ಮ ಪ್ರೀತಿಯಲ್ಲಿ ಏನೋ ಕೊರತೆ ಆಗಿರ್ಬೇಕು ಅನ್ನೋದನ್ನ ನಾವು ಅರ್ಥ ಮಾಡಿಕೊಂಡಾಗ ಅವರಿಗೊಂದಿಷ್ಟು ಸಮಯವನ್ನ ಕೊಟ್ಟು ಅವರನ್ನ ಪ್ರೀತಿಯಿಂದ ಕೂರಿಸಿ ಮಾತನಾಡಿ ಅವರಿಗೆ ಸರಿಯಾದ ಮಾರ್ಗದರ್ಶನವನ್ನ ಕೊಟ್ರೆ ಖಂಡಿತವಾಗ್ಲೂ ಇಂತಹ ಒಂದು ರಿಲೇಷನ್ಶಿಪ್ ಅಲ್ಲಿ ಯಾವುದೋ ಒಂದು ಟಾಕ್ಸಿಕ್ ರಿಲೇಷನ್ಶಿಪ್ ಅಥವಾ ಒಂದು ರಿಲೇಷನ್ಶಿಪ್ ಅಲ್ಲಿ ತನ್ನ ವ್ಯಕ್ತಿತ್ವವನ್ನ ಕಳೆದುಕೊಳ್ತಿದ್ದಾರೆ ಅಂತ ಹೇಳುವಂತಹ ಸಮಯ ಬಂದಾಗ ಖಂಡಿತವಾಗ್ಲೂ ಆ ಮಕ್ಳು ಅದರಿಂದ ಹೊರಗೆ ಬರೋದಕ್ಕೆ ಸಾಧ್ಯ ಇದೆ ಅಂತ ಹೇಳಿ ಹೇಳ್ಬೋದು.
ಈಗ ನಾನು ಅದೇ ಹೇಳ್ತಾ ಇದ್ದೆ, ಎಲ್ಲ ರಿಲೇಶನ್ಶಿಪ್ ಅಲ್ಲಿ ಯಾವುದೋ ಒಂದು ರಿಲೇಶನ್ಶಿಪ್

0: ಟ್ರಿಪ್ಪಲ್ಲಿ ತುಂಬಾ ಖುಷಿ ಆಗುತ್ತೆ ಶುರುವಾದಾಗ. ಮೊದಲು ನಾನು ಮತ್ತು ನೀನು ಅಂತ ಹೇಳಿರುತ್ತೆ, ಆಮೇಲೆ ನಾವು ಅಂತ ಹೇಳಿ ಶುರುವಾಗತ್ತೆ, ನಾವು ನಾವು ನಾವು ಅಂತ ಹೇಳಿ. ಆಮೇಲೆ ಅದ ಒಂದು ಹಂತದ ನಂತರ ಅವನ್ ಏನ್ ಹೇಳ್ತಾನೆ, ಅವಳಿಗೆ ಏನ್ ಇಷ್ಟ ಆಗುತ್ತೆ, ಅವನಿಗೆ ಸಿಟ್ಟು ಬರುತ್ತೆ, ಅವಳಿಗೆ ಬೇಜಾರಾಗುತ್ತೆ, ಈ ತರದ ಒಂದೆಲ್ಲ ಬಂದಾಗ ನಾವು ನಮ್ಮ ಸಂಬಂಧ ಹೇಗಿದೆ ಅನ್ನೋದನ್ನ ನಾವು ಅರ್ಥ ಮಾಡಿಕೊಂಡು ನಾನು ಇಂದ ನಾವುಗೆ ಯಾವಾಗ ಆರೋಗ್ಯಕರ, ಯಾವಾಗ ಅಂತ ಹೇಳಿದ್ರೆ ಒಬ್ಬರ ಬಗ್ಗೆ ಇನ್ನೊಬ್ರು ಯೋಚಿಸೋದು ಒಳ್ಳೇದೆ, ಸಮಯ ಕಳೆಯೋದು ಒಳ್ಳೇದೆ, ಕೆಲವು ನಿರ್ಧಾರಗಳನ್ನ ಒಟ್ಟಿಗೆ ತೆಗೆದುಕೊಳ್ಳೋದು ಕೂಡ ಒಳ್ಳೇದೆ. ಆದ್ರೆ ಆರೋಗ್ಯಕರ ಸಂಬಂಧ ಅಂತ ಹೇಳಿ ಬಂದಾಗ ನಾವು ಬಂದ್ರು ಕೂಡ ನಾನು ಅನ್ನೋದು ಸಾಯೋದಿಲ್ಲ, ನನಗೆ ನನ್ನದೇ ಆಸಕ್ತಿ ಇರುತ್ತೆ, ನನಗೆ ನನ್ನದೇ ಆದ ಸ್ನೇಹಿತರು ಇರ್ತಾರೆ, ನನ್ನದೇ ಆದ ಅಭಿಪ್ರಾಯಗಳು ಇರುತ್ತೆ, ನನ್ನದೇ ಆದ ಕೆರಿಯರ್ ಗೋಲ್ಸ್ ಗಳು ಇರುತ್ತೆ, ಅಥವಾ ಕೆಲವೊಂದು ವಿಷಯಗಳಲ್ಲಿ ನನ್ನ ಪಾರ್ಟ್ನರ್ಗಿಂತ ಭಿನ್ನವಾದ ಅಭಿಪ್ರಾಯ ಕೂಡ ನನ್ನದು ಇರಬಹುದು. ಆದ್ರೆ ಅದಕ್ಕಾಗಿ ಆ ಸಂಬಂಧ ಮುರಿಬಾರದು. ಇನ್ನೊಬ್ಬರ ಒಂದು ಡಿಫರೆನ್ಸ್ ಆಫ್ ಒಪಿನಿಯನ್ ಏನಿದೆ ಅಲ್ಲ, ಅದನ್ನ ಅದು ಲವ್ಗೆ ಬೇಕೇ ಬೇಕು ಅಂತ ಹೇಳಿ ಏನು ಇದು ಇರೋದಿಲ್ಲ. ನೀನ್ ನನ್ನಂತೆ ಯೋಚಿಸ್ಬೇಕು ಅನ್ನೋದು ರಿಲೇಶನ್ಶಿಪ್ಪೇ ಆಗೋದಿಲ್ಲ. ನೀನು ಬೇರೆ ರೀತಿಯಲ್ಲಿ ಯೋಚಿಸಿದ್ರು ಕೂಡ ನಿನ್ನ ಮಾತನ್ನ ನಾನು ಕೇಳೋದಕ್ಕೆ ಸಿದ್ಧ ಅನ್ನುವಂಥದ್ದು ಮೆಚುರಿಟಿ ಆಗ. ಹಾಗಾಗಿ ಯಾವುದೇ ಒಂದು ಸಂಬಂಧ ಇಮೋಷನಲ್ ಸಪೋರ್ಟ್ ಆಗ್ಬೇಕೇ ಹೊರತು ಇಮೋಷನಲ್ ಡಿಪೆಂಡೆನ್ಸಿ ಆಗ್ಬಾರ್ದು. ಈ ತರ ಒಂದು ಬೆಳೆಸ್ಕೊಂತು ಅಂತ ಹೇಳಿ ಆದ್ರೆ ರಿಲೇಶನ್ಶಿಪ್ ಅಲ್ಲಿ ನಾವು ಅರ್ಥ ಮಾಡ್ಕೊಂಡ್ರೆ ಅದು ನಿಜವಾದ ರಿಲೇಶನ್ಶಿಪ್ ಅದೇನು ಅಟ್ರಾಕ್ಷನ್ ಅದೇನು ಅಂತ ಹೇಳಿ ಅರ್ಥ ಮಾಡ್ಕೊಂಡು, ಅಥವಾ ತಪ್ಪುಗಳು ಆಗ್ತಾ ಇದ್ದಾಗ ಒಂದು ಕ್ಷಣದಲ್ಲಿ ನಾನು ಹೇಳಿದ್ನಲ್ಲ ಎರಡು ಕಾಲಮ್ಗಳನ್ನ ನಾವು ಮಾಡಿಕೊಂಡು ನಮ್ಮ ಆತ್ಮಾವಲೋಕನ, ನಮ್ಮ ಒಂದು ಈ ಸಂಬಂಧ ರಿಲೇಶನ್ಶಿಪ್ ನ ಒಂದು ಆತ್ಮಾವಲೋಕನ ಮಾಡಿಕೊಂಡಾಗ ನಮಗೇನಾದ್ರೂ ಇದು ತಪ್ಪು ದಾರಿಯಲ್ಲಿ ಸಾಗ್ತಾ ಇದೆ ಅನ್ನುವಂತ ಒಂದು ಸಣ್ಣ ಅನುಮಾನ ಬಂದ್ರೂ ಕೂಡ ಈ ಸಂಬಂಧದ ಬಗ್ಗೆ ನಾವು ಮತ್ತೊಮ್ಮೆ ಒಂದು ಸೆಕೆಂಡ್ ಥಾಟ್ ಇಟ್ಕೊಳ್ಳೋದು ಒಳ್ಳೇದು ಅಂತ ಹೇಳಿ ನನಗೆ ಅನ್ಸುತ್ತೆ.
1: ಬ್ಯೂಟಿಫುಲ್ ಆಗಿ ಹೇಳಿದ್ರೆ, ಆಕ್ಚುಲಿ ನಾವು ಸಂಬಂಧದಲ್ಲಿ ಇದ್ದಾಗ ನಾನು ಏನನ್ನ ಕಳ್ಕೋತಿದ್ದೀನಿ ಅಥವಾ ನಾನು ಏನನ್ನ ಪಡ್ಕೋತಿದ್ದೀನಿ, ಪಡ್ಕೋತಿದ್ದೀನಿ ಅಂದ್ರೆ ಮೆಟೀರಿಯಲಿಸ್ಟಿಕ್ ಅಲ್ಲ, ಲೌಕಿಕವಾಗಿ ನನ್ಗೆ ಎಷ್ಟು ದುಡ್ಡು ಸಿಕ್ತು, ನಂಗೆ ಎಷ್ಟು ಡ್ರೆಸ್ ಬಂತು, ಎಷ್ಟು ಗಿಫ್ಟ್ ಬಂತು, ಆ ಲೆಕ್ಕಾಚಾರಗಳಲ್ಲ. ನಾನು ಒಂದು ವ್ಯಕ್ತಿಯಾಗಿ ಬೆಳಿಲಿಕ್ಕೆ ಇವ ಅಥವಾ ಇವಳು ನನಗೆ ಪಾರ್ಟ್ನರ್ ಆಗಿ ಸಿಕ್ಕಿದ್ರೆ ನಾನು ಏನೇನೆಲ್ಲ ಗೇನ್ ಆಗ್ತಾ ಇದೆ, ನನಗೆ ಆತ್ಮವಿಶ್ವಾಸ ಜಾಸ್ತಿ ಆಗ್ತಾ ಇದೆಯಾ, ಸಪೋರ್ಟ್ ಜಾಸ್ತಿ ಆಗ್ತಾ ಇದೆಯಾ, ಬ್ಯಾಕ್ ಬೋನ್ ಆಗಿ ನಿಲ್ತಾ ಇದ್ದಾರಾ, ನಾನು ಯಾವ್ದ್ರಲ್ಲಿ ಹೆದರ್ಕೊಳ್ತಿದ್ದೀನಿ ಆ ವಿಷಯಕ್ಕೆ ಧೈರ್ಯ ತುಂಬತಾ ಇದ್ದಾರಾ, ಅಥವಾ ಇನ್ನೊಂದು ಯಾವ್ದಾದ್ರು ಪ್ಲಸ್ ಆಗ್ತಾ ಇರೋದು ನನ್ನ ಪರ್ಸನಾಲಿಟಿನಲ್ಲಿ, ಅದನ್ನ ಲೆಕ್ಕ ಹಾಕ್ಬೇಕು, ಅನಾಲಿಸಿಸ್ ಮಾಡ್ಬೇಕು ಅನ್ನೋದನ್ನ ಇವತ್ತಿನ ನಿಮ್ಮ ಈ ಮಾತಿನಲ್ಲಿ ನಾವು ಅರ್ಥ ಮಾಡ್ಕೊಂಡ್ವಿ ಸೋಣ ಮೇಡಮ್. ಒಂದ್ ವೇಳೆ ಅದು ಮೈನಸ್ ಆಗ್ತಾ ಹೋಗ್ತಿದ್ರೆ ನಮ್ಮ ರಿಲೇಶನ್ಶಿಪ್ ಅನ್ನ ಇನ್ನೊಮ್ಮೆ ನಾವು ಅನಲೈಸ್ ಮಾಡ್ಕೊಳ್ಬೇಕು ಅಲ್ದಾ? ತುಂಬಾ ತುಂಬಾ ಚಂದದಲ್ಲಿ ಹೇಳಿದ್ ನೀವು ಈ ಮಾತನ್ನ. ಇದು ಯಾರೇ ಯಾವುದೇ ಸಂಬಂಧದಲ್ಲಿದ್ರು ಒಂದ್ಸಲ ಇದೊಂದು ಸೂತ್ರನ ಅಳವಡಿಸ್ಕೊಂಡ್ ಕಾಣಿ, ನೀವು ಒಳ್ಳೆಯ ಸಂಬಂಧದಲ್ಲೇ ಇರ್ತೀರಿ ಮತ್ತೆ, ಅಲ್ದಾ?
0: ಖಂಡಿತವಾಗ್ಲು.
1: ಸೊ ಸುರಣ ಮೇಡಮ್, ನಮ್ಮ ಪ್ರಿಯ ಮನಸ್ಸೆ ಮುಗಿಸಿ ಹೊರಡೋ ಹೊತ್ತಾಯ್ತು. ಧನ್ಯವಾದಗಳು ನಿಮ್ಗೆ ಪ್ರಿಯ ಮನಸ್ಸೆ. ಈ ಸಂಚಿಕೆ ಒಂದು 33 ಸಂಚಿಕೆನ ನೀವು ನಡ್ಸ್ಕೊಟ್ರಿ, ಎಷ್ಟೇ ಪುರುಸೋತಿಲ್ಲ ಅಂದ್ರು ಆ ಪ್ರೀತಿಗೆ, ಆ ವಿಶ್ವಾಸಕ್ಕೆ, ನಿಮ್ಮ ಈ ನಿಷ್ಠೆ ಬದ್ಧತೆಗೆ ನಮ್ಮ ರೇಡಿಯೋ ಕುಂದಾಪುರ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್.
0: ನಿಮ್ಗೂ ಕೂಡ ತುಂಬಾ ತುಂಬಾ ತುಂಬ ಧನ್ಯವಾದಗಳು.
1: ಪ್ರಿಯ ಕೇಳುಗ್ರೆ, ಇಷ್ಟೊತ್ತು ಪ್ರಿಯ ಮನಸ್ಸಲ್ಲಿ ನಮ್ಮ ಸುವರ್ಣ ಕುಂದಾಪುರ ಅವರ ಮಾತನ್ನ ಕೇಳ್ವಿ ನಾವು. ಪ್ರೀತಿ ಅದ್ರಲ್ಲೂ ಅನ್ಕಂಡೀಷನಲ್ ಲವ್, ಅದ್ರಲ್ಲೂ ನಿಜವಾದ ಪ್ರೀತಿಯನ್ನ ನಾವು ಹೆಂಗೆ ಕಂಡ್ಕೊಂಬುದು ಅಂಬುದನ್ನ ಸ್ವಲ್ಪ ಮಟ್ಟಿಗೆ ಇವತ್ತು ನಮ್ಗೆ ಅರ್ಥ ಮಾಡ್ಕೊಂಕಾಯ್ತು, ಅರ್ಥ ಮಾಡ್ಕೊಂಕಾಯ್ತು. ಹಾಂಗಾಯಿ ಮತ್ತೊಮ್ಮೆ ಸ್ವರ್ಣ ಮೇಡಮ್ಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಾವು ಹೊರಡ್ತೋ. ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM. ಇದು ಭಂಡಾರಕರ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮುಂದಿನ ಪ್ರಿಯ ಮನಸ್ಸೆ ಮುಂದಿನ ಸಂಚಿಕೆಯಲ್ಲಿ ಮಾತು ಸಿಕ್ತೋ. ಕೇಳ್ತಾ ಇರಿ, ಬಾಯ್.
2: ಹೋಯ್ ಎಲ್ರಿಗೂ ನಮಸ್ಕಾರವೇ. ವಿಶ್ವ ಕುಂದಾರಪ್ಪ ಕನ್ನಡ ದಿನಾಚರಣೆಯ ಶುಭಾಶಯಗಳು. ನಾನು ನಿಮ್ಮ ಸುಮೇತ್ ಪುರಾಣಿಕ. ಕುಂದಾರಪ್ಪ ಕನ್ನಡದಲ್ಲಿ ಬೇಕಾದಷ್ಟು ಗಾದಿ ಇತ್ತಂಬ್ರೆ, ಕೆಲವು ಗಾದೆಗಳಿಗೆ ಕಥಿ ಸಹ ಇತ್ತು. ಅಂಥದ್ದೊಂದು ಗಾದಿ ಮತ್ತೆ ಇವತ್ತು ಹೇಳಿಕೊರಟಿದ್ನೆ. ಒಕ್ಕೋಡಿಯವ್ರು ಬಂದ್ರ ಅಂಬ್ರು ಗಾಡಿ ಓಡಿಸಿ ಕೊಟ್ರಂಬ್ರು ಅಂತೊಂದು ಗಾದಿ ಇತ್ತು. ಕಥಿಕೇಂತ್ರಿಯಾ, ಕುಂದಾಪುರದಲ್ಲಿ ಒಂದ್ಸತಿ ಒಂದು ಮನೆಗೆ ಜೋರ್ ಬೆಂಕಿ ಹತ್ಕೊಂಡದಂಬ್ರೆ. ಪಕ್ಕದ ಮನೆಯವರು ಊರ್ ಜನರು ಎಲ್ಲ ಬಂದು ಬೆಂಕಿ ನೊಂಚು ಕಾಣ್ತಿದ್ರು. ಅದೇ ದಾರಿ ಹಂಗೆ ಒಬ್ರು ಒಕ್ಕೋಡಿಯವ್ರು ನಡ್ಕೊ ಹೋಗ್ತಿದ್ರಂಬ್ರು. ಅವ್ರು ಈ ಬೆಂಕಿ ಹತ್ಕೊಳೋದು ಕಂಡು ದಡ್ಬಡ್ ದಡ್ಬಡ್ ಓಡಿ ಬಂದ್ರಂಬ್ರು. ಓಡಿ ಬಂದ ಕೆಲಸ ಮಾಡೋದ್ ಬಿಟ್ಟು, ಏ ಅಕ್ಕ ಅಲ್ಲಿ ಬೆಂಕಿ ಹತ್ಕೊಂಡಿತ್ತು, ಅದಕ್ಕೆ ಒಂದು ನೀರ್ ಹಾಕ, ಇಲ್ಲಿ ಗ್ವಾಡೆ ನೀರ್ ಹಾಕ, ಏ ಇಲ್ಲಿ ಬುಡ್ದೆ ನೀರ್ ಹಾಕ, ಅಲ್ಕ ಹಂಚ್ ಮೇಲೆ ಹತ್ಕೊಂಡಿತ್ತು ಅಲ್ಲಿ ನೀರ್ ಹಾಕ ಅನ್ಕಂಡು ಬರೀ ಯಜಮಾನಿಕೆ ಮಾಡ್ತಿದ್ದೀರಂಬ್ರು. ಅಂತೂ ಕೊನೆಗೆ ಬೆಂಕಿಯೂ ನಂದಿ ಹೋಯ್ತು, ಮನೆಯೂ ಸುಟ್ಟೋಯ್ತು, ಗ್ವಾಡಿ ಒಂದು ಉಳ್ಕಂತಂಬ್ರು ಕಣಿ. ಇವ್ರು ಊರ್ ಜನರೆಲ್ಲ ಅದನ್ ಕಂಡು ಒಕ್ಕಡಿಯವ್ರು ಬಂದ್ರೆ ಗಾಡಿಯನ್ನು ಓಡಿಸಿ ಕೊಟ್ಟಿಗೆ ಹೋರ್ಕಾಣಿ ಅನ್ಕೊಂಡು ವ್ಯಂಗ್ಯ ಮಾಡ್ಕೊಂಡು ಈ ಗಾದಿ ಮಾತನ್ನು ಸೃಷ್ಟಿ ಮಾಡಿರು. ಕೆಲವರು ಕೆಲಸ ಬಂದರೂ ಕೆಲಸ ಮಾಡೋದಿಲ್ಲ, ಬರೀ ಯಜಮಾನಿಕೆ ಮಾಡ್ತೈಕಂತ್ರು. ಇಂಥವ್ರಿಗೋಸ್ಕರ ಈ ಗಾದಿ ಮಾತು ಹೇಳ್ತಾರೆ ಕಣಿ. ಕುಂದಪ್ರ ಕನ್ನಡದಲ್ಲಿ ಹಿಂಗಿದೆ ಗಾದಿಗಳಿತ್ತು ಕಣಿ. ಹೇಳುದಾರೆ, ಹೊಗಳಿ ಹೊಗಳಿ ನಗಳ ನುಂಗಿತ್ತು, ಕಲ್ತದ ಹೆಚ್ಚೆ ಕಾಲ್ ಮೇಲಾಯ್ತು, ಗಾಳಿ ಬರ್ಕು ಮನೆಗೆ ಹೋಯ್ಕು, ಎತ್ತು ಸತೋಯ್ಕು ಒಣಗಿ ಬಿಟ್ಟೋಯ್ಕು, ಹಿಂಗಿಂದೆ. ಈ ಗಾದಿ ಗೊತ್ತಿಪ್ಪೋರು ಒಂಚೂರು ಹಮಲು ಮಾಡ್ಕಣಿ, ಗೊತ್ತಿಲ್ದಿದ್ದವ್ರು ನೀವು ದೊಡ್ಡವ್ರ ಹತ್ರ ಕೇಂಡ ತಿಳ್ಕಣಿ. ಅಕ್ಕ ನಾ ಬತ್ತೆ. ನೀವು ಕೇಂತಿದ್ರಿ ರೇಡಿಯೋ ಕುಂದಾಪುರ 89.6 FM ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮ ಸುಮೇತ್ ಪುರಾಣಿಕ, ನಮಸ್ಕಾರ.
3: ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು, ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ ಜೀರೋ ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ, ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ, 30,00,000 ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in.
4: ಹಾಯ್ ಎಲ್ರಿಗೂ, ವಿಶ್ವ ಕುಂದಾಪುರ ದಿನದ ಶುಭಾಶಯಗಳು. ನಿಮ್ಗೋಸ್ಕರ ಹೊಸ ಕಾರ್ಯಕ್ರಮದೊಂದಿಗೆ ನಾವು ಬಂದಿತ್ತು ಮಹಿಳೆಯರು. ಈಗ ನಿಮ್ ಮುಂದೆ ಪ್ರಸ್ತುತಪಡಿಸೋ ಕಾರ್ಯಕ್ರಮ ಇತ್ತಲೇ, ಅದು ಹೊಸ್ತೇ. ಯಾವುದಂದ್ರಿಯ? ಕಥಾವಾಚನ. ಶ್ರೀಮತಿ ವಾಣಿಯವರು ಬರೆದ ಮರಳಿ ಮನೆಗೆ ಎಂಬ ಕಥೆಯನ್ನ ಈಗ ನಾವು ನಿಮ್ ಮುಂದೆ ಹೇಳುತ್ತ. ಶ್ರೀಮತಿ ವಾಣಿಯವರು ಹಿಂದಿನ ಕಾಲದ ಮಹಿಳೆಯರ ತಲ್ಲಣಗಳ ಬಗ್ಗೆ ಮಾತ್ರ ಅಲ್ಲದೆ ಇಲ್ಲಿ ಸಮಾಜದಲ್ಲಿ ಇಪ್ಪ ಸಮಸ್ಯೆಗಳ ಬಗ್ಗೆ ಬರೆದವರು. ಇವ್ರ 3 ಕಾದಂಬರಿ ಇತ್ತಲೆ, ಹೊಸ ಬೆಳಕು, ಶುಭ ಮಂಗಳ, 2 ಕನಸು ಎಂಬುದು ಸಿನಿಮಾ ಆಯಿತು. ಇವರು 2 ಕಥಾ ಸಂಕಲನ ಬರೆದಿದ್ರು, ಬಾಬು ಬರ್ತಾನೆ ಮತ್ತು ನಾಣಿಯ ಮದುವೆ ಅನ್ಕೊಂಡು. ಅದರಲ್ಲಿ ಈ ನಾಣಿಯ ಮದುವೆಯಿಂದ ನಾವು ಒಂದ್ ಕತೆ ಹೆಕ್ಕಿತ್ತು, ಅದೇ ಮರಳಿ ಮನೆಗೆ ಎಂಬುದು. ಈ ಕಥೆಯಂಗೆ ಒಟ್ಟು 6 ಪಾತ್ರ ಬತ್ತತ್ತು. ಅದರಲ್ಲಿ ಅಮ್ಮನ ಪಾತ್ರ ಮಾಡುವವರು ಸುಮನ ಹೇರಳೆಯವರು. ಈ ಅಮ್ಮನ ಮೊದಲನೇ ಮಗ ಶಂಕರನ್ ಪಾತ್ರನ ಸುಪ್ರತಾ ಪುರಾಣಿಕ್ ಮಾಡ್ತರು. ಈ ಮೊದಲನೇ ಮಗನ ಶಂಕರನ್ ಹೆಂಡತಿ ಪಾತ್ರನ ವಿನಯ ಉಡುಪ. ಈ ಪಾತ್ರದ ಹೆಸರು ಭಾಗ್ಯ ಅನ್ಕೊಂಡು. ಇನ್ನು 2ನೇ ಮಗ ದೊರೆಸ್ವಾಮಿ, ಅದು ನಾನೇ, ಅಂದ್ರೆ ಮಹಾಲಕ್ಷ್ಮಿ ಸೋಮಯಾಜಿ ಮಾಡ್ತು. ನನ್ ಹೆಂಡತಿ ಸುನಂದನ್ ಪಾತ್ರನ ಸರಿತಾ ಉಪಾಧ್ಯಾಯರು ಮಾಡ್ರೆ, ಇನ್ನು ಮೊಮ್ಮಗಿನ ಪಾತ್ರ ಇತ್ತಲೆ, ಅದನ್ನ ಶ್ರೀಜಿತ್ ಸೋಮಯಾಜಿ ಮಾಡ್ತು. ಹಿನ್ನೆಲೆ ಸಂಗೀತವನ್ನ ಕೊಡುವವರು ಸುಮೇಧ ಪುರಾಣಿಕರವರು. ಹಾಗಾದ್ರೆ ಕೇಂಬ ಈಗ ಮರಳಿ ಮನೆಗೆ ಕಥಾವಾಚನವನ್ನ

0: ಅತ್ತೆ, ಅವಲಕ್ಕಿಗೆ ಬೆಲ್ಲ ಹಾಕಿ ಪುಡಿ ಮಾಡಿ ಹಾಲಲ್ಲಿ ನೆನೆಸಿ ತಕೊಂಡ್ ಬಂದಿದೆ. ತಕೊಳ್ಳಿ ತಿನ್ನಿ ಅತ್ತೆ.
1: ಕೊಡ. ಮಡಿಲ್ ಮಾಡಿದ್ಯಾ?
0: ಹೌದಪ್ಪ, ಮಿನ್ಕಂಡು ಮಡಿಲೇ ಮಾಡ್ಕೊತಕ ಬಂದಿದೆ.
1: ಕಾಫಿ ಎಲ್ಲಿತ್ತ?
0: ಇಲ್ಲಿತ್ತ, ತಕಣಿ.
1: ಕೊಡ. ಥೂ, ಇದೆ ಅಂತ ಈ ನಮೂನೆ ಸಕ್ಕರೆ ಹಾಕಿದ್ಯಲೆ. ಯೋ, ರಾಮನವಮಿ ಪಾನಕ ಕಣಗಿತ್ತ. ನಂಗ್ ಕಾಫಿ ಸಿಹಿ ಇದ್ರ ಆತಿಲ್ಲ ನನ್ ಕಣ್, ಗೊತ್ತಿಲ್ಲ ನಿಂಗೆ?
0: ನಾನು ಅದನ್ನೇ ಕುಡ್ದಿನಲೆ, ಸಮಯ ಇದ್ದಿತ್ತ.
1: ನಿನ್ನ ಅಲ್ಗೆಗೆ ಅಂತದು ಆಯ್ತ.
0: ಇರ್ಲಿ ಬಿಡಿ, ಹಂಗಾರ ಬೇರೆ ಮಾಡ್ಕ ತಕಬತ್ತೆ, ತಡೀನಿ.
1: ತಕೋ, ಸಕ್ಕರೆ ಕಮ್ಮಿ ಹಾಕಂಡ ಮಾಡ್ಕಬಾ.
0: ಹ್ಮ್.
1: ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ.
2: ಅಮ್ಮ, ಕಾಗದ ಬಂದಿತ್ತ.
1: ಎಂತ
2: ಕಾಗದ? ಕಾಗದ ಬಂದಿತ್ತ. ದೊರೆ ಕಾಗದ ಬರಿಲ್ಲ, ಕಾಗದ ಬರಿಲ್ಲ ಅಂತಿದ್ಯಲೆ, ಈಗ ದೊರೆ ಕಾಗದ ಬಂದಿತ್ ಕಣ್.
1: ದೊರೆ ಕಾಗದವ? ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ, ಎಂತ ಬರ್ದಿದ?
2: ಅವನೇ ಬತ್ತಮ್ರ.
1: ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ, ಹೇಗ್ಲಿ ಬತ್ ನಮ್ರ?
2: ಇವತ್ತೇ, ಇವತ್ ರಾತ್ರಿ 8 ಗಂಟೆಗೆಲ್ಲ ಅವ ಇಲ್ಲಿರ್ತ. ತಗೋ ತಗೋ, ನೀನೇ ಓದ್ಕೋಬೇಕಿತ್.
1: ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ, ನಂಗ್ ಓದು ಕಾಕ್ತಾನ, ಕಣ್ಕ ಅಂತತ್ತ, ನಂಗೆ ತಮಾಷೆ ಮಾಡ್ತೀಯ? ದೊರೆ ಬತ್ನಲೆ, ಹೋಯ್ಲಿ ಬಿಡ. ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ,
2: ನಾ ಬತ್ತಿಯಕ?
1: ದೊರೆ ಬತ್ ನಂಬ್ರ, ದೊರೆ ಬತ್ ನಂಬ್ರ. ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ.
0: ಅತ್ತೆ, ಕಾಫಿ ತಕಣಿ.
1: ಕೊಡ. ಭಾಗ್ಯ, ಗಂಟೆ ಎಷ್ಟಾಯ್ತ?
0: 11 ಗಂಟೆ. 11 ಗಂಟೆ ಆಯ್ತ, ಎಂತಕ್ಕೆ?
1: ರಾತ್ರಿ 8 ಗಂಟೆಗೆ ದೊರೆ ಬತ್ ನಂಬ್ರ, ಅದಕ್ಕೆ ಕೇಂಡೆ. ಇನ್ನು 11 ಗಂಟೆ ಅಷ್ಟೇಯ, 8 ಆಯ್ತ ಕಂಡೆ. ಥೋ, ಇದು ಎಂತದ? ಇದ ಕಾಫಿ ಸಕ್ಕರೆ ಹಾಕ್ಲಿಲ್ಲ.
0: ಸಕ್ಕರೆ ಕಮ್ಮಿ ಹಾಕನ್ ನೀವೇ ಹೇಳದ್ದಲ್ಲ ಅತ್ತೆ.
1: ನಾನ್ ಹೇಗ್ಲಾಗ ಹೇಳದ್? ನಂಗ್ ಕಾಫಿ ಸಿಹಿ ಆಯ್ರಕ್, ನೀವು ಕುಡಿಯು. ಹಂಗೆ ಕೈ ವಿಷ ಅಲ್ಲ ನಾ ಕುಡುದು.
0: ಹಂಗಾರ್ ಕೊಡಿ, ಸಕ್ಕರೆ ಹಾಯ್ಕೊಂಡ್ ತಕೊಂಡ್ ಬತ್ತೆ.
1: ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ. ಭಾಗ್ಯ, ರಾತ್ರಿ ದೊರೆ ಬತ್ನಲೆ, ಅವನಿಗೆ ಸೊಪ್ಪಿನ ಹುಳಿ ಅಂದ್ರ ಜೀವ ಮರೈತಿ. ಅವ ಬಪ್ಪಷ್ಟೊತ್ತಿಗೆ ಬಿಸಿ ಬಿಸಿ ಸೊಪ್ಪಿನ ಹುಳಿ ಮಾಡಿಡಕ.
0: ಆಯ್ತತೆ, ಸೊಪ್ಪಿನ ಹುಳಿಯೇ ಮಾಡಿಡ್ತೆ.
1: ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ.
2: ಅಮ್ಮ, ನಿನ್ ಮಗ ದೊರೆ ಸ್ವಾಮಿ ಬಂದ ಕಾಣ.
1: ದೊರೆ, ದೊರೆ ಬಂದ್ಯ ಮಗ?
3: ಅಮ್ಮ ನಮಸ್ಕಾರ ಮಾಡ್ತೇಮ್ಮ.
1: 100 ವರ್ಷ ಸುಖದಂಗಿರು ಮಗ. ಯಾಕ ಮಗ ಇಷ್ಟು ಸಣ್ಣ ಹೋಯ್ದ್ಯಲೆ?
3: ಕೆಲ್ಸ ಜಾಸ್ತಿ ಅಮ್ಮ. ಅಮ್ಮ ಈಗ
1: ಬಾಳೆಹಣ್ಣು ತಂದ್ಯಾ? ಅಯ್ಯೋ, ಬಂಗಾರದ ಅಂತ ಮಗ. ನಂಗ್ ಎಂತ ಇಷ್ಟ ಅನ್ಕೊಂಡು ಗೊತ್ತಿತ್ತ ಅವನಿಗೆ? ಎಂತಕ್ ಮಗ 2 ವರ್ಷದಿಂದ ಬರ್ಲೇ ಇಲ್ಲಿಯಲೆ.
3: ರಜಾ ಇರ್ಲಿಲ್ಲ ಅಮ್ಮ.
1: ರಾಜಣ್ಣನ? ಯಾವ ರಾಜಣ್ಣ?
2: ದೊರೆ, ಅಮ್ಮಂಗ್ ಸ್ವಲ್ಪ ಗಟ್ಟಿ ಮಾಡಿ ಹೇಳ್ಕ. ಒಂದೊಂದ್ಸಲ ಕಿಮಿ ಕೇಳತ್ತ, ಒಂದೊಂದ್ಸಲ ಕೇಂತಿಲ್ಲ ಕಾಣ. ಅಮ್ಮ ರಜಿ ಸಿಕ್ಕಿಲ್ಲ ಅಮ್ರ, ರಜಿ.
1: ಹಂಗ ಹೇಳ್ ಮತ್ತೆ. ರಾಜಣ್ಣ, ರಾಜಣ್ಣ ಅಂದ್ರೆ ನಂಗ ಹೆಂಗ್ ಗೊತ್ತಾಗ್ತ? ಸುನಂದ ಹುಷಾರಿದ್ಲ ಮಗ.
3: ಎಲ್ಲ ಲಾಯ್ಕಿದ್ರ. ನಿನ್ನ ಕೇಳ್ಲ. ನಿನ್ನ ಕೇಳ್ಲ ಸುನಂದ.
1: ಅವಳನ್ನ ಕರ್ಕ ಬರ್ಕಿತ್ತ. ಪಾಪ, ನನ್ನನ್ನು ಕಾಣ್ಕಂದ್ ಎಷ್ಟ ಆಸೆ ಪಡ್ತಿದ್ಲೋ ಏನೋ.
3: ಅಮ್ಮ ಎಲ್ಲರೂ ಬಂದ್ರೆ ಮನೇಲಿ ಯಾರಮ್ಮ? ಮನಿ ಕಂಡ್ಕಂಕೆ ಒಬ್ರಾರು ಬೇಕಲ್ದ?
2: ನೀವಿದ್ರ ಮಾತಾಡ್ಕಂತೀರಿ, ನಾ ಹೋಯ್ ಬತ್ತೆ.
1: ಪ್ರೇಮ ಸತ್ಯ ಎಲ್ಲ ಹುಷಾರ ಇದ್ರ ಮಗ?
3: ಹೌದಮ್ಮ, ಎಲ್ಲರೂ ಹುಷಾರಿದ್ರ.
1: ಅವನ್ನು ಕರ್ಕ ಬರ್ಕಿತ್ತ. ಪಾಪ, ಅಜ್ಜಿ ಅಂದ್ರ ಅವಕ್ಕೆ ಪ್ರಾಣ.
3: ಸ್ಕೂಲಿಗೆ ರಜೆ ಇರ್ಕಲ್ಲಮ್ಮ. ಅಮ್ಮ ನಾನ ಕೈ ಕಾಲ್ ತೊಳ್ಕೊಂಡ್ ಬತ್ತೆ, ಬಸ್ಸಲ್ ಬಂದ ಸಾಕಾಯ್ತ.
1: ದೊರೆ, ಈ ಸಲ ನೀ ಎಷ್ಟು ದಿನ ಇರ್ತೀಯ?
3: ಅಮ್ಮ ಇನ್ನು ನಾನ್ 3 ದಿನ ಇಲ್ಲೇ ಇರ್ತೇಮ್ಮ, ಇಲ್ಲೊಂದ್ ಸ್ವಲ್ಪ ಕೆಲ್ಸ ಇತ್ತು ನಂಗೆ.
1: ಈ ಸಲ ನೀ ಹೋಪೊತ್ತಿಗೆ ನನ್ನನ್ನು ಬೆಂಗಳೂರಿಗೆ ಕರ್ಕ ಹೋತಿಯ?
3: ನೀನ ಬೆಂಗಳೂರಿಗೆ ಬತ್ತಿಯ?
1: ಹೌದು ಮಗ, ನಂಗಿಲ್ ಬರೀ ಬೇಜಾರಾತಿತ್ತ. ಶಂಕರ ಇಲ್ಲಿಲ್ಲ ಅಲ್ದ?
3: ಶಂಕರಣ್ಣ ಇಲ್ಲಿಲ್ಲ ಅಮ್ಮ. ಆಯ್ತ, ಬೆಳಗ್ಗೆ ಮಾತಾಡುವಾಕ. ನಮ್ ಜೋರ್ ಹೊಸು ಅತ್ತಮ್ಮ.
1: ಹೋಗ್ ಮಗ, ನಿಂಗ್ ಖುಷಿ ಅಂದೇಳಿ ಸೊಪ್ಪಿನ ಹುಳಿ ಮಾಡಿಸಿ ಇಟ್ಟಿದ್ದೆ. ಉಂಡು ಹೋಗು ಉಂಡು ಹೋಗು. ಗೋವಿಂದ ಏನಮ್ಮ ಗೋವಿಂದ ಏನಮ್ಮ ಗೋವಿಂದ ಏನಮ್ಮ.

0: అమ్మా, అమ్మా, ఎంత కర్త్యంబ్రు?
1: దొరే బా, ఇల్లు కూతుకో. నావిబ్బరు బెంగళూరుకి హోపద, నాళే సాయంకాలకల్దనా?
0: అమ్మా, మాత నానిప్పుద బెంగళూరిగే ಬರಸ್ತಳವಮ್ಮ, ಅಲ್ಲಿ ನಿಂಗೆ ಸರಿ ಆತಿಲ್ಲ.
1: ಕಣ್ಣು ಕಾಣದಿದ್ ನಂಗೆ ಯಾವ ಸ್ಥಳ ಏನ?
0: ಅಮ್ಮ, ನಿಂಗೆ ಅಲ್ಲಿ ಎಂತದ್ದು ಸೌಕರ್ಯ ಇಲ್ಲ.
1: ಸಾಯೋ ಮುದುಕಿಗೆ ಅಂತ ಸೌಕರ್ಯ ಮರಯ್ಯ. ನೀನು ಸುನಂದ ಮೊಮ್ಮಕ್ಕಳು ಪ್ರೀತಿನ ಕಣ್ಕಂಡ್ರೆ ಸಾಕಪ್ಪ.
0: ಅಲ್ಲ ನಿಂಗೆ ನಿನ್ ಮಡಿ ಮೈಲ್ಗೆ ಎಲ್ಲ ನಡ್ಸೋಕ ಕಷ್ಟ ಆತೋ ಏನೋ.
1: ನನ್ನ ಮಡಿ ಮೈಲ್ಗೆ ನಾ ನಡ್ಸ್ಕಂತೆ, ಬೇರೆಯವ್ರಿ ಅಂತ ನಡ್ಸೋದು ಅದನ್ನ. ಶಂಕರನ್ ಮನೆಯವ್ರು ಯಾರಾದ್ರೂ ಇತ್ತರ ಇಲ್ಲ?
0: ಯಾರು ಇಲ್ಲಮ್ಮ. ಏನ
1: ಇವರೆಲ್ಲ ನನ್ನ ಲಾಯಕ್ ಕಾಣ್ಕಂತಿಲ್ಲ ಮರಯ್ಯ.
0: ಯಾಕಮ್ಮ ಹಂಗೆಲ್ಲ ಹೇಳ್ತೆ? ಎಷ್ಟು ಚಂದ ಕಾಣ್ಕಂತ್ರ ನಿನ್ನ. ನಿನ್ ಟೈಮ್ ಟೈಮಿಗೆ ಅತ್ತಿಗೆ ಎಲ್ಲ ಮಾಡಿ ಹಾಕ್ತ್ರ.
1: ಹೌದೌದು, ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗಂಬ್ರು, ನಿನ್ ಕಣ್ಣಿಗೆ ಎಲ್ಲ ಹಾಂಗೆ ಕಾಣ್ತತ್ತು. ನಂಗೆ ಇವ್ರ ಕೈಲೆಲ್ಲ ಬೆಂದು ಬೆಂದು ಸಾಕಾಯ್ ಹೋಯ್ತು. ನಾವ್ ಹೇಳೋದಿಷ್ಟೇ, ನಿನ್ನನ್ ಬಿಟ್ಟು ನಾ ಆಯ್ಕಂತಿಲ್ಲ.
0: ಅಮ್ಮ, ನಾನ ರಿಟೈರ್ ಆದ್ಮೇಲೆ ಇಲ್ಲೇ ಒಂದ್ ಮನೆ ಮಾಡ್ತೆ ಅಂತ ಅನ್ಕೊಂಡಿದ್ದೆ. ಆಗ ನೀ ನನ್ ಜೊತೆ ಇರ್ಲಕ್ಕ
1: ನಾನ್ ತಿಥಿ ಮಾಡ್ಕಷ್ಟೇ ಆ ಮನೇಲಿ. ಅಲ್ಲ ಮಗ, ಅಲ್ಲಿವರೆಗೂ ನಾ ಬದುಕಿರ್ತಾನ? ಇಲ್ ಕಾಣ, ನೀ ಒಂದು ಅಲ್ಲಿಗೆ ನನ್ನ ಕರ್ಕ ಹೋಗು. ಇಲ್ಲ, ನೀನೇ ಇಲ್ಲ ಆಯ್ಕೊಂಡ್ಬಿಡು. ಇಲ್ದಿರ ನೀ ನನ್ನ ಮಗ ಅಲ್ಲ, ನಾ ನಿನ್ನ ಅಬ್ಬಿಯೂ ಅಲ್ಲ. ಹೋಗ.
0: ಆಯ್ತಾಯ್ತು, ಕಾಂಬ ಕಾಂಬ.
2: ದೊರೆ ಊಟಕ್ ಬಾ.
0: ಬಂದೆ ಅತ್ಗೆ. ಅಲ್ಲ, ಅಮ್ಮನ ಅಲ್ ಕರ್ಕೊಂಡ್ ಹೋರೆ. ಸುನಂದ ಆಕಾಶ ಭೂಮಿಯೇ ಒಂದ್ ಮಾಡಿ ಬಿಡೋಳು. ಮೊದ್ಲಿಂದ್ಲೂ ಅಮ್ಮನ್ ಕಂಡ್ರೆ ಅವಳಿಗೆ ಅಷ್ಟು ಕಷ್ಟೇ. ಬೇರೆ ವಿಚಾರದಲ್ಲಿ ಸುನಂದ ಒಳ್ಳೆಯವಳೆ, ಆದ್ರೆ ಕೆಲವು ವಿಚಾರದಲ್ಲಿ ಇತ್ತಲೆ ಸ್ವಲ್ಪ ಒರಟ್ ಅಂದ್ರು ಒರಟು. ಅತ್ತಿಗೆ ಅಷ್ಟು ವಿಷಾದ ಹೃದಯ ಅವಳಿಗಿಲ್ಲೇ.
3: ದೊರೆ, ಅತ್ತಿಗೆ ಮುಖದಲ್ಲಿ ಖುಷಿ ಕಾಣ. ನಾಳೆ ಪಾಯಸದ ಊಟವೇ ಮಾಡಿ ಹಾಕ್ಲ.
0: ಅಲ್ಲ, ಈ ಅಮ್ಮ ಬೆಂಗಳೂರಿಗೆ ಬಂದಾಗಲಿಕ್ಕೆ ಸುನಂದ ಏನಾದ್ರೂ ಎದುರಿಗೆ ಗಲಾಟಿ ಗಿಲಾಟಿ ಮಾಡ್ರೆ ಅಮ್ಮನಿಗೂ ಬೇಜಾರಾತಿಲ್ಯ. ಅದಕ್ಕೆ ಅವಳು ಅಲ್ಲಿಗೆ ಬಪ್ಪದ್ ಬ್ಯಾಡ ಅಂದದ್ ನಾನು.
2: ನಾನೊಂದ್ ಮಾತು ಹೇಳುದ ದೊರೆ ಸ್ವಾಮಿ.
0: ಹೇಳಿ ಅತ್ತಿಗೆ. ನಂಗೆ ಎಂತ ಮಾಡುದಂದೇ ಗೊತ್ತಿಲ್ಲ ಕಾಣಿ.
2: ಅಲ್ಲ, ಅತ್ತೆ ಹತ್ರ ನೀನ್ 8 ದಿನ ಆದ್ಮೇಲೆ ಅಣ್ಣ ನಿನ್ನ ಕರ್ಕೊಂಡ್ ಬತ್ತ, ಅಷ್ಟ್ರೊಳಗ್ ನಾನ್ ಅಲ್ಲಿ ಹೋಗಿ ಎಲ್ಲ ವ್ಯವಸ್ಥೆ ಮಾಡ್ಕಂತೆ ಅಂದ್ ಹೇಳಿ ನೀನ್ ಊರಿಗೆ ಹೋಯ್ಬಿಡ.
3: ಅಲ್ಲ ಭಾಗ್ಯ, 8 ದಿನ ಆದ್ಮೇಲೆ ಅಮ್ಮ ಕರ್ಕೊಂಡ್ ಹೋಗಂದ್ರೆ ಎಲ್ಲಿ ಕರ್ಕೊಂಡ್ ಹೋಗ್ಬೋದ?
2: ಅಷ್ಟೊತ್ತಿಗೆ ಅವ್ರಿಗೆ ಅದೆಲ್ಲ ಮರ್ತೋ ಇರುತ್ತ. ವಯಸ್ಸಾತ ಆತ ಎಲ್ಲ ಹಿಂಗೆ ಕಣ್ಣೆದ್ರಿಗೆ ಇಪ್ಪಷ್ಟೊತ್ತಿಗೆ ಎಲ್ಲ ನೆನ್ಪಿರುತ್ತ. ಆಮೇಲೆ ಎಲ್ಲ ತಾನಾಯಿ ಮರ್ತೋತ್ತ. ಅತ್ತೆ, ಕಾಫಿ ತಂದಿದೆ ತಕಣಿ. ಕಾಫಿ ಕಾಫಿ.
1: ನಂಗ್ ಬೇಡ
2: ಕಾಫಿ. ಬೇಡ್ದ ಎಂತಕ್ಕೆ?
1: ಎಲ್ಲ ಬರೀ ನಾಟಕ ಮಾಡ್ತ್ರಿ. ದೊರೆ ಮನೆಗೆ 8 ದಿನಕ್ಕೆ ಕರ್ಕೊಂಡು ಹೋತೆ ಅಂತ ಹೇಳಿ 15 ದಿನ ಆಯ್ತು. ದಿನ ಒಂದೊಂದು ಹೆಳೆ ಹೇಳ್ತಾ ಇಕ್ಕಂಡಿದ್ದ ಶಂಕರ. ಗೋವಿಂದಯ್ಯನಮ್ಮ, ಗೋವಿಂದಯ್ಯನಮ್ಮ, ಗೋವಿಂದಯ್ಯನಮ್ಮ. ಕಾಫಿ ಅಲ್ಲ, ನನ್ನನ್ ದೊರೆ ಮನೆ ಕರ್ಕೊಂಡು ಹೋಪಲ್ವರೆಗೆ ಹನಿ ನೀರು ಬಾಯಿ ಹಾಕುತ್ತಿಲ್ಲ ನಾನು. ಗೋವಿಂದಯ್ಯನಮ್ಮ, ಗೋವಿಂದಯ್ಯನಮ್ಮ, ಗೋವಿಂದಯ್ಯನಮ್ಮ. ಮಾತ್ರ ಹತ್ಯೆ ಶಾಪ ಆ ಪಾಪಿ ಶಂಕರನ್ ತಲೆಗೆ ಸುತ್ಕೊಳ್ಳಿ. ಗೋವಿಂದಯ್ಯನಮ್ಮ, ಗೋವಿಂದಯ್ಯನಮ್ಮ, ಗೋವಿಂದಯ್ಯನಮ್ಮ. ಮುದುಕಿ ಹೆಣ ಎತ್ತಾಕಿ ಬಿಡಿ ಎಲ್ಲ ಸೇರ್ಕೊಂಡು. ಗೋವಿಂದಯ್ಯನಮ್ಮ, ಗೋವಿಂದಯ್ಯನಮ್ಮ. ಇಲ್ಲ ಕಾಣ, ಇದು ನನ್ನ ಕಡೆ ಮಾತು. ನಾ ಒಂದ್ ಹನಿ ನೀರು ಬಾಯಿ ಹಾಕುತ್ತಿಲ್ಲ. ಗೋವಿಂದಯ್ಯನಮ್ಮ, ಗೋವಿಂದಯ್ಯನಮ್ಮ.

0: ಹಾಯ್ ಅತ್ತೆ, ಕಾಫಿನು ಕುಡಿದೆ ಕೂತಿರ್ಕಾಣಿ. ಅವ್ರಿಗೆ ಬೆಂಗಳೂರಿಗೆ ಕರ್ಕ ಹೋಯ್ದೆ ಇದ್ರೆ ಒಂದ್ ತೊಟ್ಟು ನೀರು ಬಾಯಿಗೆ ಹಾಕುದಿಲ್ಲ ಅಮ್ರ, ಎಂತ ಮಾಡುದೀಗ?
1: ಹೌದ, ಹಂಗಂದ್ಲ ಅಮ್ಮ.
0: ಹೌದು,
1: ಎಂತ ಮಾಡುದೀಗ? ಹಾ ಭಾಗ್ಯ, ಒಂದು ಉಪಾಯ ಮಾಡ್ರಿ. ಹಂಗೆ
0: ಎಂತ?
1: ವರ್ಷ ಆದವ್ರ ಮನ್ಸ ಮಕ್ಳ ಮನ್ಸ ಇದ್ದಂಗ ಅಮ್ರ, ಅವರಿಗೆ ಸ್ವಲ್ಪ ಮೋಸ ಮಾಡ್ರೆ.
0: ಮೋಸವ? ಎಂತ ಮೋಸ
1: ಅಂದ್ರೆ, ನಮ್ಮ ಮನೆಯಲ್ಲಿ ಹೊರಗೊಂದ್ ಮನೆ ಇತ್ತಲೆ, ಅದನ್ ಖಾಲಿ ಮಾಡಿ ಅಲ್ಲೊಂದ್ ಮಂಚ ಹಾಕ್ಸುವ. ನಾನೊಂದ್ ಬಾಡಿಗೆ ಕಾರ್ ತಕೊಂಡ ಬಂದ್ ಅಮ್ಮನ ಅದ್ರಲ್ಲಿ ಕೂರ್ಸ್ಕೊಂಡ 2 ಗಂಟೆ ಇಲ್ಲೇ ಎಲ್ಲ ಸುತ್ತಾಡಿ ವಾಪಸ್ ಇಲ್ಲಿಗೆ ಕರ್ಕೊಂಡ್ ಬತ್ತೆ. ಹೊರಮನೆ ಹತ್ರ ಇಳಿಸುವ. ಇದೇ ದೊರೆಸ್ವಾಮಿ ಮನೆ ಅಂತ ಹೇಳಿ ಹೇಳುವ.
0: ಅತ್ತೆಗೆ ಇದು ದೊರೆಸ್ವಾಮಿ ಮನೆ ಅಲ್ಲ ಅಂತ ಗೊತ್ತಾತಿಲ್ಲ ಮರ್ರೆ.
1: ಅದೇ ಹಂಗ ಗೊತ್ತಾತ ಅಮ್ಮಂಗೆ, ಕಣ್ ಕಾಣ್ತಿಲ್ಲ ಹೆಂಗಿದ್ರು ಅಮ್ಮಂಗೆ.
0: ಉಪಾಯ ಏನೋ ಲಾಯಕೆ ಇತ್ತ, ಅತ್ತೆನ್ ದೊರೆ ಮನೆ ಅಂತ ಒಪ್ಪಿಸ್ಲಕ್ ಹೌದ. ಅರೆ ದೊರೆ ಸುನಂದ ಮಕ್ಕಳನ್ನೆಲ್ಲ ಎಲ್ಲಿನ್ ತಪ್ಪದ? ದೊರೆ ಮನೆ ಅಂದ್ರ ಮೇಲೆ ದೊರೆ ಸುನಂದ ಮಕ್ಕಳೆಲ್ಲ ಅಲ್ಲೇ ಇರ್ಕಲೆ, ಅದಕ್ಕೆಂತ ಮಾಡುದ?
1: ಅಮ್ಮ ದೊರೆಸ್ವಾಮಿ ಮನೆಗ್ ಬಂದ ಮೇಲೆ ನಾನೇ ದೊರೆ, ನೀನೇ ಸುನಂದ, ನಮ್ ಮಕ್ಳೇ ಪ್ರೇಮ ಸತ್ಯ. ಕಾಣ ಅಮ್ಮಂಗೆ ಸ್ವಲ್ಪ ಕಿವಿ ಕೇಂತಿಲ್ಲ, ಹಾಂಗಾಯಿ ನಾನ್ ದೊರೆ ತರ ಮಾತಾಡ್ತೆ. ನೀವು 3 ಜನ ಸ್ವಲ್ಪ ಸ್ವರ ಬದ್ಲು ಮಾಡ್ಕೊಂಡ ಮಾತಾಡಿ, ಆಗ್ದ? ಗೊತ್ತಾಯ್ತಲ್ದ ಹೇಳದ?
0: ಹಾ ಗೊತ್ತಾಯ್ತ್ ಗೊತ್ತಾಯ್ತ, ಹಂಗೆ ಮಾಡುವ.
2: ನಾನಿನ್ ಮೇಲೆ ದೊರೆ ಚಿಕ್ಕಪ್ಪನ ಮಗ, ಒಳ್ಳೆ ಡ್ರಾಮಾ.
0: ಅತ್ತೆ ತಕಣಿ ರೈಲ್ ಚಂಬ. ಅತ್ತೆ ಇನ್ ಹೇಗಳಿಕ್ ವಾಪಸ್ ಬತ್ರಿ?
3: ನಾ ಇನ್ಮೇಲೆ ಅಲ್ಲೇ ಆಯ್ಕಂತೆ, ಬೇಕಾರೆ ನೀನೆ ಬಂದ್ ಬಂದ್ ಕಣ್ಕೊಂಡ್ ಹೋಗ.
1: ಅಮ್ಮ ನಿಧಾನಕ್ ಮೆಟ್ಲೇಳಿ. ಭಾಗ್ಯ ಅಮ್ಮನ್ನ ನಿಧಾನಕ್ಕೆ ಇಲ್ಲೇ ಎಲ್ಲ ತಿರ್ಸ್ಕೊಂಡ 2 ಗಂಟೆ ಬಿಟ್ಟು ಬತ್ತೆ. ನೀನ ಸುನಂದನ್ ಪಾರ್ಟ್ ಮಾಡೋಕೆ ತಯಾರಾಗಿರ.
0: ಆಯ್ತಾಯ್ತು
1: ಅಮ್ಮ, ನಿಧಾನಕ್ ಕೂತ್ಕೋ. ಓಯ್ ಡ್ರೈವರ್ ಬಾಬಾ, ಹಾ ಸೀದಾ ಬೆಂಗಳೂರಿಗೆ ಹೋಗ. ಅಮ್ಮ ದೊರೆಸ್ವಾಮಿ ಮನೆ ಬಂತ, ಇಳಿ ಇಳಿ.
3: ಅಯ್ಯೋ ಮರಯ್ಯ, ಇಷ್ಟು ಬೇಗ ಬಂತನ?
1: ಹೌದಮ್ಮ ಬಾಬಾ. ಏ ದೊರೆಸ್ವಾಮಿ, ಕಾರಿನವನಿಗೆ ದುಡ್ಡು ಕೊಟ್ಟು ಕಳ್ಸ. ಹ ಅಮ್ಮ ಹಿಂಗೆ ಎಡಕ್ ಎಡಕ್ ಬಾ, ಇದು ಅವ್ರ ಮನೆ ಕಂಪೌಂಡ್. ಇಲ್ಲೇ ನಿಂತ್ಕೋಮ್ಮ. ಪ್ರೇಮ ಸತ್ಯ ಬನ್ನಿ ಬನ್ನಿ. ದೊರೆ ಅಮ್ಮ ಬಂದಿದ್ಲಿ ಕಾಣ.
4: ಅಮ್ಮ ಬಂದಿ ಅಮ್ಮ.
3: ಹೌದು ಮರಯ್ಯ.
4: ಅಮ್ಮ ನಮಸ್ಕಾರ ಮಾಡ್ತೆ.
3: ಸುನಂದ ಸುನಂದ ಇಲ್ವಾ ಮರೈತಿ, ಹತ್ರ ಕೂತ್ಕೋ ಈಗ ತಕೋ.
5: ಏನತ್ತೆ ಹುಷಾರಿದ್ರಿಯಾ?
3: ಹಾ ಹುಷಾರಿದ್ನ, ನಿನ್ನೊಟ್ಟಿಗೆ ಆಯ್ಕೊಂಡ್ಕಂದ್ ಹೇಳಿ ಬಂದೆ ಮರೈತಿ.
5: ಒಳ್ಳೇದಾಯ್ತು.
3: ಎಂತಕ್ಕೆ ಸ್ವರ ಎಲ್ಲ ಒಂಥರ ಆಯ್ತಲೆ?
5: ಅದ ಥಂಡಿ ಆಯ್ತು ಅದಕ್ಕೆ ಅಷ್ಟೇ.
3: ಅಲ್ಲ ದಪ್ಪ ಆದಂಗ ಕಾಣತ್ತಲೆ?
5: ಅದ ವಯಸ್ಸಾಯ್ತಲ್ಲ, ವಯಸ್ಸಾದ್ಮೇಲೆ ಒಂಚೂ ಮೈ ಬತ್ತಲೆ.
3: ಅಯ್ಯೋ ಇದೆಂತ ಮರೈತಿ, ಜಡೆ ಇಷ್ಟು ಸಣ್ಣದಾಯ್ತಲೆ, ನಮ್ ಭಾಗ್ಯನ್ ಜಡೆ ಕಂಡಾಗೆ ಇತ್ತು.
5: ವಯಸ್ಸಾಗ್ತಾ ಕೂದ್ಲು ಉದ್ರತಲತೆ.
3: ಸುನಂದ ಆ ಬುಟ್ಟಿಲ ತಿಂಡಿ ಇಟ್ಟಿದೆ ಕಾಣ, ತೆಗ್ದ ಮಕ್ಳಿಗ್ ಕೊಡ. ಬಾಗಿನ ಹತ್ರ ತಿಂಡಿ ಮಾಡಿ ಕೊಡುಕ್ ಹೇಳಿ ಮಾಡಿ ಕೊಟ್ಲ. ಶಂಕರ ಎಲ್ಲ?
1: ಏನಮ್ಮ?
4: ಅಮ್ಮ ಶಂಕರಣ್ಣ ಬತ್ಲಿಗೋಯ್ದ.
3: ಹೌದಾ? ಆ ಬಾಗಿಂಗೆ ತಿಂಡಿ ಮಾಡೋಕೆ ಬತ್ತಿಲ್ಲ ಮರೈತಿ. ತೂ ಸುನಂದ ಆ ಬಾಗಿನ ಕೈಲ್ ಬೆಂದ್ ಬಂದ್ ಸಾಕಾಯ್ತು ಮರೈತಿ. ಪುಣ್ಯಾತ್ ಗಿತ್ತಿ ಸರಿಯಾಗಿ ಹೊಟ್ಟಿಗೂ ಹಾಕ್ತಿರಲ್ಲೆ, ಏನ್ ಬೇಕು ಏನ್ ಬೇಡ ಅಂತ್ಲೂ ಕೇಂತಿರಲ್ಲೆ. ಆ ಮಕ್ಕಳಿದ್ವಲೆ ರವಿಯೋ ರಾಜಲಕ್ಷ್ಮಿಯೋ ಹನುಮಂತನ ಅಪರ ಅವತಾರಗಳು, ಬಾಲ ಒಂದಿಲ್ಲೆ.
4: ಸುನಂದ ಒಂಚೂರಿಲ್ಬಾ.
0: ಕಂಡ್ರಿಯ ಕಂಡ್ರಿಯ, ನಾನು ಇಷ್ಟು ದಿನ ಎಷ್ಟು ಲಾಯ್ಕ್ ಮಾಡಿ ಅತ್ತೆನ್ ಕಂಡ್ಕೊಂಡಿದೆ. ನಂಗ ನನ್ನ ಅಮ್ಮ ಬೇರೆ ಅಲ್ಲ, ಅತ್ತೆ ಬೇರೆ ಅಲ್ಲ, ಈಗ ನನ್ ಬಗ್ಗೆ ಅವ್ರ ಮನ್ಸಲ್ಲಿ ಎಂತ ಇತ್ತಂದಂಗ ಇವತ್ತು ಗೊತ್ತಾಯ್ತು ಕಂಡ್ರಿಯ. ಎಲ್ಲ ನನ್ನ ಹಣೆ ಬರ.
1: ಭಾಗ್ಯ, 60 ಅರಳು ಮರಳು ಅಂತೇಳಿ ಗಾದಿ ಇತ್ತಲೆ, ಅಮ್ಮಂಗೀಗ್ಲೆ 80 ಅವಳನ್ ಮಾತನ್ನ ಮನ್ಸಿ ತಕಬೇಡ. ಒಂದೇ ಬದಿ ಕೂತು ಕೂತು ಬೇಜಾರಾಯ್ತು, ಎಂತೆಂತೋ ಮಾತಾಡ್ತಿ. ಅವಳನ್ನ ಕ್ಷಮಿಸಕ.
6: ಕ್ಷಮಿಸುಕೆ ನಾನ್ ಯಾರು, ಇರ್ಲಿ ಬಿಡಿ, ಸರಿ ಬನ್ನಿ.
1: ಜಾಣೆ, ಸಿಟ್ಟು ಬೇಜಾರ್ ಮಾಡ್ಕೋಬೇಡ, ನಾಟಕ ಹಿಂಗೆ ಮುಂದುವರ್ಸಕ.
6: ಆಯ್ತು.

0: ಅಯ್ಯ ಅಪ್ಪ ದೇವ್ರೆ, ಬೆಳಗ್ಗೆ ಆಯ್ತಾ? ಸುನಂದ, ಸುನಂದ ದೊರೆ, ದೊರೆ ಸುನಂದ, ಸುನಂದ ದೊರೆ, ದೊರೆ. ಅಯ್ಯೋ, ಒಬ್ರು ಮನೇಲಿ ಇಲ್ಲ, ಆಗಿಂದ ಒರ್ಲತಾ ಇದ್ನಲೇ. ಅಯ್ಯೋ,
1: ಏನಜ್ಜಿ?
0: ಯಾರ? ಸತ್ಯನ? ನಿಮ್ಮ ಅಪ್ಪ ಅಮ್ಮ ಎಲ್ಲ ಎಲ್ಲಿ ಹೋದ್ರ?
1: ಅಮ್ಮ ಆಚೆ ಮನೆಗೆ ಹೋಯಿದ್ಲು, ಅಪ್ಪ ಪ್ಯಾಟಿಗೆ ಹೋಯ್ರು.
0: ಹೌದಾ? ಹಂಗಾರೆ ನೀನೇ ನಂಗೊಂಚೂರು ಮೀಯಕ್ಕೆ ನೀರು ತೋಡಿ ಕೊಡ್ತೀಯ? ಮೈಯೆಲ್ಲ ಕೊಳೆ ಆಯ್ತು, ಹೊಟ್ಟಿ ಬೇರೆ ರಾಮ ರಾಮ ಅಂತಿತ್ತು.
1: ಹೋಗಜ್ಜಿ.

0: 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.

0: पीएम फसल बीमा योजना से करीब 2 लाख करोड़ रूपये क्लेम के रूप में किसानों को मिले।
1: मुंगारु हंगामी बेले वीमे नोंदणी माडिकोळ्ळिरि।
2: बैंक सामान्य सेवा केंद्र ग्राम वन केंद्र हेच्चिन माहितिगागि www.samrakshane.karnataka.gov.in वेबसाइट के भेटी नीडि।
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ।
4: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ। ನಾನು ಆರ್ಜೆ ಜ್ಯೋತಿ, ನಿಮ್ಮೊಟ್ಟಿಗೆ ನಮ್ಮೊಟ್ಟಿಗೆ ಇವತ್ತು ಕುಂದಾಪುರ ಮಾತುಕತೆಯಲ್ಲಿ ಯಾರಿದ್ರು ಅಂತ ಕೇಳಿದ್ರೆ ಅವರು ನಮ್ಮ ಇಡೀ ಕುಂದಾಪುರಕ್ಕೆ ತುಂಬಾ ಫೇಮಸ್, ಯಾಕಂದ್ರೆ ಹೆಚ್ಚಿನ ಇಲ್ಲಿ ಪ್ರೋಗ್ರಾಮ್ ಆದ್ರೆ ಇವ್ರು ಒಂದಿರ್ತಾರೆ, ಯಾಕಂದ್ರೆ ಇವರ ಮಾತು ಅಷ್ಟು ಲೈಕ್ ಇರುತ್ತೆ, ಆ ಕಾರಣಕ್ಕೆ ಇದ್ರು। ಇವ್ರ ಹೆಸರು ಬಾಲಕೃಷ್ಣ ಶೆಟ್ಟಿ ಅಂತ ಹೇಳ್ಕೊಂಡ ಸರ್, ಅದ್ರ ಮುಂಚೆ ಡಾಕ್ಟರೇಟ್ ಗಿಕ್ಟರೇಟ್ ಇತ್ತ?
5: ಇಲ್ಲ, ಪ್ರೊಫೆಸರ್ ಬಾಲಕೃಷ್ಣ ಶೆಟ್ಟಿ ಅಷ್ಟೇ।
4: ಅಲ್ಲ, ನೀವು ಆ ರಗ್ಳಿಗೆ ಹೋಯಿಲ್ಲ ಬ್ಯಾಡನಳ್ಳಿ ಹೇಳಿ, ಅದಕ್ಕೆ ಅದ್ರ ಬಗ್ಗೆ ಏನಾದ್ರು ಬೇಜಾರಿದೆ ಅಂದ್ರೆ ಹೆಚ್ಚಿನವರೆಲ್ಲ ಈಗ ನೋಡಿ ನಿಮ್ಮ ಏಜ್ಗೆ ಅಂದ್ರೆ ಪ್ರಾಂಶುಪಾಲರಾಗಿ ನಿವೃತ್ತರಾದವ್ರು, ನೀವು ಅಷ್ಟು ವರ್ಷ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದವರು, ಕನ್ನಡದಲ್ಲಿ ಆಹಾ ಕನ್ನಡ ಮಾತು ಅದು ಗ್ರಾಂಥಿಕ ಕನ್ನಡ ಇಪ್ಪುಗೂ ಸಾಕು, ಇಲ್ಲ ನಮ್ಮ ಕುಂದಾಪುರ ಕನ್ನಡವೇ ಇಪ್ಪುಗೂ ಸಾಕು, ಸೊ ಅಷ್ಟು ಲೈಕ್ ಮಾತಾಡುವರು ನೀವು। ನೀವು ಮಾತಾಡ್ತಿದ್ದಕ್ಕೆ ಗೊತ್ತಾಗುತ್ತೆ ಮೋಸ್ಟ್ಲಿ ಇವರು ಕನ್ನಡ ಪ್ರೊಫೆಸರ ಹಾಗೆ ಅಂತದ್ದು ಇರ್ಕ ಅಂತ, ಆ ಥರದ್ದು ಒಳ್ಳೆ ಕನ್ನಡ ನಿಮ್ದು, ಅಥವಾ ಕತೆಗಳು ಅಥವಾ ನೀವು ಓದಿಕೊಂಡ ನಿಮ್ಮ ಪಾಂಡಿತ್ಯ ಅದೆಲ್ಲ ನಿಮ್ಮ ಮಾತಲ್ಲಿ ಒಪ್ಪಂಥದ್ದು। ನಿಮ್ಗೆಲ್ಲರೂ ಬೇಜಾರತ್ತ ಅಂದರೆ ನಾನು ಒಂದು ಡಾಕ್ಟ್ರೇಟ್, ಯಾಕಂದ್ರೆ ನಂಗೆ ಆ ಬೇಜಾರಿತ್ತು, ನಿಮ್ಗೆಲ್ಲರೂ ಇದೆಯಾ ಡಾಕ್ಟ್ರೇಟ್ ಮಾಡ್ಕಿತ್ತು ಅಂತೇಳಿ।
5: ನೀವು ಕೇಳಿದ್ದು ಭಾರಿ ಲೈಕ್ ಆಯ್ತು।
4: ಹಾ,
5: ಡಾಕ್ಟ್ರೇಟ್ ನಮ್ಮ ಕಲ್ದಂಗೆ ನಾವೆಲ್ಲ ಕಲ್ವತಿ ಡಾಕ್ಟ್ರೇಟಿಗೆ ಅಂತ ದೊಡ್ಡದೊಂದು ಗೌರವ ಇರಲಿಲ್ಲ, ನಮ್ಗೊಂದು MA ಮಾಡ್ರೆ ಸಾಕು, ಒಂದು ಸೆಕೆಂಡ್ ಕ್ಲಾಸ್ ಇದ್ರೆ ಸಾಕು,
4: ಆಗಳಿಕೆ
5: ಆಗಳಿಕೆ ಆಗಳಿಕೆ ಒಂದು 50% ಮೇಲ್ ಬಂದ್ರೆ ನಮ್ ಕೆಲಸ ಸಿಗ್ತಿತ್ತು,
4: ಅದೇ ಗ್ರೇಟ್ ಆಗಳಿಕೆ
5: ಆಗಳಿ, ಅದೇ ಗ್ರೇಟ್। ಮತ್ತೆ ಡಾಕ್ಟ್ರೇಟ್ ಇಟ್ಟೇಟ್ ಮಾಡೋಕೆ ಮತ್ತಲ್ಲ ಆಗಳಿ MA ಮಾಡಿ ಕೆಲ್ಸಕ್ಕೆ ಸೇರಿ ಸಾಕು, ಸೂಪೇ ಸಂಬಳ ಬಂದ್ರ ಕೂಡಲೇ ನಮ್ಗೆ ಅದೊಂಥರ ಹೆಗ್ಗಿ ಸಿಕ್ಕದಂಗೆ, ಯಾಕಂದ್ರೆ ನಾವೇನು ಬಹಳ ಹೇರಾಳ ದುಡ್ಡಿನ ಮನೆ ತಂದಿಂದ ಬಂದರಲ್ಲ, ಹಿಂಗೆ ಸಾಮಾನ್ಯವಾಗಿ ಅಲ್ಲಿ ಅಕ್ಕ ಹೊದ್ಕೊ ಬಾವ ತೊಟ್ಕೊ ಅಂತ ಹೇಳೋ ರೀತಿಯಂಗೆ ಬಂದರು ನಾವು, ಒಂದೇ ಒಲ್ಲಿ ಭಾವ ಅಕ್ಕನ ಇಬ್ರಿ ಪೂರೈಸ್ಕೊದ ಅಕ್ಕ ಹೊದ್ಕೊ ಭಾವ ತೊಟ್ಕೊ ಅಂತ ಹೇಳಿ ಭಾವನಿಗೆ ಒಂದೇ ಒಲ್ಲಿ ಕೊಟ್ಕೊಂಡು ಭಾವನಂಟ ಹೇಳಿ ಕಳ್ಸುದು ಅಪ್ಪನಿಗೆ, ಅಂದ್ರೆ
4: ಎಷ್ಟು ಲೈಕ್ ಇತ್ತು ಅಕ್ಕ ಹೊದ್ಕೊ ಭಾವ ತೊಟ್ಕೊ
5: ಅಂದ್ರೆ ಅಕ್ಕನಿಗೂ ಆ ಭಾವನಿಗೆ ಇಬ್ರಿಗೂ ಚಳಿ ಹಬ್ಕಾಗ ಒಂದೊಲ್ಲಿ ಅಕ್ಕ ಒಂದ್ ಲಾಯ್ಕಡೆ ಹೊದ್ಕೊಳ್ಳಿ ಭಾವ ನಿಮ್ಗೆ ಚಳಿಯಾರೆ ಅಕ್ಕನ ತೊಟ್ಕೊಳ್ಳಿ ಹಾಗೆ ವ್ಯವಸ್ಥೆ ಅಂದ್ರೆ ನಮ್ಮಲ್ಲಿ ಚಿಪ್ಪುಡು ಕಿತ್ತರೆ ಕರ್ಲ್ ಹೇರತ್ತಂದ ಹೇಳಿ ಒಂದು ಗಾದಿ ಇತ್ತು,
4: ಹಾಗಂದ್ರೆ
5: ಚಿಪ್ಪುಡು ಕಿತ್ತರೆ ಕರ್ಲ್ ಹೇರತ್ತಂದ್ರೆ ಕೋಳಿ ಹಂಗೆ ಮಾಸ ಗೀಸೆ ಅಂತ ಇರ್ತಿಲ್ಲ ಮೇಡಮ್, ಅದ್ರಾಗೆ ಒಂದು ಚಿಪ್ಪುಡು ತೆಗೆದ್ರೆ ಮತ್ತೆ ಕರ್ಲೇ ಬಾಬು ಮತ್ತೆ ಅಂತ ಇಲ್ಲ, ಈ ಕೋಳಿ ಬಹಳ ಸಣ್ಣ ಕೋಳಿ ಎಲ್ಲ ಇದ್ರೆ
4: ಒಂದ್ಕಟ್ಟಿ
5: ಕೋಳಿ ಇದ್ರೆ ಹಾಗೆ, ಈಗ ನಮ್ಮಲ್ಲಿ ವ್ಯಾಪಾರ ಎಂತ ಕೇಂದ್ರೆ ದುಡ್ಡು ನಮ್ಮಲ್ಲಿ ಭಾರಿ ಕಡಿಮೆ, ಒಂದೊಂದು ಇನ್ನೊಂದು 100 ಮುಡಿ ಭತ್ತ ಮನೆಗೆ ಬೆಳೀತ್ರೆ ಅದ್ರಂಗೆ ಎಲ್ಲ ಕೊಳಕೆ ಚೆಂಡಿಯಿಂದ ಹಿಡಿದು ಕೇಳಗದಿಂದ ಎಲ್ಲ ಅದ್ರಂಗೆ ಆಯ್ಕೆ, ಶಾಲೆಗೆ ಮಕ್ಕಳ ಶಾಲೆಗೆ ಹೋಗೋದು, ಅಪ್ಪನಿಗೆ ಹಂಗೆ ಅಮ್ಮನಿಗೆ ಹಂಗೆ ಎಲ್ಲ ಪತಿಗೆ ಅದು ಆ ದುಡ್ಡು ಎಲ್ಲಿಗೂ ಸಾಕತ್ತಿಲ್ಲ, ಹಾಗೆ ನಮ್ಗೊಂದು BMA ಮಾಡ್ಕೊಂಡು ಬಂದ್ರೆ ಕೂಡ ಒಂದು ಕೆಲಸ ಸಿಕ್ಕರೆ
4: BA
5: ಆಗ್ದೇವ್ರೆ ಅಂತ ಹೇಳಿ ಅಲ್ಲಿಗೆ ನಮ್ದು ಓದುದಲ್ಲ ಓದುದು ಓದುದು ನಾವು ಶುರು ಮಾಡ್ತೀವಿ, PhD ಅಲ್ಲಿ ಇನ್ನು ಯಾರು ಮಾಡ್ತಾರೆ ಮತ್ತೆ ಅದಕ್ಕೆ ಬೇರೆ ಕೋಲಕ್ಕೆ ಹೋಯ್ಕಂದೇಳಿ ಹೇಳಿ ನಾವು ಅದನ್ನು ಕೈದ್ ಮಾಡುತ್ತೆ, ಆಮೇಲೆ ನಂಗೊಂದು ಹಂಪಿ ಯೂನಿವರ್ಸಿಟಿಲಿ ಆಗಿ 3/4 PhD ಆದ ಮೇಲೆ ಕಡಿ PhD ಆದ ಮೇಲೆ ಕಡಿ ಬ್ಯಾಡ್ ಅಂತ ಅನಿಸ್ತು, ಮತ್ತೆ ಕಡಿ PhD ಮಾಡ್ಕೊಂಡು ಬಂದರದ ಕಂಡ್ರ ಮೇಲೆ ಇನ್ನು ನಾ ಬ್ಯಾಡದೇ ಬ್ಯಾಡ ಅಂತ ಅನಿಸ್ತು,
4: ಯಾಕೆ
5: ಯಾಕಂದ್ರೆ PhD ಅಂದ್ರೆ ಒಂದು ಅದಕ್ಕೊಂದು ಗೌರವದ ಸ್ಥಿತಿಯೇ ಹೋಗ್ಬಿಡುತ್ತೆ ಮೇಡಮ್, ಯಾಕಂದ್ರೆ ನೀವು ಅದು ನಾನು ಹೇಳ್ರಿ ತಪ್ಪತ್ತೆ, ನಾ PhD ಮಾಡಿದೆ ಪತಿ ಮಾಡ್ರ ಮಾಡ್ದ್ರ ಬಗ್ಗೆ ಹೇಳ್ರೆ, ಈಗ PhD ಮಾಡೋದನ್ನ ಇಂಟರ್ವ್ಯೂ ಮಾಡಿದಿ ನೀವು ನಂಬ್ತೀರಿ ಇಲ್ಲಿ ನನ್ನ ಹೆಸರು ಬರೀ ಮಗ ಅಂತ ಹೇಳಿದ ಕೂಡ ಬಾಲಕೃಷ್ಣ ಏ ಮರೇ ನಂಗೆ ಇಷ್ಟರಿಗೆ ಯಾರು ಬಾಲ ಮಾಡ್ದಿಲ್ಲ, ನೀನ್ ನನ್ನ ಹೆಸರಿ ಬಾಲವೂ ಮಾಡಿಬಿಟ್ಟೆ ಅಲ್ಲ ಮಾರೇ, ಅವ PhD ಮಾಡಿ MA PhD ಮಾಡಿ ಕನ್ನಡ ಪ್ರೊಫೆಸರ್ ಆಗಿ ಬಂದವನಿಗೆ ಬಾಲಕೃಷ್ಣನ್ಗೆ ಬಾಲ ಬೇಕೋ ಬೇಡೋ ಅಂತೇಳಿ ಗೊತ್ತಿಲ್ಲದವರಿಗೆಲ್ಲ PhD ಮಾಡ್ಕೊಂಡು ಬತ್ತರಿ ಅಂದ್ರೆ ಆ PhD ಏನ್ ಗೌರವ ಇದೆ ಹೇಳಿ, ಆದ್ರೆ PhD ಗೌರವ ಇಲ್ಲ ಅಂತ ನಾನು ಖಂಡಿತ ಹೇಳೋದಿಲ್ಲ, ಒಂದೊಂದು PhD ಮಾಡೋದಕ್ಕೆ ನಮ್ಮ ಹಿಂದೆಲ್ಲ ಅದು ನಮ್ಮ ವಿವೇಕಗಳ ಕೈ ಕೆಳಗಡೆ PhD ಮಾಡೋದು, ಶಿವರಂಪಡಿ ಕಳೆದ್ರಗಡೆ PhD ಮಾಡೋದು, ನಿಜವಾಗಿಯೂ ಅವ್ರು ಪಾಠ ಕೇಳೋದು ಒಂದು ಸ್ವರ್ಗ ಸುಖ, ಅಷ್ಟು ಚಂದ ಪಾಠ ಮಾಡ್ತಿದ್ರು, ನೀವು ಕೇಳ್ದಂಗೆ ರಿಪೆಂಟ್ ಆಗಿಲ್ಲ ಕೇಳಿ ರಿಪೆಂಟ್ ಅದು ಎಷ್ಟು ಸರಿ ರಿಪೆಂಟ್ ಆಯ್ತು, ನನ್ನ ಸುಮ್ಮನೆ ಅವರು ಕೆಲವರು ಡಾಕ್ಟರ್ ಬಾಲಕೃಷ್ಣ ಶೆಟ್ಟಿ ಅಂದೇಳಿ ಹಾಕು, ನಾನು ಅವ್ರು ಹಾಕ್ಬೇಡಿ ಅಂದ್ರೆ ಇಷ್ಟು ಸರಿ ಹೇಳ್ರು ಸಹಿತ ಅವ್ರು ಕೇಂತಿಲ್ಲ, ಅವ್ರು ಡಾಕ್ಟ್ರೇ ಅಂತ ತಿಳ್ಕೊಂಡಿರು, ಕಡಿಕ್ ನಾನು ಆಯ್ತು ಅವ್ರವ್ರು ಒಂದು ಡಾಕ್ಟರ್ ಕೊಡುದ ನಾನು ಯಾಕೆ ತಕಂಕಾಗಂದೇಳಿ ನಾನು ಸಹಿತ ಸುಮ್ಮನೆ ಇಕ್ಕಂಡಿ ಒಂದ್ ಎರಡು ಕಡೆ, ಆದ್ರಿಂದ ಹಿಂಗೆ ಹಿಂಗೆ ಇತ್ತೇ ನಂಗೆ ಅಂತ ದೊಡ್ಡ ರಿಗ್ರೆಟ್ ಏನಿಲ್ಲ ರಿಪೆಂಟ್ ಏನಿಲ್ಲ, ನಂಗೆ ಅದರಿಂದ ಯಾವುದು ಸಹಿತ ಆರ್ಥಿಕವಾದಂತ ಲಾಸ್ ಏನು ಆಗ್ಲಿಲ್ಲ, ನನ್ಗೆ ನನ್ಗೆ ಆ ಗೌರವ ಛಂದಸ್ಸು ವ್ಯಾಕರಣ ಇದ್ರಂಗೆಲ್ಲ ನಾನು ತುಂಬಾ ನನ್ನನ್ನು ಕರೀತ್ರೆ, ನಾನು ಒಳ್ಳೆ PhD ಅದಕ್ಕೆ ಎಲ್ರಿಗೂ ಸಹಿತ ಸರಿ ಮಿಗಿಲಾಗಿ ಅಲ್ಲಿದ್ದು ಸಮಸಮ ಇದ್ದೇ ಹೇಳುವಂತ ಒಂದು ಆತ್ಮವಿಶ್ವಾಸ ಇತ್ತು.
4: ಅದಂತೂ ನಂಗೆ ಖಂಡಿತ ಗೊತ್ತಿತ್ತು ಸರ್, ನಿಮ್ಮ ಮಾತಲ್ಲೇ ಅದು ಗೊತ್ತಾತ ನಿಮ್ಮ ಪಾಂಡಿತ್ಯ ಎಷ್ಟು ಅಂತ ಹೇಳಿ. ನನಗೀಗ ಜಸ್ಟ್ ಹೆಸರು ಹೇಳೋತಿಗೆ ಬಾಲಕೃಷ್ಣ ಶೆಟ್ಟಿ ಎಂಬತ್ತಿಗೆ ಬಾಲಕ್ ಅವ್ರು ಯಾರೋ ಬಾಲ್ವೇ ಹಾಕಿರಂಬ್ರ, ನಂದದಲ್ಲ ಡಾ ಏನಾರು ಇತ್ತ ಅದಕ್ಕಿಂತ ಮುಂಚೆ ಅಂತ ಹೇಳ್ಕೊಂಡು.
5: ನಿಮ್ಮ ಅನುಮಾನ ಕೇಳಿದ್ರು ಸಮಾನ, ಕೆಲವು ಸರಿ ಕೆಲವು ಇದಕ್ಕೂ ಹಾಕಿದ್ರೆ ಕಡೆ ನೀವು ಹಾಕ್ಬೇಡಿ ಮಾರ್ರೆ ಅಂತ ಹೇಳಿ, ಕಡೆ ಬಾಲಕೃಷ್ಣ ಶೆಟ್ಟಿ ಕಟೀಲ್ ಅಂತೇಳಿ ಹಾಕೋ ಶುರು ಮಾಡ್ರೆ, ಬಾಲಕೃಷ್ಣ ಶೆಟ್ಟಿ ಮಳ್ಳೊಳ್ಳಿ ಹಾಕೋ ಶುರು ಮಾಡ್ರೆ, ಹಿಂಗೆ ಒಂಥರ ನನ್ನ ಹೆಸರಿನಲ್ಲಿ ತುಂಬಾ ಆಟ ಎಲ್ಲ ಆತ ಇತ್ತು. ಏನು ತೊಂದರೆ ಇಲ್ಲ ನನಗೇನದ್ರಿಂದ, ಏನು ತೊಂದರೆ ಇಲ್ಲ.
4: ನೀವು ಆಕ್ಚುಲಿ ಎಲ್ಲಿ ಅಲ್ಲ ಸರ್?
5: ನಾನು ಇಲ್ಲಿಂದ ಒಂದು ಈ ಒಂದು 15-16 ಕಿಲೋಮೀಟರ್ ಆಚೆ ಬಿದ್ಕಲ್ಕಟ್ಟೆ ಹುಣಸಬಕ್ಕಿ ಮಳ್ಳೊಳ್ಳಿ ಅಂತ ಗೊತ್ತಿತ್ತಲ್ಲ, ನಾನು ಹುಟ್ಟಿದ್ದು ಮಳ್ಳೊಳ್ಳಿಗೆ, ನಾವು ಬೆಳೆದು ಮಳ್ಳೊಳ್ಳಿಗೆ. ನಮ್ಮ ಅಪ್ಪನ ಕೃಷಿ, ನಾವು 8 ಮಂದಿ ಮಕ್ಕಳು.
4: 8 ಮಂದಿ ಮಕ್ಕಳು
5: ಅಂತ ಹೇಳಿದ್ರೆ ಆಗಳಿಕಲ್ಲ ದೇವರೇ ನಿಲ್ಸ್ ಮೇಡಮ್, ಅದು ಮನುಷ್ಯರ ಕೈಲಿ ಇರಲಿಲ್ಲ ಆಗಳಿಕ್ಕೆ.
4: ಎಂತ ಮಕ್ಕಳ
5: ಮಕ್ಕಳು ಹಾಕುದು, ನಾನು 8ನೇವನಾದ್ರಿಂದ ನನಗೆ ನನ್ನ ಅಮ್ಮ ಬಾಲಕೃಷ್ಣ ಅಂತ ಹೇಳಿ ಹೆಸರಿಟ್ರು.
4: ನೀವು ಕಿರಿ ಕೊಯ್ಡ?
5: ಕಿರಿ ಕೊಯ್ಡ ನಾನು.
4: ಓಕೆ, ಸೊ ಹಾಗಾಗಿ
5: ಅಮ್ಮ ನಾ ಕಲುಕ ಅಷ್ಟು ಗಟ್ಟಿಗಲ್ಲ. ಆಗಳಿಕೆ ಶಾಲೆಗೆ ಹೋಗ್ದ್ರೆ ಮಕ್ಕಳು ಒಟ್ಟಿಗೆ ಆಡೋದು, ಹೆಸರಿನ ಕೈ ತಿಂದು ಕಾಯಿ ಕೈ ತಿಂದ್ರೆ ಇದಂಗೆ ನಮ್ಮ ಕಾಲ ಕಳೆದು ಹೋಯ್ತು. ಅಮ್ಮ ಬೈದು, ನನ್ನ ಅಣದಿಕ್ಕಳಲ್ಲಿ ಇಂಜಿನಿಯರಿಂಗ್ ಡಾಕ್ಟರ್ ಲೈ ಒಳ್ಳೊಳ್ಳೆ ಹುದ್ದೆಂಗೆ ಇದ್ದೀರಿ ಆಗಳಿಕ್ಕೆ, ಏ ಮಗನೇ ನಿನ್ ಎಂತ ಮಾಡೋ ಕೈದ್ರ ಕನಿಗೊಂದು ಮಾಸ್ಟರು ಆಗ ಮರ ಅಂತ ಅಮ್ಮ ಬೈದ್ ನಂಗೆ. ಅವಳು ದೇಶದಿಂದ ಅವಳು ಬೈಗಳೇ ನನಗೂ ವರ ಆಗಿ ನಾನು ಮಾಸ್ಟರ್ ಆದೆ. ನಮ್ಮೂರಂಗೆ ದೊಡ್ಡ ಸಾಹಿತ್ಯ ಸಮ್ಮೇಳನಕ್ಕೆ ನನ್ನ ಸಮ್ಮೇಳನಾಧ್ಯಕ್ಷ ಮಾಡ್ರೆ ಎಲ್ಲ ನಾನು ಹೇಳಿದೆ, ನನ್ನ ಅಮ್ಮಿದ್ದೀರ ನಾನು ಮಾಸ್ಟರ್ನ ಎಲ್ಲ ಮಕ್ಕಳನ್ನು ಮಾಸ್ಟರ್ ಮಾಡ್ತಿದ್ರೇನು ಅಂತೇಳಿ, ಅಂದ್ರೆ ಮಾಸ್ಟರ್ ಕಡಿಮೆ ಅಲ್ಲ ಅನ್ನೋದಕ್ಕೆ ನಾನು ಹೇಳದು ಈ ಮಾತು.
4: ಅಲ್ಲ ನಿಮ್ಗೆ ಕಾಣಿ, ಈಗ 2 ಮಕ್ಕಳಿದ್ದೆ, ಕೆಲವರೆಲ್ಲ ನಂಗಿಲ್ಲ ರ್ಯಾಂಕ್ ಸ್ಟೂಡೆಂಟ್ಸ್ ಅಲ್ಲ ಬತ್ರ ಸ್ಟುಡಿಯೋಗೆ, ನಾ ರ್ಯಾಂಕ್ ಸ್ಟೂಡೆಂಟ್ ಕಾಮ್ದಲ್ಲ, ಅವ್ರ ತಮ್ಮ ಎಲ್ಲ ಇರ್ತಾರಲ್ಲ ಅವನು ಕಾಮ್ದ, ಆ ಮಕ್ಕಳಿಗೆ ಎಷ್ಟು ಪ್ರೆಷರ್ ಆಪು ಅಂತ. ಈಗ ಅಣ್ಣ ಇಷ್ಟು 99% ತೆಗ್ದಿದ್ದ, ಇವ ಅಟ್ಲೀಸ್ಟ್ 1% ಅವ್ರು ಜಾಸ್ತಿ ತೆಗಿಕಲ್ಲ, ಅದೊಂದು ಇರುತ್ತಲ್ಲ ಪ್ರೆಷರ್, ಇವಕ್ಕೆ ಎಷ್ಟು ಪ್ರೆಷರ್ ಆಪು ಈ ಸಣ್ಣವಕ್ಕೆಲ್ಲ ಅಂತ ನಾನು ಅಂದ್ಕೊಂಡು. ನಿಮ್ಗೆ 8-7 ಜನ ನಿಮ್ಗಿಂತ ಮುಂಚೆ ಇದ್ದವ್ರು.
5: ನಮ್ಮ ಅಪ್ಪ ಎಷ್ಟೇ ಕಷ್ಟಂಗ ಅವ್ರು ಮಕ್ಕಳು ಶಾಲಿಗೆ ಒಂದು ಕಳಿಸ್ ಅಂದ್ರೆ ನಾವು ಒಂದು ಮೇಲೆ ಬಿತ್ತು ಒಂದು ಸ್ವಲ್ಪ, ಅವ್ರವ್ರ ಹೊಟ್ಟೆ ವರ್ಕೊಂಡು ಒಳ್ಳೆ ರೀತಿ ಹೊಟ್ಟೆ ವರ್ಕೊಂಡು ವ್ಯವಸ್ಥೆ ಆಯ್ತು. ನಾನು ಕೊನೆ ಒಬ್ಬ ಮಾಸ್ಟರ್ ಅದೇ.
4: ಅಲ್ಲ ಅದು ನಿಮ್ಗೆ ಕಣೆ, ಆಗಿನ ಮಕ್ಕಳೆಲ್ಲ ಏನ್ ಪ್ರೆಷರ್ ತಕ್ಕಂತಿಲ್ಲ, ಅವ ಎಂತಾರ ಇಲ್ಲಿ ನಂಗಡಿಲ್ಲ ನಂಗೆ ಅಂತ ಆತದೆ ಆ ತರ ಆಟಿಟ್ಯೂಡ್
5: ಇಲ್ಲ ನಮ್ಮಲ್ಲಿ. ಏನು ನನ್ ಕಾಂಪಿಟೇಷನ್ ಇಲ್ಲ, ನಮ್ಗೆ 35 ತೆಗೆದ್ರೆ ಪಾಸ್ ಆದ್ರೆ ಗಟ್ಟಿಗ, ಅದು 34-35 ತೆಗೆದ್ರೆ ಹೆಡ್ಡ, ಪಾಸ್ ಆದ್ರೆ ಗಟ್ಟಿಗ ಫೈಲ್ ಆದ್ರೆ ಹೆಡ್ಡ. ನಮ್ಮಲ್ಲಿ ಎರಡೇ ಪಾಸ್ ಫೈಲ್ ಎರಡೇ ಇದ್ದ, ಫಸ್ಟ್ ಕ್ಲಾಸ್ 99% ಅಲ್ಲ, ನಾವು ಕೇಳುದು ಇಲ್ಲ, ನಮ್ಗೆ ಅವ್ರು ಕೊಟ್ಟದ್ದು ಇಲ್ಲ, ನಮ್ ಶಾಲೆಗೆ ಯಾರಿಗೂ ಸಿಕ್ಕುದು ಇಲ್ಲ. ಅದೆಲ್ಲ ಈಗ ಇತ್ತೀಚೆಗೆ ಅದೊಂಥರ ಮಾರ್ಕ್ ಅನ್ನೋದು ಪ್ರಿಸ್ಟೇಜ್ ಆಗಿಬಿಟ್ಟಿತ್ತು, ಅದೇ ದೊಡ್ಡ ಸಮಸ್ಯೆ. ಈಗ ಮಾರ್ಕ್ ಅಷ್ಟು ಪ್ರಿಸ್ಟೇಜ್ ಆಗ, ಈ ಸರಸ್ವತಿ ಕ್ಯಾಲೆಂಡರ್ ನೀವು ಕಂಡ್ರೆ ಮೇಡಮ್, ಅವಳಿಗೆ ಆ ದೇವರಿಗೆ 4 ಕೈ, 4 ಕೈ ಹೆಂಗೆ ನೀವು ಸಮ ಕಂಡ್ರೆ ಗೊತ್ತಾಗ್ತಲ್ಲೇ, 2 ಕೈ ಹೆಂಗೆ ಅವಳು ವೀಣೆ ಬಾರಿಸ್ತಾಳೆ, ಮೇಲೊಂದು ಕೈ ಕೆಳ ಕೈ ವೀಣೆ ಬಾರಿಸ್ತಾಳೆ, ಇನ್ನೊಂದು ಕೈ ಜಪಮಾಲೆ ಹಿಡ್ಕೊಂಡಿದ್ದಾಳೆ, ಮತ್ತೊಂದು ಕೈ ಪುಸ್ತಕ ಹಿಡ್ಕೊಂಡಿದ್ದಾಳೆ. ಅದು ಏನು ಅಪ್ಪ ಬಿತ್ತಿ ಹೇಳ್ಕೊಂಡ್ರೆ 25% ಮಾತ್ರ ಪುಸ್ತಕ ಓದ್ರೆ ಸಾಕು, ಉಳಿದ್ದೆಲ್ಲ ಈ ಕಾಣಿ ನಿಮ್ ಕಾಣಿ ರೇಡಿಯೋ ಆಕಾಶವಾಣಿ ಯಕ್ಷಗಾನ ಇದೆಲ್ಲ ಕಲಿಕಂದ ಹೇಳಿ ವೀಣೆ ಹಿಡ್ಕೊಂಡಿದ್ದಾಳೆ. ಇನ್ನೊಂದು 25 ಎಡದ್ರೆ ಆಧ್ಯಾತ್ಮ ಮತ್ತೊಂದೇನೋ ಪರಲೋಕ ಅದು ಇದು ಇದ್ರೆ ತಿಳ್ಕೊಂಬ್ದು ಅಷ್ಟೇ, ಅದೆಲ್ಲ ದೊಡ್ಡ ಸಂಗತಿ. ಆ ಕ್ಯಾಲೆಂಡರ್ ಹಂಗೆ ದೇವಿ ಚಿತ್ರ ಮಾಡೋದು ಯಾರೋ ರಾಜ ರವಿವರ್ಮ ಮಾಡೋದು ಏನೋ ಯಾರಂದ್ ಗೊತ್ತಿಲ್ಲ, ನಂಗೆ ಯಾರು
4: ರವಿವರ್ಮ
5: ನಾವು ಹೇಳದ್ ಕೇಳದ್ ದೇವ ದೇವಿಯ ಚಿತ್ರದಲ್ಲೇ ಇತ್ತದ.
4: ಕಾಣಿ ಎಷ್ಟು ಲೈಕ್ ಎಕ್ಸ್ಪ್ಲೇನ್ ಮಾಡ್ರಿ ಸರ್ ಇದನ್ನ.
5: ನಮ್ಗೆ ಅಂದ್ರೆ ನಮ್ಮ ಮಾರ್ಕ್ ಪ್ರಿಸ್ಟೇಜ್ ಅಂತಂದ್ರೆ, ಈಗ ಕಾಣಿ ನೀವು ನಾನು ಬೇಜಾರು ಮಾಡ್ಕೊಂಡ್ಬಿಡಿ, ನಾ ಹೇಳ ತಪ್ಪಂತ ತಿಳ್ಕೊಂಡ್ಬೇಡಿ,
4: ಹೇಳಿ ಸರ್.
5: ನಾವು ನೆರ್ಮರಿನ ಕಾಮ್ದು ಎರಡೇ ವಿಷಯಕ್ಕೆ, ಒಂದು ನಮ್ಮ ಮನೆ ಕರೆಂಟ್ ಹೊರ್ಕೊಳ್ಳಿ, ಇನ್ನೊಂದು ನಮ್ಮ ಮನೆಗೆ ಮಾರ್ಕ್ಸ್ ಕಾರ್ಡ್ ಮಕ್ಕಳು ತಂದ್ರೆ
4: ಕರೆಕ್ಟ್.
5: ಯಾಕೆ ಗೊತ್ತಾ? ಕರೆಂಟ್ ಹೊರ್ಕೊಳ್ಳಿ ಆಚೆ ನೀಕು, ಅವ್ರ ಮನೆ ಕರೆಂಟ್ ಇತ್ತು ನಮ್ಮ ಮನೆ ಕರೆಂಟ್ ಇಲ್ಲ ಅಂದ್ರೆ ಇವ್ರಿ ನಮ್ಮ ಮನೆಗೆ ಗಡ್ಬಿಡಿಯ ಲೆಕ್ಕಾಚಾರ ಇಲ್ಲ, ಅವ್ರ ಮನೆಗೆ ಇಲ್ಲ ನಮ್ಮ ಮನೆಗೆ ಇಲ್ಲ, ಎಲ್ಲೂ ಇಲ್ಲ ಅವ್ರ ಮನೆ ಐತೆ ಅಂತೇಳಿ ಗಂಡ ಸುಮ್ಮನೆ ಕುಕ್ಕಳ್ಳಕ್ಕೆ, ಅವ್ರ ಮನೆಗೆ ಇದ್ದಿಲ್ಲಿದ್ರೆ ಆ ಗಂಡನ ಎಲ್ಲಿಗಾರು ಬಿರಿಸಿ ಅವಳಿಗೆ ಕಾಣಿ ನನ್ನ ಕಾಣಿ ಅಂತ. ಆತ್ ಮನೆಗೆ ಒಂದು ಮಾರ್ಕ್ಸ್ ಕಾರ್ಡ್ ಬಂದ್ರೆ ಎಷ್ಟು ಬಂತು ಜಲ್ ಜಕ್ಕನ ಮಗನಿಗೆ, ಎಷ್ಟು ಬಂತು ಸಾವಿತ್ರಿ ಮಗನಿಗೆ ಅಂದೇಳಿ ಕೇಳಿ ಕಂಪೇರ್ ಮಾಡ್ತೇವಲ್ಲ ಮೇಡಮ್. ಅದು ನನ್ನ ಮಕ್ಕಳನ್ನ ಈಗ ಅರ್ಧಂಶ ಮಕ್ಕಳನ್ನ ನಾವು ಸರಿ, ಈ ಸ್ಪಂಜಿಗೆ ನೀವೊಂದು ಕೊಡಪನ ನೀರು ಹಾಕ್ರು ಸ್ಪಂಜ್ ಎಷ್ಟು ಹೀರ್ಕೊಂಬ್ದು ಅಷ್ಟೇ ಹೀರ್ಕೊಂಬ್ದು,
4: ಕರೆಕ್ಟ್,
5: ಅದಕ್ಕಿಂತ ಜಾಸ್ತಿ ನೀರು ಹೀರ್ಕಂತಿಲ್ಲ. ಅದನ್ನ ನಮ್ಮ ಮಕ್ಕಳು ಬೆಳೆಸೋ ಕ್ರಮದಲ್ಲೇ ಬೆಳೆಸಲ್ಲೇ ನಾವಲ್ಲ, ಹಾಂಗಲ್ಲ ಮೇಡಮ್, ನಾವು ಬೆಳೆಸೋದಲ್ಲ, ನಾವು ಬೆಳದ್ ನಮ್ಮನ್ನ ಯಾರು
4: ಬೆಳೆಸಲ್ಲ,
5: ಆರ್ಗ್ಯಾನಿಕ್ ಫುಲ್. ಈಗಳು ನಾವು ಇಷ್ಟೆಲ್ಲ ಸಂಬಳ ತಿಂದಿತ್ತು, ಕಾರ್ ಬೋರಂಗೆಲ್ಲ ತಿರುಗತ್ತ ಎಲ್ಲ, ಇವತ್ತು ನೀವು ನನ್ನ ಹೆರಕ್ ಕಳಿಸ್ರೆ, ಈಗ ನೀವು ಕುಂದಾಪುರ ಬಸ್ ಸ್ಟ್ಯಾಂಡ್ ನನ್ನ ಕಳಿಸ್ರೆ, ನಾನು ಏನಾರು ಮಾಡಿ ಹೊಟ್ಟಿ ಹೊರಗತ್ತೆ ಎಂಬ ಧೈರ್ಯ ಇತ್ತು. ಈಗ ನನಗೆ 2 ಮಕ್ಕಳು, ಅವರು ಡಬಲ್ ಗ್ರಾಜುಯೇಟ್ ಆಗಿರು, ಅವರು ಫಾರಿನರ್ಲಿ ಇದ್ರು, ನನ್ನ ಮಗನ ಹತ್ರ ಹೋಗ್ಕೊಂಡು ಸಮಾವಯಕ ಬಿಸಿಲು ನಿಂತ್ಕೊಂಡು ಹೇಳ್ರೆ ಅವ್ನಿಗೆ 1/2 ಗಂಟೆ ನಿಂತ್ಕೊಂಬಾತೆ.
4: ಕರೆಕ್ಟ್.
5: ಈಗ ನಾವು ಮಕ್ಕಳು, ನಮ್ಮ ಅಪ್ಪ ಅಮ್ಮ ಗನ ಮಕ್ಕಳ ಸಾಕದ್ದ, ನಾವು ಗನ ಮಕ್ಕಳನ್ನು ಸಾಕದ್ದು ಅಂದೇಳಿ ಈಗ ನನ್ನ ಕ್ವಶನ್ ಮಾರ್ಕ್ ಬರ್ತೈತಿ.
4: ನಿಮ್ದಾದ್ರೂ ಸ್ವಲ್ಪ ಗನ ಇಪ್ಪು, ನಮ್ದಲ್ಲ ಇನ್ನೆಷ್ಟು ಗನ ಅಂತ ಗೊತ್ತಿಲ್ಲ.
5: ಎಲ್ಲ ಈ ಗನ ಮಕ್ಕಳೆಲ್ಲ ಉಟ್ಕಂತಿರೋದೇನ್ ತೊಂದ್ರೆ ಇಲ್ಲ.
4: ಅಲ್ಲ
5: ಕಾಲಕ್ಕೆ ಸರಿಯಾಗಿ ಆತು ಬಿಡಿ.
4: ಆದ್ರೆ ಆ ಲೈಫ್ ಸ್ಕಿಲ್ಸ್ ಅಂತ ಹೇಳ್ತಾರಲ್ಲ ಸರ್, ಬದುಕು ಕಲುವುದು ಅಂತ ಹೇಳ್ತಾರೆ, ಅದು ನಂಗೆ ಹೆಗ್ಗಳಿಕೆ ಅನ್ಸುದು. ಆ ನಿಮ್ಮ ಜನರೇಷನ್ ಅವರೆಲ್ಲ ಕಲ್ತು ಬಂದದಿತ್ತಲ್ಲ, ನೀವು ಹಾಲಿಗೆ ಹಾಕಿ ನೀರಿಗೆ ಹಾಕಿ ನಾವು ಬದ್ಕೊಂಡ್ ಬಂದದ್ದು.
5: ನಾವು ದರಿ ಮೇಲೆ ಹಾಕೋದು ದರಿ ಮಕ್ಕಳು ಕಣಗಿರೋ.
4: ಎಸ್, ಎಂತ ಮಾತು ಸರ್, ಹಿಂಗಿದೆಲ್ಲ ಸುಮಾರು ಮಾತುಗಳಿದ್ದಾವಲ್ಲ, ಅದಕ್ಕೆ ಎಂತಂತ್ರ ನಮ್ಮ ಕುಂದಾಪುರದ ನೀವು ಒಂದೊಂದಿಗೆ ಹೇಳ್ತಾ ಬಂದ್ರೆ.
5: ಮಾತು ನಾವು ಪುಷ್ಟಿ ಕೊಟ್ಕೊಂಡ್ಕೊಂಡು ಮತ್ತೆ ಉದಾಹರಣೆ ಕೊಟ್ಟೇ ಮಾತಾಡೋದು ನಾವು. ನಾವು ನೇರ ಮಾತಾಡೋದಿಲ್ಲ. ಈಗ ಹೆಣ್ಣೆ ಹಂಗಿತ್ತಕೇಂದ್ರೆ ಹೆಣ್ಣಿಗೆ ಒಂದು ಉದಾಹರಣೆ ಕೊಟ್ಟೆ ಮಾಡುದು. ಹೆಣ್ಣೆ ಅಂದ್ರೆ ಮಾರ್ರೆ ಕಪ್ಪು, ಒಂದು ಉದಾಹರಣೆ ಕೊಟ್ಟೆ ಮಾತಾಡೋದು.
4: ಮುಸಿತೂರ್
5: ಮುಸಿತೂರ್ ಮಿನ್ಕ ಕೈ ತೊಳೆದ ಮೈ ಮುಟ್ಟಿ ಕೈ ತೊಳಿಕ್ ಬರ ಹಿಂಗಂದ್ರೆ ಆ ಹೆಣ್ಣಿನ ಹೇಳಿದ್ರ ಕೂಡಲೇ ಆ ಹೆಣ್ಣು ಇಡೀ ಚಿತ್ರಣವನ್ನು ನಾವು ಒಂಥರ ಈ ರೀತಿ ಕುಂದಾಪುರ ಕನ್ನಡದಲ್ಲಿ ಮಾತ್ರ ಫೆಸಿಲಿಟೀಸ್ ಇರೋದು. ಬಹಳ ಚೆನ್ನಾಗಿದೆ ಇದ್ರಲ್ಲಿ. ನೀವು ಉದಾಹರಣೆ ಕೊಟ್ಟು, ಉದಾಹರಣೆ ಇಲ್ಲದೆ ನಾವು ಮಾತಾಡೋದಿಲ್ಲ.
4: ಅದು ನೀವು ಉಪಮೇಯ ಅಂತ ಉಪಮೇಯ ಅಂತ ನಿಮ್ ಕನ್ನಡ
5: ಉಪಮೇಯ ಉಪಮಾನ ಉಪಮೇಯ ಅದೆಲ್ಲ ಈಗ ಅದೆಲ್ಲ ದೊಡ್ಡ ಉಪಮೇಯ ಎಲ್ಲ ಉಪಮೇಯ ಎಲ್ಲ ಉಪಮೇಯ ಇತ್ತಲ್ಲ ಅದಕ್ಕೊಂದು ಉಪಮಾನ ಬೇಕೇ ಬೇಕು. ಉಪಮಾನ ಇಲ್ಲದೆ ಇದ್ರೆ ಮಾತಾಡೋಕೆ ಆಗ್ತಿಲ್ಲ. ಈಗ ಸೀತೆ ಹೆಂಗಿದ್ದಳು ಕೇಳಿದ್ರೆ ಸೀತೆನ ಕವಿ ಮತ್ತೊಂದು ಯಾರೋ ಹೆಣ್ಣಿಗೆ ಹೋಲಿಸಿ ಮಾತಾಡ್ಕತ್ತಿ. ಈಗ ಆಕಾಶ ಹೆಂಗಿತ್ಕೊಂಡು ಆ ಕಡೆ ಆಯ್ದಿರ ಗಗನಂ ಗಗನಕ್ಕೆ ಪೋಲಿಕ್ಕೆ ಸಾಗರಂ ಸಾಗರಕ್ಕೆ ಪೋಲಿಕ್ಕೆ ಅಂತ ಯಾರು ಅದನ್ನು ಹೇಳಿ ಅಲ್ಲಿ ಮುಗಿಸುವಂಥ ವ್ಯವಸ್ಥೆ ಆದರೂ ಆಗ್ಬೇಕು. ಹೋಲಿಕೆ ಇಲ್ಲದೆ ಮಾತಾಡದೇ ಇರ್ಲಿಕ್ಕೆ ಆಗೋದಿಲ್ಲ. ಹಾಗೆ ನಾವು ಬೆಳೆದದ್ದು ಹಾಗೆ ನಮ್ದು ನಮ್ಮ ಬೆಳೆದ ಕ್ರಮವೇ ನಮಗೆ ಅಂತಾರೆ ನಮ್ಮ ಖುಷಿ ಕೊಡೋದು. ಇವತ್ತು ಕಾಣಿ ನಾವು ಎಂಜಾಯ್ ಮಾಡ್ತಾ ಇತ್ತೀಗ ಆ ಲೈಫನ್ನು. ಈಗ ನಾವು ನಮ್ಮ ಅಮ್ಮ ಸಣ್ಣದಿಪ್ಪತ್ತಿ ನಮ್ಮ ಬಾಯಿಗೆ ಯಾವುದು ರುಚಿ ಕೊಟ್ಟಿದ್ದಾಳೋ ಆ ರುಚಿ ಇವತ್ತು ನಮ್ಗಿತ್ತು. ಅಮ್ಮ ಮಾಡಿದ ಹಾಕದಂಗೆ ಯಾವುದೊಂದು ನಮ್ಮ ಪದಾರ್ಥ ಆಗಲಿ, ಅಮ್ಮ ಮಾಡಿದ ಹಾಕದಂತ ಒಂದು ಪರ್ಮಾನ ಆಗಲಿ, ಒಂಥರ ಗೊಡ್ಡಿಟ್ಟಾಗಲಿ, ಒಂಥರ ಒಂದು ಒಂದು ಬೊಬ್ಬರಿನ ದಾಣಿ ಆಗಲಿ,
4: ಅಥವಾ
5: ಬೊಬ್ಬರಿನ ದಾಣಿ ಅಂದ್ರೆ ಬೊಬ್ಬರಿಗೆ ಒಂದು ದಾಣಿ ಮಾಡಿ ಮಾಡ್ತೇವೆ ಒಂಥರ ಒಂದು ಕಾಯಿ ಉಂಡಿ ಮಾಡೋದು ಅದು. ಕಾಯಿ ಉಂಡಿ ಬೊಬ್ಬರ ದಾಣಿ ಅಂತ ಕರೋದು ಅದಕ್ಕೆ ಮಣ್ಣಿ ಬೊಬ್ಬರ ದಾಣಿ ಬೊಬ್ಬರಿಗೆ ಒಂದು ಇದು ಮಾಡೋದು ತಿಮ್ಮಕ್ಕೆ ಆಗಳಿಕಲ್ಲ ಅಂತ ಗೊತ್ತಾ. ನಮ್ಗಲ್ಲಿ ಆಗಳಿಕಲ್ಲ ನಾವು ಆಪಲ್ ಹಣ್ಣು ತಿಂದದ್ದೇ ಇಲ್ಲ. ನಾವು ಆಪಲ್ ಹಣ್ಣು ನಮ್ದದು ಯಾಕಂದ್ರೆ ನಮ್ಮ ತಿಂದು ಯಾವ್ದು ಕೇಳಿದ್ರೆ ನಾವು ಹೆಲ್ಸಿರಣ್ಣು ಮಾವಿನ ಹಣ್ಣು ಚಿಕ್ಕೊಂಡು ನಮ್ಗೆ ಕೈ ಹಾಕಿಕೊಳ್ಳೆ ಸಿಕ್ಕತ್ತೆ. ಅದಿವತ್ತು ತಿಂದಷ್ಟು ರುಚಿ ನಮ್ಗೀಗ ನೀವು ಆರ್ಟಿಫಿಷಿಯಲ್ ಆಗಿ ತಂದು ಆ ಹಣ್ಣು ನಮ್ಗೆ ಅದು ರುಚಿ ಆಗ್ತಿಲ್ಲ. ಅದಕ್ಕೆ ಕುಂದಾಪುರ ಕನ್ನಡದಲ್ಲಿ ನಾವಲ್ಲಿ ಒಂದು ಹಳ್ಳಿ ಹೆಂಗ್ ಬೆಳೆದವರಿಗೆ ಇದೊಂದು ಲಾಭ. ಇನ್ನೊಂದು ನಷ್ಟ ಏನ್ ಗೊತ್ತಾ, ಈಗ ನಾವು ಬಹಳ ಸಿಕ್ಕ ಬಿದ್ದೀಗ
4: ಯಾಕೆ
5: ಕಣಿ ನಮ್ಗೆ ಅಪ್ಪ ಆಗಳಿಕೆ ಮುಖರಂಗ್ ಬಂದ್ರೆ ಓದ್ ಕಣಿ ಮಕ್ಕಳೇ ಹರ್ಗೋಯ್ನಿ ಒಳಗೋಯ್ನಿ ನೀವು ಒಂದೇ ಜೋರ್ ಮಾಡಿ ಒಳಗ್ ಕಳಿಸ್ತಿದ್ದೀವಿ. ನಾವು ಆಗಳಿ ಒಳಗೆ ಕುಕ್ಕೊಂಡು ಯಾರು ಬಂದು ಕೂಡ ಬೈದು ಅಲ್ಲಿ ಯಾಕಂದ್ರೆ ದೊಡ್ಡವ್ರಲ್ಲ ಮಾತಾಡ್ತಾರೆ ಅಂತ ಕೇಳಿ ನೀ ಕುಕ್ ಬಂದಕ್ಕೆ ಅಂತ. ಹಾಗೆ ಈಚೆ ಬಂದ್ಕೊಂಡು ಈಗ ನಮ್ಗೆ ಕಂಪ್ಯೂಟರ್ ನಾಲೆಜ್ ಕಂಪ್ಯೂಟರ್ ಇದೆಲ್ಲ ಈ ಹೊಸ ಈ ಮೊಬೈಲ್ ಗಿಬಲ್ ನಮ್ಗೆಲ್ಲ ಆಪರೇಟ್ ಮಾಡ್ಕೊಂಡು ಕಾತಿಲ್ಲ. ಅದನ್ನ ನಾವು ಮಕ್ಕಳ ಕೈಲಿ ಹೋಗಿ ಕೇಳಕ್ ಮಕ್ಕಳು ಹೇಳಿ ಕೂಡ ನಿಮ್ಗೆ ಅಂತ ಗೊತ್ತಿಲ್ಲ ಒಳಗೆ ಕುಕ್ಕಣಿ ಅಂತ. ನಾವು ಆಗಳಿಕೂ ಒಳಗೆ ಕುಕ್ಕೊಂಡದ್ದು ಈಗಲೂ ನಮ್ಮ ಗ್ರಾಚಾರಕ್ಕೆ ಒಳಗೆ ಕುಕ್ಕೊಂಡು ಪರಿಸ್ಥಿತಿ ಆಯ್ತು ಬಿಟ್ರೆ ಈಗ ಮಕ್ಕಳು ಒಳಗೆ ಕೂರಿಸ್ದು ಆಗಳಿ ಅಪ್ಪಯ್ಯ ಒಳಗೆ ಕೂರಿಸ್ರು. ಹಾಗಾಗಿ ನಮ್ಗೆ ಹೆಚ್ಚು ಹೆಚ್ಚು ಹೆಚ್ಚು ಎಕ್ಸ್ಪೋಜರ್ ಅಲ್ಲೇನು ಸಿಕ್ಕಿತ್ತದಲ್ಲಿ ಹೇಳೋಕಾತಿಲ್ಲ. ಆದರೆ ನಾವು ಖುಷಿ ಪಟ್ಟಿತ್ತು ಯಾಕಂದ್ರೆ ನಮ್ಗೆ ಹಳತು ಗೊತ್ತಿತ್ತು ಹೊಸ್ತು ಗೊತ್ತಿ. ಈಗ ನಮ್ಮ ಮಕ್ಕಳಿಗೆ ತಗೊಂಡು ಹೋರಿ ಈಗ ಹೋರಿ ಎಷ್ಟು ಜೊತೆ ಇಟ್ಕೊಂಡ್ರೆ ನಮ್ಗೆ ಹೋರಿ ಒಂದು 25 ಜೊತೆ ಹೋರಕ್ನ ಹೋರಿ ನಂಗೆ ಒಂದು ನೇಲ್ ನೋಗ್ ಎಷ್ಟು ಹೆಸರು ಇತ್ತು ಅಂತ ಕೇಳಿ ನಾ ಪೂರ
4: ಹೇಳ್ತೀವಿ.
5: ಈಗ ನೊಗ ಜತ್ಕ ಕರ್ಬಳ್ಳಿ ತುಳ್ಕಿ ಹೂಡ್ ನೇಲ್ ನೇಲ್ ಹೀಸ್ ನೇಲ್ ಹೊಡೆ ನೇಲ್ ಕುದುರಿ ನೇಲ್ ಮೇಳಿ ನೀ ಆಚೀಚಿಗೆ ಎಷ್ಟು ಇನ್ನೂ ಹೇಳ್ತಾ ಹೇಳ್ತಾ ಹೋರ ಸಣ್ಣ 28-30 ಹೆಸರು ಹೇಳೋಕೆ ನಂಗೆ ಗೊತ್ತಿತ್ತು. ಅದು ಒಂದು ಟಿಲ್ಲರ್ ಬಂದು ಪೂರ ನಾಶ ಆಗಿಬಿಡುತ್ತೆ. ಒಂದು ಬೀಸಣಿಗೆ ಎಷ್ಟು ಬೀಸಣಿಗೆ ಇತ್ತು, ಕಡು ಕಲ್ಲಂಗೆ ಗೋಧಿ ಕಲ್ಲು ಅರು ಕಲ್ಲು ಕುಟಣಿ ಕಲ್ಲು ಎಷ್ಟು ಕಲ್ಲಿತ್ತು ಆ ಕಲ್ಲಿತ್ತು ಅದೆಲ್ಲ ನಮ್ಮ ಮಕ್ಕಳಿಗೆ ಎಲ್ಲಿ ಯಾರಿ ನಾವು ಹೇಳಿಕೊಡತ್ತೆ.
4: ನೀವು ಹೋರಿದ ಹೇಳ್ರಲ್ಲ ಹೋರಿದೆ
5: ಹೋರಿ ಹೋರಿಂಗೆ ಹೋರಿಂಗೆ ಮಂಡಿ ಹೋರಿ ಅಂತ ಹೇಳಿ ಇತ್ತು, ಬಟ್ಲಕೋಡು ಹೋರಿ ಅಂತ ಇತ್ತು, ವೈನಿಟ್ ಹೋರಿ ಅಂತ ಹೋರಿಂಗೆ ತುಂಬಾ ಹೋರಿಗಳಿದ್ ಅದನ್ನ ಲಿಸ್ಟ್ ಮಾಡಿ ನಾನು ಕೊಡ್ತಾರೆ. ಈಗ ಪಕ್ಕ ನಂಗೆ ನೆನಪಿಗೆ ಬತ್ತೋ ಇಲ್ಲಿ ಅಷ್ಟು ನಮ್ನಿಗೆ ಹೋರಿ ಇದ್ದು ಅಷ್ಟು ನಮ್ನಿ ಧ್ಯಾನ ಇದ್ದು ಧ್ಯಾನ ಎಲ್ಲ ಒಂದೇ ನಮ್ನಿ ಧ್ಯಾನ ಅಲ್ಲ ಒಂದೊಂದು ದೇನಿಗೆ ಒಂದೊಂದು ಹೆಸರು. ಒಂದೊಂದು ದೇನಿಗೆ ಕೈಲ್ತಿದ್ದಾನ ಬೇರೆ ಮಂಗಳಿದಾನ ಬೇರೆ ಯಾವುದು ಶುಕ್ರವಾರ ಹುಟ್ಟರು ಒಂದು ಬದ್ದಾನ ಹೆಸರು ಅದಕ್ಕೆ ಆ ಮನೆಗೆ ಹೊಟ್ಟೆಂಗೂ ಸಹಿತ ಮನೆ ಹೆಂಗೆ ಪಡಿಸಲ್ಲ ಹೆಂಗೆ ನಮ್ಮಲ್ಲಿ ಏನಂದ್ರೆ ನಮ್ಮ ಸೊಸಿ ಮತ್ತು ಮಕ್ಕಳು ನಮ್ಮ ಪಡಿಸಲ್ಲ ಹೆಂಗೆ ಗಂಡೇ ಅಲ್ಲಿ ನಮ್ಮ ಹೊಟ್ಟೆಗೆ ನಮ್ಮ ಗೌರಿ ಆಯ್ಲಿ ನಮ್ಮ ಶಾರದ ಆಯ್ಲಿ ನಮ್ಮ ಮಂಜಿ ಆಯ್ಲಿ ಅದೆಲ್ಲ ಹೆಣ್ಣೆ ಹಿರ್ಕ ನಾವು ಮೊದಲು ಧ್ಯಾನ ಕರೆಯೋ ಕರ್ಕೊಳ್ಳೆ ಬಾಲ ಕಂಬ ಗಂಡ ಹೆಣ್ಣು ಅಂದೇಳಿ ಹೆಣ್ಣು ಅಂದ್ರೆ ಸಂಭ್ರಮವೇ ಸಂಭ್ರಮ. ಅದೇ ಪಡಿಸಲೇ ನಮ್ಮ ಸೊಸೆ ಆಗಲಿ ನಮ್ಮ ಮಗಳಾಗಲಿ ಏನು ಹಿರ್ಕ
4: ಗಂಡ
5: ಗಂಡೇ ಹಿಡ್ಕ ಯಾಕಂದ್ರೆ ಆಗಲಿ ಕಾಲ ಗಂಡು ಹುಟ್ಟರು ಭಾರಿ ಬಿ ಭಾರಿ ಅದಕ್ಕೆ ಗಂಡು ಹುಟ್ಟಿದರೆ ಊರಿಗೆಲ್ಲ ಊಟ ಹೆಣ್ಣು ಹುಟ್ಟಿದ್ರೆ ಬಾಣಂತಿಗೂ ಕಾಟ ಅಂತ. ಹೆಣ್ಣು ಹುಟ್ಟಿದ್ರೆ ಬಾಣಂತಿಗೂ ಅಯ್ಯೋ ಅಯ್ಯೋ ಎಣ್ಣೆ ಹಡಿತಾ ಕುಮಾರ ಅಂತ ಹೇಳುವಂತದ್ದೇ ನಮ್ಮಲ್ಲೆಲ್ಲ ಸಾಮಾನ್ಯವಾದ ತೀರು. ನೀವೇನು ಪ್ರಶ್ನೆ ಕೇಂದ್ರ ನಾನು ಅದಕ್ಕೆ ಹೇಳ್ತೇವೆ ನೀವೊಂದು ಕೇಂದ್ರ ನಾನೊಂದು ಕೇಂದ್ರ ಅಪ್ಕಾಗಂದು ಹೇಳೋ ಕಾರಣಕ್ಕೆ ನಾನು ಈ ಮಾತನ್ನು ಹೇಳದ್ದೆ.
4: ಅಲ್ಲ ತುಂಬಾ ಖುಷಿ ಆಯ್ತು ನಂಗೆ, ಯಾಕಂದ್ರೆ ನಿಮ್ಮ ಅನುಭವ ಅಲ್ಲ 8 ಜನರಲ್ಲಿ ಕೊನೆಯದು ಕೊಂಗಟ್ಟದ ಮಗು ನೀವು. ಕೊಂಗಟ್ಟ
5: ಪೊಂಗಟ್ಟಲ್ಲ ಒಳಗ ಆಗಳಿಕೆಲ್ಲ ಕೈದು ಅಥವಾ ಏಳೆಂಟು ಅಪತಿ ಎಷ್ಟು ಕೊಂಗಟ್ಟು ಉಳಿತು ಮೇಡಮ್.
4: ಅದು ವಿಷಯ ಹೌದು. ನೀವು ಕೃಷಿ ಎಲ್ಲ ಮಾಡ್ತಿದ್ರೆ ಸರ್, ಗದ್ದಿಗೆಲ್ಲ ಇಳಿತಿದ್ದೀರಾ?
5: ಗದ್ದಿಗೆಲ್ಲ ಇಳುಕಂದ್ರೆ ನಾವಲ್ಲಿಗೆ ಮನೆಗೆಲ್ಲ ಕೆಲಸ ಇರುತ್ತೆ, ನಮ್ ಸ್ವಲ್ಪ ಆಸ್ತಿ ಮನೆಯೆಲ್ಲ 20 ಮನೆಯೆಲ್ಲ ಕೆಲಸಕ್ಕೆಲ್ಲ ಇರುತ್ತೆ. ನಾವು ಕೃಷಿಗೆ ಇಳಿತಿ, ಎಲ್ಲಿವರೆಗೆ ಇಳಿತ್ಕೊಂಡ್ರೆ ಕೃಷಿ ಒಟ್ಟಿಗೆ ನಾವು 20. ನಾವು ನಮ್ಗೆ ನಮ್ಮ ಓಡಾಟ ಎಲ್ಲ ನಮ್ಮ ಕೆಲಸದವ್ರೊಟ್ಟಿಗೆ, ನಾವು ಅವರೊಟ್ಟಿಗೆ, ಅವ್ರು ಏನ್ ತಿಂತಾರೋ ನಾವು ತಿನ್ಬೇಕು. ಕೊನೆಗೆ ಅವ್ರು ಬಿಡಿ ಕನ್ಸ್ಕವ ಅಂತಾರೆ, ಬಿಡಿ ಕನ್ಸ್ಕವ ಪತ್ತಿಗೆ ಬೆಂಕಿ ಬೆಟ್ಟಿಗೆ ಇರ್ತಿಲ್ಲ ನಮ್ಗೆ, ಅದು ಒಲಿಗೋಯ್ ಹಿಂಗೆ ಅದು ಅದು ಎಳದೇ ಕನ್ಸ್ಕೋದು, ಒಂದ್ ಸುತ್ತಿ ಎಳಿದಿರಿ ಬಿಡಿ ಹೊತ್ತೋದಿಲ್ಲ. ಅದನ್ನ ಸಣ್ಣ ಸಣ್ಣದ ಅದ್ರಲ್ಲಿ ಕಂಡು ಇವತ್ತು ನಮ್ಗೆ ನೆನಪಿತ್ತು, ಒಂದ್ ಬಿಡಿ ಒಂದ್ ನಮ್ ಎಳ್ಕಂಡೆ ಬಂದು ನಾವು ಕೆಲಸ ತರಿ ಕೊಡುದು. ಯಾಕಂದ್ರೆ ಅದು ಅಲ್ದಿರೆ ಬೆಂಕಿ ಕಡ್ಡಿ ಕೀರಿ, ಬೆಂಕಿ ಕಡ್ಡಿ ನಮ್ಮಲ್ಲಿ ಅಂಗಡಿಯಿಂದ ತಪ್ಪದು ಬಹಳ ದೂರ, ಬೆಂಕಿ ಬಟ್ಕೆ ತಪ್ಪದು ಭಾರಿ ದೂರ. ನಾವು
4: ಮತ್ತೆ ಕಿಚ್ಚಿಡ್ಸುದು
5: ಕಿಚ್ಚಿಡ್ಸುದಲ್ಲ ಹಾಂಗ ತತ್ತ ಅಪರೂಪಕ್ಕೆ ಡೈಲಿ ಯೂಸಿಗೆ ಎಲ್ಲ ಕೆಲಸದಾರಲ್ಲ ಬಿಡಿಸಿ ಅಂದ್ಕೊಂಡು ನಾವು ಒಲಿಗೆ ಹೋಯ್
4: ಹಚ್ಕೋ
5: ಹಿಂಗೆ ಒಲಿ ಗೆಂಡದ ಮೇಲೆ ಇಟ್ಟರೆ ಹಚ್ಚೋದಿಲ್ಲ ಮೇಡಮ್, ಅದಕ್ಕೊಂಚೂರು ಒಂದ್ ಡಮ್ ಎಳೆದ್ರೆ ಮಾತ್ರ ಹೊಟ್ಟು ಹಚ್ಚು.
4: ಹೌದಾ? ನಮಗೆ ಗೊತ್ತಿರ್ಲಿಲ್ಲ.
5: ಅದ್ರಲ್ಲಿ ಬಿಡಿಸಿ ಅಂದ್ರೆ ಅವ್ನು ಬಿಡಿಸಿ ಏನಿತ್ತಂದ್ರೆ ಅರ್ಥ ಅಲ್ಲ,
4: ಬಟ್ ಈ ತರದ ಒಂದು ಹೆಲ್ಪ್ ಮಾಡ್ತಿದ್ರಿ ಬಿಡಿಸಿ ಅಂದ್ರೆ.
5: ಮತ್ತೆ ಕೆಲಸದಲ್ಲಿ ನೀರು ತಗೊಂಡೋಗಿ ಕೊಡುದು ಹಾಗೆ, ಅಲ್ಲಿ ಹೋಗಿ ನಿತ್ಕೊಂಡು ಅಪ್ಪ ಹೋಗಿ ನಿತ್ಕೊಂಡು ಅಂತ ಕೆಲಸದಲ್ಲಿ ಹೇಳಿ ಮಳಿ ತೆಗಿತಾರೆ ಅಂತ ಹೇಳಿ ಹೇಳ್ತಾರೆ. ಹೇಳಿ ಮಳಿ ಅಂದ್ರೆ ಅಲ್ಲಿ ಉದಾಸೀನ ಮಾಡ್ತಾನೆ ಹೇಳಿ, ಏನೋ ಹೇಳಿಕೊಂಡು ನೀರು ಕುಡಿತೇನೆ ನಿತ್ಕೊಂಡು ಸುಮ್ಮನೆ ಕೆಲಸ ಮಾಡುದಲ್ಲ, ಹೇಳಿ ಮಳಿ ತೆಗೋದು ಅಂತ ಹೇಳಿದ್ರೆ ಸುಮ್ಮನೆ ಟೈಮ್ ಪಾಸ್ ಮಾಡುದು, ಟೈಮ್ ಪಾಸ್ ಮಾಡ್ತಾರೆ ಹಾತ್ರ ಅಂತ ಹೇಳೋದಕ್ಕೆ ಅಲ್ಲೋ ನಾವು ನಿತ್ಕೊಂಬುದಷ್ಟೇ.
4: ಅಲ್ಲ ಸರ್, ನೀವು ಕಟೀಲಿಗೆ ಎಷ್ಟು ವರ್ಷ ಇದ್ದೀರಿ ಅಲ್ಲಿ ಕಾಲೇಜ್?
5: ಸಾಧಾರಣ ನಾನು 88 ಹೋಗಿ 2019 ಕೆಲಸ ಮಾಡಿದ್ವಿ, 2024 ನಾನು ಅಲ್ಲಿ ಪ್ರಿನ್ಸಿಪಾಲ್ ಆದಿ.
4: ಹೆಚ್ಚು ಕಮ್ಮಿ 30 ವರ್ಷ.
5: 30 ವರ್ಷ ಕಟೀಲಾಗಿದ್ದಿ, ಕಡೆಗೆ 5 ವರ್ಷ ರಾಮಕೃಷ್ಣ ಕಾಲೇಜ್ ಅಲ್ಲಿ ರಿಟೈರ್ಡ್ ಆದ್ಮೇಲೆ ಪ್ರಿನ್ಸಿಪಾಲ್ ಆಗಿ ಕೆಲಸ ಮಾಡಿ.
4: ಮಂಗಳೂರಲ್ಲಿ ಅಂದ್ರೆ ನೀವು ತೆಂಕ್ಲೇ ಇದ್ರಿ? ಹೆಚ್ಚು
5: ತುಳಿನಂಗೆ ಇದ್ದದ್ದು ನಾವು ಈಗ ಈ ಕುಂದಾಪುರ ಕನ್ನಡದ ನಾನು ಹೆಚ್ಚು ಇರಲಿಲ್ಲ.
4: ಆದ್ರೆ ನಿಮ್ ಭಾಷೆ ಎಲ್ಲ ಬದಲಾಯಿಲ್ಲ ಸರ್?
5: ಭಾಷೆ ಬದಲಾಬೇಕಂದ್ರೆ ಎಂತ ಗೊತ್ತಾ ಮೇಡಮ್, ಈ ಭಾಷೆ ಬದಲಾಬೇಕು ಹೆಂಗ್ ಕೇಂದ್ರೆ, ಅದು ಕತಿ ಅಂತ ಕೇಂದ್ರೆ ಒಳ್ಳೆ ಕಲ್ತಾನ ಒಳ್ಳೆ ಇದ್ರಂಗೆ ಅರ್ಧಂಬರ್ಧ ಕಲ್ತು ಹೋದ್ರೆ ಮಾತ್ರ ಭಾಷೆ ಬದಲಾಗ್ತದೆ. ಸಮ ಕಲ್ತ್ಕೊಂಡು ಹೋಯ್ನ ಕಾಣಿ, ಈಗ ನೀವು ಇಲ್ಲಿ ಯಾರನ್ನೇ ಬಪ್ ಕೇಳಿ ಅವ್ನು ಒಳ್ಳೆ ಪೋಸ್ಟಾಗ ಇದ್ದಾನೆ ಒಳ್ಳೆ ಉದ್ಯೋಗದ ಇದ್ದಾನೆ ಭಾಷೆ ಬದಲಾಗ್ತಿಲ್ಲ. ಅದೇ ಈ ಒಂದು 4 ವರ್ಷ ಬೆಂಗಳೂರಿಗೆ ಹೋಗಿ ಬಂದ ನನಗೆ ಹೂನ್ ರೀ ಕೂರ್ರಿ ಒಂದು ನಿಮ್ಮ ಕತೆ ಹೇಳುದ, ವಾಪತ್ತಿಗೆ ನಮ್ಮ ಮನೆಗೆಲ್ಲ ಮಕ್ಕಳು ಕಾಣಿ ಹಾಸಿಗೆ ಹಿಡ್ಕೋ ಆತ, ಒಲ್ಲಿ ಹಿಡ್ಕೋ ಆತ, ಮತ್ತೆ ಬೇಕಾದಿಗೆ ಅದೆಲ್ಲ ಹಿಡ್ಕೊಂಡು ಬೆಂಗಳೂರಿಗೆ ಆತ. ಬೆಂಗಳೂರಿಗೆ ಹೋಗಿ ಒಂದು 7 ವರ್ಷ ಲಾಯ್ಕಂತ ಎಲ್ಲ ಹಿಡ್ಕೊ ಬತ್ತ, ಯಾವ್ದು ಹಾಸಿಗೆ ಹಿಡ್ಕೊ ಬತ್ತ, ಬ್ರಿಸ್ಟ್ ನೆಲಕ್ಕೆ ತಾಂಗಿತ್ತು ಅದನ್ನು ಹಿಡ್ಕೊ ಬತ್ತ, ಎಲ್ಲ ಎಲ್ಲ ಹಿಡ್ಕೊಂಡು ಹಿಡ್ಕೊಂಡು ಬತ್ತ. ಒಂದು ಭಾಷೆ ಒಂದು ಬೆಂಗಳೂರು ಬಿಟ್ಟಿಗೆ ಬತ್ತ ಇರ್ತ, ನಮ್ಮ ಭಾಷೆನೇ ಬಿಟ್ಟಿಗೆ ಬತ್ತ. ಯಾಕೆ ಬರುವ ಕಡೆ ಹೂನ್ರಿ ಹೂನ್ರಿ ಏನ್ರಿ ಕೂರ್ರಿ ಕೂರ್ರಿ ಅಂತ ಹೇಳಿ ಶುರು ಮಾಡ್ತ, ಎಲ್ಲ ಹಿಡ್ಕೊಂಡು ಬಂದ ನನಗೆ ಭಾಷೆನ ಹಿಡ್ಕೊಂಡು ಬಪ್ಪ ಗೊತ್ತಾಗ್ತಿಲ್ಲ, ಭಾಷೆನ ಹಿಡ್ಕೊ ಬತ್ತಿಲ್ಲ. ಈಗ ನಮ್ಮ ಭಾಷೆ ಹೆಡ್ ಭಾಷೆ ಅಂತೇಳಿ ಹೇಳಿ ಅದೊಂದು ನೋಷನ್ ಆಗಿಬಿಟ್ಟಿದೆ. ನಂಗೆ ಒಂದೇ ಒಂದು ಬೇಜಾರು ನಿಮ್ಮ ಹತ್ರ ಹೇಳಬೇಡಿ, ಕುಂದಾಪುರ ಕನ್ನಡದ .com ಇದಕ್ಕೆ ನಿಮ್ಮ ರೇಡಿಯೋ ಕುಂದಾಪುರ ಕನ್ನಡ ಹೇಳೋದು, ತುಳಿನರಿಗೆ ಆ ಭಾಷೆ ಬಗ್ಗೆದು ಪ್ರೀತಿ ಅಭಿಮಾನ, ಅವ್ರು ಎಲ್ಲರೂ ಸಹಿತ ಒಂಥರ ಆಕ್ಸ್ಫರ್ಡ್ ಇಂಗ್ಲೀಷ್ ಮಾತಾಡ್ದಂಗೆ ತುಳು ಮಾತಾಡ್ತಾರೆ. ನಮ್ಮಲ್ಲಿ ಹಂಗಲ್ಲ, ಅದು ಭಾಳ ಕೆಟ್ಟ ಭಾಷೆ, ನಮ್ಮ ಮನೇಲೇ ಹತ್ತು ಹಾಗಿಂದೆಲ್ಲ ಮಾತಾಡೋಕ್ಕಾಗ ಆ ಪರಿಸ್ಥಿತಿ ನಮ್ಮಲ್ಲಿ ಇವತ್ತಿತ್ತೀಗ. ಆದ್ದರಿಂದ ಈ ಭಾಷೆ ಬಗ್ಗೆ ಪ್ರೀತಿ ನಾವು ಬಳಸರು ಮಾತ್ರ ಬೆಳಿತ್ಬಿಟ್ರೆ ಅದು ನಮ್ಮ ಬದಿಗೊತ್ತರೆ ಅದು ಮೂಲಿ ಗುಂಪಾಯ.
4: ಆದ್ರೆ ನೀವು ತೆಂಕ್ಲಾಂಗ್ ಹಾಕೊಂಡು ಬಳಸದ್ದು ಹೆಂಗೆ ಅಂತ
5: ಅಲ್ಲಿ ತಾಂಗ್, ನಾನು ಫ್ರೀಕ್ವೆಂಟ್ ಆಗಿ ನಾ ಕುಂದಾಪುರ ಬರ್ತಾ ಇರ್ತೀವಿ, ನಾವು ಮನೆಗೆ ಬರ್ತಾ ಇರತ್ತೆ, ನಮ್ಮ ಮನೆಯಲ್ಲಿ ಎಂತ ಹೊತ್ತು ಒಳ್ಳೇದು ಕೆಟ್ಟದ್ದು ಎಲ್ಲದಕ್ಕೂ ನಾವು ಮನೆಗೆ ನನ್ನ ಹೆಂಡತಿಗೆ ತುಳು ಕಲ್ತಾಳಲ್ವ, ಅವಳು ಒಳ್ಳೆ ಫ್ರೀಕ್ವೆಂಟ್ ಆಗಿ ತುಳು
4: ಮಾತಾಡ್ತಾಳೆ,
5: ನಂಬದೇಳು ಅವಳು ಇಲ್ಲಿ ಕೊಡ್ತಾಳೆ ಇದು ಮಾಡ್ತಾಳೆ. ಆದ್ರೆ ಅವಳಿಗೆ ಅವಳು ಕಲ್ತದ ಕೆಲಸದಳು ಒಟ್ಟಿಗೆ ಕಣ್ಣು ಕಲ್ತರು. ನಾನು ಕಟೀಲಂಗೆ ಎಲ್ಲ ಮಾತಾಡೋದು ತುಳಿದು ಮಾತಾಡೋತಿ, ನಾನು ಕುಂದಾಪುರದ ಅಂತೇಳಿ ಅವ್ರು ನಾನು ಕನ್ನಡದಲ್ಲೇ ಮಾತಾಡೋದು ಶುರು ಮಾಡ್ರು. ನಾನು ತುಳು ಮಾತಾಡ್ತೀನಿ ಅಂದ್ರೆ ಪ್ರಯತ್ನ ಮಾಡ್ರು ಅವ್ರು ಕನ್ನಡದಾಗೆ, ಇವ್ರಿಗೆ ತುಳು ಬರ್ತಿಲ್ಲ ಅಂದೇಳಿ. ಹಾಗೆ ನಾನು ಕೆಟ್ಟ ತುಳು ಮಾತು, ಯಾಕಂದ್ರೆ ಪ್ರಿನ್ಸಿಪಾಲ್ ಆರ್ಕೊಳ್ಳೆ ನಾನು ಭಾಳ ಜಾಗ್ರ ಇಂಗ್ಲೀಷ್ ಮಾತಾಡೋಕೆ ತುಳು ಮಾತಾಡೋಕೆ, ಯಾಕಂದ್ರೆ ಪ್ರಿನ್ಸಿಪಾಲ್ ಆದವನು ಎಂತ ಕೆಟ್ಟಕ್ಕೆ ಇಂಗ್ಲೀಷ್ ಮಾತಾಡ್ತಾರೆ, ಹಾಗೆ ಇಂಗ್ಲೀಷು ಬಿಡ್ಕಾಯ್ತು ಈಚೆ ಕಡೆ ತುಳು ಬಿಡ್ಕಾಯ್ತು. ಅದೇ ತುಳಿನಂಗೂ ಸಹಿತ ಹೆಚ್ಚು ಕಡಿಮೆ ಆರೇರ್ ಅನ್ಬೋದು ಸ್ವಲ್ಪ ಅಲ್ಲಿ ಹೆಚ್ಚು ಕಡಿಮೆ ಬೇಡ ರಗಳೇ ಬೇಡ ಅಂತೇಳಿ ಹೇಳಿ ನಾನು ತುಳುವಿನ ಮಾತಾಡೋದೇ ಕೈ ಬರ್ದೆ. ಹಂಗೆ ಬತ್ತತ್ತು ನಾನು ಮಾತಾಡ್ತೆ, ಹಂಗೆ ಮ್ಯಾನೇಜ್ ಮಾಡೋಷ್ಟು ಹಂಗೆ ಬತ್ತತ್ತು, ಇಂಗ್ಲೀಷು ತುಳು ಎರಡು ಬತ್ತತ್ತು. ಆದ್ರೆ ಭಾಳ ಇದಮಿತ್ತಮ್ ಅಂತ ಮಾತಾಡೋಷ್ಟು ನಮ್ಗೆ ಸಾಮರ್ಥ್ಯ ನಮ್ಗೆ ಇನ್ನೂ ಬರಲಿಲ್ಲ.
4: ಅದು ನಿಮ್ಮ ಕುಂದಾಪುರ ಕನ್ನಡ ಉಳಿದಕ್ಕೆ ಸಹಾಯ ಆಯ್ತಂತ್ರ?
5: ಖಂಡಿತ ಕುಂದಾಪುರ ಕನ್ನಡ ಉಳಿಕ ಸಾಧ್ಯ. ನಮ್ಮ ಮನೆಗೆ ನನ್ನ ಹೆಂಡತಿ ಸ್ವಲ್ಪ ಶುದ್ಧ ಒಚ್ಚಾಳಿಸ್ತಾಳೆ, ನಂಗೆ ಚೀಟ್ ಹೋಗ್ಬೋದು ಯಾಕೆ ಒಚ್ಚಾಳಿಸ್ಕ, ಶುದ್ಧ ಕನ್ನಡದ ಮಾತಾಡು ಹೋಗ್ಬೇಕು ಹೊಯ್ಕಂದ್ ಹೇಳಿ ಅಂತ. ಹೋಗ್ಬೇಕಂದ್ರು ಆಪದಷ್ಟೇ, ಹೊಯ್ಕಂದ್ರು ಆಪದಷ್ಟೇ, ಹೋಪರ್ ಹೋತ್ರ ಹೈಕಂಬರ್ ಹೈಕಂತ್ರ.
4: ಅದರಲ್ಲಿ ಎಂತ ಚೇಂಜ್ ಆಗ್ತಿಲ್ಲ,
5: ಏನು ಬದಲಾವಣೆ ಆಗ್ತಿಲ್ಲ. ಯಾಕೆ ಊಟ ಮಾಡಬೇಕು ಅಂತ ಉಣ್ಕೊಂಬಕತ್ತಿಲ್ಲ. ಅದೆಲ್ಲ ಭಾಷೆನ ಉಳಿಸ್ರೆ ಆ ಮಕ್ಕಳಿಗೆ ಅದನ್ನು ಬಂದರೆ ಅದು ನಮ್ಮ ರಕ್ತಗತವಾಗಿ ಆ ಭಾಷೆ ನಮ್ಮ ಬಾತಿ ಇದ್ರು ಕೂಡ ನಮ್ಮ ಮಾತಿಗೆ ಅದು ಹೊಂದಾಣಿಕೆ ಆಯ್ತದೆ.
4: ಈಗ ನಿಮ್ಮ ಮಕ್ಕಳೆಲ್ಲ ಕುಂದಾಪುರ ಕನ್ನಡ ಮಾತಾಡ್ತಾರ?
5: ಅಯ್ಯೋ ನನ್ನ ಮಕ್ಕಳು ತುಳು ಮಾತಾಡ್ತಾರೆ, ಅವರು ಶಾಲೆಗೆ ಒಪ್ಪತ್ತಿ ಇಂಗ್ಲೀಷ್ ಮಾತಾಡೋದು ಶುರು ಮಾಡಿದ್ರೆ ಕುಂದಾಪುರ ಕನ್ನಡ ಮಾತಾಡ್ತಾರೆ. ಯಾಕಂದ್ರೆ ಯಾಪ ಒಬ್ಬ ಇದ್ಮೇಲೆ ಅವನಿಗೊಂದು ಖುಷಿ ಆಗಲಿ ಅಂತೇಳಿ ಕುಂದಾಪುರ ಒಂಚೂರು ಮಾತಾಡ್ತಾರೆ. ಮಾತಾಡ್ತೀನಿ ಅಂತ ಒಂದಿಲ್ಲ, ನಮ್ಮ ಸ್ವಾತಿ ದಿಕ್ಕಳೆಲ್ಲ ಬಂದವರಿಗೆಲ್ಲ ಸ್ವಲ್ಪ ಕಷ್ಟ ಆಗ್ತದೆ, ಅವರೆಲ್ಲ ಸ್ವಲ್ಪ ಮಾತಾಡೋದಿಲ್ಲ ಮಾತಾಡೋದಿಲ್ಲ ಮಾತಾಡ್ತಾರೆ ಅಂದ್ರೆ.
4: ಆಯ್ತು, ನಿಮ್ಮ ಮೊಮ್ಮಕ್ಕಳಿಗಾರು ಹೇಳಿಕೊಡ್ಕೀಗ, ನಿಮ್ಮ ಇಷ್ಟು ಗಾನ ಕುಂದಾಪುರ ಕನ್ನಡ ನಿಮ್ ನೆಕ್ಸ್ಟ್ ಜನರೇಷನ್ ಪಾಸ್ ಆಗ್ಬೇಡ.
5: ಕುಂದಾಪುರ ಕನ್ನಡ
4: ಈಗ ನೀವು ಕನ್ನಡ ಪ್ರಾಧ್ಯಾಪಕರ ಇದ್ದಾರೆ, ಕನ್ನಡ ಪ್ರಾಧ್ಯಾಪಕರ ಇದ್ದಕ್ಕೂ ನಂಗೆ ಎಂತ ಅನ್ಸುತ್ತಂದ್ರೆ ನಮ್ಮಲ್ಲಿ ಸುಮಾರು ವ್ಯಾಕರಣ ಅಲ್ಲ ಕನ್ನಡದಲ್ಲಿ, ಕನ್ನಡ ವ್ಯಾಕರಣ ಅಂದ್ರೆ ಅಯ್ಯೋ ಸಮೋಸ ಅಲ್ಲಲ್ಲ ಸಮಾಸ, ಆ ಸಮಾಸನೆಲ್ಲ ತರಬೇಡಿ ಮಾರ್, ಆ ಷಟ್ಪದಿ ಅದು ಇದು ಅದನ್ನೆಲ್ಲ ಆ ಗುರು ಲಘು ಅಯ್ಯಬ್ಬಾ ಅದು ಹ್ಯಾಂಗ ಹಾಕುದೋ ಅದೆಲ್ಲ ಕಂಡ್ರೆ ತಲೆ ತಿರುಗಿ ಬೀಳ್ತೋ. ಈಗಿನ ಮಕ್ಕಳನ್ನಂತೂ ಕೇಂದ್ರ ಬೇಡ, ಕನ್ನಡ ಅಂದ್ರೆ ಅಯ್ಯೋ ನಂಗೆ ಆತಿಲ್ಲ, ಎಷ್ಟು ಹೊತ್ತು ಅದಕ್ಕೆ ಒತ್ತು ಕೊಡ್ಕು, ಅದಕ್ಕೆ ಬಾಲ ಕೊಡ್ಕು, ಅದಕ್ಕೆ ದೀರ್ಘ ಕೊಡ್ಕು, ಅದೆಲ್ಲ ನಮ್ಗೆ ಆಪದಲ್ಲಪ್ಪ, ಇಂಗ್ಲೀಷ್ ಸೀದೆ ಬರ್ಕೋ ಹಾಪದಲ್ಲ ಬಿಡಿ.
5: ಎಷ್ಟೇ ಹೇಳಿ ನೀವು ಆಡದನ್ನ ಬರೋ ಕಾಪದ ಕನ್ನಡದ ಮಾತ್ರ
4: ಅಲ್ಲ,
5: ನೀವು ಆಡದನ್ನ ಇಂಗ್ಲೀಷ್ಗೆ ಆಡದನ್ನ ಇಂಗ್ಲೀಷ್ ಬರೋ ಕತ್ತಿಲ್ಲ, ಯಾವ ಭಾಷೆ ಆಡದನ್ನ ಆಡದನ್ನೆಲ್ಲ ಬರೋ ಕಾಪದ ಕನ್ನಡದಲ್ಲಿ ಮಾತ್ರ. ನೀವು ಎಂಥದೇ ಹೇಳಿ, ಎಂಥದೇ ನೀವು ಒಚ್ಚರಿಸಿ ಒಚ್ಚರಿಸಿ ಹೇಳಿ, ನಾನು ಅದನ್ನ ಕನ್ನಡದ
4: ಬರ್ಕೊಡ್ತೀನಿ.
5: ಅದೇ ನೀವು ಇಂಗ್ಲೀಷ್ ಹೇಳಿದ್ರೆ ಸ್ಪೆಲ್ಲಿಂಗ್ ಒಂದಿರುತ್ತೆ, ಅದರ ಒಂದು ಎಕ್ಸೆಂಟ್ ಅಂತಿರುತ್ತೆ,
4: ಕರೆಕ್ಟ್
5: ಕರೆಕ್ಟ್. ಅದಕ್ಕೆ ಆಡದಂಗೆ ಆಡದಂಗೆ ಮಾತಾಡೋದಿದ್ರೆ ಕನ್ನಡದ ಮಾತ್ರ
4: ಕರೆಕ್ಟ್.
5: ಈಗ ವ್ಯಾಕರಣ ಪದ್ಯ ಛಂದಸ್ಸು ಅದೆಲ್ಲ ನೀವೇನು ಪಾಠದಂಗೆ ಓದಿ ಹಾಗೆ ಉರುಹೊಡೆದ ಕಲಿಕಂದೇಳಿ ಏನಿಲ್ಲ. ಹೀಗೆ ಬಂದೆ ನಾನು ಕಟೀಲಿನಿಂದ ಕೋಟೆಪೇಟೆಗೆ ಪದ್ಯ ಇಲ್ಲದ
4: ಒಳ್ಳೆ
5: ಬಂದೆ ನಾನು ಕಟೀಲಿನಿಂದ ಕೋಟೆಪೇಟೆಗೆ ಅಂತೇಳಿ ಬರ್ ಹೋದನವನು ಮಂಗಳೂರಿನಿಂದ ಬೆಂಗಳೂರಿಗೆ ತಿರುಕನೂರ ನೂರ ಮುಂದೆ ಮರುಕು ಧರ್ಮ ಶಾಲೆಯಲ್ಲಿ ಅದೇ ದಾಟಿ ಎಲ್ಲ ಮಾತಂಗೂ ಛಂದಸ್ಸಿತ್ತು, ವ್ಯಾಕರಣ ಇತ್ತು, ಅದೆಲ್ಲ ಇತ್ತು. ವ್ಯಾಕರಣ ಅಂದ್ರೆ ನಾವು ಮಾಡ್ಕೊಂಡು ಈ ಕಣಿ ವ್ಯಾಕರಣ ದೊಡ್ಡ ಸಂತಿ ಅಂತದಿಲ್ಲ, ಅದು ವ್ಯಾಕರಣ ಮಾಡಿ ಆಪದಲ್ಲ. ಈಗ ಕಾಂತ ದೀರ್ಘ ಬಂತ
4: ಬಂತ,
5: ಕಾಂತ ಬಂತ ದೀರ್ಘ ಬಂದ್ರೆ ಮುಂದಿನದು ರಸ್ವವೇ ಆಗ್ಬೇಕು. ಕಾಂತ ವರ ಆಗ ಕಾಂತ ಕಾಂತಾವರ ಆಗ್ಬೇಕು, ಕಾಂತಾವಾರ ಮಾಡೋಕ್ ಆತಿಲ್ಲ. ಇದು ದೀರ್ಘ ಆದ್ರೆ
4: ಅದು ಹ್ರಸ್ವ,
5: ಈಗ ಕಾರ ಹ್ರಸ್ವ ಬಂದು ದೀರ್ಘ ಕಾರ ವಾರವೇ ಆಗ್ಬೇಕು, ಅದು ಭಾಷಾ ನಿಯಮ. ಅದು ಭಾಷಾ ನಿಯಮ ಆಗಿದೆ. ಆದ್ರಿಂದ ಭಾಷೇನ ಅದು ಛಂದಸ್ಸು ವ್ಯಾಕರಣ ಅಲ್ಲ, ಭಾಷೆಯನ್ನ ನಾವ್ಯಾರು ಪಂಡಿತರು ಮಾಡೋದಲ್ಲ, ಅದು ಆ ಭಾಷೆ ಒಳಗಡೆ ವ್ಯಾಕರಣ ಛಂದಸ್ಸಲ್ಲ, ಅದರೊಟ್ಟಿಗೆ ಐಕ್ಯವಾಗಿರುತ್ತೆ.
4: ಅದ್ರಲ್ಲೇ ನಾನು ನಿಮ್ಗೆ ಕೇಮ್ಕಿದಿತ್ತ, ಈ ಮಾತಿಗೊಂದು ಗೀತು ಅಂತ ಇರುತ್ತೆ ಉದಾಹರಣೆಗೆ.
5: ಮಾತಿಗೂ ಯೋಗೇನಂತ ಎಲ್ಲ ಶಬ್ದ ಒತ್ತು ಕೊಡ್ಕು, ಮಾತು ಎರಡು ಸರಿ ಹೇಳದಂಗೆ ಒತ್ತು. ಈಗ ಬೇಡ ಬೇಡ ಬೇಡ ಬೇಡ ಅಂತ ಹೇಳಿದಾಗ ಅದಕ್ಕೆ ಒತ್ತು ಕೊಡ್ಕಲ್ಲ. ಈ ಇದೆಲ್ಲ ಈ ಕೂಡು ನುಡಿಗಳೆಲ್ಲ ಬಂತು, ಮಾತು ಗೀತು ಹಾಲುಗೀಲು ಹಣ್ಣುಗಿಲ್ಲು ಅದೆಲ್ಲ ಆ ಶಬ್ದಕ್ಕೆ ಅರ್ಥ ಇಲ್ಲ. ಈ ಶಬ್ದದ ಪುಷ್ಟಿಗಾಗಿ ಆ ಶಬ್ದಗಳನ್ನ ನಾವು ಬಳಸುವಂತ
4: ಅಂತ ನಮ್ಮ ಕುಂದಾಪುರ ಕನ್ನಡದಲ್ಲಿ ಎಂತಲ್ಲ ಇತ್ತು,
5: ಎಂತಲ್ಲ ಎಲ್ಲದಕ್ಕೂ ಇತ್ತಲ್ಲ, ಯಾವ್ದಕ್ಕೆ ಇಲ್ಲ ಹೇಳಿ
4: ಹೇಳಿ.
5: ಹಡಿಗಿಡಿ ಮಾಡ್ಬೇಡ ಗಡೆ ಅಂತದ್ದು, ಹಡಿಗಿಡಿ ಮಾಡ್ಬಿಟ್ಟು ಗಿಡಿ ಅಂತ ಎಂತ ಗೊತ್ತಿತ್ತು,
4: ಇಲ್ಲ ಅದಕ್ಕೆ ಅರ್ಥ ಇಲ್ಲ,
5: ಅರ್ಥ ಇಲ್ಲ. ಓದ್ಕ ಓದು ಗೀದು ಅವ್ ಮರ್ತೇ ಬಿಟ್ಟಿದ್ದ ಮರ ಹೆಕ್ಕತ್ತಿ ಮನ್ ಓದು ಗೀದುದಲ್ಲ ಆ ಗೀದು ಅಂದ್ರೆ ಎಂತ, ಉಂಬದ ಗಿಂಬದ ಕೇಳ್ಬೇಡಿ ಸಮಾನ ಬೇಡದಿದ್ದಲ್ಲ ಬರ್ಗರ್ ತಿಂತ, ಉಂಬದ ಗಿಂಬದ ಎಂತದ್ದು ಆ ಗಿಂಬದ ಅನ್ನೋದಕ್ಕೆಲ್ಲ ಸಮ ಬರ್ಗರ್ ತಿಂತ, ತಿನ್ಬೇಡ ತಿನ್ಬೇಡ ಅಂದ್ರೆ ಮಾಡ್ತಾವ ತಿಂತ, ಹಿಂಗೆ ಅದಲ್ಲ ಅದಕ್ಕೆಲ್ಲ ಒಂದೊಂದು ಶಬ್ದಕ್ಕೆ ಅದಕ್ಕೊಂದು ಕೂಡು ಶಬ್ದಗಳು ಬರುವಂತದ್ದು ಕುಂದಾ ಪ್ರಕರಣದ ಸೊಬಗ.
4: ಈ ಜೋಡು ಪದ ಇರುತ್ತಲ್ಲ ಕನ್ನಡದಲ್ಲಿ, ಅದ್ ನಮ್ಮ ಕುಂದಾ ಪ್ರಕರಣದಲ್ಲಿ ಉದಾಹರಣೆ ಯಾವ್ದು,
5: ಯಾವ ಜೋಡು ಪದ, ಎರಡು ಎರಡು ಪದಗಳು ಬರುದ. ಈಗ ಹಣ್ಣು ಹಂಪಲು ರೋಗ ರುಜಿನ ಅವೆಲ್ಲ ಜೋಡು ಜೇಡಿ ಪದಗಳು ಅವೆಲ್ಲ.
4: ಆಯ್ತು, ನಮ್ ಕುಂದಾ ಪ್ರಕರಣದಲ್ಲ
5: ಕುಂದಾ ಪ್ರಕರಣದಂಗೆ ಜೋಡ ಪದ ಅಂದ್ರೆ ಅದ್ ಯಾವ್ದು ಹುಡುಕುದೀಗ ಅಂದ್ರೆ ಅದು ಕುಂದಾ ಪ್ರಕರಣದಂತೇಳಿ ಏನ್
4: ಅಂತದ್ದು
5: ಏನಿಲ್ಲ.
4: ಗ್ರಾಂತಿಕ ಕನ್ನಡದ ನಾವು ಹಣ್ಣು ಹಂಪಲು
5: ಅಂತಿಕ ಕನ್ನಡವನ್ನೇ ನಿನ್ನೆ ಹೇಳ್ದಂಗೆ ಕನ್ನಡ ನಾವ್ ಬೇರೆ ಅದನ್ನೇ ಬಳಸ್ತೇ. ಈಗ ಕಣಿ ನೀವು ಮದಿಗೋಪತಿಗೆ ಘನ ಸೀರೆ ಉಟ್ಕೊಂಡ್ರೆ ಆ ನೆರಿಗೆ ಎಲ್ಲ ಒಳ್ಳೆ ಗರ್ಗರ್ಗರ್ಗರೆ ಒಳ್ಳೆ ನಿಮ್ಗೆ ಅಗಲ ಏನಿಲ್ಲತ್ತೆ. ದಿನಾ ನೀವು ಉಟ್ಕೊಂಡ್ರೆ ಇಪ್ಪ ಸೀರೆ ಏನತ್ತ ನೀವು ಹೇಳ್ದಂಗೆ ಎಂತದ್ದು
4: ಕರೆಕ್ಟ್.
5: ಈಗ ನೀವು ಮದಿಗೂ ಹರ್ಕೊಳ್ಳಿ ಮದಿ ಸೀರೆ ಒಂದು ಬಿಚ್ಚಿ ಹಾಕ್ರೆ ಸಾಕು, ಅಭ್ಯಾಸ ಹಾಕಂದೇಳಿ ನೀವು ಮದಿಗೆ ಬಿಚ್ಚಿ ಹಾಕೋ ಸೀರೆ, ಮತ್ತೆ ನೀವು ನೈಟಿಯೋ ಮತ್ತೊಂದು ನಿತ್ಯ ಉಡೋ ಸೀರೆ ಉಟ್ಕೊಂಡಾಗ ಅದು ನಮ್ಗೆ ಹೊಂದಾಣಿಕೆ ಆಗ್ತದೆ, ಆ ಸೀರೆ ನಮ್ಗೆ ಹೊಂದಾಣಿಕೆ ಆಗ್ತಿಲ್ಲ. ಈ ಭಾಷೆ ಹಾಗೆ ನಮ್ಗೆ ಮುರುಕ್ ಬಪ್ಕೋಯಿ ನಾವು ಅದನ್ನೇ ಮುರಿತ ಮುರಿತ ನುರಿತ ನುರಿತ ಅದನ್ನೇ ಬಳಸ್ತಾ ಬಳಸ್ತಾ ಹೋಗ್ತದೆ. ಅದು ಸಣ್ಣದು ಮಾಡ್ಕೋದು ಅನಿವಾರ್ಯ. ಈಗ ನಾನು ಪ್ರೊಫೆಸರ್ ಎಂ ಬಾಲಕೃಷ್ಣ ಶೆಟ್ಟಿ ಪ್ರತಿ ಸರಿ ಹಂಗ ಕರಿತೇಕೊಂಡು ಪೂರೈಸುತ್ತ ಕಡಿ ಒಂದೊಂದೇ ಹೋತು ಪ್ರೊಫೆಸರ್ ಬಾಲಕೃಷ್ಣ ಶೆಟ್ಟಿ ಹತ್ತು ಕಡಿ ಬಾಲಕೃಷ್ಣ ಹೋಯ್ ಕಡಿ ಅಂತ ಹತ್ತಂದ್ರೆ ಬಾಲಕೃಷ್ಣ ಹತ್ತು ಕಡಿ ಬಾಲ ಹತ್ತು ಕಡಿ ಹೋಯ ಯಾಪದ ಯಾಕಂದ್ರೆ ಅದೇ ಸಣ್ಣದಾಯಿ ನೀಗ ಮ್ಯಾಮ್ ಅಂತ ಮೇಡಮ್ ಇದ್ದ ಶಬ್ದ ಮ್ಯಾಮ್ ಆಗಿ ಬಿಡತ್ತೆ. ಹಾಗೆ ದೊಡ್ಡದು ಮಾಡೋಕೆ ನಾವು ಸೌಲಭ್ಯ ಯಾಕಾಕ್ಷಿ ಅದೆಲ್ಲ ಭಾಷೆಯಲ್ಲಿ
4: ಸರ್ ಯಾಕೆ ಶಾರ್ಟ್ ಆಯ್ಲ ಸರ್
5: ಯಾವ್ದು
4: ಸರ್ ಮೇಡಮ್ ಇದ್ದದ್ದು ಮ್ಯಾಮ್ ಆಯ್ತಲ್ಲ ಸರ್ ಇದ್ದದ್ದು
5: ಸರ್ ಇದ್ ಮೊದಲು ಶಣದಿತ್ತು ಶಣದಿದ್ರೆ ಶಣದ್ ಮಾಡೋಕೆ ನಾವು ಹೋಗ್ತಿಲ್ಲ ಸ್ವಲ್ಪ ದೊಡ್ಡದಿದ್ರೆ ಮಾತ್ರ ಅದು ಶಣದ್ ಮಾಡೋದು ನಾವು.
4: ಈಗ ನಮ್ಮ ಕುಂದಾಪುರ ಕನ್ನಡದಲ್ಲಿ ಈಗ ಗಂಡನನ್ನ ಕರೆಯೋದು ಅಡ್ರೆಸ್ ಮಾಡೋದೆ ಹೆಂಗಂದ್ರೆ ಹಾಯ್
5: ಅಲ್ಲ ನಮ್ಮಲ್ಲಿ ಹೇಳ್ತಿ ಕೇಳಿ ಈ ಗಂಡನ ಹೆಸರು ಹೇಳಿದ್ರೆ ಆಯುಷ್ಯ ಕಡಿಮೆ ಆಗ್ತಂದೇಳಿ ನಮ್ಮಲ್ಲಿ ಒಂದು ನಂಬಿಕೆ.
4: ಹೌದು
5: ಎಲ್ಲಿವರೆಗಂದ್ರೆ ನೀವು ಹೇಳ್ತೀರಿ ನಮ್ಮ ಕುಂದಾಪುರ ಕಂಡು ಇಷ್ಟು ಚಂದ ಎತ್ಕೊಂಡ್ರೆ ಎಂಟ ಅಂತ ಹೇಳಿ ಗಂಡನ ಅಣ್ಣ ಇದ್ರೆ ಅವ್ರು ಎಂಟು ಅಂತ ಇರ್ತಾರೆ ಏಳು ಹೆಚ್ಚಂದು
4: ಹೌದು
5: ಏಳು ಹೆಚ್ಚಂದು
4: ಹೌದು
5: ಏಳು ಹೆಚ್ಚು ಒಂಬತ್ತು ಏಳು ಹೆಚ್ಚು ಒಂಬತ್ತು ಅಂದ್ರೆ ಅದು ನನ್ನ ಅಮ್ಮ ನನ್ನ ಅಪ್ಪನ ಅಣ್ಣ ಒಬ್ರು ಮಂಜಯ್ ಅಂತಿದ್ರು ನನ್ನಮ್ಮ ಗಂಜಿ ಅಂತಿಲ್ಲ ಮಂಚ ಅಂತಿಲ್ಲ ಅವಳು ಮಂಚ ಅಂದ್ರೆ ಮಂಜ ಗಂಜ ಗಂಜಿ ಎಲ್ಲ ಸೇರುತ್ತಲ್ಲ ಈಗ ಬಿಡಿ ಪ್ರಶಾಂತ ಇದ್ರೆ ಪಶು ಅಂತ ಹೇಳಿ ಕರೀತ್ರಿ ಅಂತ ಮಾಡೋಕತ್ತೆ ಗಂಡನ ಆ ರೀತಿಯಲ್ಲಿ ಶಾರ್ಟ್ ಮಾಡ್ತಾರೆ. ಮೊದಲನೇ ಗಂಡನ ಹೆಸರು ಹೇಳೋ ಕ್ರಮವೇ ಇಲ್ಲ ಗಂಡನ ಹೆಸರಾರು ತಪ್ಪೇ ಹೇಳಕ್ಕ ಗಂಡನಣ್ಣ ಬಾವಣ್ಣನ ಹೆಸರು ಹೇಳುಕೇ ಇಲ್ಲ ನಮ್ಮ ಬಾವಣ್ಣ ಹೆಸರು ಹೇಳುಕೇ ಇಲ್ಲ ಮುಟ್ಟುಕೂ ಇಲ್ಲ ಬಾವಣ್ಣನ ಎಂಜಲನ ತಮ್ಮ ಹೆಂಡತಿ ತೆಗೋಕಿಲ್ಲ
4: ಯಾಕೆ
5: ಅದು ಅಷ್ಟು ನಿಷಿದ್ಧ ಅಷ್ಟು ಪವಿತ್ರ ಗಂಡನ ಅಣ್ಣ
4: ಎಂಜಲ್ ಕೂಡ ತೆಗೋಕಿಲ್ಲ
5: ಎಂಜಲ್ ಕೂಡ ತೆಗೋಕಿಲ್ಲ ಅದು ಮಕ್ಕಳ ಹೆರಪ್ಪನ ಎಂಜಲ್ ತೆಗೀನಿ ಮರ ಅದೇ ಬಟ್ಲ ತೆಗೀನಿ
4: ಹಿರಿಯಪ್ಪ
5: ಹಿರಿಯಪ್ಪ ಹಿರಿಯಪ್ಪ ಅದು ಹಿರಿಯಪ್ಪ ಅಂದ್ರೆ ದೊಡ್ಡಪ್ಪ ಅಂದೇಳಿ ಅಂದ್ರೆ ತೆಗೆಯೋದು ಅದಕ್ಕೆ ಎಂಜಲ್ ತೆಗೋದು ಮತ್ತೆ ಕುಂದಾಪುರ ಕನ್ನಡದ ಅದೆಲ್ಲ ರೂಢಿ ಮಾಡ್ಕೊಂಡು ಬಂದದ್ದು. ಈಗೆಲ್ಲ ಬಿಡಿ ಈಗೆಲ್ಲ ಗಂಡನ ಎಂಜಲ್ ಅಲ್ಲ ಹಿರಿಯಪ್ಪನೇ ನಮ್ಮ ಎಂಜಲ್ ತೆಗೋದು ಹಿರಿಯಪ್ಪನ ಕತ್ತಿ ಹಂಗೆ ಹೋಯ್ತು.
4: ಅದಂಗೊಂದು ನೆನಪಾಯ್ತು ಅದು ಯಾರೋ ಗಂಡನ ಹೆಸರು ಶಂಕರಮ್ರ ಅವ್ರ ಹೋಟ್ಲಿಗೆ ಹಾರಂಬ್ರ ಅಲ್ಲಿ ಶಂಕರಪಳ್ಳಿ ಎಲ್ಲ ಅವ್ರು ಮಾಡ್ತಾರಂತ ಹೋಟ್ಲೆಲ್ಲ ಶಂಕರಪಳ್ಳಿ ಬೇಕಿತ್ತು ಅವ್ರಿಗೆ ಪರ್ಚೇಸ್ ಮಾಡೋಕೆ ಅದು ಗಂಡನ ಹೆಸರು ಹೇಳುಕಾಗಲ್ಲ ನಂಗೆ ಅವ್ರ ಪಳಿ ಕೊಡಿ ಅವ್ರ ಪಳಿ ಕೊಡಿ ಅಂತ ಹೇಳ್ತಿದ್ರು ಅದು ಯಾರು ಪಳಿ ಮರ ಅಂದ್ರೆ ಅವ್ರ ಪಳಿ ಅಂತ. ನಾನು ಇಂಥದ್ದೆಲ್ಲ ನನ್ನ ಅಮ್ಮನಲ್ಲಿ ಕಂಡಿದ್ರೆ ನನ್ನ ಅಜ್ಜಿಯಲ್ಲಿ ಕಂಡಿದ್ರೆ ನನ್ನ ಅತ್ತೆ ನನ್ನ ಮಾಯಿದಿ ಕಾಳು ಅವ್ರದ್ದೆಲ್ಲ ಆ ಭಾಷೆಯಲ್ಲಿ ನೀವು ಹೇಳ್ದಂಗೆ ಮಾವನ ಹೆಸರು ಮಾಯಿ ಹೆಸರು ಭಾವನ ಹೆಸರು ಗಂಡನ ಹೆಸರು ಇಷ್ಟು ಹೆಸರುಗಳನ್ನ ಅವ್ರು ಹೇಳುದೇ ಇಲ್ಲ ನೀವು ಹೇಳ್ದಂಗೆ ಏಳು ಹೆಚ್ಚು
5: ಮತ್ತೆ ಈ ಮೂರು ಗಂಡು ಹುಟ್ಟು ಮತ್ತೊಂದು ಹೆಣ್ಣು ಹುಟ್ಟರೆ ನಮ್ಮಲ್ಲಿ ಅಷ್ಟೊಂದು ಲಕ್ಷಣ ಅಂತ ಹೇಳಿ ಅಲ್ಲ
4: ಸರ್ ನಾನು ಮೂರು ಗಂಡು ಆದ್ಮೇಲೆ
5: ಒಂದೇಳು ಬಂದ್ಕೆ ಅದಕ್ಕೆ ಅಕ್ಕು ಅಂತೇಳಿ ಹೆಸರು ಅಕ್ಕು ಅಕ್ಕಮ್ಮ ಅಂತೇಳಿ ಹಿಂಗೆ ದೇವ್ರ ಹೆಸರು ಇಟ್ಟು ಅದೇ ಅಂತ ಇಲ್ಲ ರಾಮಾಯಣ ಬಂದ್ರು ಕೂಡಲೆ ಮೂರು ಗಂಡು ಮಕ್ಕಳು ಹುಟ್ಟರು ಕೂಡಲೆ ಒಂದು ನಂಬಿಕೆ ಅಷ್ಟೇ ಅವಳಿಗೆ ಒಂದು ಅಕ್ಕಮ್ಮ ಅಂತ ಹೇಳಿ ಇಡುದು ಅಂದ್ರೆ ಅದು ಅಕ್ಕು ಅಂತೇಳಿ ಕರೋದು ಯಾಕಂದ್ರೆ ನಾಲ್ಕನೇ ಮಗು ಆರು ಕೂಡಲೆ ಅಕ್ಕು ಅಂತ ಕರೋದು ಮತ್ತೆ ಎಂಟು ಒಂಬತ್ತಲ್ಲ ನಮ್ಮ ಕಣಗರ ಹುಟ್ಟರು ಕೂಡಲೆ ಕಡಿಕೊಂದು ಕೊನೆಗೊಂದು ಸಾಕು ಅಂತ ಹೆಸರು
4: ಸಾಕು ಹೌದು ಹೌದು
5: ಸಾಕು ಇನ್ನು ಹುಟ್ಟುತ್ತಾ ಇಕ್ಕಂಡ್ಬೇಡಿ ಅಂತ ಹೇಳಿ ಸಾಕು ಅಂತ ಹೇಳಿ ಹಿಂಗೆಲ್ಲ ಒಂದು ರೂಢಿಯಲ್ಲಿ ನಾವು ಮಾಡ್ಕೊಂಡು ಬಂದದ್ದು ಇದೆ.
4: ಈಗ ಗಂಡನ ಸಂಬೋಧನೆ ಮಾಡೋದಿದೆಯಲ್ಲ ನಮ್ಮಲ್ಲಿ ಹೆಂಡತಿನ ಸಂಬೋಧನೆ ಮಾಡುದು ಗಂಡನ ಸಂಬೋಧನೆ ಕುಂದಾಪುರ ಕನ್ನಡ
5: ಕುಂದಾಪುರ ಕನ್ನಡದಲ್ಲಿ ಹೆಂಡತಿನ ಸಂಬೋಧನೆ ಹಾಯ್ ಹಾಯ್ ಅಂದ್ ಎಂತದ್ ಆಯ್ಕೆ
4: ಹೆಂಡತಿ ಗಂಡನನ್ನ
5: ಹೆಂಡತಿನ ಹೇಳ್ತಿ ಹಾಯ್ ಎಂಬುದ ನೀವು ಮಾತಾಡೋ ಕೊಟ್ರೆ ಹಾಯ್ ಬಗ್ಗೆ ನಾ ಅರ್ಧ ಗಂಟೆ ಮಾತಾಡಿ
4: ಒಂಚೂರು ಹೇಳಿ
5: ಹಾಯ್ ಈಗ ಹಾ ಏನ ನಾನಿದ್ದು ನಿಂಗೆ ತೋರುದಿಲ್ಲ ಏನ ಆ ಹಾ ಬೇರೆ
4: ಅಹಂಕಾರ
5: ಅಹಂಕಾರ ಹಾಯ್ ಹಾಯ್ ಸ್ವಲ್ಪ ಕೈ ಹಾಕಿ ಮರ್ರೆ
4: ರಿಕ್ವೆಸ್ಟ್
5: ಆ ಹಾಯ್ ಬೇರೆ ಇನ್ನೊಂದು ಹಾ ಅಪ್ಪಿದ್ದ ಗಡೆ ಅಂದ್ ಕರೆದ ಕೇಮ್ ಆ ಹಾ ಬೇರೆ
4: ಕರೆಕ್ಟ್

0: ಹೇಳ್ತಾಳೆ, ಮೂರನೇ ವಾಯಲ್ಲಿ ಬೈತಾಳೆ ಲೆಕ್ಕ. ಈ ವಾಯಲ್ಲೇ ದೀರ್ಘ ಅನಿಸುವ ಮತ್ತು ದೀರ್ಘ ಮಾಡಿಕೊಳ್ಳಿ, ಹಿಂಗೆಲ್ಲ ಬೇರೆ ಬೇರೆ ಆಗ್ತದೆ. ನೀವು ಹೆಂಡತಿ ನಿಮ್ಮ ಮಾತಿನ ಅಡ್ ಬಂದು, ಈಗ ನೀವು ಗಂಡನ ಹೆಸರು, ಗಂಡ ಹೆಂಡತಿನ ವಾಯ್ ಎಂದೇ ಕರೋದು, ಹೆಂಡತಿ ಹೆಸರು ಹೇಳೋಕ್ಕಿಲ್ಲ, ಹೆಂಡತಿ ಹೆಸರು ಹೇಳೋದಿಲ್ಲ, ಹೆಂಡತಿ ಹೆಸರು ಗಂಡ ಹೇಳೋದಿಲ್ಲ, ನಮ್ಮ ನನ್ನ ಅಪ್ಪ ನನ್ನ ಅಮ್ಮನ ಹೆಸರು ಹೇಳೋದಿಲ್ಲ.
1: ನೀವು
0: ನಾವು ಹೇಳೋದೆಲ್ಲ ಹೇಳುತ್ತೆ ಇಲ್ವಾ ಅಂತ ಹೇಳಿದ್ರೆ, ನಮ್ಮ ಕಾಲ
1: ಗಂಡ ನನ್ನ ಹೆಸರು ಹೇಳೋದಿಲ್ಲ,
0: ನಿಮ್ ಗಂಡ ಅದೇ ಹೇಳೋಕೆ ನಿಮ್ ಕಾಲ ಬೇರೆ ಅಲ್ಲ, ಈಗ ಈಗಿನ ಹುಡುಗಾಟಿಕೆ ಕಾಲದಾಗೆ
1: ಅಲ್ಲ, ನನ್ನ ಗಂಡ ಈಗಲೂ ನನ್ನ ಹೆಸರು ಹೇಳಿ ಕರೆಯುವುದಿಲ್ಲ.
0: ಓ, ಹಂಗಾರು ಸಂಪ್ರದಾಯ ಇತ್ತಂಗ,
1: ನನ್ನ ಹೆಸರು ಹೇಳುದೇ ಇಲ್ಲ.
0: ನೀವು ಏನು ಹೇಳಕ್ಕ, ಈಗ ನಿಮ್ಮನ್ನ ಈಗ ಅವ್ರು ಹಾಯ್ ಅಂದ್ರ ಮೇಲೆ ನೀವು ಹೋಜ್ಜ ಅನ್ಕ, ಹೋಜ್ಜ ಅಂದ್ರೆ ಇನ್ನೆಲ್ಲರೂ ಅಪ್ಪನ ಕರಿ ಮಕ್ಕಳೇ ಅಂದ್ರೆ ಮಕ್ಕಳ ಕೈಲಿ ಹೇಳುದು, ಅಪ್ಪನ ಕರಿ ನಿಮ್ಮ ಮಕ್ಕಳೇ ಅಂತ ಹೇಳಿ ಅಂದ್ರೆ ಹೆಸರು ಹೇಳಕ್ ಆಗ್ತಿಲ್ಲಲ್ಲ. ಮತ್ತೆ ಇಲ್ದಿದ್ರೆ ಅವರೇ ದಪ್ಪ ಇದ್ರೆ ಗಂಡ ಹೆಂಡತಿ ಅತ್ತ ಇದ್ರೆ ಹೋಜ್ಜ ಒಂಚೂರು ಕಾಂಬ ಎಂತದ ಒಂದ್ ನಾಲ್ಕು ಬಡಿಗೆ ಎದ್ದಿ ಕೊಡ್ತಾರೆ ಬರ್ಲಿ ತಕ್ಕಂಬ ಅಂದೇಳಿ, ಆ ಹೋಜ್ಜ ಒಂಬತ್ತಿಗೆ ಅಂದ್ರೆ ಅವ್ರಿಗೆ
1: ಗೌರವಪೂರ್ವಕ
0: ರಾಜ್ಯದಲ್ಲಿ ಗಂಡಿಗೆ ಬೆಲಿ ಕೊಡುವಂತ ಕ್ರಮ.
1: ಈಗ ನಿಮ್ಮ ಹೆಂಡತಿ ನಿಮ್ಮನ್ನ ಎಂತ ಅಂತ ಕರೀತಾರೆ ಸರ್?
0: ನಮ್ಮನೇ ಹಾಯ್ ಎಂದೇ ಕರೋದು, ಅವಳು ಹೆಸರು ಹೇಳುದಿಲ್ಲ.
1: ಅದು
0: ಹಾಯ್ ಇದ್ದದ್ದು, ಈಗ ನಿಮ್ಮ ಕಾಲಕ್ಕೆ ಹಾಯ್ ಆಯ್ತದ, ನಮ್ಮ ಕಾಲಕ್ಕೆ ಹಾಯ್ ಇದ್ದದ್ದು.
1: ಎಷ್ಟು ಲೈಕ್ ಅಲ್ಲ ಆ ಪದ ಬಳಕೆ, ಅದ್ರಲ್ಲಿ ನಾವು ಬಳಸುವ ಧ್ವನಿ, ಅದೇ ಎಷ್ಟೆಷ್ಟು ಅರ್ಥ ಕೊಡುತ್ತೆ.
0: ಚಂದ ಐತೆ ಈ ಕಣಿಗೆ, ಈಗ ಕಣಿಗೆ ಈಗ ನಮ್ ಗೋಸರ ಅಂತಿ, ಆ ಗೋಸರಂ ಶಬ್ದಕ್ಕೆ ಇಷ್ಟು ಅರ್ಥವ್ಯಾಪ್ತಿ ಇತ್ತು ಕಣಿ.
1: ಎಷ್ಟು
0: ಈಗ ಗೋಸರ ಅಂದ್ರೆ ಕೆಸರಲ್ಲ, ನೀರು ರಾಡಿ ಅಲ್ಲ, ಅದ್ರಲ್ಲಿ ಕಣಿ ಹೊಟ್ಟಿದೆಲ್ಲ ದನದ ನೀರು ಉಚ್ಚಿ ಹೋಯಿ, ದನದ ಗೋಮಯ ಹೋಯಿ, ಎಲ್ಲ ಮಿಕ್ಸ್ ಆದಿತ್ತಲ್ಲ ಒಂದೊಂದು ಫಲವತ್ತಾದಂತ ಮಣ್ಣಿಗೆ ಗೋಸರ ಬಂದವು. ನಾವು ಗೋಸರ ಮೇಲೆ ನೋಡೋದೇ ಹೊರತು ಕೆಸರ ಮೇಲೆ ನೋಡೋದಲ್ಲ.
1: ಕರೆಕ್ಟ್.
0: ಆ ಗೋಸರ ಎಂಬ ಶಬ್ದಕ್ಕೆ ನೀವಂತ ಎಷ್ಟೊಂದು ಕಲ್ಪನೆ ಇತ್ತು ಕಣಿ, ಆ ಕೃಷಿಗೆ ಅನುಕೂಲವಾಗಿರ್ತಕ್ಕಂತ ಒಂದು ಜಾಗ ಅಂತ ಅರ್ಥ. ಅದು ಕೆಸರಿ ಎಲ್ಲೂ ಆತ, ಈಗ ನೀವು ರೋಡ್ ನೀರು ನಿಂತರೂ ಕೆಸರು ಆತ, ಗೋಸರ ಆತಿಲ್ಲ ಅದು. ಈ ಕಣಿ ಹೊಟ್ಟೆ ತಿಪ್ಪುದು, ಹೊಟ್ಟೆ ತಿಪ್ಪದಂದ್ರೆ ಕೂಡ ಕಣಿ ಅವನಿಗೆ ನಮ್ಮನ್ನ ಕಂಡುಕೊಳ್ಳಿ ಸ್ವಲ್ಪ ಹೊಟ್ಟೆ ತಿಪ್ಪತ್ತು ಮಾರ್ರೆ. ಇನ್ನು ಅಂಥ ಶಬ್ದಗಳು ಎಷ್ಟು ಬೇಕು ನಿಮಗೆ? ಗಜಮೈಕ ಬಾ, ಗಜಮೈ ನಮ್ಮ ನಿಮ್ದಲ್ಲಿ ಒಂದು ಮೈಕಾರೆ, ನಮ್ಮ ಮೂರು ಮೈಕ್ ಇತ್ತು, ಗಜಮೈಕ ಹರ್ಮೈಕ ಕಣ್ಮೈಕ, ಮೂರು ಮೈಕ್ ಇತ್ತು ನಮ್ಗೆ, ಒಂದು ಮೈಕ್ ನಿಮ್ದಲ್ಲಿ ಒಂದೊಂದಾರೆ. ನಮ್ದು ಗಜಮೈಕೂ ಇತ್ತು, ಗಜಮೈಕ ಅಂತ ಹೇಳ್ರೆ ಕಣ್ಣು ಮೈಕ ಮಾಡೋಳು ಅಂದ್ರೆ, ಗಜಮೈಕ ಅಂದ್ರೆ ಮೈಕ ಮಾಡೋರಿರ್ತೆ ಎಲ್ಲ ಸಾಮಾನ್ಯ, ಒಂದು ಚೂರು ಪರ್ವ ತಪ್ಪು ಮಾಡಿ ಮೈಕ ಮಾಡ್ತಾಳೆ ಅಂದೇಳಿ. ಗಜಮೈಕ ಅಂದ್ರೆ ಗಜ ಅಂದ್ರೆ ಶಬ್ದ ಹಾಕೋದೆ, ಗ ಸ್ವಲ್ಪ ಜಾಸ್ತಿ ಮಾಡ್ತಾಳೆ ಅಂದೇಳಿ. ಹರ್ಮೈಕ ಅಂದ್ರೆ ಎರಡು ಸಮಯ ಯಾಸ ಮಾಡ್ತಾಳೆ. ಕಣ್ಮೈಕ ಅಂದ್ರೆ ಈ ಕಣ್ಣಗಿದ್ದ ಕಾಡಿಗಿನ ಹರ್ಸ್ಕೊ ಹೋಗ್ತಾಳೆ ಕೆಲವು ಸರಿ, ಹಾಗಿನವ್ರಿಗೆ ಕಣ್ಮೈಕ ಮಾಡ್ತಾರೆ, ಹಾಗೆ ಮೂರು ಮೈಕ ಅಂತೇಳಿ.
1: ಹೆಣ್ಮಕ್ಳಿಗೆ ಎಂತ ಕೇಳುದು ಈ ಮೂರು ಪದಗಳು? ಹೆಚ್ಚಾಗಿ ಗಜಮೈಕ ಮಾಡ್ತಾ ಅಂತ ಹೇಳುದಿಲ್ಲ, ಗಜಮೈಕ ಮಾಡ್ತಾಳ, ಕಣ್ಮೈಕ ಮಾಡ್ತಾಳ, ಹರ್ಮೈಕ ಮಾಡ್ತಾಳ. ಹೆಚ್ಚಾಗಿ ಈ ಪದ ಬಳಕೆ ಹೆಣ್ಮಕ್ಳು ಇದ್ರಲ್ಲೇ ಬರ್ತೆ ಅಂತ
0: ಮಾಡುದು ಅವ್ರೆ.
1: ಐ ಆಬ್ಜೆಕ್ಟ್ ಯುವರ್ ಆನರ್.
0: ಅಲ್ಲ, ಒಂದು ಯಾಕೋಯ್ತ ನೀವು ತಪ್ಪು ತಿಳಿದಿರೆ, ಅದಕ್ಕೊಂದು ಕೊಂಗಟಕ್ಕೂ ಹೇಳುದು. ಅದೇ ಅಂದ್ರೆ ಹೆಣ್ಮಕ್ಳು ಅಂದ್ರೆ ಖಂಡಿತ ಗಂಡು ಮಕ್ಕಳಿಗೆ ಕೊಂಗಟ, ಅವ್ರ ಹುಟ್ಟುಕೊಳ್ಳೋದವ ಮಡಿಸಿ ಹತ್ತು ಬಿಡಿ ಮದಿ ಮಾಡ್ಕೋದ ಅವಳಿಗೆ ಗಜಮೇಕ ಮಾಡ್ಬೇಡ, ಹೇಳ ಗಜಮೇಕ ಮಾಡ್ಬೇಡ, ಗಂಡು ಮಾಡುದಿಲ್ಲ, ಗಂಡು ಮಾಡುದಿಲ್ಲ. ಯಾಕೆ ಮಾಡುದಿಲ್ಲ ಅಂದ್ರೆ ಅವನಿಗೆ ಆ ಮಾಡೋ ಅಗತ್ಯ ಇಲ್ಲ. ನೀವೀಗ ನಂಗೆ ಟ್ರಿಪ್ಪಿಗೆ ಹೋಯ್ಕ ಹೋಯ್ದೆ ನಾನು ಬರ್ತಿಲ್ಲ ಮನೆ ಬರ್ತಿಲ್ಲ ಅಂತಾವ, ಇವಳಾದ್ರೆ ಸ್ವಲ್ಪ ಕಣ್ಮೈಕ ಗಜಮೈಕ ಮಾಡ್ಕತ್ತಪ್ಪ, ಇವಳೆಲ್ಲ ಆಚೆ ಈಚಿನವ್ರು ಹಾತ್ರ ನಾವೊಂದು ವಾಯ್ಕ ಟ್ರಿಪ್ ಕಾಣಕ ನಾನು ಕಾಣಲಿಲ್ಲ ಅಂತೇಳಿ ಹೇಳಿ ಒಂಥರ ಗಜಮೈಕ ಮಾಡ್ತಾಳಲ್ಲ. ಅದು ಸಾಧಾರಣ ಹೆಣ್ಣಿನ ಒಂದು ಸೌಮ್ಯ ಗುಣವೇ ಈ ಮೂರನ್ನ ಮೈಕ್ ಆಗ್ಲಿಕ್ಕೆ ಕಾರಣ. ಗಂಡಿಗೆ ಆ ಸೌಮ್ಯ ಗುಣ ಇಲ್ಲ ಮೇಡಮ್, ಅಂದ್ರೆ ಹೊಯ್ಕಾರ ಹೊಯ್ಕೆವ ನೀವು ಎಂತ ಹತ್ತೆ ಅಂತ, ನಾವು ಮತ್ತೆ ಯಾವ್ದಾರೆ ಅಂತ ಅಮ್ಮನ ಕತ್ಕಡೆ ಅಪ್ಪನ ಹತ್ಕೊಂಡು ನಾನಲ್ಲಿ ಈಡಿಗೆ ಎದ್ದು ಒಂದ್ಮುಡಿ ಎಕ್ಕೇರು ಮಾಡಿ ನಾವು ಹೊಮ್ಮಾರಿ ಹೋತಿ ಅಂತ, ನಿಮ್ಗೆ ಆ ಮೈಕ ಮಾಡುವ ಅಗತ್ಯ ಅವನಿಗಿಲ್ಲ. ನಿಮ್ಗ ಕೆಲವು ಸರಿ ಹೆಣ್ಮಕ್ಳಿಗ ನಿಮ್ಗಂದೇಳಿ ಅಲ್ಲ ನಾ
1: ಹೇಳಿ, ಗೊತ್ತಾಯ್ತು.
0: ಒಂದು ಸಮುದಾಯಕ್ಕೆ ಒಂದು ಅಗತ್ಯ ಇರೋದ್ರಿಂದ ಗಜಮೈಕ ಕಣ್ಮೈಕ ಹರ್ಮೈಕ ಅಂದ್ರೆ ನಾವು ಹಿಂಗೆ ಹೇಳೋ ಕ್ರಮ.
1: ಗಂಡ್ ಮಕ್ಳಿಗೆ ಹಂಗಾರು ಈ ತರ ಅವರದೊಂದು ಸ್ವಭಾವ ತೋರಿಸುವಂತ ಯಾವಂತ ಪದಗಳೆಲ್ಲ ನಾವು ಬಳಸೋ?
0: ಕೊರಜಿ, ಬರೀ ಕೊರಜಿ ಕಣ ಮಾಡ್ತಾ ಮಾರೆ ಅವ ಅಂದ್ರೆ,
1: ಕಣ್ ಕೊರಜಿ
0: ಬೇರೆ, ಹಸಿ ಕೊರಜಿ ಅವ ಅಂದ್ರೆ,
1: ಹಸಿ ಕೊರಜಿ,
0: ಹಸಿ ಕೊರಜಿ ಅಂದ್ರೆ ಅವ ಕೊರಜಿ ಅವ. ನಮಗೆ ಒಂದ್ ಹೆಜ್ಜೆ ಒಂದ್ ಹೆಜ್ಜೆ ನಮಗೆ ಕೇಳಿ ಅದನ್ನ ಹೆಣ್ಣಿ ನಾವು ಕೊರಜಿ ಅಂತಿಲ್ಲ, ಗಂಡಿ ಮಾತ್ರ ಕೊರಜಿ ಎಂದು ಹೊರತು ಹೆಣ್ಣಿ ಕೊರಜಿ ಅಂದೇಳಿ ಬೈದಿಲ್ಲ. ಕೊರಜಿ ಕಣ ಮಾಡಬೇಡಿ ಅಂತೇಳಿ ಗಂಡಿ ಮಾತ್ರ ಬೈ ಕ್ರಮ. ನೀವು ಇನ್ನೂ ಕೇತವರ್ನ ಹಂಗಂದ್ರೆ ಇನ್ನೂ ಆಳು ಕೇಳಿದ್ರೆ ನಾನು ನಿಮ್ಗೆ ಉತ್ತರ ಕೊಡ್ಲಕ್ಕೆ ಇನ್ನು ಸಹಿತ.
1: ಅದೇ ಅದೇ, ಈಗ ಒಂದು ಕೊರಜೆ ಆಯ್ತು, ಮತ್ತೆ ಬೇರೆ ಯಾವ ಪದ ಅವನಿಗೆ ಅಂದ್ರೆ ಗಂಡ್ ಮಕ್ಕಳಿಗೆ ಬಳಸುವಂತ?
0: ಮಕ್ಕಳಿಗೆ ಬೈಯುದ?
1: ಬೈಯುದು
0: ಅಲ್ಲ, ಇನ್ನೆಲ್ಲ ಈ ಪೋಂಕ್ ಅಂದೇಳಿ ನಾವೊಂದು ರೂಢಿಯಲ್ಲಿ ಹೇಳುದು, ಈ ಪೋಂಕ್ ಬೇರೆ ಪೊಕ್ಕು ಬೇರೆ.
1: ಅದು ಹೆಂಗೆ?
0: ಈ ಪೋಂಕ್ ಅಂದ ಹೇಳ್ರೆ ಪೋಂಕ್ ಅಂದ್ರೆ ಬೈಗುಳ ಶಬ್ದ, ಅದು ಪೊಕ್ಕಿನಿಂದಲೇ ಪೋಂಕ್ ಆದದ್ದು.
1: ಓಕೆ,
0: ಯಾಕಂದ್ರೆ ನಮ್ಮಲ್ಲಿ ಈ ಮರ್ಲರಿಗೆ ಇದ್ದಷ್ಟು ಶಬ್ದ ಕುಂದಾಪುರ ಕನ್ನಡದಾಗೆ ಅಂಡಿ ಅಂತ,
1: ಅಂಡಿ ಪಿರ್ಕಿ
0: ಅಂಡಿ ಅಂತ, ಬರೀ ಅಂಡಿ ಅವ. ಕೆಲಸ ಸರಿ ಪಿರ್ಕಿ ಅಂತ, ಅವ್ ಪಿರ್ಕಿ.

0: அப்ப பிரிக்கி, இன்னொருத்தரை அண்டி பிரிக்கி ஒட்டு இருக்கு, பெரிய அண்டி பிரிக்கி மாறு, நீ ஏங் பந்திருக்கிற லெக்காக்க நான் அனுத்தி மாடுவது, நீ கொடி எங்க மேல் கடித்தல அதுக்கு ஒன்று பிரிக்கி அந்த இடத்துல
1: இருக்கு
0: கட்டி சேரு ஜாகக்கு பிரிக்கி அந்த பிரிக்கி செட்லர் இடி கொடிய கழுவலி கழிச்சு அர்த்தம்
1: கரெக்ட்
0: இடி கொடிய கழுவலி கொலை பிரிக்கி தேக்கிறதுக்கு கொடின்னு காணினியு அண்டி அந்த இடற ஈ மேல் சூப்பில் இது கொடி வந்து அண்டி சிக்ஸு இருக்கு அண்டி அண்டியில் இது கொடி நீவு காணி ஹாங்கிறது காணி ஹாகே அண்டி பிரிக்கி அந்த இடற ஆ கொடினே ஒன்று பரிகல்பனை மாடிதிரே நீவு கரெக்டாகி அண்டி பிரிக்கி அந்த கொடி சரியே இருத்தது அந்த வந்தது அந்த அர்த்தம் அல்ல ஆதரவு பிரிக்கி செட்லாயித்து அந்த இடற அது கொடியே வந்தது
1: ஈ எக்ஸ்பிளனேஷன் ஒள்ளத்தர் ஆக்சுவலி
0: அது பிரிக்கி செட்லாயித்து அந்த அவன் சொல்ப பிரிக்கி செட்டில் மாறுறது பிரிக்கி டைட் இருக்கு
1: ದಗಲ್ಬಾಜಿ
0: ಹಂಬಾಕ್ ಅದೆಲ್ಲ ನಮ್ಮಲ್ಲಿ ಬೇಕಾದಷ್ಟಿತ್ತು ಕೊರಜಿ ಕಂದಡಿಯ ಕಂದಡಿ ಅಂತ ಬೈದಿರುತ್ತ ಅದೊಡ ಕಂದಡಿಯ ಅಂತ ಹೇಳಿ ಅಂದ್ರೆ ಕಂದಡಿಯ ತಳಮುಯಿಡು
1: ಹಂಗಂದ್ರೆ
0: ತಳಮುಯಿಡು ಅಂತ ಹೇಳ್ರಿ ಈ ಮುಯಿಡು ಮೀನ್ ಅಂತಿತ್ತಲ್ಲ
1: ಮುಯಿಡು
0: ಈ ಮೈಟಿ ಕರ್ಸಿ ಅದೆಲ್ಲ ಬೇರೆ ಬೇರೆ ಜಾತಿ ಮೀನೆಲ್ಲ ಇದ್ದವು ಕಾಣಿ ಕರ್ಸಿ ಕೋಲ್ಕಾಣಿ ಮೈಟಿ ಎಸುಡ ಹಿಂಗೆಲ್ಲ ಇದೆಲ್ಲ ಇದ್ದು ಮುಯಿಡ್ ಅಂತ ಹೇಳಿದ್ರೆ ಮೀನಂಗೆ ಸ್ವಲ್ಪ ತೆಗೆದಿಟ್ಟರು ಸಹಿತ ಹದಿನೈದು ದಿನ ಮೇಲೆ ಇರತ್ತೆ
1: ಅದಕ್ಕೆ
0: ನೀರು ನೀರು ಇಲ್ದಿರು ಬದುಕತ್ತೆ ನೀರಿದ್ರಂತೂ ಲಾಯ್ಕ್ ಮಾಡಿ ಬದುಕತ್ತೆ ಮುಯಿಡ ಮೇಲೆ ಬದುಕತ್ತವು
1: ಕಪ್ಪು ಕಪ್ಪಿದೆ
0: ಕಪ್ಪು ಮೀಸಿ ಇರೋದು ಮೀನು ಕನ ಮೀನು ಅಂತ ಹೇಳಿ ಅಲ್ಲ ಬಾಳಿ ಬಾಳ ಸುಖಿ ಮೀನು ಸುಖಿ ಅಂದ್ರೆ ಬಹಳ ಬೆತ್ತಗಿನ ಮೀನು ಅದು ಅಂದ್ರೆ ಹೆಚ್ಚು ಸ್ವಲ್ಪ ಹೊತ್ತಿನಂಗೆ ನೀರಿನ ಮೇಲೆ ತೆಗೆದುಕೊಳ್ಳೆ ಸಾಯ್ತದ ಈ ಮುಯಿಡ ಹಂಗಲ್ಲ ಈ ಮುಯಿಡ ತಳ ಮುಯಿಡ ಇದ್ರು ಕೂಡ ಕೆಸರು ಮಾಡುದು ಈ ಇದಕ್ಕೆ ಬಾಮಿಗೆ ಮುಯಿಡ್ದು ಹಾಕೋದಿಲ್ಲ ಯಾರು ಮುಯಿಡ್ ನೀವು ಅಲ್ಲ ಹತ್ತೋಡುದು ಇತ್ತೋಡುದು ಹತ್ತೋಡು ಇಡೀ ಬಾಮಿ ನೀರು ರಾಡಿ ಮಾಡೋದು ಮುಯಿಡ್ ಈ ಮನೆ ಕೆಲವರು ತಳ ಮುಯಿಡ್ ಇರ್ತಾರ ಆ ಮುಯಿಡ್ ಮೇಲ್ ಬತ್ತಿಲ್ಲ ಒಲ್ಲಿ ಒಡೀ ಐಕಂಡು ಈ ಕೆಲಸ ಮಾಡುದು ನೀರನ್ನು ಕಳ್ಕೆ ಮಾಡ್ತಾ ಇಕ್ಕಂಬದು ಅದರಿಂದ ಅದಕ್ಕೆ ತಳು ಮುಯಿಡ ಅಂದ್ರೆ ತಳು ಮುಯಿಡ ತಳದಂಗೆ ಆ ಮುಯಿಡಿ ಮುಯಿಡ್ತಾ ಇಕ್ಕಂದು ಹತ್ತೊಂಬತ್ತು ಇತ್ತೊಂಬತ್ತು ಒಂದೊಳಗೆ ಸುಮ್ಮನೆ ಕುಕ್ಕಂತಿಲ್ಲ ಈ ಬಾಳಿ ಎಲ್ಲ ಐತೆ ಬಾಳಿ ನೀವು ಬಾಮಿಗೆಲ್ಲ ಐರ್ ಬಿಡ್ತೀರಿ ಕಾಣಿ ಐರ್ ಮೀನ ಅವೆಲ್ಲ ನೀರನ್ನ ಚೊಕ್ಕ ಮಾಡುತ್ತೆ ಈ ಮುಯಿಡಿತ್ತಲ್ಲ ಅದೊಂದು ಬಂತ ನೀರ್ ಪೂರ ಸಸುತ್ರಿಲ್ಲೇ ಹಾಳೆ ಅದಕ್ಕೆ ಬಾಮಿಗೆಲ್ಲ ಮುಯಿಡನ್ ಬಿಡುವುದಿಲ್ಲ ಈಗ ಐರ್ ಬಿಡ್ತಾರೆ ಐರ್ ಅಂದ್ರಲ್ಲೇ ದೊಡ್ಡದತ್ತ ಬಾಳೆ ಮೀನು ಸಹಿತ ಬಾಮಿಗಿದ್ರಿ ಅಂತ ತೊಂದರೆ ಆತಿಲ್ಲ ಈ ಮುಯಿಡ್ ಬಂದ್ರು ಹೋಯ್ತು
1: ತಳಮುಯಿಡು
0: ತಳಮುಯಿಡು ಅಂದ್ರೆ ಬುಡದಚ್ಚು ಅವ ಬೇರೆ ಕತ್ತರಿಸದೆ ಗೊತ್ತು ಮೇಲ್ ಕೈಟದೆ ಗೊತ್ತಂತ ಹ್ಯಾಂಗ್ ಕತ್ತರಿಸ ಗೊತ್ತಿಲ್ಲ ಮೇಲ್ ಕೈಟ್ರ ಮೇಲೆ ಗೊತ್ತಾಗ್ತದೆ ಓ ಇದ್ಯಾಂಗ್ ಕೈಟಿ ಹೋಯ್ತು ಅಂದೇಳಿ ಅವ್ರು ಬುಡದರ್ಚಿ ಕತ್ತರಿಸಿರ್ತಾ ಮೋಸ ಮಾಡೋದು ಹಂಜುಮೇರ
1: ಹಂಜುಮೇರ ಅಂದ್ರೆ
0: ಹಂಜುಮೇರ ಅಂದ್ರೆ ಮೋಸ ಮಾಡುದು ಅವನು ದೊಡ್ಡ ಹಂಜುಮೇರ ಮಾರ್ರೆ ಅಂತ ಈಗ ಎದುರುಗಡೆ ಒಳ್ಳೆ ನೈಸ್ ಮಾತಾಡ್ತಾ ಹಿಂದಿನಿಂದ ಅವನ ಕತ್ತೇ ಬೇರೆ
1: ಇದು ಪೋರ್ಚುಗೀಸ್ ಬಂದ ಪದ
0: ಹಂಜಮೇರ ಪೋರ್ಚುಗಿನ್ ಬಂದದ್ದಲ್ಲ ಪೋರ್ಚುಗಿನ್ ಮತ್ತು ಉರ್ದುವಿನಿಂದ ಬೇಕಾದ ಶಬ್ದ ನಮ್ಮಲ್ಲಿ ಬಂದಿತ್ತು
1: ಹೆಂಗಿಂದಲ್ಲ
0: ಈಗ ಹರ್ಕತ್ ಹರ್ಕತ್ ಅನ್ನೋದು ಈಗ ನಮ್ಗೆ ನಮ್ದು ಅದು ಬಂದದ್ದು ಅದು ಇದರಿಂದ ಈ ಸುಮಾರೆಲ್ಲ ಶಬ್ದಗಳ ಹರ್ಕತ್ ಬಂತು
1: ನಂಗೆ ಹರ್ಕತ್ ಇಲ್ಲ
0: ಹರ್ಕತ್ ಇಲ್ಲ ಅಂದ್ರೆ ಅದು ಹರ್ಕತ್ ಕನ್ನಡದ ಏನು ಶಬ್ದ ಅಲ್ಲ ಅದು ಬೇರೆ ಬೇರೆ ಸಂಕರಗಳೆಲ್ಲ ಬೇರೆ ಬೇಕಾದಷ್ಟು ಈಗೆಲ್ಲ ಇಂಗ್ಲೀಷ್ ಈಗೆಲ್ಲ ಕಣ್ಣೀಗ ಲಾಂಗ್ ಚೈನ್ ಹಾಕೊಂಡು ನಾವು ಲಾಂಗ್ ಚೈನ್ ಅಂತ ಹೇಳುತ್ತೆ ನಾವು ಕುಂದಾಪುರದಂಗೆ ಲಾಂಗ್ ಚೈನ್ ಯಾಕಂದ್ರೆ ಲಾಂಗ್ ಚೈನ್ ಅದು ಈ ಮದುವೆ ದಿನಿಗೆ ಲಾಂಗ್ ಕುಂದಾಪುರದ ಕೇಳಿದ್ರೆ ಲಾಂಗ್ ಚೈನ್ ಅಂತ ಹೇಳಿ ಲಾನ್ ಹಂಗೆ ತಗೊಂಡು ಹೆಚ್ಚು ಕಡಿಮೆ
1: ಲೋನ್
0: ಚೈನ್ಗಳು ಹಾಗೆ ಭಾಷೆ ಬಗ್ಗೆ ನೀವು ಮಾತಾಡ್ತಾ ಹೋರೆ ಕುಂದಾಪುರದಂಗೆ
1: ನಮ್ ಕುಂದಾಪುರ ಬೈಗುಳ ಶಬ್ದಗಳು
0: ಬೈಗುಳ ನಿಮ್ಗೆ ನಿರಂತರ ಬೈಗುಳು ಬೇಕಾರೆ ಬೈಗುಳಲ್ಲೇ ಒಂದು ದೊಡ್ಡ ಸಾಹಿತ್ಯ ಬರೆಯುವಷ್ಟು ಬೈಗುಳು ಆ ಬೈಗುಳಿಗೆ ಬೇನು ವ್ಯಾಪ್ತಿ ಇಲ್ಲ ನಿಮ್ಮ ಮನೆಗೆ ನಾ ಬೈದಾರ ನಿಮ್ ಕಾಣಿ ಒಂದು ಕೋಳಿ ಕೋಳಿ ಸಾಂಕು ಮರ್ಯಾದೆ ಬಿಟ್ಟರು ಕೋಳಿ ಸಾಕ್ತಾರೆ ಕೋಳಿ ಸಾಕು ಗೂಡಂಗ್ ಇಟ್ಕೊಂಡು ಗೊತ್ತಿಲ್ಲ ಈ ನಮ್ಮ ಮನೆ ಬಂದು ಇಲ್ಲಿ ಬಂದು ಪದ ಕೊಡತ್ತ ಈ ಕೋಳಿಯಲ್ಲಿ ಬಾಚೋದು ಯಾರು ಹೆಕ್ಕ ತಿಂಬೋ ಸತ್ತಾರು ಅರ್ಧ ಅಥವಾ ಅವ್ರ ಮನೆ ಕೋಳಿ ಹಿಂಡ ಅವ್ರ ಮನೆಗೆ ಏನು ಲೆಕ್ಕಾಚಾರ ಇಲ್ಲ ಕೋಳಿ ಸಾಕೋದು ಅವು ಪಿಚಿ ಪಿಚಿ ಪಿಚಿ ಪಿಚಿ ಬಂದು ಹೇಳೋದು ಇಲ್ಲಿ ಮಕ್ಕಳು ಕೈ
1: ಕಾಲು
0: ಉಳಿಸೋದು ಅಯ್ಯೋ ದೇವರೇ ಆ ಕೋಳಿ ದೇಶದಿಂದ ಇರ್ಕೋದಿಲ್ಲ ಒಂದು ರಾಶಿ ಒಂದೊಂದು ಹೇಳಿ ಮರಿಯಕ್ಕೊಂದು ಮರ ಕಿಚ್ಚಿಡಿದ್ರೆ ಅಕ್ಕ ಯಾಕ ಅಲ್ಲಿ ಹಿಲಿ ಇಟ್ಟರೆ ಮರಿ ಓಡಿಸೋದು ಅಂತ ಹೇಳಿ ಲೆಕ್ಕಾಚಾರ ಇಲ್ಲ ಅದು ಅವ್ರು ಸತೇ ಆಯ್ಲಿ ಅವ್ರ ಮನೆ ಮಂಟಪ ಆಯ್ಲಿ ಕಡೀಕೆ ಸ್ವಲ್ಪ ತರ್ಬಿಟ್ಟು ಅಕ್ಕ ಯಾಕ ಒಂದು ಏಟ್ ಇಂಚಿ ಚಾವಡಿದ್ರು ಕೊಡ್ತೀವಿ ಮರಿ ಅಂದರೆ ಆ ಬೈಗಳು ಅಷ್ಟೂ ಬೈಗಳನ್ನು ಬೈದ್ರ ಮೇಲೆ ಕಡೆ ಅರ್ಧ ಗಂಟೆ ಮೇಲೆ ಅಕ್ಕ ಯಾಕ ಒಂದು ಸ್ವಲ್ಪ ಚಾ ಕುಡಿದ್ರು ಒಂದು ಸ್ವಲ್ಪ ಕೊಟ್ಟರೆ ಚಾ ಒಂದು ಉಳಿಲ್ಲ ಮರ್ರೆ ಅಂದರೆ ಆ ಬೈಗಳಿಗೆ ಯಾವುದೇ ರೀತಿ ಅದೊಂದು ಸೀರಿಯಸ್ ತಗೊಳ್ಳೋ ಬೈಗಳಲ್ಲ ಅಷ್ಟೂ ವಾಚಾಮಗೋಚರ ಬೈತರಲ್ಲ ಅದನ್ನ ಅದರಲ್ಲ ಈಗ ಶುದ್ಧ ಕನ್ನಡದಲ್ಲಿ ನೀನ್ ಮಂಗ ಅಂದ್ರೆ ಸಾಕು ನಮ್ಮ ಮಂಗ ಅಂದ್ರೆ ನಮ್ಮದಿಲ್ಲಿ ತಾಂಗುದೇ ಇಲ್ಲ ಬೈಗಳನ್ನ ಅದಕ್ಕೆ ಹೆಟ್ಟಿ ಹೆಟ್ಟಿ ಬೈದ
1: ಮತ್ತೆ ನೀವು ಕೆಲವೊಂದು ಪದಗಳಿಗೆ ನಾವು ಅದು ಅದನ್ನು ಹೇಳಿರೋದು ಎಷ್ಟು ಕೆಟ್ಟ ಪದ ಬೈದ ಅಂತ ಅನ್ಕಂತ. ಅದ್ರ ಅರ್ಥ ಹುಡ್ಕೊಂಡು ಹೊರ ಆತರ ಅರ್ಥ ಅಲ್ಲ. ಅದ್ರ
0: ಎಷ್ಟೋ ಪದಗಳಲ್ಲ ಅರ್ಥ ಅಲ್ಲ, ಎಷ್ಟೋ ಹೊಗಳಿಕೆ ಪದಗಳು ನಮ್ಮಲ್ಲಿ. ಎಷ್ಟು ಹೊಗಳಿ ನಿಮ್ ಬೈಕ ನಿಮ್ಮ ನಾನ
1: ಹೇಳಿ
0: ಹೊಗಳಿ ಬೈಕ. ನೀವು ದೊಡ್ಡ ಗಾಂಧಿ, ದೊಡ್ಡ ಹರಿಶ್ಚಂದ್ರ, ನೀವು ಶ್ರೀರಾಮಚಂದ್ರ, ನೀವು ನಾನು ಒಂದಾರು ಬೈದೇನೆ ಅದ್ರಿಗೆ
1: ಇಲ್ಲ ಹೊಗಳ
0: ಅಲ್ಲ ನಿಮ್ಮನ್ನು ನಿಮ್ಮನ್ನು ಹೊಗಳಿ ಬೈದು. ಈಗ ನೀವು ಶ್ರೀರಾಮಚಂದ್ರ, ನೀ ದೊಡ್ಡ ಹರಿಶ್ಚಂದ್ರ, ನೀ ದೊಡ್ಡ ಗಾಂಧಿ ಅಂದ್ ಹೇಳ್ಕೊಂಡು ನಿಮ್ಮನ್ನೆಲ್ಲ ದೊಡ್ಡ ದೊಡ್ಡದೇ ಹೇಳಿ ನೀವು ಪೂರ್ಣ ಸಂದ ಹೇಳುದು. ಇನ್ನ ಬೈದು ಹೊಗಳಕ ಬೈದು ಹೊಗಳಕ್ಕೂ ನಮಗೆ
1: ಗೊತ್ತಿದೆ.
0: ಬೈದೀಗ ನಿಮ್ಮ ಬೈದರ್ಗ ಕೇಳಿ ಕಳ್ಳ ಹೆಕ್ಕ ತಿಮ್ಮನ ಮೊನ್ನೆ ಬತ್ತಿ ಅಂದ ನೀ ಬಪ್ಕಿಲ್ಯನ ನಾನು ಹೆಲ್ಸಣ್ಣ ಕಡು ಮಾಡಿ ಇಟ್ಟಿದ್ದಿ ಅಂದ ಕಣಿ ಕೇಳಿ ಕಳ್ಳ ಅಂತ ಹೇಳ್ಕೊಂಡು ಬೈಕಂಡೆ ಬೈಕಂಡೆ ನೀನು ಬಪ್ಕಿಲಿಕ್ಕೆಂಡು ಕೊಂಗಟ ಮಾಡುದು. ಅದು
1: ಪ್ರೀತಿ
0: ಪ್ರೀತಿ ಪಟಿಂಗ ಪಟಿಂಗ್ ಅಂದ್ರೆ ನಿಜವಾಗಿ ಬೈಗಳ ಶಬ್ದ.
1: ಆದ್ರೆ
0: ಅವನು ಪಟಿಂಗ್ ಅನ್ನೋದೇ ಒಂದು ಹೊಗಳಿಕೆ ಶಬ್ದ. ಹಾಗೆ ಬೈದು ಹೊಗಳಕ್ಕೂ ಹತ್ತು ನಮ್ಗೆ ಹೊಗಳಿ ಬೈಕು ಹತ್ತು
1: ಎಲ್ಲ ಹತ್ತಲ್ಲ
0: ಎಲ್ಲ ಎಂತ ಬೇಕಾದ್ರೆ ಮಾಡ್ಲಿಕ್ಕೆ.
1: ಎಷ್ಟು ಲೈಕ್ ಇತ್ತು ಸರ್, ನಿಜವಾಗ್ಲು ನಿಮ್ಮ ಹತ್ರ ಮಾತಾಡ್ತಿದ್ದಿರ್ತಲ್ಲ ಮಾತು ಮುಗಿಸುದೇ ಬೇಡ ಅಂತ ಅನ್ಸುತ್ತೆ ಸರ್. ನೀವು ಇದನ್ನೆಲ್ಲರೂ ಬರ್ದಿಟ್ಟು ನೀವು ಬರೆಯೋ ಪ್ರಯತ್ನ ಎಂತಾರು ಮಾಡಿರಿ?
0: ಪೇಪರಲ್ಲಿ ಬರುದು ಕಡಿಕಲ್ಲ ಕಡಿ ಎಲ್ಲರೂ ಅದನ್ನ ಬರೀತಾರಲ್ಲ ಎಲ್ಲರೂ ಮಾಡ್ತಾರ ಅಂತ ಹೇಳಿ ನಾವು ಅಲ್ಲೇ ಕೈ
1: ಮಾಡ್ಕೋಬೇಕು.
0: ಅಲ್ಲ ಅಲ್ಲ ಅಂತ ಶಬ್ದಗಳಲ್ಲ. ಇವತ್ತು ನಮ್ಮ ಮಕ್ಕಳಿಗೆ ಇಷ್ಟೆಲ್ಲ ಈ ಮಕ್ಕಳ ಪಾಪ ಇಲ್ಲಿ ಬಂದು ಕೂತಿರಲ್ಲ.
1: ಹೌದು,
0: ಇವ್ರ ಕೆಮ್ಮಿ ಮೇಲೆ ಬಿದ್ದರು ಸಾಕು. ಈಗ ಕೆಪ್ಪಿ ಬಾಯಿಗೆ ನೀರು ಕುಡುದಿಲ್ಲ ಮೇಡಮ್, ಚರ್ಮದಂಗ್ ನೀರು ಕೊಡುದು. ಅದೇ ಅದಕ್ಕೆ ನೀರು ಅದ್ರೊಳಗೆ ಹೊತ್ತು ಬೇಕಾದಷ್ಟು. ಈ ಮಕ್ಕಳಿಗೆ ಅವು ಕೆಮ್ಮಿ ಕೊಟ್ಟು ಕೇಂತ್ರ ಅಂದೇಳಿ ಅಲ್ಲ, ನಾವು ಪದೇ ಪದೇ ಮಕ್ಕಳ ಮಂಡಿ ಮೇಲೆ ಅಥವಾ ಮಕ್ಕಳು ಇದ್ದಲ್ಲಿ ನಾವು ಮಾತಾಡ್ತಾ ಹೋರೆ, ಅಟ್ಲೀಸ್ಟ್ ಮಕ್ಕಳಿಗೆ ಒಂಚೂರಾರು ಒಂದು ಸ್ವಲ್ಪ ಅದ್ರೊಳಗೆ ಅಪ್ಪಾಯಿ ಮಾತಾಡ್ತಿದ್ರು ಹಿಂಗಿತ್ತಂದೇಳಿ ಯಾರು ಗೊತ್ತಾಗ್ತದೆ.
1: ಕೆಮ್ಮಿ ಮೇಲೆ ಬಿದ್ದದ್ದು ನೆನಪು,
0: ಅದು ನೆನಪಾಗ್ತು ನೆನಪಾಗ್ತು ನೆನಪಾಗ್ತು. ಮತ್ತೆ ಮತ್ತೆ ಈ ಭಾಷೆ ಯಾರು ಯೂನಿವರ್ಸಿಟಿಯರ್ ಈ ದೊಡ್ಡ ದೊಡ್ಡ ಸಂತಿಯರೆಲ್ಲ ಉಳಿಸೋದಲ್ಲ ಮೇಡಮ್, ಅದು ಉಳಿಸೋದು ಯಾರಿಗೂ ಐತೆ. ನೀವು ಸಂತೆಗಿದ್ದು ಮಾರ್ಕೆಟಿಗಿದ್ದ ನೀ ಕಾಣಿ ಎಂತೆಂತಾರೆ ಕಾಣಿ. ನೀವು ಮಾರ್ಕೆಟಿಗೆ ಕಾಣಿ ತುಳಿನಾರು ಹೇಳ್ತಾರಲ್ಲ, ನೀವು ಸಂತೆ ಮಾರ್ಕೆಟಿಗೆ ಹೋಯಿನಿ ಅಥವಾ ನೀವು ಕುಂದ ನೀವು ಮೀನು ಮಾರ್ಕೆಟಿಗೆ ಹೋಗಿರೋ ಇಲ್ಲ ನಂಗೆ ಗೊತ್ತಿಲ್ಲ. ಮೀನು ನಿಮ್ಗೆ ಈ ಭಾಷೆನ ಕಲಿಕಾರ ಅಲ್ಲಿಗೆ ಹೋಗಿ ಕೊರ್ತು. ನೀವು ಈ ಕುಂದಾಪುರ ಬಂಡಕಾರ ಬಿ ಎಮ್ ಜೆಡ್ ಕಾಲೇಜ್ ಹೋದ್ರೆ ಅದೆಲ್ಲ ಕಲ್ಲು ಕಾತಿಲ್ಲ, ಅಲ್ಲಿ ಕಲಿಕ ಅಲ್ಲಿ ಇತ್ಕೊಂಡು ಕಲ್ತ್ರೆ ಎಷ್ಟು ಲೈಕ್ ಮಾತು ಮಾಡ್ತಕೊಂಡು ಎಷ್ಟು ಲೈಕ್ ಅವರು ಸೇಲ್ ಮಾಡ್ತಾರೆ. ಇಲ್ಲ ಇಡಬಲ ಅಣ್ಣ ಇಡಬಲ ಜೀವದ ಜೀವದ ಜೀವದ ಅಂತ ಜೀವದ ಯಾವುದು ಹಿಡ್ಕೊಂಡದ್ ಮಾತ್ರ ಸತ್ತದೆ. ತುಳಿನಂತೂ ಬಲೆಣ್ಣ ಇಡಬಲ ಅಣ್ಣ ಜೀವದ ಅಣ್ಣ ಜೀವದ ಅಣ್ಣ ಭೂತೈ ಉಂಡು ಜೀವದ ಜೀವದ ಅಂತಾರೆ. ಕಡೆಗೆಲ್ಲ ಹಾಕೊಂಡ್ರೆ ಮೂರು ದಿನ ಹಿಂದಿದ್ದು. ಆದರೆ ಜೀವದ ಜೀವದ ಅಂತ ಹೇಳ್ಕೊಂಡು ಕರೆದು ನಮ್ಗೆ ವ್ಯಾಪಾರ ಮಾಡುವಂಥ ಕ್ರಮ. ಮತ್ತು ಅವ್ರು ಯಾವ ಕಾಲಕ್ಕೂ ಭಾಷೆ ಅವ್ರು ಚೇಂಜ್ ಮಾಡೋದಿಲ್ಲ. ಇವತ್ತು ಕಣಿ ಸಂತೆಂಗ್ ಭಾಷೆ ಇತ್ತು ನಮ್ದು, ಇವತ್ತು ಹೂಡು ನೆಟ್ಟಿಗೆದ್ದಂಗೆ ಭಾಷೆ ಇತ್ತು.
1: ನಾ ಇದೇ ಹೇಳ್ಕೊಂಡು ಮಾಡಿದೆ ನೆಟ್ಟಿಗೆದ್ದೆ ಭಾಷೆ, ಅವ್ರು ಮಾತಾಡೋ ಭಾಷೆ ಇತ್ತಲ್ಲ ಸರ್, ಅದು ಹತ್ತ ಕುಂದಾಪುರ ಕನ್ನಡ. ಬಾಯಿ ತುಂಬಾ ಒಂದಿಷ್ಟು ಎಲೆ ಎಲ್ಲ ತುಂಬಿಕೊಂಡು
0: ತಿನ್ಕೊಂಡು ಅವ್ರು ಯಾವ ರೀತಿಯಲ್ಲಿ ಕೇಂತ್ರ ನಮ್ಮನ್ನ ಯಾರು ಕಾಂತರು ಅಂತ ಹೇಳುವ ಏನಿಲ್ಲ. ಅವರಿಗೆ ನಮ್ಮಲ್ಲಿ ನಾವಲ್ಲಿ ಮಾಡಿ ಆಚೀಚಿ ಮಾತಾಡುತ್ತೆ, ಜಾಗೃತಿ ಮಾತಾಡೋದು. ಅದಕ್ಕೆ ಸ್ವರಂ ಸೊಟ್ಟಂ ಗೋಡೆ ಮೇಲೆ ಇಟ್ಟಂ ಅಂದೇಳಿ ಒಂದು ಗಾದಿ. ಈ ಈ ಹಳ್ಳಿಯರೆಲ್ಲ ಏನು ಗೊತ್ತಾ, ನಾವಲ್ಲಿ ಒಂದು ಸಿಂಬಳ ಬಂದ್ರೆ ಕೂಡ ಕಿಶಿನ ತೆಗೆದು ಟಾವೆಲ್ ತಗೊಂಡು ಮಾಡಿ ಮತ್ತೊಂದು ಕಿಶಿ ಏಕ ಮನೆಗೆ ಹೊತ್ತು ನಾವು.
1: ಕರೆಕ್ಟ್.
0: ಅವ್ರು ಹಂಗಲ್ಲ, ಸುರ್ರಂ ಅಂತ ಸ್ವರಂ ಸೊಟ್ಟಂ ಗೋಡೆ ಮೇಲೆ ಇಟ್ಟಂ ಅಂತ. ಅದನ್ನಲ್ಲೇ ಸೊರೆದ್ರು ಅಲ್ಲೇ ಗೋಡೆ ಮೇಲೆ ಇಟ್ಟರೆ ಆ ಮಕ್ಕಳಿಗೆಲ್ಲ ಆ ಸಿಂಬಳ ಒರೆಸಿ ಆ ಸೆರ್ಗಂಗೆ ಒರೆಸು ಕ್ರಮದಂಗೆ ಆ ಮಕ್ಕಳಿಗೆ ಅದಕ್ಕಿಂತ ಹೆಚ್ಚು ಪ್ರೀತಿ ಮಾಡೋಕೆ ಅಂತ ಇಲ್ಲ. ಅವ್ರಿಗೆಲ್ಲ ಬಟ್ಟೆ ತಪ್ಪಕಂತ ಇತ್ತ ಮಕ್ಕಳ ಕೈಲ. ಆ ಮಕ್ಕಳು ಒತ್ತಿಯಾದ ಸಿಂಬಳ ತೆಗೆದು ಕಡೆ ಅದೇ ಸಿಂಬಳದ ಅವ್ರ ಕೈ ತೊಳ್ಕೊಂಡೆ ತಮ್ಮ ಸೀರೆ ಸೆರ್ಗೆ ಒರೆಸ್ಕೊಂಡು ಇರ್ತಾರೆ. ಅವ್ರಿಗೆ ಅದು ಅದೊಂದು ಅದನ್ನೀಗ ನಾವು ಗೊಬ್ಬರ ಹೊರಿಸುತ್ತೆ ಗೊಬ್ಬರ ಹೊರಿತಾರೆ ಅದ್ರಂಗೆ ಗೊಬ್ಬರದ ಅದು ವಾಸನೆ ಬರ್ತದೆ. ಅದು ಅದೇ ಕೈಂಗೆ ಅವ್ರು ಇಡ್ಲಿ ಕೊಟ್ಟರು ತಿಂತಾರೆ,
1: ಹೌದು
0: ಬಾಳೆಹಣ್ಣು ಕೊಟ್ಟರು ತಿಂತಾರೆ. ಯಾಕಂದ್ರೆ ಅದೊಂದು ಅನಾರೋಗ್ಯ ಅಂತೇಳಿ ಅವ್ರು ತಿಳ್ಕೊಂತ ಇಲ್ಲ. ಮತ್ತು ಅವ್ರಿಗೆ ಎಂಥದ್ದು
1: ಅವ್ರು ಆರೋಗ್ಯವಾಗಿ ಇರ್ತಾರೆ,
0: ಆರೋಗ್ಯವಾಗಿ ಇರ್ತಾರೆ.
1: ಹ್ಞೂ, ನಾವು ಇಲ್ಲಿ ಸೋಪಾಗಿ ಕೈ ತೊಳೆದವರಿಗೆ ಕಾಯಿಲೆ ಜಾಸ್ತಿ.
0: ಸೋಪಾಗಿ ಕೈ ತೊಳೆದವ್ರಿಗೆ ಕಾಯಿಲೆ ನಾವು ತಗೊಂಡು ಆ ಸೋಪಾಗಿ ಕೆಮಿಕಲ್ ಒಂದಿಷ್ಟು ನಾವು ತಗೊಂಡು ನಾವು ಅದು ಬಿ ಎಮ್ ಎಡ್ ಹೇಳ್ದಂಗೆ ಘನ ನೀರನ್ನು ತೆಗೆದು ಕಡಿಕೆ ಮತ್ತು ಡಿಸ್ಟಿಲ್ ಮಾಡಿ ಅದನ್ನು ವಿಷ ಮಾಡಿ ಮತ್ತೆ ನಾವು
1: ಕುಡಿಯುತ್ತೆ. ಕರೆಕ್ಟ್.
0: ಮಕ್ಕಳಿಗೆ ನೀವು ನಾವು ಇನ್ನೂ ಸಹಿತ ಮಕ್ಕಳಿಗೆ ನಾವು ಕುಂದಾಪುರ ಕನ್ನಡದ ಪರಿಜ್ಞಾನವನ್ನು ಮಾಡ್ಕದೆ ಯಾರು ಕೇಳ್ರೆ ಅಬ್ಬಿದಿಕ್ಕಳು ಅಬ್ಬಿದಿಕ್ಕಳು ಈ ಭಾಷೆ ಹೆಡ್ ಭಾಷೆ ಅಂತೇಳಿ ಮಕ್ಕಳಿಗೆ ತುಂಬ್ರೆ ಅದು ಖಂಡಿತ ಮಕ್ಕಳೇ ಅದು ಭಾಷೆನ ಕಲುವುದಿಲ್ಲ. ಇಂಗ್ಲೀಷ್ ಕಲೀನಿ ಬದನೆಕಾಯಿಗೆ ನೀವು ಬ್ರಿಂಜಾಲನಿ ಅಥವಾ ನೀವು ಇದಕ್ಕೆ ಲೇಡೀಸ್ ಫಿಂಗರ್ ಅನಿ ಎಂತ ಬೇಕಾದ್ರೆ ಹೇಳಿ, ಅದು ಹೇಳದೇ ದೊಡ್ಡದು ಅಂತೇಳಿ ತಿಳ್ಕೊಂಡ್ಬೇಡಿ. ಇಂಗ್ಲೀಷ್ ಅನ್ನೋದು ಬೇಕೇ ಬೇಕು. ಅರ್ಥ ಆಯ್ತು ನಿಮಗೆ? ಭಾಷೆ ಅನ್ನೋದು ಒಂದು ಮಾಧ್ಯಮ ಹೊರತು ಅದು ಅದೇ ಗೋಲ್ ಅಲ್ಲ. ಹೋಪ್ಕೊಂಡ ದಾರಿ ಅಷ್ಟೇ
1: ಅಷ್ಟೇ.
0: ಈಗ ತಪ್ಪು ತಿಳ್ಕೊಂಡದ್ದು ಏನು ಕೇಳಿ, ಅದೇ ಗೋಲ್ ಅಂದೇಳಿ. ಇಂಗ್ಲೀಷೇ ಗೋಲ್ ಅಂದ್ರೆ ಇಂಗ್ಲೀಷ್ ಗೋಲ್ ಅಲ್ಲ. ಒಂದು ಕನ್ನಡದಂಗೂ ಹೋಯ್ಲಕ್ಕೆ ನೀವು ಇಂಗ್ಲೀಷಂಗೂ ಹೋಯಲಿ ಮುಟ್ಕೊಳ್ಳಕ್ಕೆ ಹಿಂದೆಗೋಗಿ ಮುಟ್ಕೊಳ್ಳಕ್ಕೆ ಅದರ ಪರಿಜ್ಞಾನ ಇದ್ದರೆ ನಮ್ಮ ಭಾಷೆ ಬಗ್ಗೆ ನಮ್ಗೆ ಒಳ್ಳೆಯ ಅಭಿಮಾನ ಬರ್ತದೆ.
1: ನಿಜ.
0: ನಮ್ಮ ಭಾಷೆ ವ್ಯವಹಾರ ನಮ್ಮ ಕತೆ ಮುಗಿದೇ ಹೋಯ್ತು.
1: ಎಷ್ಟು ಲೈಕ್ ಮಾಡಿ ಅರ್ಥ ಮಾಡ್ಕೊಂಡಿದ್ರಿ ಸರ್. ಅದಕ್ಕೆ ನೀವು ಭಾಷಾ ಪ್ರಾಧ್ಯಾಪಕ, ಒಂದ್ ವೇಳೆ ನೀವು ಪ್ರಾಧ್ಯಾಪಕರಾಯ್ದಿದ್ರೆ ಎಂತ ಇರ್ತಿದ್ರಿ ಸರ್?
0: ಪ್ರಾಧ್ಯಾಪಕರಾಯ್ದಿದ್ರೆ ನಾ ಸತ್ಯಕ್ಕೆ ಹೋದ ಮನೆ ಒಳ್ಳೆ ಹೂಟಿ ಮಾಡಿ ಒಳ್ಳೆ ಬ್ಯಾಸೆ ಮಾಡ್ತಿದ್ದೆ ನಾನು. ಒಳ್ಳೆ ರೀತಿ ಹಂಗೆ ಇದ್ರಕ್ಕಿಂತ ಲೈಕ್ ನಾನು ಕನ್ನಡ ಕುಂದಾಪುರ ಕನ್ನಡ ಮತ್ತೆ ಲೈಕ್ ಮಾತಾಡ್ತಿದ್ದೆ
1: ಅಲ್ದಾ.
0: ಈಗ ಹೊಟ್ಟೆ ಅಪ್ತಿಗೈಯಲ್ಲಿ ಹೋಯಿ ಇಷ್ಟು ವರ್ಷ ಆದ್ಮೇಲೆ ಸ್ವಾಭಾವಿಕವಾಗಿ ನನ್ನ ಭಾಷೆ ಸೇರಿ ಹೋಯ ಹೊತ್ತದೆ. ಯಾಕಂದ್ರೆ ಅನ್ನ ಕೊಟ್ಟ ಜಾಗ ಅದು, ಅಲ್ಲಿದ್ದು ಬಿಟ್ಟು ಪೂರ ಬಪ್ಪು ಕಾತಿಲ್ಲ. ನೀವೀಗ ಒಂದು 30 ವರ್ಷ ನಮ್ಮ ಊರಾಗಿದ್ದ, ನೀವು ಈ ಊರಾಗಿದ್ದ, ನೀವು ಇಸು ಕುಂದಾಪುರ ಕನ್ನಡ ಮಾತಾಡ್ತೀರಿ, ನೀವೆಲ್ಲೆಲ್ಲ ಹೋಗಿ ತಿರುಗಿ ಬಂದಿರಿ, ಈಗ ನೀವು ಕುಂದಾಪುರ ಕನ್ನಡ ಇಲ್ಲಿದ್ದ ಕೂಡಲೇ ಮಾತಾಡ್ಕೆ.
1: ಹೌದು ಹೌದು ಹೌದು.
0: ಅದೇ ಈ ಭಾಷೆ ಕಣಿ ಇದನ್ನ ರುಚಿ ಐಕರೆ ನೀವು, ನೀವು ಇದನ್ನು ಈ ಕುಂದಾಪುರ ಭಾಷೆ ನೀವು ಕಣಿ. ಇಲ್ಲಾದ್ರೂ ನೀವು ದುಬೈ ಗಂಡ, ನಿಮ್ಮ ಗಂಡ ಎಲ್ಲೆಲ್ಲ ಫಾರಿನ್ ಆಗಿದೆ, ನೀವೆಲ್ಲ ಹೋಗಿ ಕೇಳಿ ಅಲ್ಲೊಬ್ಬ ಹಾಯ್ ಅಂತ ಹೇಳ್ರಿ ಸರ್, ಎಷ್ಟು ಖುಷಿ ಆಯ್ತು.
1: ತುಂಬಾ ಖುಷಿ
0: ಆಯ್ತಂದ್ರೆ ಭಾಷೆ ಖುಷಿಯಾಗೋದೇ ನಾವು ಪರದೇಶಕ್ಕೆ
1: ಹೋದಾಗ.
0: ಈಗ ಬೆಂಗಳೂರಿಗೆ ಹೋಯ್ಕೊಂಡು ಯಾರು ಕುಂದಾಪುರ ಏನು ಹುಷಾರಿದ್ರೆ ಕೇಳ್ರೆ ಬೆಂಗಳೂರಂಗೆ ಅವ ಯಾವನೇ ಇಲ್ಲಿ ಅವ್ರು ಯಾರು ನಮ್ಮ ಜಾತಿಯರು ಅಲ್ಲಿ ರೋಡಿಲ್ಲ, ನಮ್ಮ ಪೈಕೇರಿ ಅಲ್ಲಿ ರೋಡಿಲ್ಲ, ಹಂಗೆ ಕೇಳಿದ್ರು ಕೂಡ ನಾವು ಅವನಿಗೆ ಕನೆಕ್ಟ್ ಆಗಿಬಿಡ್ತೀವಿ. ಭಾಷೆಗೆ ಆ ರೀತಿ ಒಂದು ಅದ್ಭುತವಾದ ಶಕ್ತಿ ಇತ್ತು ಅದು. ಅದನ್ನೇ ಅದಕ್ಕೆ ಬ್ರಿಟಿಷರು ಬಂದು ಏನು ಮಾಡಿದಾರೆ ಅಂದರೆ ನಮ್ಮ ಸಂಸ್ಕೃತಿಯನ್ನು ಹಾಳು ಮಾಡಿಕೊಂಡು. ಗಜನಿ ಮಹಮ್ಮದ್ ಬಂದನೆ ಅಂತ ಮಾಡ್ದ, ಇಡೀ ಆ ಸೋಮನಾಥ ಟೆಂಪಲ್ನ ಹೊಡೆದ. ಸೋಮನಾಥ 14 ಸರಿ ಏನು ಒಂಟಿ ತಗೊಂಡು ಎಲ್ಲ ನಮ್ಗೆ ಪಾಠ ಮಾಡಿದ, ನಮ್ಗೆ ಸರಿ ಇವತ್ತು ಗೊತ್ತಿಲ್ಲ. ಚಿನ್ನ ತುಂಬಿಸ್ಕೊಂಡು ಅವನು ಊರಿಗೆ ಹೋದ ಅಂದೇಳಿ ನಾವು 14-17 ಸರಿ ಬರೋ ಅಲ್ಲಿರೋ ಮೂರ್ತಿನಲ್ಲಿ ಹೊಡೆದಾಕ್ದ.
1: ಹೌದು,
0: ಮೂರ್ತಿನ ಹೊಡೆದಾಕ್ರೆ ಅಂತ ಸಿಕ್ಕತ್ತು ಅಂದ್ರೆ ಇಲ್ಲಿದ್ದು ಸಂಸ್ಕೃತಿ ಹಾಳಾರೆ ಇಡೀ ದೇಶ ಹಾಳಾಗ್ತಂದೇಳಿ ಅವ ತಿಳ್ಕೊಂಡಿದ್ದ. ಅವು ಮುಸ್ಲಿಂ ದಾಳಿಕೋರರು ತಿಳ್ಕೊಂಡಿರು ಇಲ್ಲಿಂದ ಸಂಸ್ಕೃತಿ ನಾಶ ಆದರೆ ನಮ್ಮ ಇಡೀ ಇಂಡಿಯಾವೇ ನಾಶ ಆಗುತ್ತೆ. ಆ ಪ್ರಯತ್ನ ನೋಡಿ ಮೊದಲು ಇಡೀ ವಿದೇಶಿಯರು ಮಾಡೋದು ಅದನ್ನೇ. ಇಲ್ಲಿ ಸಂಸ್ಕೃತಿನ ಹಾಳು ಮಾಡಿದರೆ ಇಂಡಿಯಾ ಹಾಳಾಗ್ತದೆ. ಇಲ್ಲಿ ಎಷ್ಟು ವೈವಿಧ್ಯಮಯವಾದಂಥ ಸಂಸ್ಕೃತಿ ಮೇಡಮ್ ಇದು. ನಿಮ್ಮ ಈಗ ಒಂದೊಂದು ಮದಿ ಒಂದೊಂದು ಥರ.
1: ಹೌದು ಸರ್,
0: ಒಂದೊಂದು ಮಗುವಿನ ತೊಟ್ಟಿಗೆ ಹಾಕೋದು ಒಂದೊಂದು ಥರ, ಒಂದೊಂದು ಹೆಣ ಸುಡೋದು ಒಂದೊಂದು ಥರ, ಒಂದೊಂದು ಮನೆ ಒಂದೊಂದು ಥರ. ಅದಷ್ಟು ವೈವಿಧ್ಯಮಯವಾದದ್ದು ಏಕರೂಪಿ ಆದಂಥದ್ದು ಆಗಲೇಬಾರದು. ನಮಗೆ ಬಹುರೂಪಿ ಬಹುತ್ವ ನಮ್ಮಲ್ಲಿ ಇರಲೇಬೇಕು. ಅರ್ಥ ಆಯ್ತಾ? ಅದಕ್ಕೆ ಶೆಟ್ರು ಮಾತಾಡೋ ಕನ್ನಡವೇ ಕುಂದಾಪುರ ಕನ್ನಡವೇ ಬೇರೆ, ಭಟ್ರು ಮಾತಾಡೋ ಮಾಡ್ಕಂತೆ ಮಾಡಿ ಅಂತೇಳಿ ಅಂತ ಅದು ಸಹಿತ ಬೇರೆ. ಒಂದೊಂದು ಜಾತಿಗೆ ಒಂದೊಂದು ಭಾಷೆ ಇರ್ತದೆ
1: ಅಲ್ದಾ. ಬಟ್ ಎಂತದೇ ಆದ್ರೂ ನಾವು ಕುಂದಾಪುರ ಕನ್ನಡ ಅಲ್ದಾ.
0: ಕುಂದಾಪುರ ಕನ್ನಡಕ್ಕೆ ನೀವು ಇಷ್ಟೆಲ್ಲ ಕೆಲಸ ಮಾಡ್ತೀರಿ, ರೇಡಿಯೋ ಕುಂದಾಪುರ ಮಾಡ್ರಿ, ಇನ್ನಿನ್ನು ಎಷ್ಟೋ ಮಕ್ಕಳಿದ್ದ ನಾವು ಮಾಡೋದು ಭಾಷೆನೆಲ್ಲ ಕೆಮ್ಮಿಲ್ ಬೀಳುತ್ತೆ. ಏನು ದೊಡ್ಡ ಲಾಭ ಇದ್ದೀರು, ಒಂದು ಭಾಷೆ ಉಳಿಸೋಕೆ ಒಂದು ಸಣ್ಣ ಪ್ರಯತ್ನ ಆಗಿದ್ದು. ಅವಳು ಈಗ ಒಂದು ಈ ಟಿಟ್ಟಿ ಟ್ಯಾಂಟ್ರ್ ಹಾಕಿ ನಿಮಗೆ ಗೊತ್ತಿತ್ತು,
1: ಟ್ಯಾಂಟ್ರಕ್ಕೆ ಗೊತ್ತು,
0: ಟ್ಯಾಂಟ್ರ್ ಹಾಕಿ ಮನ್ಕೊಂಬತ್ತೀನಿ ಬೆನ್ನ ನೆಲಕ್ಕೆ ತಾಂಗಿಸಿ ಹೊಟ್ಟಿನ ಮೇಲೆ ಮಾಡಿ ಯಾವ ಹಕ್ಕಿಯೂ ಸಹಿತ ಹಂಗೆ ಮೇನ್ ಮನ್ಕಂತಿಲ್ಲ ಅವ್ರು ಹಾಗೆ ಅಲ್ಲ. ಅದಕ್ಕೆ ಅವನೊಬ್ಬ ಗಟ್ಟಿಗೆ ಕೇಳಿದವರು ಏ ಹಕ್ಕಿ ಎಲ್ಲ ಪ್ರಪಂಚಕ್ಕೆಲ್ಲ ಹೊಟ್ಟಿನ ನೆಲಕ್ಕೆ ತಾಂಗಿಸಿ ಮಲ್ಕೊಂಡು ನೀನೊಂದು ಬೆನ್ನ ಮೇಲೆ ಮಾಡಿ ಮನ್ಕೊಂಡಿದ್ದಿಲ್ಲ. ಯಾಕಂದ್ರೆ ಕುಂದಾಪುರದಂಗೆ ಎಲ್ಲರೂ ಮನ್ಕೊಂಡಿರು, ಇಲ್ಲಾದ್ರೂ ಆಕಾಶ ಬಿದ್ದರೆ ನನ್ನ ಕಾಲ್ ಮೇಲೆ ನಿಲ್ಲಿ ಅನ್ನೋ ಕಾರಣಕ್ಕೆ ನಾನು ಮಲ್ಕು. ಹಾಗೆ ನೀವು ರೇಡಿಯೋ ಕುಂದಾಪುರ ಕನ್ನಡ ಉಳಿಸ್ತೀರಿ ಅಂತೇಳಿ ಅಲ್ಲ, ಆ ಟ್ಯಾಂಟ್ರಕ್ಕೆ ಕಣಕ್ಕೆ ಒಂದು ಕಾಲ್ ನೆಗೆ ಇಟ್ಕೊಂಡ್ರೆ ಎಲ್ಲರೂ ಬೈ ಚಾನ್ಸ್ ಆಕಾಶ ಕೆಳಗಡೆ ಬಿದ್ದರೆ ಅದು ನನ್ನ ಕಾಲ್ ಮೇಲೆ ನಿಲ್ಲಿ ಅಂತ ಆತ್ಮವಿಶ್ವಾಸ ಇದೆಯಲ್ಲ, ಅಂತ ಆತ್ಮವಿಶ್ವಾಸ ನಿಮ್ಮ ರೇಡಿಯೋ ಕುಂದಾಪುರದ ಮೂಲಕ ಬಂದರೆ ನಿಜವಾಗಿಯೂ ಸಹಿತ ಒಂದು ಕುಂದಾಪುರ ಕನ್ನಡಕ್ಕೆ ಹೋದ್ರೆ ಅಷ್ಟು ದೊಡ್ಡ ಕೊಡುಗೆ ಏನಿಲ್ಲ. ನೀವು ಇಡೀ ಕುಂದಾಪುರ ಕನ್ನಡ ಉಳಿಸ್ತೀವಿ ಅಂತೇಳಿ ಹೊರದು ನಿಮ್ಮ ಭ್ರಮೆ ಹೊರತು ಅದು ಸತ್ಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ.
1: ನಿಜ ಸರ್, ಎಷ್ಟು ಲೈಕ್ ಮಾತಾಡಿದ್ರೆ ನಿಮ್ಮ ಕುಂದಾಪುರ ಕನ್ನಡಕ್ಕೆ ಅಂತ ಇದ್ರೆ ಇನ್ನೂ ಒಂದು 3 ಗಂಟೆ ಮಾತಾಡಿದ್ರೆ ಕೇಳ್ಕೊಂಬಾಗ ಆತಿತ್ತು. ಬಹುಶಃ ನಮ್ಮ ಕೇಳೋರಿಗೂ ಹಂಗೆ ಆತಿತ್ತೇನೋ, ಬಟ್ ಟೈಮ್ ಆಯ್ತು, ಗಂಟೆ ಆಯ್ತು. ನಿಮ್ ಮಾತನ್ನ ಮುಗಿಸೋ ಮನ್ಸಿಲ್ಲ, ಆದ್ರೆ ನಿಮ್ ಮಾತನ್ನ ಈಗ ಸರ್ ಮುಗಿಸು ಅಂತ ಹೇಳಲೇಬೇಕು.
0: ಅವಕಾಶ ಕೊಟ್ರಿ ನಂಗೂ ಕುಂದಾಪುರ ಕನ್ನಡ ಮಾತಾಡೋಕೆ ಆಗ್ತಿಲ್ಲ ಅನ್ನೋದು ಪುಕ್ಕಿ ಇದ್ದಿತ್ತು. ಪುಕ್ಕಲ್ಲ ಅಯ್ಯೋ, ನಾವೊಂದು 12 ವರ್ಷ ಹೊರಗೆ ಪರೂರ ಹೊಟ್ಟೆ ಆಗ್ತೀವಿ ನಾನು ಕಂಡೆ ಐಕಂಡನ ಅದೇದು ತುಳು ಬತ್ತು ಅಥವಾ ಮತ್ತೆ ಇಂಗ್ಲೀಷ್ ಬತ್ತು ಅಥವಾ ಶುದ್ಧ ಕನ್ನಡ ಬತ್ತು ಅಂತ ಹೇಳುವಂತ ಒಂದು ಆತಂಕ ಇದ್ದಿತ್ತು. ಅದು ಯಾವುದೂ ಬರದಿದ್ದಂಗೆ ನಿಮ್ಮ ಪ್ರಶ್ನೆಗೆಲ್ಲ ನಾನು ಉತ್ತರ ಕೊಟ್ಟಿದ್ದೆ ಅಂದೇಳಿ ನಾನು ಉತ್ತರ ಕೊಡದಿದ್ರು ಪ್ರಯತ್ನ ಮಾಡಿದೆ ಅಂತ ಹೇಳ್ತಾ ಕುಂದಾಪುರ ಭಾಷೆನ ಬಿಡಬೇಡಿ. ಯಾಕಂದ್ರೆ ನೀವು ಬೇರೆ ಭಾಷೆನ ಕಲೀನಿ. ನಾವು ಹೀಗೆ ನಿತ್ಯ ನೀರಾಪಕಾಗ ನಾವು ನಿರಂತರ ಬದಲಾವಣೆ ಆಗ್ತಾನೇ ಇರಬೇಕು. ಆದರೆ ಬದಲಾವಣೆ ಒಟ್ಟಿಗೆ ಇದ್ದದೆಲ್ಲ ಗೆರ್ಚ್ಕೊಂಡು ಹಬ್ಬ ಬದಲಾವಣೆ ಅಂತ ಬಿಟ್ಟು ನಾವು ಮಾಡೋಕ್ಕಾಗ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇ.
1: ಎಷ್ಟು ಚಂದದ ಪದ ಬಳಕೆ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು.
0: ಓಕೆ, ಥ್ಯಾಂಕ್ ಯು.
1: ತುಂಬ ಖುಷಿ ಆಯಿತು. ಎಂದಕ್ಕಂದ್ರೆ ಈ ಪದಲ ಎಲ್ಲಿ ನಮ್ಮ ಅಬ್ಬಿ ಮಾತಾಡೋದು ಅಜ್ಜಿ ಮಾತಾಡೋದು ಅಂತ ಸನ್ನಿವೇಶ, ಅಥವಾ ಮನೆ ಬದಿಗೆ ಇಪ್ಪತ್ತಿಗೆ ಚಂದ ಅಕ್ಕ, ಬಿಂದು ಅಕ್ಕ, ಅಕ್ಕು ಅಕ್ಕ, ಚಣಕು ಅಕ್ಕ, ಇವರ ಬಾಯಲ್ಲೆಲ್ಲ ಕೇಂಬಂತ ಪದಗಳು. ಹಿಂಗೆ ನಾವು ಮಾತಾಡುತ್ತಲ್ಲ ಅದೇನು ಹತ್ತ ಕುಂದಾಪುರ ಕನ್ನಡ ಅಲ್ಲ, ಅದೆಲ್ಲ ಪಾಲಿಶ್ಡ್ ಕುಂದಾಪುರ ಕನ್ನಡ ಆಯ್ತಾ. ಇಂಥದೆಲ್ಲ ಕೇಂಬ ಸಿಕ್ಕು ತುಂಬ ಅಪರೂಪ. ಕೇಂದ್ರ ಕೂಡಲೇ ಅದೆಷ್ಟು ಖುಷಿಯತ್ತು ಗೊತ್ತಾ, ನೀವೀಗ ಗೆರ್ಚ್ಕೊಂಡು ಹಾಪದಂದ್ರಲ್ಲ, ಇದೆಲ್ಲ ಬಳಕೆ ಇಲ್ಲ ಈಗ. ಅಂದ್ರೆ ನಾವು ದಿನದ ಬಳಕೆಯಲ್ಲಿ ಈ ಪದಗಳು ಇಲ್ಲದೆ ಇಲ್ಲ.
0: ಗೆರ್ಚುದು ಕಣಿ ಅದೆಲ್ಲ ಬಿದ್ದಗಳಿಗೆ ಗೆರ್ಚ್ಕೊಂಡು ಹೋಯ್ತಂತ.
1: ಹೌದು,
0: ಅದನ್ನ ಆ ಗೆರ್ಚುದಮ್ಮದಲ್ಲೇ ಆ ಶಬ್ದದಲ್ಲೇ ಗೆರ್ಚ್ಕೊಂಡು ಹಾಪದು.
1: ಅದ್ರ ತೀವ್ರತೆ ಗೊತ್ತಾಗ್ತದೆ,
0: ತೀವ್ರತೆ ಶಬ್ದವೇ ಹಾಗೆ. ಈಗ ಮುತ್ತಂದ ಹೇಳಿ ಹೇಳಿ ಹಿಂಗ್ ಮಾಡಿ ಆ ಬೈಕಲ್ಲಿ ಹಿಂಗೆ ಅಗಲ ಮಾಡಿ ಮುತ್ತು ಕೊಡುಕಾತಿಲ್ಲ, ಮುತ್ತನ ಹೊತ್ತಿಗೆ ತುಟಿನ ಅಗಲ ಮಾಡಿ ಮುತ್ತು ಕೊಟ್ಟಂಗೆ ಹೇಳ್ತು.
1: ಕರೆಕ್ಟ್, ಹೌದು. ತುಂಬಾ ಖುಷಿ ಆಯ್ತು ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ ಕೇಳುಗ್ರೆ, ಕುಂದಾಪುರ ಮಾತುಕತೆಯಲ್ಲಿ ಇಷ್ಟೋ ತನಕ ನಮ್ಮ ಕುಂದಾಪುರ ಕನ್ನಡ ಅಷ್ಟು ಲೈಕ್ ಮಾಡಿ ಮಾತಾಡ್ತಾ ಇದ್ದದ್ದು ನಮ್ಮ ಬಾಲಕೃಷ್ಣ ಶೆಟ್ಟಿಯವರು, ಪ್ರಾಂಶುಪಾಲರಾಗಿದ್ದವರು, ಕನ್ನಡ ಪ್ರಾಧ್ಯಾಪಕರು. ಕನ್ನಡ ಪ್ರಾಧ್ಯಾಪಕರು ಕನ್ನಡನ ಅಷ್ಟು ಲೈಕ್ ಅರ್ಧ ಕುಡ್ದಿರ, ಅದರೊಟ್ಟಿ ಕುಂದಾಪುರ ಕನ್ನಡ ಅವ್ರ ರಕ್ತದಲ್ಲೇ ಇತ್ತು. ಹಾಗಾಗಿ ಇಷ್ಟು ಲೈಕ್ ಆಯ್ತು ಮಾತುಕತೆ. ನಂಗೆ ಗೊತ್ತಿತ್ತು ನಿಮಗೂ ಎಲ್ಲ ಹೊರಡುಕ್ಕೆ ಕೇಂಬಕ್ಕೆ ಅಂದರೆ ರೇಡಿಯೋ ಹಾಂ ಮುಗೀತಂದು ಹೇಳುಕ್ಕೆ ಮನಸ್ಸಿಲ್ಲ ಅಂತ ನನಗೂ ಇಲ್ಲ. ಟೈಮ್ ಆಯಿಪ್ಪು ಕೊಯ್ಯೆ, ನಾವು ಹೊರಡಲೇಬೇಕು. ಸರಿ, ಮತ್ತೊಮ್ಮೆ ಧನ್ಯವಾದ ಹೇಳ್ತಾ. ಕೇಂತಾಳಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಭಂಡಾರಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ಸಿಕ್ವಕ ನಮ್ಮ ಕುಂದಾಪುರದ ಹೆಮ್ಮೆಯ ಚಿತ್ರ ಸಾಹಿತಿ ಪ್ರಮೋದ್ ಮರವಂತೆಯವರ ಭಾವಗೀತೆ. ಈ ಗೀತೆಗೆ ಸಂಗೀತ ಮತ್ತೆ ಗಾಯನ ರಾಘವೇಂದ್ರ ಬಿಜಾಡಿಯವರಿಂದ. ಕೇಳಿ, ಮಾತನಾಡದೆ ಇರಬೇಡ.

0: ಕುಂದಾಪ್ರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನನ್ನ ತಮ್ಮ ಇದ್ದಾನಲ್ಲ ತುಂಬಾ ತುಂಟ, ಕಾಲೇಜ್ ನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ ಜೀರೋ ಬಂದಿದ್ದನ್ನು ನೋಡಿದೆ. ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ ಸೊನ್ನೆ ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನ್ ಹೇಳಿದೆ, ಓಹೋ ನೀನ್ ಹೇಳಿದ್ ಸರಿಯಾಗಿದೆ ಕಣೋ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.

ನಮಸ್ಕಾರ, ನೀವು ಕೇಳ್ತಾ ಇದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ಇಂದಿನ ಯಕ್ಷ ಸಮಾಗಮ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಅನುಪುರಾಳ, ಬಡಗುತಿಟ್ಟಿನ ಯಕ್ಷಗಾನದ ಪಾಂಡವರ ವಡ್ಡೋಲಗ ಹಾಗೂ ಕಿರಾತನ ವಡ್ಡೋಲಗದ ಬಗ್ಗೆ ಒಂದೆರಡು ಮಾತನಾಡುವುದಕ್ಕೆ. ಮೊದಲಿಗೆ ಪಾಂಡವರ ವಡ್ಡೋಲಗದ ಕುರಿತಾಗಿ ಮಾತನಾಡುವ. ಪಾಂಡವರ ವಡ್ಡೋಲಗ, ಹೆಸರೇ ಸೂಚಿಸಿದಂತೆ 5-6 ಜನರು ಒಂದಾಗಿ ಮಾಡುವಂತಹ ವಡ್ಡೋಲಗವನ್ನು ಪಾಂಡವರ ವಡ್ಡೋಲಗ ಎಂದು ಕರೀತಾರೆ. ಮೊದಲೆಲ್ಲ ಮೇಳಗಳಲ್ಲಿ ಪ್ರಸಂಗ ಪ್ರಾರಂಭವಾಗುವಾಗ ದೇವೇಂದ್ರ ಅಥವಾ ಮಹಾಭಾರತದ ಕಥೆಯಾದರೆ, ಅದರಲ್ಲೂ ಪಾಂಡವರಿಗೆ ಸಂಬಂಧಿಸಿದಂತಹ ಕಥೆಯಾದರೆ ಪಾಂಡವರನ್ನು ಮೊದಲಿಗೆ ವಡ್ಡೋಲಗ ಮಾಡಿಸುವುದು. ಎಲ್ಲ ರಾಜರ ವಡ್ಡೋಲಗಕ್ಕಿಂತ ವಿಭಿನ್ನವಾದಂತಹ ವಡ್ಡೋಲಗ, ಹಾಗೂ ಈ ವಡ್ಡೋಲಗಕ್ಕೆ ಬೇಕಾದ ಸಾಹಿತ್ಯವು ಬೇರೆಯದ್ದೇ ಇದೆ. ಹೀಗೆ ಹೇಳುವುದಾದರೆ, ಮೊದಲು ಎಲ್ಲಾ ಮೇಳಗಳಲ್ಲಿ ಬಡಗುತಿಟ್ಟಿನ ಟೆಂಟ್ ಮೇಳಗಳು, ಪ್ರಸಿದ್ಧ ಟೆಂಟ್ ಮೇಳಗಳಾದ ಪೆರಡೂರು ಹಾಗೂ ಸಾಲಿಗ್ರಾಮ, ಮೊದಲು ಅಮೃತೇಶ್ವರಿ ಟೆಂಟ್ ಮೇಳಗಳಾಗಿತ್ತು. ಕೇವಲ ಉಡುಪಿ ದಕ್ಷಿಣ ಕನ್ನಡ ಭಾಗದಲ್ಲಿರುವಂತಹ ಮೇಳಗಳು ಮಾತ್ರ ಅಲ್ಲ, ಉತ್ತರ ಕನ್ನಡದಲ್ಲಿರುವಂತಹ ಕೆರಮನೆ ಮೇಳ ಇರಬಹುದು, ಗುಂಡುಬಾಳ ಮೇಳ ಇರಬಹುದು, ಇಂತಹ ಮೇಳಗಳಲ್ಲಿಯೂ ಪಾಂಡವರ ವಡ್ಡೋಲಗ ಪ್ರಸಂಗ ಪ್ರಾರಂಭವಾಗುವುದಕ್ಕೆ ಮುನ್ನ ಪ್ರಸಂಗದ ಆರಂಭದಲ್ಲಿಯೇ ಈ ಪಾಂಡವರ ವಡ್ಡೋಲಗವನ್ನು ಮೊದಲು ಮಾಡಿಕೊಂಡು ಬರ್ತಾ ಇದ್ರು. ಈ ಎಲ್ಲ ಮೇಳಗಳಲ್ಲಿಯೂ ಹಾಗೂ ಬಡಗುತಿಟ್ಟಿನ ಹೆಚ್ಚಿನ ಎಲ್ಲ ಮೇಳಗಳಲ್ಲಿ ಪಾಂಡವರ ವಡ್ಡೋಲಗ ಎನ್ನುವುದು ಖಾಯಂ ಆಗಿತ್ತು. ಆದರೆ ಕ್ರಮೇಣ ಬರುತ್ತಾ ಬರುತ್ತಾ ಕಾಲಮಿತಿಯ ಪ್ರಭಾವಕ್ಕೊಳಗಾಗಿಯೂ ಅಥವಾ ಮೇಳಗಳ ಅನುಕೂಲಕ್ಕೆ ತಕ್ಕಂತೆಯೂ ಈಗ ಪಾಂಡವರ ವಡ್ಡೋಲಗವನ್ನು ಕೆಲವೇ ಮೇಳಗಳು ಮಾಡುತ್ತವೆ. ಉದಾಹರಣೆಗೆ ಮಂದಾರ್ತಿ, ಕಮಲಶಿಲೆ, ಅಮೃತೇಶ್ವರಿ, ಹೀಗೆ. ಇನ್ನು ಕಥೆಗೆ ಹೊಂದಿಕೊಂಡು ಈ ಪಾಂಡವರ ವಡ್ಡೋಲಗದ ಹೆಸರನ್ನು ಬದಲು ಮಾಡ್ತಾರೆ. ದೇವತೆಗಳ ವಡ್ಡೋಲಗ, ಸಾಮಾನ್ಯವಾಗಿ ಸುದರ್ಶನ ವಿಜಯ, ಮಹಿಂದ ದ್ವಿವಿಧ ಕಾಳಗ ಇಂತಹ ಅಥವಾ ಬೇರೆ ಕಥೆಗಳ ಯಕ್ಷಗಾನ ಪ್ರದರ್ಶನ ಎಂದಾದರೆ, ಮೊದಲಿನಿಂದ ಮಾಡಿಕೊಂಡು ಬಂದದ್ದು ಕಥೆಯ ಪ್ರಾರಂಭದಲ್ಲಿ ದೇವತೆಗಳ ವಡ್ಡೋಲಗ ಆಗಬೇಕು. ಉದಾಹರಣೆಗೆ ದಕ್ಷಯಜ್ಞ, ಈ ಪ್ರಸಂಗದ ಪ್ರಾರಂಭದಲ್ಲಿ ದೇವತೆಗಳ ವಡ್ಡೋಲಗವೇ ಆಗುವುದು. ಆಗ ದೇವತೆಗಳ ವಡ್ಡೋಲಗ ಆಗುವುದು ಎಲ್ಲ ರಾಜರ ವಡ್ಡೋಲಗ ಮಾಡುವುದಕ್ಕಿಂತ ಇದೇ ಪಾಂಡವರ ವಡ್ಡೋಲಗವನ್ನಿಟ್ಟುಕೊಂಡು ದೇವತೆಗಳ ವಡ್ಡೋಲಗ ಅಂತ ಹೆಸರು ಕೊಟ್ಟುಕೊಂಡು ಮಾಡ್ತಾರೆ. ಇನ್ನು ರಾಮಾಯಣದ ಕಥೆಯಾದರೆ ರಾಮ ಲಕ್ಷ್ಮಣರ ವಡ್ಡೋಲಗ ಅಂತ ಹೇಳ್ತಾರೆ. ಆ ವಡ್ಡೋಲಗದ ನಡೆ ಸಂಪೂರ್ಣ ಇದರ ಹಾಗೆ, ಆದರೆ ಕೆಲವೊಂದು ಸಾಹಿತ್ಯಗಳು ಮಾತ್ರ ಬೇರೆ ಬೇರೆ ಇದೆ. ಮೊದಲೇ ಹೇಳಿದ ಹಾಗೆ 5-6 ಜನವಿದ್ದು ಗುಂಪು ನೃತ್ಯವಿರುವುದರಿಂದ ಎಲ್ಲರೂ ಒಂದೇ ರೀತಿಯಲ್ಲಿ ನಾಟ್ಯ ಮಾಡಿದರೆ ನೋಡಲು ತುಂಬಾ ಚಂದವಾಗಿರುತ್ತದೆ. ಅನುದಿನವೂ ಯಕ್ಷಗಾನ ಪ್ರಾರಂಭವಾಗುವಂತೆ ಗಣಪತಿ ಸ್ತುತಿಯನ್ನು ಮಾಡಿ ಬಾಲಗೋಪಾಲ, ಪೀಠಿಕಾ ಸ್ತ್ರೀವೇಷ ಇವೆಲ್ಲ ಆದ ನಂತರ ಪ್ರಸಂಗದ ಪ್ರಾರಂಭದಲ್ಲಿ ಬರುವಂತಹ ವಡ್ಡೋಲಗವೇ ಪಾಂಡವರ ವಡ್ಡೋಲಗ. ಪಾಂಡವರ ವಡ್ಡೋಲಗದ ಬಗ್ಗೆ ಇಷ್ಟೆಲ್ಲ ಕೇಳಿದ ಮೇಲೆ ನಿಮಗೆ ಕಾತುರತೆ ಆಗಿರಬಹುದು. ಈ ಪಾಂಡವರ ವಡ್ಡೋಲಗವನ್ನು ಹೇಗೆ ಮಾಡ್ತಾರೆ, ಮೇಳಗಳಲ್ಲಿ ಇದನ್ನು ಹೇಗೆ ಮಾಡ್ತಾರೆ, ಅಥವಾ ಹವ್ಯಾಸಿ ತಂಡಗಳಲ್ಲಿ ಹೇಗೆ ಮಾಡ್ತಾರೆ? ಈಗ ಪ್ರಸ್ತುತ ಹೆಚ್ಚಿನ ಹವ್ಯಾಸಿ ಯಕ್ಷಗಾನ ತಂಡದಲ್ಲಿ ಪಾಂಡವರ ವಡ್ಡೋಲಗವನ್ನು ಮಾಡ್ತಾರೆ. ಉದಾಹರಣೆಗೆ ಕಲಾಪೀಠ ಕೋಟ ಇರಬಹುದು, ಅಜಪುರ ಯಕ್ಷಗಾನ ಸಂಘ ಇರಬಹುದು, ಹೀಗೆ ಹೆಚ್ಚಿನ ಹವ್ಯಾಸಿ ಯಕ್ಷಗಾನ ತಂಡದಲ್ಲಿ ಅಥವಾ ಮಕ್ಕಳ ಯಕ್ಷಗಾನ ತಂಡದಲ್ಲಿ ಇದನ್ನೆಲ್ಲ ಮಾಡ್ತಾರೆ. ಹಾಗೆಯೇ ಈ ಪಾಂಡವರ ವಡ್ಡೋಲಗ ಹೇಗೆ ಮಾಡ್ತಾರೆ ಎನ್ನುವುದನ್ನು ತಿಳಿಯುವುದಕ್ಕೆ ಇದೀಗ ನಿಮಗೆ ಪಾಂಡವರ ವಡ್ಡೋಲಗದ ಯಕ್ಷಗಾನದ ತುಣುಕನ್ನು ಪ್ರಸಾರ ಮಾಡ್ತೇವೆ. ಆಡಿಯೋ ಕೃಪೆ ಹಂಗಾರಕಟ್ಟೆ ಯಕ್ಷಗಾನ ಕಲಾಕೇಂದ್ರ ಯೂಟ್ಯೂಬ್ ಚಾನೆಲ್ನಲ್ಲಿ ಪ್ರಸಾರಗೊಂಡಂತಹ ಕಲಾಪೀಠ ಕೋಟ, ಇಲ್ಲಿನ ವಿದ್ಯಾರ್ಥಿಗಳು ಮಾಡಿರುವಂತಹ ಪಾಂಡವರ ವಡ್ಡೋಲಗ.

0: ಇನ್ನು ಕಿರಾತನ ವಡ್ಡೋಲಗ. ಕಿರಾತನ ವಡ್ಡೋಲಗವನ್ನು ಆಗಿನ ಕಾಲದಲ್ಲಿ ನೋಡುವುದಕ್ಕೆ ಬಹಳ ಮಜವಾಗಿರ್ತಿತ್ತು, ಬಹಳ ಚಂದವಾಗಿರ್ತಿತ್ತು. ಏಕೆಂದರೆ ಆಗಿನ ಕಾಲದಲ್ಲಿ ಕಿರಾತ ಅಂದರೆ ಒಂದೇ ಕೋರೆ ಮುಂಡಾಸು, ಇಲ್ಲ ಅಂದರೆ ಜೋಡ್ ಕೋರೆ, ಎರಡು ಕೆಂಪು ಕೆದ್ಗೆ ಮುಂದಲೆಯನ್ನು ಅಭಿಮುಖವಾಗಿ ಕಟ್ಟಿ ಅದನ್ನು ಕೂರಿಸಿಕೊಂಡು ಅಷ್ಟು ರಂಗಸ್ಥಳದಲ್ಲಿ ಕೆಲಸವನ್ನು ಮಾಡ್ತಾ ಇದ್ರು. ಅದಕ್ಕೆ ತಕ್ಕಂತೆಯೇ ನೋಡುಗರಿಗೆ ಖುಷಿಯನ್ನು ಕೊಡುವುದಕ್ಕಾಗಿ ಕಿರಾತರ ಪಡೆ, ಆ ಪಡೆಯವರು ಮಾಡುತ್ತಿರುವಂತಹ ಚೇಷ್ಟೆ, ಅವರು ಮಾಡುತ್ತಿರುವಂತಹ ಸರ್ಕಸ್, ಇವೆಲ್ಲವನ್ನು ನೋಡುವುದಕ್ಕೆ ಬಹಳ ಚಂದವಾಗಿರ್ತಾ ಇತ್ತು. ಹಾಗೆಯೇ ಪ್ರಸಂಗಗಳಲ್ಲಿ ಬರುವಂತಹ ಕಿರಾತನಿಗೋಸ್ಕರವೇ ಕಿರಾತನ ವಡ್ಡೋಲಗ ಎಂದು ಮೊದಲಿನವರು ಮಾಡಿಕೊಂಡು ಬರ್ತಾ ಇದ್ರು. ಉದಾಹರಣೆಗೆ ಭೀಷ್ಮ ವಿಜಯದಲ್ಲಿ ಬರುವಂತಹ ಏಕಲವ್ಯ ಎನ್ನುವಂತಹ ಕಿರಾತನಿಗೂ ಕಿರಾತನ ವಡ್ಡೋಲಗ ಮಾಡ್ತಾ ಇದ್ರು. ಶಶಿಪ್ರಭಾಪರಿಣಯದಲ್ಲಿ ಬರುವಂತಹ ಕಿರಾತನಿಗೂ ಕಿರಾತನ ವಡ್ಡೋಲಗ ಮಾಡ್ತಾ ಇದ್ರು. ಹೀಗೆ ಹೆಚ್ಚಿನ ಪ್ರಸಂಗದಲ್ಲಿ ಬರುವಂತಹ ಎಲ್ಲಾ ಕಿರಾತರಿಗೂ ಕಿರಾತನ ನಾಯಕ ಕೋರೆ ಮುಂಡಾಸು ಅಥವಾ ಜೋಡ್ ಕೋರೆಯನ್ನು ಕಟ್ಟಿಕೊಂಡು ಬರ್ತಾ ಇದ್ದ. ಹಾಗೆ ಅವರ ಪಡೆಯವರೆಲ್ಲರೂ ಸಾಮಾನ್ಯ ಕಿರಾತರಂತೆ ಬರುತ್ತಾ ಇದ್ರು. ಕಿರಾತನ ಪಡೆಯವರಿಗೆ ದಿಗಣಾಂತ ಎತ್ತ ಅಂತ ಕೊಟ್ಟು ತೆರೆಯ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನೋಡುವುದು, ಹಾರುವುದು, ಬೀಳುವುದು ಇವೆಲ್ಲವನ್ನು ಮಾಡ್ತಾ ಇದ್ರು. ಇದಾದ ನಂತರ ಕಿರಾತ ನಾಯಕನಿಗೆ ರಾಜವೇಷದ ಒಡ್ಡೊಲಗದಂತೆ ಒಂದು ತೆರೆ ಒಡ್ಡೊಲಗವನ್ನು ಕೊಡ್ತಾ ಇದ್ರು. ಇದಿಷ್ಟು ತೆರೆ ಒಡ್ಡೊಲಗ ಆದ ನಂತರ ಕಿರಾತ ಹೋಗಿ ಸಿಂಹಾಸನ ಅಥವಾ ರಥದ ಮೇಲೆ ಹೋಗಿ ನಿಲ್ಲುವುದು, ಅದರ ಮುಂದೆ ಹುಲ್ಲರಾಶಿ ಬೆಂಕಿ ಹಾಕುವುದು, ಆ ಬೆಂಕಿಯ ಸುತ್ತಲೂ ಕಿರಾತರ ಪಡೆ ಲಯಬದ್ಧವಾಗಿ ಓಡುವುದು, ಇವೆಲ್ಲವನ್ನು ನೋಡುವುದಕ್ಕೆ ಬಹಳ ಚಂದವಾಗಿ ಕಾಣ್ತಾ ಇತ್ತು. ಇವೆಲ್ಲ ಆದ ನಂತರ ಕಿರಾತರ ಪಡೆಗಳು ಮಾಡುತ್ತಿರುವಂತಹ ಸರ್ಕಸ್, ಇದನ್ನು ನೋಡುವುದಕ್ಕಂತೂ ಬಹಳ ಮಜವಾಗ್ತಾ ಇತ್ತು. ಈ ಕಿರಾತರ ವಡ್ಡೋಲಗದ ಸುದ್ದಿ ಕೇಳಿದ ಮೇಲೆ ನಿಮಗೂ ಅನಿಸ್ತಿರ್ಬೋದು, ಈ ಕಿರಾತರ ವಡ್ಡೋಲಗ ಹೇಗೆ ಮಾಡ್ತಾರೋ, ಇದರಲ್ಲಿ ಬರುವಂತಹ ಸಾಹಿತ್ಯ ಹೇಗಿರಬಹುದು, ಇವೆಲ್ಲ ನಿಮಗೆ ಮಂಡಿಯೊಳಗೆ ಕೊರೆಯುತ್ತಾ ಇರಬಹುದು. ಹಾಗಾಗಿ ಈ ಕಿರಾತರ ವಡ್ಡೋಲಗ ಹೇಗೆ ಮಾಡ್ತಾರೋ ಎನ್ನುವುದನ್ನ ನಿಮಗೆ ಈಗ ಆಡಿಯೋ ಮುಖೇನ ಕೇಳಿಸ್ತೇವೆ.
1: ಆಡಿಯೋ ಕೃಪೆ ಕಲಾಪೀಠ ಕೋಟ ಯಕ್ಷಗಾನ ಯೂಟ್ಯೂಬ್ ಚಾನಲ್.

ಇಷ್ಟು ಹೊತ್ತು ಬಡಗುತಿಟ್ಟಿನ ಯಕ್ಷಗಾನದ ಪಾಂಡವರ ಒಡ್ಡೋಲಗ ಹಾಗೂ ಕಿರಾತನ ಒಡ್ಡೋಲಗದ ಕುರಿತಾಗಿ ನನಗೂ ಗೊತ್ತಿದ್ದಷ್ಟು ನಾನು ನಿಮಗೆ ತಿಳಿಸಿದ್ದೇನೆ. ಇನ್ನೊಮ್ಮೆ ಇನ್ನೊಂದು ವಿಷಯದೊಂದಿಗೆ ಇದೇ ಯಕ್ಷ ಸಮಾಗಮ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಮತ್ತೆ ಭೇಟಿಯಾಗ್ತೇನೆ. ಅಲ್ಲಿವರೆಗೂ ಕೇಂದ್ರ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮ ಅನೂಪ್ ಉರಾಳ.

0: ಈಗ ದಿನೇಶ್ ಉಪ್ಪೂರ್ ಇವರ ಯಕ್ಷಗಾನ ಸಂಗ್ರಹದಿಂದ ಆಯ್ದ ಬಬ್ರುವಾಹನ ಕಾಳಗ ಭಾಗ 2 ಪ್ರಸಾರವಾಗುತ್ತದೆ.
1: ಈಗ ಯೋಚಿಸಬೇಕಾದಂತಹ ಸಂದರ್ಭ ಪುನಃ ಒದಗಿ ಬಂತು. ಅಶ್ವವನ್ನ ಕಟ್ಟಿ ಯುದ್ಧವನ್ನ ಸಾರಿಯಾಗಿತ್ತು. ಆದ್ರೆ ತಾಯಿಯ ಮಾತಿನ ಮೇರೆಗೆ ಪುನಃ ಮಂತ್ರಿಗಳನ್ನೆಲ್ಲ ಕರೆದು ವಿಷಯವನ್ನ ತಿಳಿಯಪಡಿಸಿದಾಗ ಪಾರ್ಥನಲ್ಲಿಯೇ ಹೋಗಿ ಕಪ್ಪಗಾಣಿಕೆಯನ್ನು ಕೊಟ್ಟು ತಪ್ಪನ್ನ ಒಪ್ಪಿಕೊಳ್ಳಬೇಕು ಎಂಬುದಾಗಿ ಮಂತ್ರಿಗಳು ಸೂಚಿಸಿದ್ದಾರೆ. ಅದೇ ಪ್ರಕಾರವಾಗಿ ಪಾರ್ಥನಿಗೆ ಒಪ್ಪಿಸುವುದಕ್ಕಾಗಿ ವಿಶೇಷವಾಗಿರುವಂತಹ ಕಪ್ಪಗಾಣಿಕೆಯನ್ನೆಲ್ಲ ತೆಗೆಸಿದ್ದೇನೆ. ನಾಗಲೋಕದ ಕನ್ಯೆಯರನ್ನ ತರಿಸಿದ್ದೇನೆ. ಆರತಿಯನ್ನ ಹಿಡಿದು ಕಳಶ ಗನ್ನಡಿಗಳೊಂದಿಗೆ ಆ ಕಡೆಯಲ್ಲಿ ವಿಜೃಂಭಣೆಗೆ ನಡೆದು ಬಿಡಲಿ.

0: ಅವಶಕೇತನ ವೃಷಕೇತು ಪ್ರದ್ಯುಮ್ನ ಮೊದಲಾದವರು ನಮ್ಮ ಅಶ್ವವನ್ನ ಈ ಮಣಿಪುರದ ದೊರೆ ಕಟ್ಟಿಕೊಂಡಿದ್ದಾನೆ ಎಂಬಂತಹ ಸಂಗತಿಯನ್ನು ನಾವು ಕೇಳಿದ್ದೇವೆ.
1: ಸರಿ,
0: ಅವನಿಂದ ಬರಬಹುದಾದಂತಹ ಪ್ರತಿಕ್ರಿಯೆಯನ್ನ ಎದುರಿಸುವುದಕ್ಕೆ ಸನ್ನದ್ಧರಾಗಿ ಆ ಸಮಯವನ್ನ ನಿರೀಕ್ಷಿಸುತ್ತಿರೋಣ.

0: ಕಂಸಕೇತನ
1: ಅರ್ಜುನಯ್ಯ
0: ಸಾವಿರ ಕಾಲ ಬದುಕಿದರೆ ಸಾವಿರ ಚೋದ್ಯಗಳನ್ನು ಕಾಣಬಹುದಂತೆ. ಮುತ್ತು ರತ್ನ ಇತ್ಯಾದಿಗಳನ್ನೆಲ್ಲ ತಂದೊಪ್ಪಿಸಿ ನನ್ನ ಪಾದ ಮೂಲದಲ್ಲಿ ತಲೆ ಚಾಚಿ ನಿಂತ ಈ ಮಣಿನಗರದ

ಇವನ ವೇಷವನ್ನ ಆಯಾ ಆಕಾರವನ್ನ ಕಂಡಾಗ ವೀರ ಕ್ಷತ್ರಿಯನ ಹಾಗೆ ಕಾಣಿಸಿದ್ದೇನೋ ಸತ್ಯ. ಆದರೆ ಇವನ ಕೃತಿಯನ್ನ ಅವಲೋಕಿಸಿದಾಗ ನಿಜಕ್ಕೂ ಕ್ಷಾತ್ರಿಯತ್ವಕ್ಕೆ ಸಂಬಂಧಿಸಿದ ಯಾವ ಯೋಗ್ಯತೆಯೂ ಇವನಲ್ಲಿ ಇಲ್ಲ ಎಂಬುದಂತೂ

ಜನಕ, ನನ್ನ ಈ ವ್ಯವಹಾರ ನಿನಗೆ ಆಶ್ಚರ್ಯವನ್ನು ಉಂಟು ಮಾಡಿದೆ. ಹಾಗಾದ್ರೆ ಆಶ್ಚರ್ಯ ಅಲ್ಲ, ಏನು ಮಾಡುವ, ನಮ್ಮ ಪರಿಸ್ಥಿತಿಯನ್ನು ನಾವೇ ಹೇಳಿಕೊಳ್ಳಬೇಕಾದ ಸಂದರ್ಭ ಬಂತು. ತಂದೆಯಾದಂತಹ ನಿಮ್ಮಲ್ಲಿ ನಾನೇ ನಿಮ್ಮ ಮಗ ಎಂಬುದಾಗಿ ಹೇಳಿಕೊಳ್ಳುವ ಸಂದರ್ಭ ನನ್ನ ಪಾಲಿಗೆ ಬಂತು. ಜನಕ, ನಾನು ಮಾಡಿರುವಂತಹ ಅಪರಾಧ ಏನು ಬಲ್ಲಿರಾ?

0: ಒಂದು ರಾಷ್ಟ್ರದ ಮಹಾರಾಜನಾಗಿ ಈ ಅಶ್ವದ ಹಣೆಯಲ್ಲಿರುವಂತಹ ಲಿಖಿತವನ್ನು ಓದಿದಾಗ ರೊಚ್ಚಿಗೆದ್ದು ಈ ಅಶ್ವವನ್ನ ಕಟ್ಟಿದೆ. ಆದರೆ ನಮ್ಮ ತಾಯಿಯ ಆಮೇಲೆ ಹೇಳಿದ್ಲು, ಬಂದಿರುವಂತಹ ವ್ಯಕ್ತಿ ನಿನ್ನ ತಂದೆಯ ಮಗನೇ ಎಂಬುದಾಗಿ ತಾಯಿಯಾಗಿರುವಂತಹ ಚಿತ್ರಾಂಗದ ದೇವಿ ಹೇಳಿದ್ರ ಕಾರಣದಿಂದಲಾಗಿ ನಾನು ಮಾಡಿದ್ದು ಅಪರಾಧ ಎಂಬುದು ತಿಳಿಯಿತು. ಏನು ಮಾಡುವ ಕಾರ್ಯ ಆದ ಮೇಲೆ ಮಾಡಿದ್ದು ತಪ್ಪು ಎಂದು ಗೊತ್ತಾಯಿತು. ಆದ್ದರಿಂದ ತಪ್ಪನ್ನು ಒಪ್ಪಿಕೊಳ್ಳಬೇಕಾದೇ ಸಂಭಾವ್ಯತೆ ಎಂಬುದಾಗಿ ತಿಳಿದು ಇದು ತಪ್ಪನ್ನು ಒಪ್ಪಿಕೊಂಡು ಪಾದ ಮೇಲೆ ಕಪ್ಪಗಾಣಿಕೆಯನ್ನು ಒಪ್ಪಿಸ್ತಾ ಇದ್ದೇನೆ. ಸ್ವೀಕರಿಸಬೇಕು ಜನಕ.
1: ದೇವೇಂದ್ರ ಜಾತ ಒಬ್ರು ವಾಹನನ ರೀತಿ ನೀತಿಗಳನ್ನೆಲ್ಲ ಕಂಡಾಗ ಒಂದೇ ಸವನೆ ಮಗವನ್ನು ತಿರುಗುತ್ತಾ ಇದ್ದೀರಿ. ಆದ್ರೆ ಅವನು ಆಡಿರುವಂತಹ ಮಾತುಗಳನ್ನೆಲ್ಲ ಎಣಿಸಿದಾಗ ಅವನ ವರ್ಚಸ್ಸು, ತೇಜಸ್ಸು, ಓಜಸ್ಸು, ಅವನಲ್ಲಿರುವಂತಹ ಟಿವಿ ಪರಾಕ್ರಮ ಇವುಗಳನ್ನೆಲ್ಲ ಕಂಡಾಗ ನಿಮ್ಮ ಮಗನೋ ಎನ್ನುವಂತಹ ಸಂದೇಹವೂ ನಮಗುಂಟಾಗ್ತಾ ಇದೆ. ಆದ್ದರಿಂದ ಮಗನೆನ್ನುವಂತಹ ವ್ಯಾಮೋಹದಿಂದ ಅವನನ್ನು ಒಡಗೂಡಿಕೊಳ್ಳುವುದೇ ಯೋಗ್ಯ ಅಂತ ನಮ್ಮ ಮನಸ್ಸಿಗೆ ಅನಿಸ್ತಾ ಇದೆಯಲ್ಲ.
2: ಓಹೋ, ನಿಮ್ಮೆಲ್ಲರ ಅನಿಸಿಕೆ ಈಗ
1: ಹೌದು.
2: ಹಂಸಕೇತನಾದಿಗಳೇ,
1: ಸ್ವಾಮಿ
2: ಬಬ್ರುವಾಹನ ಹೇಳಿದ ಮಾತುಗಳಿಂದ ಈತ ನನ್ನ ಮಗ ಎನ್ನುವಂತಹ ಭ್ರಮೆಗೆ ನೀವು ಒಳಗಾಗಿದ್ದೀರಿ.
1: ಸರಿ,
2: ನಿಜಕ್ಕೂ ಇವನ ರೀತಿ ನೀತಿಗಳನ್ನೆಲ್ಲ ಪರಿಶೀಲಿಸಿದಾಗ ಇವನು ಯಾರು ಏನು ಎನ್ನುವುದನ್ನು ತಿಳಿದುಕೊಳ್ಳುವುದಕ್ಕೆ ಅವಕಾಶ ಇದೆ. ಶ್ರೇಷ್ಠವಾದಂತಹ ಈ ಚಂದ್ರವಂಶದ ಭವ್ಯವಾದಂತಹ ಕೀರ್ತಿಗೆ, ಅದರ ಶುಚಿಗೆ ಕಲಂಕಪ್ರಾಯವಾದಂತಹ ಮಾತುಗಳನ್ನು ಆಡುತ್ತಿರುವಂತಹ ಈ ಬಬ್ರುವಾಹನ ನಿಜಕ್ಕೂ ನಮ್ಮ ವಂಶಕ್ಕೆ ಒಂದು ಅಪರಾಧವನ್ನೇ ಎಸಗುತ್ತಿದ್ದಾನೆ. ಅಂತ ಈ ಬಬ್ರುವಾಹನ ನನ್ನ ಮಗ ಎಂಬ ಅನುಮಾನ ನಿಮಗೆ ಹುಟ್ಟಿತ್ತು ಅಂತ ಆದ್ರೆ ಆಶ್ಚರ್ಯ ಅಲ್ಲವೇ? ಈತ ಹೇಳಿದ ಪ್ರಕಾರವಾಗಿ ಈತ ನನ್ನ ಮಗನೇ ಆಗಿದ್ದರೆ ಈ ವಿಧವಾದತ್ತ ಈ ಕೃತಿ ಇವನಿಂದ ನಡೆಯಲಿಕ್ಕೆ ಸಾಧ್ಯವಿರಲಿಲ್ಲ. ಪೌರುಷವಂತರು ಕಟ್ಟಬೇಕು, ಅದು ಇಲ್ಲದೇ ಇದ್ದವರು ಕಪ್ಪಗಾಣಿಕೆಗಳನ್ನು ಕೊಟ್ಟು ಶರಣಾಗತರಾಗಬೇಕೆಂದು ನಮ್ಮ ಅಶ್ವದ ಹಣೆಯ ಮೇಲೆ ಬರೆಸಿದ ಬರಹವನ್ನು ಓದಿಯೂ ಅಶ್ವವನ್ನು ಕಟ್ಟಿ ಆಮೇಲೆ ಕಪ್ಪಗಾಣಿಕೆಗಳನ್ನೆಲ್ಲ ತಂದು ಪಾದಮೂಲದಲ್ಲಿ ತಲೆಯಿಟ್ಟು ಅಪರಾಧ ಮಾಡಿದ್ದೇನೆಂದು ತನ್ನ ಅಪರಾಧ ಪ್ರಜ್ಞೆಯನ್ನು ಇಲ್ಲಿ ತೋಡಿಕೊಳ್ಳುತ್ತಿದ್ದಾನೆ. ನಿಜಕ್ಕೂ ನನ್ನಂಥವನ ಮಗನಾದಂತಹ ಒಬ್ಬ ವ್ಯಕ್ತಿಯಿಂದ ಇಷ್ಟು ಹೀನವಾದಂತಹ ಹೇಳಿತನದ ಕೃತಿಗಳನ್ನ ಕಾರ್ಯವನ್ನ ನಿರೀಕ್ಷಿಸಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಈತ ಏನು ನಿಮ್ಮಂತವರ ಮನಸ್ಸಿನಲ್ಲಿ ಭ್ರಮೆಯನ್ನು ಹುಟ್ಟಿಸಬಹುದಾದ ಮಾತುಗಳನ್ನಾಡುತ್ತಿದ್ದಾನೆ? ಇವನ ಎಲ್ಲ ಚಟುವಟಿಕೆಗಳಿಂದ ಈತ ಹೇಳಿದನಲ್ಲ ಚಿತ್ರಾಂಗದೆಯ ಮಗ, ಚಿತ್ರಾಂಗದೆಯ ಮಗ ಅಂತ, ಅಂತೂ ಇವನ ಹುಟ್ಟಿನ ಗುಟ್ಟು ಅಲ್ಲಿಯೇ ಇದೆ ಎಂದು ಅರ್ಥ ಮಾಡಿಕೊಳ್ಳಬಹುದು.

ಅರ್ಥ ಮಾಡಿಕೊಳ್ಳಬಹುದು, ಅರ್ಥ ಮಾಡಿಕೊಳ್ಳಬಹುದು. ತನ್ನ ತಾಯಿ ತಾಯಿ ಎಂದು ಹೇಳಿಕೊಳ್ಳುತ್ತಾನೆ ಚಿತ್ರಾಂಗದೆ ಎನ್ನುವಳ ಹೆಸರನ್ನ. ಯಾವುದೋ ಅನಾಮಧೇಯಳಾದಂತ ಈ ಚಿತ್ರಾಂಗದೆ ತನ್ನ ಪ್ರಾಯದ ಸೊಕ್ಕನ್ನು ನಿಯಂತ್ರಿಸಲಿಕ್ಕಾಗದೆ, ಯಾವುದೋ ರಸಿಕ ಮಹಾಶಯನಾದಂತ ಗಂಧರ್ವರ ಒಡನಾಟಕ್ಕೆ ಸ್ನೇಹಕ್ಕೆ ಒಳಗಾಗಿ ಆ ವಿಚಿತ್ರವಾದ ಅಕ್ರಮ ಸಂಬಂಧದಿಂದ ಹುಟ್ಟಿದ ಕೆಟ್ಟ ಪಿಂಡ ಇದಾಗಿರಬೇಕು. ಅಲ್ಲದೆ ಇದ್ರೆ ಒಬ್ಬ ಅಚ್ಚ ಕ್ಷತ್ರಿಯನ ವೀರ್ಯಕ್ಕೆ ಹುಟ್ಟಿದಂತಹ ವ್ಯಕ್ತಿಯೇ ಈತನಾಗಿದ್ರೆ ಇವನಿಂದ ಇಂಥ ಹೀನವಾದಂತಹ ಕಾರ್ಯವನ್ನು ನಿರೀಕ್ಷಿಸುವುದಕ್ಕೆ ಸಾಧ್ಯ ಇಲ್ಲ. ಅಶ್ವವನ್ನ ಕಟ್ಟಿದ ಪಂಥಕ್ಕಾಗಿ ತನ್ನ ಪ್ರಾಣವನ್ನ ದೃಢವಾಗಿ ಭಾವಿಸಿ ಆ ಪಂಥವನ್ನೇ ಮುಂದುವರಿಸಿಕೊಂಡು ಹೋಗಬೇಕಾದದ್ದು ಕ್ಷತ್ರಿಯ ವೀರನ ಸಹಜ ಕರ್ತವ್ಯ. ಹಾಗಿರುವಾಗ ಈತನ ಹುಟ್ಟಿನ ಹುಟ್ಟು ಇಂತಹ ಹೇಯವಾದ ಹಿನ್ನೆಲೆಯಲ್ಲಿ ಕೂಡಿದ್ದರಿಂದ ಇವನ ಕೆಲಸವೂ ಇಷ್ಟು ಹೇಸಿಗೆಯಿಂದ ಕೂಡಿದ್ದು ಎನ್ನುವುದನ್ನು ಒಪ್ಪಿಕೊಳ್ಳಲೇಬೇಕು. ಮತ್ತೆ ಮತ್ತೆ ಈತ ಇದೋ ನಿನ್ನ ಮಗ ನಿನ್ನ ಮಗ ಎಂದು ಕೇಳುವವರ ಕಿವಿಗೆ ಅಸಹ್ಯಕಾರಕವಾದಂತಹ ಪರಿಣಾಮವನ್ನುಂಟು ಮಾಡುವ ರೀತಿಯಲ್ಲಿ ಹೇಳಿಕೊಳ್ಳುತ್ತಿದ್ದಾನೆ. ಆದರೆ ಏನು ಹೇಳಲಿ ನನ್ನ ಮಗನ

ಪಾರ್ಥನಿಗೆ ಮಗನಾಗಿ ಹುಟ್ಟಿ ಪಾರ್ಥನ ಘನತೆ ಗೌರವಕ್ಕೆ ತಕ್ಕುದಾದ ವಿಧಾನದಲ್ಲಿ ಕ್ಷಣಕಾಲ ಮಿಂಚಿದಂತಹ ಒಬ್ಬ ಮಗ ನನ್ನ ಬದುಕಿನಲ್ಲಿ ಹಾದು ಹೋಗಿದ್ದಾನೆ. ಮಗನಿಗೆ ತಂದೆಯಾಗಿ ಬದುಕುವ ಭಾಗ್ಯವನ್ನ ಕಳೆದುಕೊಂಡ ಒಬ್ಬ ನತದೃಷ್ಟ ನಾನು. ಹವಸಚೇತನಾದಿಗಳೇ, ನನ್ನ ಮೋಹದ ಮಡದಿಯಾದಂತಹ ಸುಭದ್ರೆಯ ಹಾಗೂ ನನ್ನ ಪವಿತ್ರವಾದಂತಹ ದಾಂಪತ್ಯ ಜೀವನದ ಸಾರ ಸರ್ವಸ್ವನಾಗಿ ಅಭಿಮನ್ಯು ಎಂಬಂತಹ ಒಬ್ಬ ಕುಲರತ್ನವನ್ನು ನಾನು ಒಂದು ಕಾಲದಲ್ಲಿ ಪಡೆದಿದ್ದೆ. ಆದರೆ ಕೇವಲ ಕನಸಿನ ಅನಿಸಿಕೆಗಳಾಗಿ ಅಂಥ ಯಶಸ್ಸಿನ ಉಂಡೆಯಾಗಿ ಪೌರುಷದ ಪ್ರತೀಕವಾಗಿ ಇಡೀ ಚಂದ್ರವಂಶದ ಕುಲ ತಿಲಕನಾಗಿ ಕಾಣಿಸಿಕೊಂಡ ಅಭಿಮನ್ಯುವನ ಬಹುಕಾಲ ಉಳಿಸಿಕೊಂಡು ಅವನಿಗೆ ತಂದೆ ಅಂತ ಅನಿಸಿಕೊಂಡು ಬದುಕುವ ಭಾಗ್ಯವನ್ನ ಅದೋ ಒಂದು ಕೂಡಿ ಹೋಯಿತಲ್ಲ ಕೌರವ ಪಾಂಡವರ ಕದನ ಕೋಲಾಹಲದ ಮಧ್ಯದಲ್ಲಿ. ಆ ಮಾನವೀಯ ಸಹಜವಾದ ಭಾವನೆಗಳನ್ನೆಲ್ಲ ಸುಟ್ಟು ಕೇವಲ ಪೈಶಾಚಿಕ ವೃತ್ತಿಯಿಂದ ಮುಂದುವರಿಯುತ್ತಿರುವಂತಹ ಆ ರಣರಂಗದಲ್ಲಿ ನನ್ನ ಅಮೂಲ್ಯವಾದಂತಹ ರತ್ನ ಕಳೆದು ಹೋಯಿತು. ನಿಜಕ್ಕೂ ಮೂರು ಲೋಕದ ಗಂಡು ಎಂದು ಅನ್ನಿಸಿಕೊಂಡಂತಹ ಪಾರ್ಥನಿಗೆ ಒಬ್ಬ ಮಗ ಎಂದು ಹೇಳಿಸಿಕೊಳ್ಳುವ ಯೋಗ್ಯತೆ ಇದ್ದರೆ ಸುಭದ್ರೆಯ ಮೋಹದ ಕಂದ, ಅರ್ಜುನನ ನಿಜವಾದಂತಹ ಕಂದ ಅಭಿಮನ್ಯುವಿಗೆ ಮಾತ್ರ ಯೋಗ್ಯತೆ ಇತ್ತು. ಅಂಥವನ ನಿಜಕ್ಕೂ ನನ್ನ ಮಗ ಎಂದು ಹೇಳಿಸಿಕೊಳ್ಳುವುದಕ್ಕೊಂದು ತೃಪ್ತಿ, ಸಮಾಧಾನ, ಅಭಿಮಾನ. ಹೊರತು ಈ ಹೇಳಿಯನ್ನು

यांना बसून आले बंदावाने थोडा गेला थोडा ಈ ಪಿಸುಡನ ಪ್ರತಿಯೊಂದು ವ್ಯವಹಾರವೇ ಅರ್ಥ ಮಾಡಿಕೊಳ್ಳುತ್ತಾ ಇದೆ. ಸಿಂಹದ ಹೊಟ್ಟೆಯಲ್ಲಿ ಖಂಡಿತಕ್ಕೂ ನರಿಯ ಮರಿ ಹುಟ್ಟಲಾರದು. ಕೇವಲ ವೇಷದಿಂದ ಪೌರುಷವಂತ ಅಂತ ಕಾಣಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸಿದ ಚಂಡ ತೊಲಗು ಜನನಿಗಿಕ್ಕಿದ ಬಲೆಯೇ ಸೈರಿಸಿದೆ ನೊಮ್ಮೆ ನಿರ್ಣಯ ತಲೆಯ ಕೊಂಬೆನು ತೃಣಕ್ಕೆ ಬಲ

ಎಲ್ಲ ಅರ್ಜುನ ಹೇಳಿರುವಂತಹ ಈ ಎಲ್ಲ ಜನರ ಸಮ್ಮುಖದಲ್ಲಿ ನನ್ನನ್ನ ನಿಂದಿಸಿದೆಯಾ, ಹೇಳಿ ಎಂಬುದಾಗಿ ದೂರೀಕರಿಸಿದೆಯಾ? ಬೇಸರ ಇರಲಿಲ್ಲ. ನನ್ನನ್ನು ಎಷ್ಟೇ ನಿಂದಿಸಿದ್ರು ನೀನು ಅಪ್ಪ ಎನ್ನುವ ಕಾರಣಕ್ಕಾಗಿ ಸಹಿಸಿಕೊಳ್ತಾ ಇದ್ದಿ. ಆದ್ರೆ ನೀನು ಆಡಿರುವ ಮಾತೇನು, ನನ್ನನ್ನು ಹೆತ್ತಿರುವಂತಹ ತಾಯಿ ಚಿತ್ರಾಂಗದೆಯನ್ನ ನಿಂದಿಸಿದೆಯೋ, ಅವಳಿಗೆ ಅಪಮಾನವನ್ನು ಮಾಡಿದೆಯೋ? ಈ ತಾಯಿಗೆ ಆಡಿರುವಂತಹ ಅಪಮಾನದ ಮಾತುಗಳನ್ನು ಸಹಿಸಲಾರೆ ಸಹಿಸಲಾರೆ. ಇದಕ್ಕೋಸ್ಕರವಾಗಿ ಪರಿವರ್ತನೆಯನ್ನು ಮಾಡುತ್ತೇನೆ.

ಅರ್ಜುನ, ಇಂದು ಮಲಗಿರುವಂತಹ ಸರ್ಪದ ಭಾವವನ್ನ ತುಳಿದಿದ್ದೀರಿ, ಅದರ ಪರಿಣಾಮ ಏನು ಎಂಬುದನ್ನ ಈ ಕ್ಷಣದಲ್ಲಿಯೇ ಕಾಣಲಿಕ್ಕಿದ್ದಿ. ನಡೆಯುವಂತಹ ಯುದ್ಧದಲ್ಲಿ ನಿನ್ನ ತಲೆಯನ್ನು ಚೆಂಡಾಡದೇ ಇದ್ರೆ ಚಿತ್ರಾಂಗದ ಮಗ ನಾನಲ್ಲ.

0: ಮಗು ವೃಷಕೇತ
1: ಜನಕ
0: ಕಣ್ಣ ಮುಂದೆ ನಡೆದು ಹೋದಂತ ಕದನ ಕೋಲಾಹಲದಲ್ಲಿ ನಮ್ಮೆಲ್ಲರೂ ಧರೆಗೆ ಒರಗಿದ್ದಾರೆ. ಉನ್ಮತ್ತವಾದಂತಹ ಆನೆ ಬಾಳೆಯ ವನವನ್ನ ಪ್ರವೇಶಿಸಿ ಮುರಿದು ಮುಕ್ಕುವ ಹಾಗೆ ನಮ್ಮ ಸೇನಾ ಸಮುದಾಯವನ್ನೆಲ್ಲ ನೆಲಕ್ಕೊರಗಿಸಿದ್ದಾನೆ. ಈ ಭೀಕರ ಭಯಾನಕವಾದಂತಹ ಪರಿಸ್ಥಿತಿಯಲ್ಲಿ ಮಾನವೀಯ ಸಹಜವಾದ ನನ್ನ ಅಂತರಂಗದ ಅನಿಸಿಕೆಯನ್ನ ನಿನ್ನಲ್ಲಿ ಹೇಳಿಕೊಳ್ತಾ ಇದ್ದೇನೆ ಮಗ.

0: ಅಂತ.
1: ಕ್ಷಣಕಾಲವೂ ತಡ ಮಾಡದೆ ನೀನು ಹೋಗು ಹಸ್ತಿನಾವತಿಗೆ.
0: ಓಹೋ,
1: ಪ್ರತಿವೀರನಾದಂಥ ಈ ಬಬ್ರುಹಾನ ಸಮ್ಮುಖದಲ್ಲಿ ಯುದ್ಧವನ್ನು ನಾವು ಮುಂದುವರಿಸಿದರೆ ಪರಿಣಾಮ ಏನಾಯಿತು? ನಮ್ಮ ಸೇನೆಗಳೆಲ್ಲ ನಷ್ಟವಾದವು. ಸುತ್ತಮುತ್ತಲ ಪರಿಸ್ಥಿತಿಯನ್ನ ಅರ್ಥೈಸಿಕೊಂಡರೆ ಸಹಜವಾಗಿಯೇ ತಿಳಿಯುತ್ತದೆ, ಈ ಯುದ್ಧದಲ್ಲಿ ನಾವು ಜಯವನ್ನು ಸಂಪಾದಿಸಿಕೊಳ್ಳುವ ಸಾಧ್ಯತೆ ಇಲ್ಲ. ಆದರೆ ಈ ಎಲ್ಲ ಸಂಗತಿಗಳನ್ನು ಹಿರಿಯನಾದಂತಹ ಧರ್ಮರಾಯನಲ್ಲಿ ಹೇಳು, ಒಡೆಯನಾದಂತಹ ಶ್ರೀಕೃಷ್ಣನ ನಮಗೆ ಬಂದಂತ ಈ ಪರಿಭವದ ವಿವರವನ್ನೆಲ್ಲ ತಿಳಿಸಿ ನಿನ್ನನ್ನು ಆದಷ್ಟು ಬೇಗ ಇಲ್ಲಿಂದ ಕಳುಹಿಸಿಕೊಡುವುದಕ್ಕೆ ಕಾರಣ ಇದೆ ಮಗನೇ.

0: ಋಷಿಕೇತು
1: ಜನಕ
0: ಕೇವಲ ನನ್ನ ಮಾನಸಿಕವಾದಂತಹ ಹೊಯ್ದಾಟವನ್ನ ಅನಿಸಿಕೆಯನ್ನು ತೋಡಿಕೊಳ್ತಾ ಇದ್ದೇನೆ ನಿನ್ನಲ್ಲಿ. ಮಗನೇ, ಈ ಪಾಂಡವರು ಅನೇಕ ಮಕ್ಕಳನ್ನು ಪಡೆದ ಭಾಗ್ಯವಂತರಾಗಿ ಬದುಕಿದ್ರು, ಸತ್ತ ಮೇಲೆ ತಿರೋಧಕವನ್ನು ಬಿಡುವುದಕ್ಕೆ ಒಬ್ಬರನ್ನೂ ಉಳಿಸಿಕೊಳ್ಳುವ ಯೋಗ್ಯತೆ ಇಲ್ಲದೆ ಹೋಯಿತು. ಅದಕ್ಕಾಗಿ ಇಂದು ಈ ಚಂದ್ರವಂಶದ ವ್ಯಕ್ತಿಗಳಾದಂತಹ ನಾವೆಲ್ಲ ಇಹಲೋಕದ ಯಾತ್ರೆಯನ್ನು ಪೂರೈಸಿ ಪರಲೋಕಕ್ಕೆ ಸೇರುವಾಗ ಅಲ್ಲಿಯ ಸದ್ಗತಿಗೋಸ್ಕರವಾಗಿ ಎಳ್ಳು ನೀರು ಬಿಡುವುದಕ್ಕೆ ನಮಗೆಲ್ಲವರಿಗೂ ಇದ್ದಂತಹ ಒಬ್ಬ ಮಗ ಎಂದರೆ ನೀನು. ಅಂತ ನಿನ್ನನ್ನು ಕಳೆದುಕೊಳ್ಳುವುದಕ್ಕೆ ನಾನು ಇಷ್ಟಪಡುವುದಿಲ್ಲ. ಬಬ್ರುವಹನ ಸಮ್ಮುಖದಲ್ಲಿ ನಡೆದು ಹೋಗುತ್ತಿರುವಂತಹ ಯುದ್ಧದಲ್ಲಿ ನನ್ನೊಟ್ಟಿಗೆ ನೀನು ಉಳಿದೆ ಅಂತಾದ್ರೆ ಮಗನೇ, ನಿನಗೆ ಬದುಕುವ ಅವಕಾಶ ಖಂಡಿತಕ್ಕೂ ಇಲ್ಲ. ಅದಕ್ಕಾಗಿ ಇಡೀ ವಂಶಕ್ಕೆ ತಿರೋಧಕವನ್ನು ಕೊಡಬೇಕಾದಂತಹ ಕುಲ ತಿಲಕ ನಿನ್ನನ್ನು ಉಳಿಸಿಕೊಳ್ಳಬೇಕು ಎಂಬಂತಹ ಅಪೇಕ್ಷೆಯಿಂದ ಆದಷ್ಟು ಬೇಗ ಹತ್ತಿನಾವತಿಯತ್ತ ನಿನ್ನನ್ನು ಕಳುಹಿಸಿಕೊಡುವುದಕ್ಕೆ ಮನಸ್ಸು ಮಾಡ್ತಾ ಇದ್ದೇನೆ. ಇಲ್ಲಿಂದ ಆದಷ್ಟು ಬೇಗ ಹೋಗು ಮಗನೇ.
1: ಜನಕ, ನನ್ನ ಜೀವದ ರಕ್ಷಣೆಗಾಗಿ ನಾನು ಹತ್ತಿನಾವತಿಗೆ ಹೋಗಬೇಕೆ?
0: ನಿಜ.

0: ಮಗನೇ ಋಷಕೇತು, ಏನಾಯ್ತಪ್ಪ ಏನಾಯ್ತು ಎಂದು ನೋಡಿದೆ ಎಂದು ಜನದೆಯ ಇಂದು ನಿನ್ನನ್ನು ಕಾಯುವ ಭಟರಾರೆಂದು ಖಂಡಿಸಿದ.
1: ಅರ್ಜುನ, ನೀನು ನನ್ನ ತಂದೆ ಎಂಬುದಾಗಿ ತಾಯಿ ಹೇಳಿದ ಕಾರಣದಿಂದ ಬಂದು ಗೌರವವನ್ನು ಕೊಟ್ಟರೆ ನನ್ನ ಹುಟ್ಟನ್ನೇ ಶಂಕಿಸಿ ಮಾತನಾಡಿದೆಯಾ? ಪವಿತ್ರ ಮಾತೆ ಆಗಿರುವಂತಹ ಚಿತ್ರಾಂಗದ ಶೀಲವನ್ನ ಶಂಕಿಸಿದೆಯಾ? ಅದರ ಪರಿಣಾಮ ಅನುಭವಿಸು. ಈಗ ನಿನ್ನನ್ನು ಕಾಯುವವರು ಯಾರು?

0: ಮಗನೇ, ಅಮ್ಮ, ನಾನು ಹೇಳಿದ್ದೇನು ನೀನು ಮಾಡಿದ್ದೇನು. ಈ ಪತಿಯನ್ನು ಕಳೆದುಕೊಂಡು ಪ್ರಪಂಚದಲ್ಲಿ ನಾನು ಬದುಕುವುದಕ್ಕಿಂತ ಸಾಯುವುದೇ ಲೇಸು. ಕಾರಣ ಹಿಡಿದಿರುವಂತಹ ಖಡ್ಗದಿಂದ ನನ್ನ ಶಿರವನ್ನ ಹಿಡಿದುಬಿಡು.
1: ಅಮ್ಮ, ಏನು ಕೈ ದುಡುಕಿ ಅನಿವಾರ್ಯವಾಗಿ ಈ ಕಾರ್ಯವನ್ನು ನಾನು ಮಾಡಬೇಕಾಗಿ ಬಂತು. ಆದರೆ ಈ ಕಾಲದಲ್ಲಿ ಹೆತ್ತ ತಾಯಿಯ ತಲೆಯನ್ನು ಕಡಿಯುವಂತಹ ವ್ಯವಹಾರಕ್ಕೆ ನಾನು ಮುಂದಾಗಲಾರೆ. ಅದು ನಮ್ಮ ಅಮ್ಮ ಲೋಪಿ ಸಲಹೆಯನ್ನು ಕೊಡ್ತಾ ಇದ್ದಾಳೆ. ಏನಿದ್ರು ನಮ್ಮ ತಂದೆ ಶ್ರೀಕೃಷ್ಣನ ಸದ್ಭಕ್ತ, ಅವನ ಬದುಕನ್ನು ನಿಯಂತ್ರಿಸಬಲ್ಲಂತಹ ವ್ಯಕ್ತಿಯ ಆ ಶ್ರೀಮನ್ನಾರಾಯಣ. ಆ ಕಾರಣ ಅವನನ್ನೇ ಭಕ್ತಿಯಿಂದ ಭಜಿಸೋಣ. ಅವನೇ ನಮಗೆ ಮಾರ್ಗವನ್ನು ನಮೋ ನಮಃ.
2: ಚಿತ್ತದಿಂದ ನನ್ನನ್ನೇ ಧ್ಯಾನಿಸುತ್ತಾ ಇದ್ದೀರಲ್ಲ, ಪರಿಣಾಮವೇನಾಗಿದೆ?
0: ಇದೋ ಪರಿಣಾಮ, ನಡೆದಿರುವಂತಹ ಯುದ್ಧದಲ್ಲಿ ನಿನ್ನ ಶ್ರೇಷ್ಠ ಸದ್ಭಕ್ತನ ತಲೆಯೇ ಕಾಣದಾಗಿದೆ.
2: ಓಹೋ, ಈ ವಿಷಯಕ್ಕಾಗಿ ವೆಚ್ಚಬೇಕಾದಂತಹ ಅವಶ್ಯಕತೆ ಇಲ್ಲ. ಅವನ ಶಿರವನ್ನು ನನ್ನ ಚಕ್ರಮುಖೇನವಾಗಿ ತರಿಸಿ ಅವನನ್ನು ಪುನಃ ಜೀವಿಸ್ತೇನೆ. ಇದೋ ಪರೀಕ್ಷೆ.
3: ಅರ್ಜುನ, ನಮಸ್ಕರಿಸಿಕೊಳ್ತಾ ಇದ್ದೇನೆ.
2: ಏನಯ್ಯ ಏನು?
3: ಜೀವನದಲ್ಲಿ ಇಂತಹ ಹೀನವಾದಂತಹ ಸೋಲು ಈ ಹಿಂದೆ ಎಲ್ಲಿಯೂ ಕಂಡದ್ದಿಲ್ಲ. ಅದಕ್ಕೆಲ್ಲ ಏನು ಹಿನ್ನೆಲೆ ಅಂತ ಕೇಳಬಹುದೇ?
2: ಅರ್ಜುನ, ಪರಿಸ್ಥಿತಿ ಹೀಗಾಗುವುದಕ್ಕೆ ಕಾರಣವಾದರೂ ಮತ್ತಾವುದಲ್ಲ, ಆ ಗಂಗಾದೇವಿಯ ಶಾಪದಿಂದಾಗಿ ನಿನ್ನ ಪರಿಸ್ಥಿತಿ ಹೀಗಾಗುವಂತಹ ಕಾರಣ ಬಂದೊದಗಿದೆ. ಈ ಹಿಂದೆ ನಿಮ್ಮ ಅಜ್ಜನಾಗಿರುವಂತಹ ಭೀಷ್ಮನನ್ನು ವಧಿಸಿದ್ರಿಂದಾಗಿ ತನ್ನ ಮಗನ ಮರಣಕ್ಕೆ ಕಾರಣೀಭೂತನಾಗಿರುವಂತಹ ಪಾರ್ಥನ ಶಿರವನ್ನು ಅವನ ಮಗನೇ ಕಡಿಯಲಿ ಎನ್ನುವ ಹಾಗೆ ಜ್ವಾಲೆಯ ಪ್ರೇರಣೆಯ ಪ್ರಕಾರವಾಗಿ ನಿನ್ನ ಪಾಲಿಗೆ ಬಂದಿರುವಂತಹ ಶಾಪ. ಹಿಂದೆಯ ಸುರನದಿಯ ಶಾಪದಿಂದಾಗಿ ನಿನ್ನ ಪರಿಸ್ಥಿತಿ ಹೀಗಾದದ್ದೇ ವಿನಃ ನಿನ್ನ ಸ್ವಸಾಮರ್ಥ್ಯ ಕಳೆದದ್ದೇನೂ ಇಲ್ಲ. ಈ ವಿಷಯದ ಬಗ್ಗೆ ಅಲ್ಲಿ ವಿಚಿಸಬೇಡಿ. ಈ ಅಶ್ವವನ್ನು ನಡುಗೂಡಿ, ಈ ಬಬ್ರುವಾಹನ ನಡುಗೂಡಿಕೊಂಡು ಮುಂದೆ ನೀವು ಪ್ರಯಾಣ ಬೆಳೆಸಿ ನಾನು ಹಸ್ತಿನಾವತಿಯನ್ನು ಸೇರುವವನಿದ್ದೆ.
0: ನನ್ನ ತಪ್ಪನ್ನ ಮನ್ನಿಸಬೇಕು.
4: ಪ್ರಿಯ ಚಿತ್ರಂಗಾದೇವ್
5: ಸ್ವಾಮಿ,
4: ಬಾ ಹೀಗೆ ಬಾ.

0: ಯಕ್ಷ ಸಮಾಗಮ ಭಾಗವತಿಕೆಯಲ್ಲಿ ಯಕ್ಷಗುರು ಕಿಶೋರ್ ಕುಮಾರ್ ಆರೂರು, ಪದ್ಯ ರಚನೆಯಲ್ಲಿ ಶಾಂತಾ ವಾಸುದೇವ ಪೂಜಾರಿ ಆನ್ಗಳ್ಳಿ, ಮದ್ದಳೆಯಲ್ಲಿ ಅನಂತಕೃಷ್ಣ ನಾವುಡ ಮತ್ತು ಚಂಡೆಯಲ್ಲಿ ಸಾತ್ಯಕಿ. ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.
1: ಲಕ್ಷ್ಮಣ ಎಂದಗಡ ಮರ್ತಿದ್ಯಾ? ಎಂದೈದ್ಗಡ ಅಬ್ಬಿ ಎಂಬ ಕೂಳಾಕ್ಲಿಲ್ಲ, ಅಪ್ಪಾಯಿ ಖರ್ಚಿ ದುಡ್ಡು ಕೊಡ್ಲೆ.
2: ಅದಲ್ಲ ಮಗ, ನನ್ನ ಹೆಣ್ಣನ್ ಬಿಟ್ಟಿಗೆ ಹೋಯ್ತು ಮಗ.
3: ಅಂತ ಹೆಣ್ ಬಿಟ್ಟಿಗೆ ಹೋಯ್ತಾ? ಈಗಳಿನ ಹೆಣ್ಗಳೇ ಅಷ್ಟಿಯಾ, ಅವಳಿಗೆ ಬೇಕಾ ತೈಸು ಕೊಡ್ತೀರಿ ಬಿಟ್ಟಿಗೆ ಹೋದಳ. ಅವಳಂತೂ ಕೇಂದ್ರಳ, ನೀನ್ ಅದನ್ನ ತೈಸು ಕೊಡ್ಲ, ಅದಕ್ಕೆ ಹೆಣ್ ಬಿಟ್ಟಿಗೆ ಹೋಯ್ತು.
2: ಮಗ ಅವಳಿಗೋಸ್ಕರ ನಾ ಎಂತೆಲ್ಲ ಮಾಡಿದೆ ಗೊತ್ತಾ? ಅವಳು ಗೆಪ್ಪೆಗೋಯಿ ಕ್ಯಾಪಿಚಿನ ತೈಸಿ ಕೊಡಂದಳು, ನಾನು ಗಾಯಿ ಹೆಣ್ ಕಿಮ್ಚಿ ಜ್ಯೂಸ್ ಮಾಡಿ ಕೊಟ್ಟೆ. ಅವಳು ಹೀಲ್ಸ್ ಮೆಟ್ಟು ಬೇಕನ್ನೇಳಿ ಹೇಳ್ದಳು, ನಾನು ಕುಂದಾಪುರ ಸಂತೆಗೆ 150 rupees ಜೋಡಿ ಮೆಟ್ ತ್ಯಾಕ್ಸಿ ಕೊಟ್ಟೆ. ಅವಳು ಡೈರಿ ಮಿಲ್ಕ್ ಇಟ್ಟಿಗೆ ಎಂದಳು, ನಾನು 8 ಕಚ್ಚೆ ಮೇಗೋ ತ್ಯಾಕ್ಸಿ ಕೊಟ್ಟೆ. ಇಷ್ಟೆಲ್ಲ ಮಾಡಿಯೂ ಅವಳು ನನ್ನ ಬಿಟ್ಟಿಗೆ ಅಪ್ಪು ಸರಿಯ ಮಗ.
3: ಏ ಲಕ್ಷ್ಮಣ ನಿಂಗೊಂದ್ ಮಾತು ಹೇಳ್ತಿ ಕೇಣ, ಮಳೆಗಾಲದ ಬಿಸಿಲು ನಂಬಿ ಚಡ್ಡಿ ಒಣಸಿ ಚಡ್ಡಿ ಚಂಡಿಯಾರೆ, ತಪ್ಪು ಮಳಿದಲ್ಲ ಮಗ, ಆ ಬಿಸಿಲು ನಂಬಿ ಚಡ್ಡಿ ಒಣಸ್ದನ.
1: ಏ ಬೊಬ್ಬರ್ಯಾ
4: ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದೀಗ ಕೇಳೋಣ ಭಕ್ತ ಕನಕದಾಸ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಶ್ರೋತೃಗಳೇ, ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿಯೇ ಎನ್ನುವಂತ ಒಂದು ಅದ್ಭುತವಾದಂತ ಗೀತೆಯನ್ನ ನಮ್ಮ ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರ ಒಂದು ಮಧುರವಾದಂತಹ ಸ್ವರ ಸಂಯೋಜನೆಯಲ್ಲಿ ಈ ಒಂದು ಗೀತೆ ಇದೀಗ ಮೂಡಿ ಬರಲಿದೆ. ಇದು ಕನಕದಾಸರ ಒಂದು ರಚನೆಯನ್ನ ಕೇಳೋಣ. ವೆಂಕಟರಾಜು ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಇದು 1962 ತೆರೆ ಕಂಡಿರುವಂತಹ ಒಂದು ವರ್ಷ. ಇದು ಡಾಕ್ಟರ್ ರಾಜ್ಕುಮಾರ್ ಕೃಷ್ಣಕುಮಾರಿ ಹಾಗೂ ಉದಯ್ ಕುಮಾರ್ ಅವರ ಒಂದು ಅಮೋಘವಾದಂತಹ ನಟನೆಯ ಅದ್ಭುತವಾದಂತಹ ಈ ಒಂದು ದುಃಖಕರದ ಹಾಡನ್ನ ನಮ್ಮ ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಅದು ನಮ್ಮ ರೇಡಿಯೋ ಕುಂದಾಪುರದಲ್ಲಿ ಕೇಳಿ ಆನಂದಿಸೋಣ.

ಪ್ರೀತಿಯ ಕೇಳುಗರೆ, ರೇಡಿಯೋ ಕುಂದಾಪುರ 89.6 ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಅದುವೇ ನಮ್ಮ ರೇಡಿಯೋ ಕುಂದಾಪುರ. ಈ ಒಂದು ಹಳೆಯ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ನಮ್ಮ ಜೀವನ ಎನ್ನುವಂತ ಒಂದು ಚಿತ್ರದ ಗೀತೆಯನ್ನ ಪ್ರಸಾರ ಮಾಡ್ತಾ ಇದ್ದೇವೆ. ಅದು ಭಾಮ ಭಾಮ ಎನ್ನುವಂತ ಒಂದು ಅದ್ಭುತವಾದಂತಹ ಗೀತೆ. ಇದು ನಾಗೇಂದ್ರ ಹಾಗೂ ಎಲ್ಲಾರೀಶ್ವರಿ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಈ ಒಂದು ಗೀತೆ ಇದೀಗ ಪ್ರಸಾರವಾಗಲಿದೆ. ಈ ಒಂದು ಚಿತ್ರ ತೆರೆ ಕಂಡಂತ ವರ್ಷ 1964 ತೆರೆ ಕಂಡಿರುವಂತಹ ಒಂದು ವರ್ಷ. ಇದೀಗ ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ ಈ ಒಂದು ಅದ್ಭುತವಾದಂತಹ ಗೀತೆಯನ್ನ ಇದೀಗ ಕೇಳಿ ಆನಂದಿಸೋಣ.

ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಸ್ಕೂಲ್ ಮಾಸ್ಟರ್ ಎನ್ನುವಂತಹ ಒಂದು ಚಿತ್ರದ ಗೀತೆ, ಬಾಮೆಯ ನೋಡಲು ತಾ ಬಂದ ಎನ್ನುವಂತಹ ಒಂದು ಅದ್ಭುತವಾದಂತಹ ಗೀತೆಯನ್ನ ಸುಲಮಂಗಳಂ ರಾಜಲಕ್ಷ್ಮಿ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ, ಕಣಗಲ್ ಪ್ರಭಾಕರ್ ಶಾಸ್ತ್ರಿಗಳ ಒಂದು ರಚನೆಯನ್ನ ಕೇಳೋಣ, ಟಿ ಜಿ ಲಿಂಗಪ್ಪ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ, ಹಾಗೆ ಈ ಒಂದು ಚಿತ್ರದ ತಾರಾ ಬಳಗದಲ್ಲಿ ಬಿ ಆರ್ ಪಂತುಲು, ಎಂ ವಿ ರಾಜಮ್ಮ, ಬಾಲಕೃಷ್ಣ, ಉದಯ್ ಕುಮಾರ್, ಸಾವುಕಾರ್ ಜಾನಕಿ, ಹಾಗೆ ನಮ್ಮ ನರಸಿಂಹರಾಜು ಅವರ ಒಂದು ಅದ್ಭುತವಾದಂತಹ ನಟನೆಯ ಒಂದು ಅದ್ಭುತವಾದಂತಹ ಗೀತೆ, ಹಾಗೆ ಇಂತಹ ಒಂದು ಅದ್ಭುತವಾದಂತಹ ಹಾಡುಗಳು ಮರೆಯುವುದು ಉಂಟೆ, ಅದೇ ನಮ್ಮ ಕನ್ನಡ ಅಲ್ಲವೇ ಎಂದು ಹೀಗೆ ಹೇಳುತ್ತಾ, ಹಾಗೆ ಶ್ರೋತೃಗಳೇ, ವಧು ಪರೀಕ್ಷೆಯಲ್ಲಿ ಒಂದು ಸಾಂಪ್ರದಾಯಿಕವಾದ ಚೌಕಟ್ಟಿನ ಹಾಡು, ಅದರಲ್ಲಿಯೂ ತಿಳಿ ಹಾಸ್ಯವಾದ ಅದ್ಭುತ ನಟನೆಯ ಒಂದು ಸಮಾಗಮದ ಅದ್ಭುತ

0: ಸ್ವರ ಒಂದು ಸ್ವರ ಪ್ಲೀಸ್ ಒಂದು ಸ್ವರ.
1: ಕುಂದ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರದಲ್ಲಿ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಅಣ್ಣ ತಂಗಿ ಎನ್ನುವಂತ ಒಂದು ಚಿತ್ರದ ಅದ್ಭುತವಾದಂತಹ ಗೀತೆಯನ್ನ ಪಿ ನಾಗೇಶ್ವರ ರಾವ್ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಕೂರ ಸೀತಾರಾಮ್ ಶಾಸ್ತ್ರಿಗಳ ಒಂದು ರಚನೆಯನ್ನ ಪ್ರಸಾರ ಮಾಡ್ತಾ ಇದೀವಿ. ಇದು ಜಿ ಕೆ ವೆಂಕಟೇಶ್ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ. ಇದು 1958 ತೆರೆ ಕಂಡಿರುವಂತಹ ಒಂದು ವರ್ಷ. ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಬಿ ಜಯಮ್ಮ ಹಾಗೂ ಬಿ ಸರೋಜಾ ದೇವಿ ಅವರ ಒಂದು ಅಮೋಘವಾದಂತಹ ನಟನೆಯ ಅದ್ಭುತವಾದಂತ ಗೀತೆ. ಜೀವನದ ಪಾಠ ಹೇಳುವ ಸುಂದರವಾದಂತ ಈ ದಿನ ಇಂತಹ ಅಪರೂಪದ ಅರ್ಥವಿಲ್ಲದ ಹಾಡುಗಳನ್ನ ಈಗಲಿನ ಕಾಲದಲ್ಲಿ ಬರುವುದಿಲ್ಲ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಹಾಗೆ ಶ್ರೋತೃಗಳೇ, ದೇಶಿ ಮಣ್ಣಿನ ಸೊಗಸು ಅಂದರೆ ಏನು ಎಂದು ಈ ಹಾಡಿನ ಮೂಲಕ ನಾವು ನೋಡಿ ಅರಿಯಬಹುದು ಅಂತ ಹೇಳ್ತಾ ಈ ಒಂದು ಸುಂದರ ಗೀತೆಯಂತ ಸಾಗೋಣ.

ಕಲಿತಾನೋ, ಓದು ಬಾರದ ಹಳ್ಳಿ ಐದ ಬೀರ ಹಿಂದೆ ಉಳಿದಾನೋ, ಕಲಿತ ಹಳ್ಳಿ ಐದನ ಮುಂದೆ

ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರದಲ್ಲಿ ಇದೀಗ ಒಂದು ಅದ್ಭುತವಾದಂತಹ ಗೀತೆಯತ್ತ ಸಾಕ್ತಾ ಇದ್ದೀನಿ ಶ್ರೋತೃಗಳೇ. ಅದುವೇ ಕೃಷ್ಣ ಗಾರುಡಿ ಎನ್ನುವಂತ ಒಂದು ಚಿತ್ರದ ಗೀತೆ, ಅದರಲ್ಲಿ ಬೊಂಬೆಯಾಟವಯ್ಯ ಎನ್ನುವಂತ ಒಂದು ಅದ್ಭುತವಾದಂತಹ ಗೀತೆ. ಇದು ನಮ್ಮ ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರ ಒಂದು ಮಧುರವಾದಂತ ಕಂಠ ಸಿರಿಯಲ್ಲಿ ಹುಣಸೂರು ಕೃಷ್ಣಮೂರ್ತಿಗಳ ಒಂದು ರಚನೆಯನ್ನ ಕೇಳೋಣ. ಪೆಂಡಾಲ ನಾಗೇಶ್ವರರಾವ್ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ. ಇದು 1958 ತೆರೆ ಕಂಡಿರುವಂತ ಒಂದು ವರ್ಷ. ಹಾಗೆ ಈ ಒಂದು ಚಿತ್ರದ ತಾರಾ ಬಳಗದಲ್ಲಿ ಡಾಕ್ಟರ್ ರಾಜ್ಕುಮಾರ್, ನರಸಿಂಹರಾಜು, ರೇವತಿ ಹಾಗೂ ರಮಾ ದೇವಿ ಅವರ ಒಂದು ಅಮೋಘವಾದಂತಹ ನಟನೆಯ ಅದ್ಭುತವಾದಂತಹ ಗೀತೆ. ಎಷ್ಟು ಸಲ ಕೇಳಿದರೂ ಮತ್ತೆ ಮತ್ತೆ ಕೇಳಬೇಕೆನಿಸುವಂತಹ ಮಾಧುರ್ಯವಾದಂತಹ ಹಾಡು. ಹಾಗೆ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಸರಿ ಸಾಟಿ ಯಾರು ಇಲ್ಲ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಎಂತ ಒಂದು ಸಾಂತ್ವನ ನೀಡುವಂತ ಅದ್ಭುತವಾದಂತಹ ಈ ಒಂದು ಗೀತೆಯತ್ತ ಸಾಗೋಣವೇ.

ಕುಂದ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ. ಇದರಲ್ಲಿ ಅಮರ ಶಿಲ್ಪಿ ಜಕಣಾಚಾರಿ ಎನ್ನುವಂತ ಒಂದು ಚಿತ್ರದ ಅದ್ಭುತವಾದಂತ ಗೀತೆಯನ್ನ ಪ್ರಸಾರ ಮಾಡ್ತಾ ಇದ್ದೇವೆ. ಶ್ರೋತೃಗಳೇ, ಚೆಲುವಾಂತ ಚೆನ್ನಿಗನೆ ಎನ್ನುವಂತ ಒಂದು ಅದ್ಭುತವಾದಂತ ಗೀತೆಯನ್ನ ನಮ್ಮ ಪಿ ಸುಶೀಲಮ್ಮ ಅವರ ಒಂದು ಮಧುರವಾದಂತ ಕಂಠ ಸಿರಿಯಲ್ಲಿ, ಚಿ ಸದಾಶಿವಯ್ಯ ಅವರ ಒಂದು ರಚನೆಯನ್ನ ಕೇಳೋಣ. ರಾಜೇಶ್ವರ ರಾವ್ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ. ಇದು 1964ರಲ್ಲಿ ತೆರೆ ಕಂಡಂತ ಒಂದು ವರ್ಷ. ಇದು ಕಲ್ಯಾಣ್ ಕುಮಾರ್ ಹಾಗೂ ಬಿ ಸರೋಜಾ ದೇವಿ ಅವರ ಒಂದು ಅಮೋಘವಾದಂತಹ ನಟನೆಯ ಅದ್ಭುತವಾದಂತ ಒಂದು ಉತ್ತಮವಾದಂತ ಇದು ಗೀತೆ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಹಾಗೆ ನಮ್ಮ ಪಿ ಸುಶೀಲಮ್ಮ ಅವರಿಗೆ ನಮ್ಮ ಒಂದು ವಾಹಿನಿಯ ಕಡೆಯಿಂದ ಒಂದು ಹೃದಯ ಪೂರ್ವಕವಾದಂತಹ ನಮನಗಳನ್ನ ಸಲ್ಲಿಸಲೇಬೇಕು. ಎಂತಹ ಒಂದು ಅದ್ಭುತವಾದಂತಹ ಕಂಠ ಸಿರಿಯಲ್ಲಿ ಈ ಒಂದು ಗೀತೆಯನ್ನ ಹಾಡಿರುತ್ತಾರೆ ನಮ್ಮ ಸುಶೀಲಮ್ಮ ಅವರು.

ಕುಂದಾಪುರ 89 ಚುಕ್ಕೆ 6 ಕುಂದ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ. ಈ ಒಂದು ರೇಡಿಯೋ ವಾಹಿನಿಯಲ್ಲಿ ಸುಮಧುರವಾದಂತಹ ಹಳೆಯ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಮಹಾಕವಿ ಕಾಳಿದಾಸ ಎನ್ನುವಂತಹ ಒಂದು ಚಿತ್ರದ ಗೀತೆಯನ್ನ ಹೊನ್ನಪ್ಪ ಭಾಗವತರ್ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಚೆಲುವಯ್ಯ ಚೆಲುವೋ ತಾನಿ ತಂದನ ಎನ್ನುವಂತಹ ಒಂದು ಅದ್ಭುತವಾದಂತಹ ಗೀತೆಯನ್ನ ಪ್ರಸಾರ ಮಾಡ್ತಾ ಇದ್ದೀವಿ. ಇದು 1955 ತೆರೆ ಕಂಡಂತ ಒಂದು ವರ್ಷ. ಹಾಗೆ ಈ ಒಂದು ಹಿಂದಿನ ಕಾಲದ ಜನಪ್ರಿಯವಾದಂತಹ ಚಿತ್ರ ಕೂಡ ಇದು. ಹಾಗೆ ತುಂಬಾ ಮುದ್ದಾದಂತಹ ಒಂದು ಗೀತೆಯನ್ನ ಇದೀಗ ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ ಪ್ರಸಾರ ಮಾಡ್ತಾ ಇದ್ದೇವೆ ಶ್ರೋತೃಗಳೇ. ಹಾಗೆ ನಿಮ್ಮ ಜೊತೆ ನಾನಿದ್ದೀನಿ, ನಿಮ್ಮ ಬಾನುಲಿ ಗೆಳೆಯ ಸುಬ್ರಹ್ಮಣ್ಯ ಐತಾಳ್ ಸಾಲಿಗ್ರಾಮ.

ಸುಗಂಧ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ. ಭಕ್ತ ಕನಕದಾಸ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ ಶ್ರೋತೃಗಳು. ಇದು ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಹುಣಸೂರು ಕೃಷ್ಣಮೂರ್ತಿಗಳ ಒಂದು ರಚನೆಯನ್ನು ಕೇಳೋಣ. ವೆಂಕಟರಾಜು ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ ಚಿನ್ನದಂತೆ ಚಿನ್ನ ಎನ್ನುವಂತ ಒಂದು ಅದ್ಭುತವಾದಂತಹ ಗೀತೆ. ಇದು 1962 ತೆರೆ ಕಂಡಿರುವಂತಹ ಒಂದು ವರ್ಷ. ಹಾಗೆ ಈ ಒಂದು ಚಿತ್ರದ ತಾರಾ ಬಳಗದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಕೃಷ್ಣಕುಮಾರಿ ಹಾಗೂ ಉದಯ್ ಕುಮಾರ್ ಅವರ ಒಂದು ಅಮೋಘವಾದಂತಹ ನಟನೆಯ ಅದ್ಭುತವಾದಂತಹ ಗೀತೆ. ಎಂತಹ ಒಂದು ಅದ್ಭುತವಾದಂತಹ ಗೀತೆ! ಈಗಿನ ಕಾಲದಲ್ಲಿ ಇಂತಹ ಹಾಡುಗಳು ಮಾಯಾ ಲೋಕದಲ್ಲಿ ಇದೆ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಆದ್ರೆ ಇದು ಈ ಹಾಡು ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ ಪ್ರಸಾರವಾಗ್ತಾ ಇದೆ. ಶ್ರೋತೃಗಳೇ, ತಾವೆಲ್ಲ ಕೇಳಿ ಆನಂದಿಸಿ ಇಂದು ಇಂತಹ ಒಂದು ಅಪರೂಪದ ಗೀತೆಯನ್ನ.

ಕುಂದ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರದಲ್ಲಿ. ಇದೀಗ ಕೇಳೋಣ ಹರಿಭಕ್ತ ಎನ್ನುವಂತ ಒಂದು ಚಿತ್ರದ ಗೀತೆ ಅತ್ತ ಸಾಕ್ತಾ ಇದ್ದೀನಿ ಶ್ರೋತೃಗಳೇ. ದೇವ ದರ್ಶನ ಮತೋರಯ ಎಂಥ ಒಂದು ಅದ್ಭುತವಾದಂತ ಗೀತೆಯನ್ನ ಇದೀಗ ನಮ್ಮ ಘಂಟಸಾಲ ಅವರ ಒಂದು ಮಧುರವಾದಂತ ಕಂಠ ಸಿರಿಯಲ್ಲಿ ಕೂರ ಸೀತಾರಾಮ್ ಶಾಸ್ತ್ರಿಗಳ ಒಂದು ರಚನೆಯನ್ನ ಕೇಳೋಣ. ಟಿ ಜಿ ಲಿಂಗಪ್ಪ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನವು ಈ ಒಂದು ಗೀತೆಯಲ್ಲಿ ಅಡಗಿದೆ. ಹಾಗೆ ಇದು 1956 ತೆರೆ ಕಂಡಿರುವಂತಹ ಒಂದು ವರ್ಷ. ಇದು ಡಾಕ್ಟರ್ ರಾಜ್ಕುಮಾರ್ ಅವರ ರಾಜ ರಾಜೇಶ್ವರಿಯ ವರ ಪುತ್ರ ಕನ್ನಡಿಗರ ಆರಾಧ್ಯ ದೈವ ರಾಗಲು ಈ ರೀತಿಯ ಚಿತ್ರಗಳೇ ಈ ಕಾರಣ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಅದು ನಮ್ಮ ಅಣ್ಣವರಿಗೆ ಎಂತಹ ಒಂದು ನಟನೆಯನ್ನು ಕೂಡ ನಮ್ಮ ಡಾಕ್ಟರ್ ಗಾನ ಗಂಧರ್ವ ಡಾಕ್ಟರ್ ರಾಜ್ಕುಮಾರ್ ಅವರು ಮಾಡಲು ಸಿದ್ಧ. ಹಾಗೆ ಮನುಷ್ಯನ ಭಾವನೆಗಳನ್ನ ಈ ಒಂದು ಸಂಗೀತದ ಮೂಲಕ ವ್ಯಕ್ತಪಡಿಸುವುದು ಒಂದು ಸುಂದರವಾದಂತ ಮನಸ್ಸುಳ್ಳ ಆತ್ಮಗಳಿಗೆ ಮಾತ್ರ ಸಾಧ್ಯ ಅಂತ ಹೇಳಲು ನಾನು ಇಷ್ಟಪಡುತ್ತೇನೆ ಶ್ರೋತೃಗಳೇ. ಹಾಗೆ ಈ ಒಂದು ಸುಂದರ ಗೀತೆಯತ್ತ ಸಾಗೋಣ. ಅದು ನಮ್ಮ ರೇಡಿಯೋ ಕುಂದಾಪುರದಲ್ಲಿ ಕೇಳಿ ಆನಂದ.

ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರದಲ್ಲಿ ನಿಮ್ಮ ಜೊತೆ ನಾನಿದ್ದೀನಿ. ನಿಮ್ಮ ಬಾನುಲಿ ಗೆಳೆಯ ಸುಬ್ರಹ್ಮಣ್ಯ ಐತಾಳ್ ಸಾಲಿಗ್ರಾಮ. ಇದೀಗ ಕೇಳೋಣ ಶ್ರೋತೃಗಳೇ, ಭೂ ಕೈಲಾಸ ಎನ್ನುವಂತ ಒಂದು ಚಿತ್ರದ ಗೀತೆ, ದೇವ ದೇವ ಧವಳಾಚಲ ಎನ್ನುವಂತ ಒಂದು ಅದ್ಭುತವಾದಂತ ಗೀತೆ. ಇದು ಆರ್ ಸುದರ್ಶನಂ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಈ ಒಂದು ಅದ್ಭುತವಾದಂತಹ ಗೀತೆಯತ್ತ ಸಾಗೋಣ. ಹಾಗೆ ಈ ಒಂದು ಚಿತ್ರ 1958 ತೆರೆ ಕಂಡಂತ ಒಂದು ವರ್ಷದ ಅದ್ಭುತವಾದಂತಹ ಗೀತೆ.

ಪತಿ ಪಾರ್ವತಿ ಮುಖ ಪಂಕಜವನು ಜಗತಿ ಪರತಿ ಬಗೆ ನಮೋ ನಮೋ ಪರಗತಿ ಪಾ

ಸಾಗರ ಚಂದ್ರ ಕಲಾಗರ ಚಿನ್ಮಯರು

ಕುಂದ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6 ಸುಮಧುರವಾದಂತ ಹಳೆಯ ಚಿತ್ರ ಗೀತೆಗಳನ್ನ ಪ್ರಸಾರ ಮಾಡ್ತಾ ಇದ್ದೀವಿ ಶ್ರೋತೃ ಬಾಂಧವರೇ. ಇದೀಗ ಕೇಳೋಣ ಓಹಿಲೇಶ್ವರ ಎನ್ನುವಂತ ಒಂದು ಚಿತ್ರದ ಗೀತೆ, ಅದುವೇ ಒಂದು ಅದ್ಭುತವಾದಂತ ಗೀತೆ. ಈ ಒಂದು ಗೀತೆ ಯಾವುದೆಂದರೆ, ಈ ದೇಹದಿಂದ ದೂರನಾದೆ ಏಕೆ ಆತ್ಮನೆ ಎನ್ನುವಂತ ಒಂದು ಅದ್ಭುತವಾದಂತ ಗೀತೆಯನ್ನ ಪಿ ಘಂಟಸಾಲ ಅವರ ಒಂದು ಮಧುರವಾದಂತ ಕಂಠಸಿರಿಯಲ್ಲಿ, ವಿಜಯ ನರಸಿಂಹ ಅವರ ಒಂದು ರಚನೆ, ಹಾಗೆ ಜಿ ಕೆ ವೆಂಕಟೇಶ್ ಅವರ ಒಂದು ಅಮೋಘವಾದಂತ ಸಂಗೀತ ನಿರ್ದೇಶನ, ಇದು 1956 ತೆರೆ ಕಂಡಿರುವಂತ ಒಂದು ವರ್ಷದ ಅದ್ಭುತವಾದಂತ ಗೀತೆಯನ್ನ ಇದೀಗ ನಮ್ಮ ಒಂದು ರೇಡಿಯೋ ಕುಂದಾಪುರ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇದೆ. ಕೇಳಿ ಆನಂದಿಸಿ.

ದೇವದಾದ ನ್ಯಾಯದಲ್ಲಿದೆ ಕಾಮದೇವ ಕಾಮು ತರಲು ಎಲ್ಲಿ ರಕ್ಷಣೆ ತಾಯಿ ಪಾಲು ವಿಷವದಾದ ನ್ಯಾಯದಲ್ಲಿದೆ ಕಾಮದೇವ ಕಾಮು ತರಲು ಎಲ್ಲಿ

ಜ್ಯೋತಿ ಮರಳಿ ಕಾರಯ್ಯ, ಮರಳಿ ಕಾರಯ್ಯ.

ಸುಂದರ ಕಂಠಗಳ ಪ್ರಕೃತಿಯ ಸ್ವರ ಅದುವೆ ನಮ್ಮ ರೇಡಿಯೋ ಕುಂದಾಪುರದಲ್ಲಿ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ನಾನಿದ್ದೀನಿ. ನಿಮ್ಮ ಬಾನುಲಿಗಳೆಯ ಸುಬ್ರಹ್ಮಣ್ಯ ಐತಾಳ್ ಸಾಲಿಗ್ರಾಮ. ಇದೀಗ ಕೇಳೋಣ ಪೋಸ್ಟ್ ಮಾಸ್ಟರ್ ಎನ್ನುವಂತಹ ಒಂದು ಚಿತ್ರದ ಗೀತೆ. ಎರಡು ರಂಬೆಯ ನಡುವೆ ಬೆಳೆದ ಬಿಳಿ ಗುಲಾಬಿ ಹೂವಿದು ಎನ್ನುವಂತಹ ಒಂದು ಅದ್ಭುತವಾದಂತಹ ಗೀತೆಯನ್ನ ರಘುನಾಥ್ ಪಾಣಿಗ್ರಾಣಿ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಜಿ ವಿ ಅಯ್ಯರ್ ಅವರ ಒಂದು ರಚನೆಯನ್ನ ಕೇಳೋಣ. ವಿಜಯ ಭಾಸ್ಕರ್ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ. ಇದು 1964 ತೆರೆ ಕಂಡಿರುವಂತಹ ಒಂದು ವರ್ಷ. ಹಾಗೆ ಆಹಾ ಎಂಥ ಒಂದು ಅರ್ಥಪೂರ್ಣವಾದಂತಹ ಭಾವನಾತ್ಮಕವಾದಂತಹ ಸುಶ್ರಾವ್ಯವಾದಂತಹ ಗಾಯನದಲ್ಲಿ ಈ ಒಂದು ಅದ್ಭುತವಾದಂತಹ ಗೀತೆಯನ್ನ ಅದು ನಮ್ಮ ರೇಡಿಯೋ ಕುಂದಾಪುರ 89.6 ಇದರಲ್ಲಿ ಕೇಳಿ ಆನಂದಿಸೋಣ.

ಆನಂದ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾದಂತ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಭಕ್ತ ಕನಕದಾಸ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ ಶ್ರೋತೃಗಳೇ. ಈತನೀಗ ವಾಸುದೇವನು ಎನ್ನುವಂತ ಒಂದು ಅದ್ಭುತವಾದಂತ ಗೀತೆಯನ್ನ ಡಾಕ್ಟರ್ ಪಿ ವಿ ಶ್ರೀನಿವಾಸ್ ಅವರ ಒಂದು ಮಧುರವಾದಂತ ಕಂಠ ಸಿರಿಯಲ್ಲಿ ಕನಕದಾಸರ ಒಂದು ರಚನೆಯನ್ನ ಕೇಳೋಣ. ಎಂ ವೆಂಕಟರಾಜು ಅವರ ಒಂದು ಅಮೋಘವಾದಂತ ಸಂಗೀತ ನಿರ್ದೇಶನವೂ ಕೂಡ ಈ ಒಂದು ಚಿತ್ರದಲ್ಲಿ ಮೂಡಿ ಬಂದಿದೆ. ಹಾಗೆ ಇದು 1962 ತೆರೆ ಕಂಡಿರುವಂತಹ ಒಂದು ವರ್ಷ. ಹಾಗೆ ಈ ಒಂದು ಚಿತ್ರದ ತಾರಾ ಬಳಗದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಕೃಷ್ಣಕುಮಾರಿ ಹಾಗೂ ಉದಯ್ ಕುಮಾರ್ ಅವರ ಒಂದು ಅಮೋಘವಾದಂತ ನಟನೆಯ ಅದ್ಭುತವಾದಂತ ಗೀತೆಯತ್ತ ಸಾಗೋಣ. ಹಾಗೆ ಶ್ರೋತೃಗಳೇ, ಸಾಟಿ ಇಲ್ಲದ ನಟ, ಮರೆಯಲಾಗದ ಅತಿ ಮಧುರವಾದಂತ ಗಾಯಕ, ಎಂತಹ ಅಪೂರ್ವ ಸಂಗಮ, ಬಣ್ಣಿಸಲು ಪದಗಳೇ ಸಾಲದು. ಹಾಗೆ ಕನ್ನಡ ಚಿತ್ರರಂಗಕ್ಕೆ ಇಂಥ ಒಂದು ವೈಭವ ಬಂದಿತೇ ಬರಲಿ ಎಂದು ಕನ್ನಡಿಗರಾದ ನಾವೆಲ್ಲ ಆ ದೇವರ ಪಾದದಲ್ಲಿ ಪ್ರಾರ್ಥಿಸೋಣವೇ.

ಕುಂದ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ನಿಮ್ಮ ಜೊತೆ ನಾನಿದ್ದೀನಿ, ನಿಮ್ಮ ಬಾನುಲಿ ಗೆಳೆಯ ಸುಬ್ರಹ್ಮಣ್ಯ ಐತಾಳ್ ಸಾಲಿಗ್ರಾಮ. ಇದೀಗ ಕೇಳೋಣ ಹರಿಭಕ್ತ ಎನ್ನುವಂತ ಒಂದು ಚಿತ್ರದ ಗೀತೆ ಅತ್ತ ಸಾಕ್ತಾ ಇದ್ದೀನಿ ಶ್ರೋತೃಗಳೇ. ಇದು ಗಾಳಿ ಬಂದಾಗ ಎನ್ನುವಂತ ಒಂದು ಅದ್ಭುತವಾದಂತಹ ಗೀತೆ. ಇದು ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಅಮೋಘವಾದಂತಹ ನಟನೆಯ ಅದ್ಭುತವಾದಂತಹ ಗೀತೆ. ಇದು 1956 ತೆರೆ ಕಂಡಿರುವಂತಹ ಒಂದು ವರ್ಷ. ಹಾಗೆ ಶ್ರೋತೃಗಳೇ, ಕುಂಕು ಸೃಷ್ಟಿಯಲ್ಲಿ ಇಲ್ಲ, ನೋಡುವವರ ಒಂದು ದೃಷ್ಟಿಯಲ್ಲಿ ಇದೆ ಅಂತ ಹೇಳ್ತಾ ಈ ಒಂದು ಸುಂದರ ಗೀತೆಯತ್ತ ಸಾಗೋಣವೇ.

ಕುಂದ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರದಲ್ಲಿ. ಇದೀಗ ಕೇಳೋಣ ಚಂದ್ರಕುಮಾರ ಎನ್ನುವಂತ ಒಂದು ಚಿತ್ರದ ಗೀತೆ, ಬಣ್ಣದಿಂದ ಬಂಗಾರದ ತಂದ ಎನ್ನುವಂತ ಒಂದು ಅದ್ಭುತವಾದಂತಹ ಗೀತೆಯನ್ನ ನಮ್ಮ ಎಸ್ ಜಾನಕಿಯವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಈ ಒಂದು ಗೀತೆಯನ್ನ ಪ್ರಸಾರ ಮಾಡ್ತಾ ಇದೀವಿ. ಇದು 1963 ತೆರೆ ಕಂಡಿರುವಂತಹ ಒಂದು ವರ್ಷ. ಹಾಗೆ ಚಂದ್ರಕುಮಾರ ಚಿತ್ರದ ಸಂಗೀತ ಗೀತೆಗಳು, ಸುಮಧುರವಾದಂತ ಹಳೆಯ ಗೀತೆಗಳು, ಎಂದಿಗೂ ಅಜರಾಮರ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಇಂತ ಒಂದು ಸುಂದರವಾದಂತ ಗೀತೆಯನ್ನ ಅದು ನಮ್ಮ ರೇಡಿಯೋ ಕುಂದಾಪುರದಲ್ಲಿ ಕೇಳ್ರೆ ಹೆಂಗಿರುತ್ತೆ ಕಾಂಬೋ?

0: ಹೇ ರೀಮಾ, ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು. ಆದ್ರೆ ನಾನು ಪ್ರಧಾನಮಂತ್ರಿಯವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
1: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
0: ಪ್ರಧಾನಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
2: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಹಿಂದೆ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.

0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು. ಆದ್ರೆ ನಾನು ಪ್ರಧಾನ ಮಂತ್ರಿ ಅವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
2: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೇ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭೀ ಹೈ.
1: ಪ್ರಧಾನ ಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
3: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಹಿಂದೆ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ ಡಾಟ್ ಜಿಒವಿ ಡಾಟ್ ಐಎನ್ ನಲ್ಲಿ.
4: ಸೂರ್ಯಘರ್ ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ, ನಿಮ್ಮೊಟ್ಟಿಗೆ ಭಂಡಾರಕಾರ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರದಲ್ಲಿ. ಎಲ್ಲರಿಗೂ ಸ್ವಾತಂತ್ರ್ಯ ದಿನೋತ್ಸವದ ಶುಭಾಶಯಗಳು. ಪ್ರತಿ ವರ್ಷ ಆಗಸ್ಟ್ 15ಕ್ಕೆ ಸ್ವಾತಂತ್ರ್ಯ ಬತ್ತು ನಾವೆಲ್ಲ ಖುಷಿಯಿಂದ ಧ್ವಜಾರೋಹಣ ಮಾಡ್ತೋ, ಅದನ್ನ ಸಂಭ್ರಮಿಸ್ತೋ, ರಾಜ್ಯ ಅಂತ ಖುಷಿ ಪಡ್ತೋ. ಎಲ್ಲ ಹಲವು ಹಲವು ಕಾರಣ. ಆದ್ರೆ ಆ ಸ್ವಾತಂತ್ರ್ಯ ಸಿಕ್ಕ ಘಳಿಗೆ ಇದೆಯಲ್ಲ, ಆ ಘಳಿಗೆ ಈಗ ನಾವು ನೆನ್ಸ್ಕಂಬ್ಕು ಆತಿಲ್ಲ. ಯಾಕೆಂದ್ರೆ ಆ ಸ್ವಾತಂತ್ರ್ಯ ಸಿಕ್ಕೋತಿ ನಾವು ಇರ್ಲೇ ಇಲ್ವಲ್ಲ. ಅವರೆಷ್ಟು ಕಷ್ಟಪಟ್ಟಿದ್ರು, ಅವರೆಷ್ಟು ತ್ಯಾಗ ಮಾಡಿದ್ರು, ಅದೆಷ್ಟು ಬಲಿದಾನಗಳಾಗಿತ್ತು, ಅದೆಷ್ಟು ಜನ ಜೀವ ಬಿಟ್ರು, ಖಂಡಿತವಾಗ್ಲೂ ನಮ್ಗೆ ಅದನ್ನ ಫೀಲ್ ಮಾಡೋಕೆ ಸಾಧ್ಯ ಇಲ್ಲ. ಅಂದ್ರೆ ನಾವು ಅಷ್ಟು ಮುಂದೆ ಬಂದಿತ್ತು. ಈಗ ಸ್ವಾತಂತ್ರ್ಯ ಅಂದ್ರೆ ಬರೀ ಧ್ವಜ ಹಾರಿಸೋದು, ಸ್ವೀಟ್ ತಿಂಬುದು, ಅಲ್ಲಿಗೆ ಆಯ್ತು, ಅವತ್ತಿನ ದಿನ ಮುಗೀತು ಅಂತ. ಆದ್ರೆ ಇಲ್ಲೊಂದು ಟೀಮ್ ಇದೆ, ಈ ಟೀಮ್ ನಮ್ಮೂರಲ್ಲೇ ಇಪ್ಪದು, ಬೇರೆಲ್ಲೂ ಅಲ್ಲ. ಆ ಟೀಮ್ ಹೆಸರು ಸ್ವರಾಜ್. ಹಾಯ್, ನಮಸ್ಕಾರ, ನಾನು ಜ್ಯೋತಿ ಸಾಲಿಗ್ರಾಮ, ನಿಮ್ಮೊಟ್ಟಿಗೆ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ, ಭಂಡಾರಕಾರ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿಯಲ್ಲಿ. ಮೇರಿಗಾವ್ ಮೇರಿ ಧರೋಹರ್ ಅನ್ನುವಂತ ಒಂದು ಒಳ್ಳೆ ಕಾರ್ಯಕ್ರಮ ಆತಿತ್ತು. ಇದು ಎಂತಂದ್ಕೇಂದ್ರೆ ನಮ್ಮೂರಲ್ಲಿ ಪ್ರತಿ ಊರಲ್ಲೂ ಅದರದೇ ಆದ ಐತಿಹಾಸಿಕ ಪರಂಪರೆ ಇರುತ್ತೆ, ಸ್ಥಳೀಯವಾಗಿರೋ ವಿಚಾರಗಳಿರುತ್ತೆ, ಸ್ಥಳೀಯವಾಗಿರೋ ಕಲೆಗಳಿರುತ್ತೆ, ಜನಪದ ಕಲೆಗಳಿರುತ್ತೆ. ನಾವೆಂತ ಮಾಡುತ್ತಂದ್ಕೇಂದ್ರೆ ಏ ಇತ್ತ ಅಂತ ಹೇಳಿ ಅದ್ರ ಬಗ್ಗೆ ಉದಾಸೀನ ಮಾಡುತ್ತ. ಆದ್ರೆ ಹಾಂಗಲ್ಲ, ಇವತ್ತಿರುವ ಆ ಕಲೆಯನ್ನ, ಆ ಐತಿಹಾಸಿಕ ವಿಚಾರಗಳನ್ನ, ಸ್ಮಾರಕಗಳನ್ನ, ಏನೇ ಇರ್ಲಿ ಕಣೆ, ಆ ಪರಂಪರೆಯನ್ನ ಇವತ್ತು ನಾವು ಉಳಿಸ್ರೆ ಮುಂದಿನ ನಮ್ಮ ಪೀಳಿಗೆಗೆ ಅದನ್ನ ನಾವು ಕೊಡುಕತ್. ಇವತ್ತು ನಾವೆಲ್ಲ ಹಾಳ್ ಮಾಡಿ ಹೊರೆ ಅದು ಇವತ್ತಿಗೆ ಮುಗ್ದು ಹತ್. ಹಾಂಗಾಯಿ ಇಂಥ ವಿಷಯಗಳನ್ನ ನಾವು ಡಾಕ್ಯುಮೆಂಟು ಮಾಡ್ಕತ್, ರೆಕಾರ್ಡು ಮಾಡ್ಕತ್, ಅದನ್ನೆಲ್ಲ ಸಂರಕ್ಷಿಸಿ ಇಡ್ಕತ್. ಇದಕ್ಕೆಂತ ಮಾಡ್ಕೊಂಡ್ಕೇಂದ್ರೆ ಈ ನಮ್ಮ ಪರಂಪರೆಯನ್ನು MGMD ಪೋರ್ಟಲ್ ನಲ್ಲಿ ದಾಖಲೀಕರಣ ಮಾಡ್ಕ. ಅದಕ್ಕಂತಾನೆ ಒಂದು ದೊಡ್ಡ ಕ್ಯಾಂಪೇನ್ ನಡೀತಿತ್ತು. ನೀವೆಲ್ಲರೂ ನಿಮ್ಮ ಸಹಕಾರವನ್ನು ನಮಗೆ ಕೊಡಿ. ಈಗೊಂದು ಸೂಪರ್ ಆಗಿರೋ ಜಿಂಗಲ್ ಬತ್ತದ್ ಕಾಣಿ, ಅದನ್ನ ಕೇಳಿ ಹಾಗೆ ಕೇಂತಾ ಇರಿ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ನಿಮ್ಮ ಗ್ರಾಮ ಪಂಚಾಯತಿಯನ್ನು ಸಂಪರ್ಕಿಸಿ ಈ ಅಭಿಯಾನದಲ್ಲಿ ಭಾಗವಹಿಸಿ.
1: ಹಾಯ್, ಎಲ್ರಿಗೂ ವಿಶ್ವ ಕುಂದಾಪುರ ದಿನದ ಶುಭಾಶಯಗಳು. ನಿಮ್ಗೋಸ್ಕರ ಹೊಸ ಕಾರ್ಯಕ್ರಮದೊಂದಿಗೆ ನಾವು ಬಂದಿತ್ತು ಮಹಿಳೆಯರು. ಈಗ ನಿಮ್ ಮುಂದೆ ಪ್ರಸ್ತುತಪಡಿಸೋ ಕಾರ್ಯಕ್ರಮ ಇತ್ತಲೇ, ಅದು ಹೊಸ್ತೇ. ಯಾವ್ದಂದ್ರಿಯಾ?

ಕಥಾವಾಚನ ಶ್ರೀಮತಿ ವಾಣಿಯವರು ಬರೆದ ಮರಳಿ ಮನೆಗೆ ಎಂಬ ಕಥೆಯನ್ನ ಈಗ ನಾವು ನಿಮ್ ಮುಂದೆ ಹೇಳುತ್ತೋ. ಶ್ರೀಮತಿ ವಾಣಿಯವರು ಹಿಂದಿನ ಕಾಲದ ಮಹಿಳೆಯರ ತಲ್ಲಣಗಳ ಬಗ್ಗೆ ಮಾತ್ರ ಅಲ್ಲದೆ ಸಮಾಜದಲ್ಲಿ ಇಪ್ಪ ಸಮಸ್ಯೆಗಳ ಬಗ್ಗೆ ಬರೆದವರು. ಇವರು ಮೂರು ಕಾದಂಬರಿ ಇತ್ತಲೆ, ಹೊಸ ಬೆಳಕು, ಶುಭ ಮಂಗಳ, ಎರಡು ಕನಸು ಎಂಬುದು ಸಿನಿಮಾ ಆಯಿತು. ಇವರು ಎರಡು ಕಥಾ ಸಂಕಲನ ಬರೆದಿದ್ರು, ಬಾಬು ಬರ್ತಾನೆ ಮತ್ತು ನಾಣಿಯ ಮದುವೆ ಅನ್ಕೊಂಡು. ಅದರಲ್ಲಿ ಈ ನಾಣಿಯ ಮದುವೆಯಿಂದ ನಾವು ಒಂದ್ ಕತೆ ಹೆಕ್ಕಿತ್ತೋ, ಅದೇ ಮರಳಿ ಮನೆಗೆ ಎಂಬುದು. ಈ ಕಥೆಯಂಗೆ ಒಟ್ಟು ಆರು ಪಾತ್ರ ಬತ್ತತ್ತು. ಅದರಲ್ಲಿ ಅಮ್ಮನ ಪಾತ್ರ

0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ಹಾಯ್ ಎಲ್ರಿಗೂ, ಅಡ್ಬಿದ್ದಿ. ಮೊದಲು ಮುಂಚೆ ಎಲ್ರಿಗೂ ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆಯ ಶುಭಾಶಯಗಳು. ನಾನು ನಿಮ್ಮ ಸುಪ್ರೀತ ಪುರಾಣಿಕ. ನ್ಯೂಕಿ ಅಂತ ಇದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಬದುಕಿನ ಸಂಗೀತ ವಿತ್ ಸುಪ್ರೀತ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸ್ಕಂತಿದ್ದೆ. ಇವತ್ ನಮ್ ಜೊತೆಗೆ ಒಬ್ರು ವಿಶೇಷ ಅತಿಥಿ ಇದ್ರ. ಕುಂದಾಪುರದಾಗೆ ಬೆಳೆದ, ಕುಂದಾಪುರದಲ್ಲೇ ಬದುಕು ಕಟ್ಟಕೊಂಡ, ಕುಂದಾಪುರದಲ್ಲೇ ಮದಿಯಾಗಿ ಮನೆ ಮಾಡ್ಕೊಂಡಿದ್ದವರ, ಕುಂದಾಪುರ ಸಂಸ್ಕಾರಗಳನ್ನ ಸಂಸ್ಕೃತಿಗಳನ್ನ ಅದ್ರ ಜೊತೆಗೆ ಕುಂದಾಪುರ ಭಾಷೆ ಸೊಗಡನ್ನ ಬಿಡದೆ ಇಪ್ಪೋರು. ಅದಲ್ದೆ ಮಸ್ತ್ ಕ್ಷೇತ್ರದಲ್ಲಿ ಕೈಯಾಡಿಸಿದವರು. ಸಂಗೀತ ಕೇಂದ್ರ, ನಾಟಕ ಕೇಂದ್ರ, ಯಕ್ಷಗಾನ ಕೇಂದ್ರ, ಸಂಘಟನೆ ಕೇಂದ್ರ, ಸಾಂಸ್ಕೃತಿಕವಾಗಿ ಆಗ್ಲಿ ಸಾಂಪ್ರದಾಯಿಕವಾಗ್ಲಿ ಹಲವು ಸಂಘಟನೆಗಳನ್ನ ಮಾಡಿದವರು ಅವ್ರು. ಇವತ್ತು ನಮ್ಮ ಜೊತೆಗಿದ್ರು. ಅದಕ್ಕಿಂತ ಹೆಚ್ಚಾಗಿ ಕ್ರೀಡೆಯಲ್ಲಿ ಕೂಡ ನಾ ಮುಂದಂದೇಳಿ ಇದ್ದವರು ಅವರೇ, ಶ್ರೀಮತಿ ವನಿತಾ ಉಪಾಧ್ಯಾಯ ಸಾಲಿಗ್ರಾಮ. ಅವ್ರು ನಮ್ ಜೊತೆಗಿದ್ರು. ಅವ್ರು ಎಷ್ಟೆಲ್ಲ ಈ ಕುಂದಾಪುರ ಸೊಗಡನ್ನು ಹೇಳತ್ರ, ನಮ್ಗೆ ಸಾಂಪ್ರದಾಯಿಕ ಹಾಡನ್ನು ಹೇಳತ್ರ, ಜೊತೆಗೆ ನಾಟಕದ ಡೈಲಾಗ್ ಅನ್ನು ಅವ್ರ ಹತ್ರ ಹೇಳಿಸುವ ಎಲ್ಲವನ್ನ ಈ ಕುಂದಾಪುರ ಹಬ್ಬದ ಸಂಭ್ರಮದಲ್ಲಿ ನಾವೆಲ್ಲ ಕೆಂಬ. ಮೊದಲು ಮುಂಚೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಂತ ಇದ್ದೆ. ನಮಸ್ಕಾರ ಮೇಡಮ್, ಹಂಗೆ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ಕೊಂತ ಇದ್ದೆ.
3: ನಿಮ್ಗೂ ನಮಸ್ಕಾರ.
2: ಹೇಳಿ, ನಾನು ಹೇಳಿದೆ ಕುಂದಾಪುರದ ಹೆಣ್ಣಿಯವರು ಅಂದೇಳಿ. ಕುಂದಾಪುರದಾಗೆ ಹುಟ್ಟಿ ಕುಂದಾಪುರದಲ್ಲೇ ಮದುವೆ ಆಯ್ಕೊಂಡವರು. ಈ ಕುಂದಾಪುರ ಭಾಷೆ ಸೊಗಡನ್ನು ಇಟ್ಟುಕೊಂಡವ್ರು, ಅದ್ರ ಜೊತೆಗೆ ಕೃಷಿ ಜೀವನವನ್ನ ಕಂಡವರು. ಅದೆಲ್ಲ ಹೇಳುವಾಗ ಮೊದಲು ಕುಂದಾಪುರದಲ್ಲಿ ಹುಟ್ಟಿದ ಮೊದಲು ಕುಂದಾಪುರ ಹ್ಯಾಂಗಿತ್ತು, ಈಗಿನ ಕುಂದಾಪುರ ಹ್ಯಾಂಗಿತ್ತು, ಆಗಿನ ಜೀವನದ ಸ್ಥಿತಿಗತಿ ಹ್ಯಾಂಗಿತ್ತು, ಈಗಿಂದ ಹ್ಯಾಂಗಿತ್ತು
3: ಎಂತ ಅಂತ ಹೇಳಿದ್ರೆ, ನಾವು ಕುಂದಾಪುರದಾಗೆ, ನೀವು ಹೇಳಿದಂಗೆ ಕುಂದಾಪುರದಾಗೆ ಹುಟ್ಟಿದ್ದ. ಸಾಲಿಗ್ರಾಮದಲ್ಲಿ ಚಿತ್ರಪಾಡಿ ಅಂತ ಒಂದು ಗ್ರಾಮ, ಅಲ್ಲಿ ನನ್ನ ತಂದೆ ಮನೆ, ನನ್ನ ಅಪ್ಪನ ಮನೆ ಅಲ್ಲೇಯ. ಅಪ್ಪನ ಮನೆಯಲ್ಲಿ ಅಂದ್ರೆ ನಮ್ಗೆ ಅಪ್ಪನಿಗೆ ನಾಲ್ಕು ಜನ ಹೆಣ್ಮಕ್ಳು ನಾವು, ನಮ್ಗೆ ಗಂಡ್ ಮಕ್ಕಳಿಲ್ಲ. ತುಂಬಾ ಬಡತನ ಇದ್ದಿತ್ತು, ಬಡತನದಲ್ಲೇ ನಾವು ಬೆಳೆದು ಬಂದದ್ ನಾವು. ನಮ್ಗೆ ಆಗ್ಲಿಗೆ ನನ್ನ ಅಜ್ಜ ಅಜ್ಜಿ ಕೂಡ ಇದ್ದಿದ್ರು, ಅಡುಗೆಗೆ ಹೋಗ್ತಾ ಇದ್ರು. ನಮ್ಮ ಅಪ್ಪಯ್ಯ ಕೂಡ ಅಡುಗೆ ಮಾಡುದ, ಅಡುಗೆಗೆ ಹೋಗಿ ನಮ್ಮ ನಾಲ್ಕು ಜನ ಹೆಣ್ಮಕ್ಳನ್ನು ಜೀವನ ಮಾಡಿಸಿ, ಮದುವೆ ಮಾಡಿಸಿ, ಚಂದ ಮಾಡಿ, ಒಳ್ಳೊಳ್ಳೆ ಮನೆಗೆ ನಮ್ಮನ್ನೆಲ್ಲ ಮದಿ ಮಾಡಿ ಕೊಟ್ಟಿರ. ಮತ್ತೆ ನಾನ್ ಗಂಡನ ಮನೆಯು ನಮ್ ಚಿತ್ರಪಾಡಿ ಗ್ರಾಮವೇ, ಅಲ್ಲೇ ವಿಶ್ವನಾಥ್ ಉಪ್ಪ ಇದ್ರು ಅನ್ಕೊಂಡು, ಅವ್ರ ಮಗ ಮಂಜುನಾಥ್ ಉಪಾಧ್ಯಾಯ ಅಂತ ವಿದ್ಯಾಸಂಸ್ಥೆಯಲ್ಲಿ ಸಂಸ್ಕೃತ ಪ್ರಾಧ್ಯಾಪಕರ ಇದ್ರು. ಅವ್ರನ್ನ ನಾನು ಕಟ್ಕೊಂಡು ಈಗ 28 ವರ್ಷ ಆಯ್ತು. ನಂಗೆ ಎರಡು ಚಂದದ ಎರಡು ಮಕ್ಕಳಿದ್ದು, ಒಂದು ಅಮೃತ ಉಪಾಧ್ಯ ಅಂದ, ಅವಳು ಭರತನಾಟ್ಯ ಟೀಚರ್, ಒಬ್ಬ ಮಗ ಇದ್ದ, ಅವ ಕೆಲ್ಸಕ್ಕೆ ಓದ್ತಿದ್ದ ಈಗ ಬೆಂಗಳೂರಿಗೆ. ನಮ್ದು ಇದೇ ತರ
2: ಸುಖಿ
3: ಸಂಸಾರ. ಮತ್ತೆ ಎಂತ ಹೇಳ್ಕಂತ ಹೇಳಿದ್ರೆ, ನಮ್ದು ಮೊದ್ಲಿನ ಕಾಲದ ಮದಿಯಾಯಿಕಾರ ಕಾಲದ ಒಂದು ಜೀವನದ ಒಂಚೂರು ನಾನು ಹೇಳಕ್ ಇಷ್ಟಪಡ್ತೆ. ಎಂತಂತ ಹೇಳಿದ್ರೆ, ನಾವು ತುಂಬಾ ತುಂಬಾ ಅಂದ್ರೆ ಬಡತನ ಅಂದ್ರೆ ಅಷ್ಟು ಕಷ್ಟ, ನಮ್ಗೆ ಒಂದು ಊಟ ಮಾಡೋಕ್ಕೂ ಅಷ್ಟು ಕಷ್ಟ ಇದ್ದಿತ್ತು. ಯಾಕಂದ್ರೆ ನಾವು ನಾಲ್ಕು ಜನ ಹೆಣ್ಮಕ್ಳಿಗೆ, ನಮ್ಗೊಂದು ಅಪ್ಪನಿಗೆ ತಂಗಿ ಇದ್ದಳು, ಅವಳು ನಮ್ಮ ಇದ್ರ ತರವೆ ಅಂದ್ರೆ ನಮ್ಮ ವಯಸ್ಸೆ, ಒಂದೊಂದು ವರ್ಷ ಹೆಚ್ಚು ಕಡಿಮೆ ಅಷ್ಟೇ. ಐದು ಜನ ನಾವು. ನಮ್ಮಲ್ಲಿ ಹಳ್ಳಿಗೆ ಎಂತಂದ್ರೆ ಖುಷಿ ಅಂತ ಹೇಳಿದ್ರೆ, ಒಂದು ಕೆಲಸ ಮಾಡ್ಕರೆ ಎಲ್ಲರೂ ನಮ್ದೆಲ್ಲ ಪಾಲ್ ಹಾಕೋದು, ಕೆಲಸ ಮಾಡೋಕ್ಕೂ ಪಾಲ್, ತಿಂಬಕ್ಕೂ ಪಾಲ್, ನಮ್ಮಲ್ಲಿ ಹಳ್ಳಿಗೆ ಅಂದ್ರೆ ಅಷ್ಟು ಕಷ್ಟ. ಈಗ ಒಂದ್ ಸೇರಕ್ಕೆ ಕೊಚ್ಚಕ್ಕೆ ಕೂಳು ಮಾಡಿದ್ರೆ, ಆ ಕೊಚ್ಚಕ್ಕೆ ಕೂಳು ಮಧ್ಯಾಹ್ನ ಅಷ್ಟು ಜನ ಉಂಡ್ಕಂಡ, ರಾತ್ರಿ ಪುನಃ ನಮ್ಗದೇ ಕೊಚ್ಚಕ್ಕೆ ಕೂಳು. ಯಾಕಂದ್ರೆ ನಮ್ ದಡ ಮಾಜ್ಯ ಎಲ್ಲ ಉಂತಿದ್ರ, ಉಂತಿರ್ಲಿಲ್ಲ ಹಳ್ಳಿಗೆಲ್ಲ, ಹಳೆಯವರೆಲ್ಲ ರಾತ್ರಿ ಉಂಬುದಿರ್ಲಿಲ್ಲ. ಅದಕ್ಕೆ ನಮ್ಗ ಎಂತಾಯ್ತು, ನಾವು ಐದ್ ಜನ ಬಟ್ಲ ಇಟ್ಕೊಂಡು, ಐದ್ ಜನ ಬಟ್ಲ ಇಟ್ಕೊಂಡಲ್ಲ, ಆ ಕೊಚ್ಚಕ್ಕೆ ಕೂಳು ಉಳಿದನ್ನ ಹಾಕಣಕಾರೆ ನಮ್ಮ ಹತ್ರ ಜಗಳವೇ ಸಹಿ. ಯಾಕಂದ್ರೆ ಇಲ್ಲ ಕೂಳು, ಒಂದೊಂದು ಮುಷ್ಟಿಯು ಹಾಕುವಷ್ಟು ಇರ್ಲಿಲ್ಲ ನಮ್ಮ ಹತ್ರ,
2: ಎರಡ್
3: ಕಾಳಾರು ಜಾಸ್ತಿ ಬೆಳೆಯಲ್ಲ. ಆದ್ರೆ ಗೊಮ್ಮತ್ತಂದ್ರೆ ಎಂತಂತ ಹೇಳಿದ್ರೆ, ಈ ನಮ್ಮ ಅಪ್ಪಯ್ಯ ಅಮ್ಮ ನಮ್ಮ ಎರಡ ಅಕ್ಕ ತಂಗಿನ ಕರ್ಕೊಂಡು ಪಾರಂಪರಿಕ ಒಂದ್ ಮನಿ ಇತ್ತು, ಆ ಮನೆಗೆ ಅವ್ರು ಒಂಚೂರು ಮಾಯಿ ಸಸಿಗೆ ಒಂಚೂರು ಹಿಡ್ಕೊಂಡು, ನಾ ಬೇರೆ ಹೋಪ್ ಅನ್ಕೊಂಡು ನಮ್ಮ ಅಪ್ಪಯ್ಯ ಅಮ್ಮ ಎಲ್ಲ ಬೇರೆ ಹೋರ್. ನಾನೆಂತ ಮಾಡಿದೆ, ನಾನು ಅಜ್ಜಿ ಅಜ್ಜಿನ ಬಿಟ್ಟು ಹೋಗಲೇ ಇಲ್ಲ. ನಂಗೆ ಅಜ್ಜಿಯೇ ಬೇಕಂತ ಹೇಳ್ಕೊಂಡ ನಾನು ಅವ್ರ ಜೊತೆಗೆ ಆಯ್ಕೊಂಡೆ. ಇವರೆಲ್ಲ ಬೇರೆ ಹೋದ್ರೆ ಕಡೆ ಒಂದು 4 ವರ್ಷ ಆಯ್ತು. ಅಜ್ಜಿ ನಿಜವ್ರು ಹುಷಾರು ಇಲ್ದಿದಂಗಾಯ್ತು. ವಾಪಸ್ ಬಂದ್ರೆ ಅಪ್ಪಯ್ಯ ಅಮ್ಮ ಎಲ್ಲ ಪುನಃ ಇಲ್ಲಿಗೆ ಬಂದ್ರೆ ಅಲ್ಲ. ಆಗ ಎಂತಾಯ್ತಂತ ಹೇಳಿದ್ರೆ, ನಮ್ಮ ಅಜ್ಜಿಗೆ ನಾನು ಅವ್ರನ್ನೆಲ್ಲ ಬಿಟ್ಟು ನಾನು ಹೋಯ್ಲಿಲ್ಲಲ್ಲ, ನನ್ ಮೇಲೆ ಭಾರಿ ಬಿರುತಿ. ಬಿರುತಿ ಅಂದ್ರೆ ಅಷ್ಟು ಖುಷಿ. ಈ ಕೊಚ್ಚಕ್ಕೆ ಕೂಡ 5 ಬಟ್ಲಿ ಬೆಳಿಗ್ಗೆ ತೊಂಗಳ ಇರ್ಬೇಕಲ್ಲ, ಆ ತೊಂಗಳ ಹಾಕೋತಿಗೂ ಹಂಗೆ ಅವರೇ ಹಾಕೋದು. ಅವ್ರ ಹಾಕೋತಿಗೆ ನಂಗೊಂದು ಅಷ್ಟು ಜಾಸ್ತಿ ಆಗ್ತದೆ. ನಮ್ ಇವರೆಲ್ಲ ಚಾಳ ಬೈಯುದ ಎಂತ ಅವಳಿಗೊಂದು ಅವಳಿಗೆ ಎಂತಕ್ಕೆ ಹಾಕೋದಂದ್ರೆ ನಮ್ ದಡ ಮಾಡೋದು. ನೀವೆಲ್ಲ ನನ್ ಬಿಟ್ಟಿಗೆ ಹೋರಿಯಲ್ಲೇ ಆ ಹೆಣ್ಣನ್ನ ಎಲ್ಲಾರು ಬಿಟ್ಟಿಗೆ ಹೋಯ್ತಾ ಅನ್ಕಂಡ್ ನಂಗೆ ಒಂಚೂರು ಜಾಸ್ತಿ. ಅದು ಅಲ್ಲಿ ಈ ರಾತ್ರಿಗೆ ನಮ್ಮ ಅಪ್ಪಯ್ಯ ಆಗ್ಲಿ ಮಾವಿನಣ್ಣೆಲ್ಲ ತಗೊಂಬತ್ತೆ ಅಡುಗೆ. ಅದು ಎಷ್ಟು ಒಂದು ಎರಡು ಮಾವಿನಣ್ಣು ತಪ್ಪುದು ಅಷ್ಟೇ, ಆ ಮಾವಿನಣ್ಣು ತಪ್ಪುದು ಮತ್ತೆ ದ್ರಾಕ್ಷಿ ಹಣ್ಣು ಹಂಗೆ ಎಲ್ಲಾರು ಅಡ್ಗಿಗೆ ಒಂದೊಂದು ಸಂಬಳ ಹೆಚ್ಚಿದ್ರೆ ತಕೊಂಬತ್ತೆ. ಅಲ್ಲೂ ಹಾಗೆ ಮಾಡುದು. ಕತ್ತರಿಸೋದೆಲ್ಲ ನಾನೇಯ. ಆ ಕತ್ತರಿಸೋದು ಹಂಗೆ ಎರಡು ಹೋಳು ನಂಗೆ ಜಾಸ್ತಿ ಕೊಡು, ಎರಡು ದ್ರಾಕ್ಷಿ ನಂಗೆ ಜಾಸ್ತಿ ಕೊಡು. ಯಾವ್ದು ನಂದು ಅಂತ ಐತಿ ಇವರಿಗೆಲ್ಲ ಹೊಂಗಾಟದ ಮೊಮ್ಮಗಳಾಗಿ ಇದೆ. ಅಷ್ಟು ಖುಷಿ ಆಗ್ಲಿಗ ಅಂದ್ರೆ ಆಗ್ಲಿನ ಕಾಲ ಅಂದ್ರೆ ಅಷ್ಟು ಕಷ್ಟ. ಮತ್ತೆ ಈ ಕೆಲಸದ ಬಗ್ಗೆ ನಾನು ಹೇಳ್ದೆ ಒಂಚೂರು ಎಂತಂದ್ರೆ, ಈಗ ಬೆಳಿಗ್ಗೆ ಎದ್ದು ಕೂಡಲಿ ನಮ್ಗೆ ಈಗಲಿನ ಮಕ್ಳ ಕಣಿಗೆ 8 ಗಂಟೆಗೆ ಎದ್ಕೊಂಡು ಅಮ್ಮ ಅಪ್ಪ ಎಲ್ಲ ತಿಂಡಿ ಮಾಡಿ ಕೊಡ್ತಾರೆ, ಬ್ಯಾಗೆಲ್ಲ ರೆಡಿ ಮಾಡಿ ಕೊಡ್ತಾರೆ, ಸೀರೆ ಒಂದು ಶಾಲಿ ಬದಿ ಬಸ್ ಬದಿ ಬಂದು ನಿಂತ್ಕೊಂಡಲ್ಲ. ನಮ್ಗೆಲ್ಲ ಹಂಗಲ್ಲ, ನಾವೇ ಎದ್ಕಂಡ ಒಬ್ಬೊಬ್ರು ಒಂದೊಂದ್ ಕೆಲ್ಸ ನಾವು ಇದ್ ಮಾಡತ್ ಅಂದ್ರೆ ನಮ್ಗಾಗ್ಲಿ ಮಸ್ತ್ ಕೆಲ್ಸ. ಮನೆ ಗುಡ್ಸು ಗೆಡ್ಸುದ್ ಹೆಂಗೋ ಆಯ್ತಲ್ಲ, ಈ ತೆಂಗಿನ ಮರ ಎಲ್ಲ ನೆಟ್ಕಂತಿತ್ತು. ಆಗ ಈಗಲಿನ ಕಳಿಗೆಲ್ಲ ಮಿಷನ್ ಎಲ್ಲ ಎಂತ ಇಲ್ಲ, ನಾವೇ ತೆಂಗಿನ ಮರಕ್ಕೆ ನೀರು ಹೋಯ್ಕ. ಆಗ ನಾವು 4 ಜನ ಅಕ್ಕ ತಂಗಿಯ ಎಲ್ಲ ಪಾಲ್ ಮಾಡ್ಕೊಂಡ್ ನಮ್ದೊಂದು 6 ತೆಂಗಿನ ಮರ ತಪ್ಪಿನ ಮನೆಗೆ. ಇವಾಗ ಒಬ್ಬೊಬ್ರಿಗೆ ಮೂರ್ ದಾರಿ ನೀರ್, ದಾರಿ ನೀರ್ ಅಂದ್ರೆ ಒಂದ್ ದಾರಿ ಎರಡು ಕೊಡ್ಪನ ಅದು ಎರಡೆರಡು. ಆಗ್ಲಿಗೆ ಅದು 6 ದಾರಿ ನೀರ್ ಹಾಕಕ್ಕೆ ಒಂದ್ ಮರಕ್ಕೆ
4: 6 ದಾರಿ ಅಂದ್ರೆ 12
3: ಕೊಡ್ಪನ ಹಾಕಕ್ಕೆ. ಅದಿಲ್ದಿರ ಅಲ್ಲ ಅಪ್ಪ ಅಮ್ಮ ಕುಕೊಂಡಿರ್ತಾರೆ, ಬೈತಾರೆ ನಮ್ಗೆ. ನಾವ್ ಅಕ್ಕ ತಂಗಿ ಎಲ್ಲ ಪಾಲ್ ಮಾಡ್ಕಂತಿತ್ತ. ಮತ್ತೆ ಈ ಗಂಟಿ ಇರ್ತೋಳೆ, ಗಂಟಿದು ಹಂಗೆ ಆಗ್ಲಿ ಗೋಬರ್ ಗ್ಯಾಸ್ ಎಲ್ಲ ಇರ್ತಿತ್ತು. ಈಗಲೂ ಇತ್ತ ಕೆಲವರ ಮನೆಗೆ, ಅದು ಒಬ್ರು ಮಾಡ್ತಿದ್ರು. ಗೋಬರ್ ಗ್ಯಾಸ್ ಸೆಗಣಿ ತೆಗೆದು ಗಂಟಿ ಮೈ ತೊಳಸಿ ಆ ಗಂಟಿ ಕಾಲಡಿ ಎಲ್ಲ ಹಾಕಿ ಅದು ಮಾಡ್ತಿದ್ರು. ಕಡೆಗೆ ಉಪ್ಪು ಇದು ಬಾಯಿರೆಲ್ಲ ಮಾಡಿ ಅದನ್ನು ಒಬ್ರು ಹಾಕ್ತಿದ್ರು. ಹಿಂಗೆ ದಿನಕ್ಕೊಬ್ರು ಒಂದೊಂದ್ ತಿಂಗಳಿಗೆ ಒಂದೊಂದು ಕೆಲಸ ನಾವೆಲ್ಲ ಹಂಚ್ಕಂತಿದ್ದಿತ್ತು. ಕಡೆಗೆ ಹಿಂಗೆ ಎಲ್ಲ ಕೆಲಸ ಮಾಡಿ ಶಾಲಿಗೆ ಹೋತಿತ್ತು. ಹಿಂಗೆ ಎಲ್ಲ ಮಾಡಿ ಒಂದಿನ ಹಿಂಗೆ ನಮ್ದು ನೆಟ್ಟಿ ನೆಟ್ಟಿದ್ದು ಮಾತ್ರ ನೆಟ್ಟಿ ಎಲ್ಲ ನೆಟ್ಟಿತ್ ನಾವು ಆಗಿ ಎಲ್ಲ ನಾವೇ ಹೊರಕಾಗ್ಲಿಗೆ. ನಾವು ಆಳೆಲ್ಲ ಹಾಕಂತಿಲ್ಲ, ಆಳೆಲ್ಲ ಹಾಕೊಂಡು ನಮ್ ಕೂಡ ಪೂರೈಸುದಿಲ್ಲ ಎಲ್ಲ ಹೊತ್ಕೊಂಡು ಜೋರ್ ಮಳಿ ಆಗ್ಲಿಗೆ. ಮಳಿ ಹೊಳೆಯಲ್ಲಿ ದಾಟ್ಕೊಂಡು ಹೋಯ್ಕ ಆಗಿ ಅಡ್ಗಿ ಮಂಡಿ ಮೇಲೆ ಹೊತ್ಕೊಂಡಿತ್ತು. ಕುತ್ತಿಗೆ ಕಂಟಕ್ ನೀರ್ ಬಂದಿತ್ತು. ಎಂತ ಮಾಡುದ್ ಅಂತೂ ಹೋಯ್ತು, ನಾವು ದಾಟ್ಕೊಂಡು ಹೋಯ್ತು. ನಮ್ಗೊಂದು ಉಮೇದಿ ಇದ್ದಾಗ್ಲಿ ಆಯ್ತು. ಒಂದಿನ ಹಿಂಗೆ ಶಾಲಿ ಗಂಟೆ ನಾವು ನೆಟ್ಟಿ ಹೊತ್ಕೊಂಡು ಮನಿ ಒಪ್ಪೊತ್ತಿಗೆ ಗಂಟೆ ಕಾಣತ್ತು 9. ಎಂತ ಮಾಡುದು, ನಾನಿವ ಶಾಲಿಗೆ ಹೋಗ್ತಿಲ್ಲ ಅನ್ಕೊಂಡೆ ದಾಡನ್ ಹತ್ರ ಹೇಳಿ ಮರ್ತಿದ್ದೆ. ಇಲ್ಲ ಇಲ್ಲ ಶಾಲಿಗೆ ಹೋಯ್ಕೆ, ಆಗ್ಲಿ ಶಾಲಿಗೆ ಹೋಯ್ಕೆ, ಶಾಲಿಗೆ ಹೋಗ್ದಿರ್ ಬಿಡುತ್ತೆ ಇರ್ಲಿಲ್ಲ ನಮ್ ಅಂತ ತಡ ಗುಡುಗುಡುಗು ಓಡ್ತು ಶಾಲಿ ಒಪ್ಪೊತ್ತಿಗೆ ಅಂತ ಆಯ್ತು. ಇಲ್ಲ ಪ್ರೇಯರ್ ಆಗಿ ಮಾಸ್ಟರ್ ಬಂದಾಯ್ತು. ಅಲ್ಲಿ ನಮ್ ಪಾರಂಪಳ್ಳಿ ಸೂರ್ಯನಾರಾಯಣ ಹೇಳಿದ್ರು ಹೆಡ್ ಮಾಸ್ಟರ್ ನಮ್ ಶಾಲೆ ಕ್ವಾರ್ಟರ್ದಲ್ಲಿ. ಬಂದೆ ಕೈ ಎತ್ತೆ, ಕೊನೆಗೆ ಕರ್ಕಂಡ್ರು ಒಳಗೆ ನಡ್ಕೇಂಡ್ರು. ಎಂತಕ್ ತಡ ಬಂದದ, ನನಗೆ ನಿಂತಿದ್ನಲ್ಲ ಗಡ ಗಡ ಗಡ ಒಂದ್ ಬದೆ ನೋಡುತ್ತಿತ್ತು ಎಲ್ಲಿ ಹೊಡಿತ್ರಿ ಏನೋ ಅನ್ಕೊಂಡ್. ಕಡೆ ಹೊಡಿಲಿಲ್ಲ. ನಂಗೆ ಖುಷಿ ಆದಂದ್ರೆ ಅವ್ರು ನನ್ನ ಸ್ಟೇಜ್ ಇದು ವೇದಿಕೆ ಕರ್ದ, ಕಾಣಿ ಇವಳನ್ನೆಲ್ಲ ನೀವು ನೋಡಿ ಕಲಿಬೇಕು ಅಂದ್ರೆ ಎಂತ ಕಪ್ಪ ಇವ್ರು ಹೇಳ್ಕೊಂಡೆ. ಕಡೆಗದೆ ಕಾಣಿ ಮನಿ ಕೆಲಸ ಮಾಡಿ ಶಾಲಿಗೆ ಬಂದಿಲ್ಲ. ನೀವೆಲ್ಲ ಹಿಂಗ ಮನಿ ಕೆಲಸ ಏನಾರು ಮಾಡ್ತೀರಿ ಕೆಲವರು ಅನ್ಕೊಂಡು ಹೇಳಿ ನನ್ನನ್ನ ಒಂದು ಹುರಿದುಂಬಿಸಿ. ನಂಗೆ ಅದು ಖುಷಿ ಆಯ್ತು. ನಾನು ಮಾಡಿದ್ರಂದೇ ಶಾಲೆಗೆ ಹೋಯ್ದೆ ಅವತ್ತು ಮಾತ್ರ, ಮಾಡಿರ್ಲಿಲ್ಲ ಅಂದ್ರೆ ಅಷ್ಟು ಆ ಮನೆ ಕೆಲಸ ಎಲ್ಲ ನಾವು ಮಾಡಿಯೇ ಶಾಲೆಗೆ ಹೋಯ್ಕಿದ್ದಿತ್ತು ಅಷ್ಟು. ಕಡೆ ಮಧ್ಯಾಹ್ನ ಹಂಗೆ ಮಧ್ಯಾಹ್ನ ನಾವು ಆಗ್ಲಿಗೆ ಈ ಬುತ್ತಿ ಗಿತ್ತಿ ಎಲ್ಲ ಇರ್ಲಿಲ್ಲ. ಮತ್ತೆ ಶಾಲೆ ಊಟದ ವ್ಯವಸ್ಥೆ ಇಲ್ಲ ನಮ್ಗಾಗ್ಲಿ.
4: ಮನೆ ಬಂದೆ
3: ಮನೆಗೆ ಬರ್ಕ ನಮ್ಗೆ ಅದ್ ಹತ್ರ ಇದ್ದಿತ್ತ. ಅವ್ರು ಬತ್ತಿದ್ದಿತ್ತು ನಾವು ಮನೆ ಬಂದ್ರು ಬೇಗ ಕೂಳ ಹಾಕ್ತರ ಇಲ್ಲ ಅಲ್ಲಿಗೆ ನೆಟ್ಟಿ ನೆಟ್ಟಿರ್ತಾರ ಕಳಿ ಕೊಯ್ಕಿರ್ತಾರ. ಆ ಕಳಿ ಕಿತ್ತದ್ ನಾವು ಹುಲ್ಲೆಲ್ಲ ಮನೆಗೆ ತರ್ಕದ್ ಮನೆ 12:30 ಮನೆ ಬಂದ್ ಹೇಳಿದ್ರೆ ಅಂಗಿಯಲ್ಲ ಬಿಚ್ಚುದೆ ಓಪದೆ ಗೆದ್ದಿಗೆ ಮತ್ತೊಂದು ಅಂಗಿ ಹಾಕೊಂಡು ಆ ಕಳಿ ಹುಲ್ಲು ಹೊತ್ಕೊಂಬಂದ್ರೆ ಮಾತ್ರ ಮಧ್ಯಾಹ್ನ ಕೂಳ
4: ಹೊತ್ಕೊಂಬಂದ್ ಹಾಕಿ
3: ಹೊತ್ಕೊಂಬಂದ್ ಹಾಕಿ ನಮ್ಮ ಕೂಳ ಇಲ್ಲಿ ಇಲ್ಲ ಕೂಳ ಆಯ್ತಾ. ಆ ಕೂಳ ಹಾಕಿರ ಆಯ್ತಾ ತನಗೆ ಒಬ್ರು ಬಳು ಒಬ್ರು ಗೆಡ್ಸುದು ಅದ್ರೊಳಗು ಪಾಲ್ ಮತ್ ನಮ್ಗೆ ಆಯ್ತು. ಅದ್ ಗೆಡ್ಸಿ ಎಲ್ಲ ಮತ್ ಮಧ್ಯಾಹ್ನ ಶಾಲೆಗೆ ಹೋಗ್ಬೋದಾಯ್ತಾ. ಕಡಿಮೆ ಶಾಲಿ ಬಂದು ಸಾಯಂಕಾಲ ಬಂದ್ರು ಮತ್ ನಮ್ಮ ಮನೆಗಿನ ಕುಕಣ್ಕಿತ್ತ ಇಲ್ಲಿನ ಮಕ್ಕಳ ಕಣಿ ಮೊಬೈಲ್ ಹಿಡ್ಕೊಂಡ ಇಲ್ಲಿ ಆಟ ಆಡಕ್ ಹೋಗ್ತಿತ್ತ ಇಲ್ಲಪ್ಪ ಮತ್ ಗೆದ್ದಿಗೆ ಹೋಗ್ಬೋದು ಗೆದ್ದಿಗೆ ಅಂತಕ್ಕೆ ಈ ಹೊಳಿ ಬಿಟ್ಟು ಕಂಟ ಅಂತ ಬರುತ್ತೆ ಒಂದು ಇಲ್ಲಿನ ಮಕ್ಳಿಗೆ ಗೊತ್ತಿಲ್ಲ ಆ ಕಂಟ ಮಳೆಗಾಲದ ಬುಳಿದು ಹೋಗಿರುತ್ತೆ. ಅದಕ್ಕೆ ನಾವ ಚಿಮಾಲ್ ಜಡ್ ಅನ್ಕಂಡ್ ಜಡ್ಡಿಂದ ಮಣ್ಣನ್ನ ನಾವೆಲ್ಲ ಅದಕ್ಕೆ ಹೊತ್ತಾಕಿ ಕಂಟನ್ ಗಟ್ಟಿ ಮಾಡ್ಕ ಅದೊಂದ್ ಕೆಲ್ಸ ಆಯ್ತಾ ಸಾಯಂಕಾಲ. ಮತ್ತೆ ಈ ಹೊಳಿಯೊಳಗೆ ಎಲ್ಲ ಗೊತ್ತಿ ಶಟ್ಟಿ ಅಂತ ಬರುತ್ತೆ ನೀರೆಲ್ಲ ಹೊರಮೇಲೆ ಶಟ್ಟಿ ಬರ್ತದೆ ಅದನ್ನ ಗೆದ್ದಿಗೆ ಹಾಕಿದ್ರೆ ಒಳ್ಳೆ ಫಸಲು ಬರ್ತ ಅಂತ ಹೇಳ್ತಾರೆ. ಆ ಶಟ್ಟಿಯು ನಮ್ಮ ಹತ್ರ ಹೊರಿಸಿದ್ರು ಆ ಶಟ್ಟಿ
4: ಹೊಳಿ ಗದ್ದಿಗೆ
3: ಹೊಳಿ ನೀರ್ ಹಾರಿರುತ್ತಲ್ಲ ಶಟ್ಟಿಗೆ ಅದನ್ನ ತಗೊಂಡು ಒಂದೊಂದು ಹೆಡ್ಗಿ ಹಾಕಕ್ಕ, ಈ ಗದ್ದಿಗೆಲ್ಲ ಗೊಬ್ಬರ ಹೊತ್ತಾಕೋದಿಲ್ಲಾ, ಹಂಗೆ ಅದನ್ನು ಹೊತ್ತಾಕಕ್ಕ. ಆಯ್ತಾ ಇಷ್ಟಾರು ಆಯ್ತಾ ಇಲ್ಲ, ಈ ಕೈ ಕೊಯ್ತಾಳೆ ಅದ್ರದ್ದು ಕೂಳಿ, ಅದ್ ಈಗಲಿನ ಮಕ್ಕಳಿಗೆ ಎಂತದೂ ಗೊತ್ತಿಲ್ಲ, ಕೂಳಿ ಇರುತ್ತ ಅದು. ನಾವು ಸಾಯಂಕಾಲ ಹೋಗಿ ಕೂಳಿ ಹಿಂಗ್ ಒಯ್ಕೊಂಡು ಹೋಗಿ ಕೂಳಿ ಕೊಯ್ಕ, ಆ ಕೂಳಿ ಎಂತ ಕಂದ್ಕೇಂಡ್ರೆ ಈ ಗಂಟಿಗೆ ಕಾಲಡಿ ಅಂದ್ಕೊಂಡಿರತ್ತೆ, ಕಾಲಡಿ ದರ್ಲಿ ಹಾಕ್ತಾರೆ, ಅದ್ರ ಜೊತೆಗೆ ಇದನ್ ಮಿಕ್ಸ್ ಮಾಡಿ ಕೂಳಿ ಹಾಕ್ತಾರೆ. ಆ ಕೂಳಿ ಕುಯ್ದು ಒಂದು ನಮ್ಗೆ ಸತಿ ಕೆಲ್ಸ ಅಂತೂ ಅಷ್ಟ್ರ ಮೇಲೆ ಅದೆಲ್ಲ ಮಾಡಿದ್ಮೇಲೆ ನಮ್ ಸಾಯಂಕಾಲ ಒಂದ್ 6 ಗಂಟೆ ಹಂಗೆ ನಮ್ಗೊಂದು ಕಾಫಿ ಕೊಡೋಕ್ ಸಿಕ್ತಿದ್ದಿತ್ತು. ಆಯ್ತಾ, ಇಷ್ಟ್ರ ಮೇಲೂ ಈ ಚೌತಿ ಹಬ್ಬಲ್ಲ ಬತ್ತಲೆ, ಉಂಡಿ ಮಾಡುದು, ಉಂಡಿ ಮಾಡೋಕ್ ನಮ್ಮನೆಲ್ಲ ತಕ್ಕಂತ ಉಂಡಿ ಮಾಡೋಕ್ ಮಸ್ತ್ ಮಾಡತ್ ನಾವು, ತಿಂಬಕ್ ಮಾತ್ರ ಕೊಡುಕೆ ಎಷ್ಟು ಜಗಳ ಮಾಡ್ಕೊಳತ್ತೇನ ನಾವು. ಜಗಳ ಮಾಡ್ಕೊಂಡ್ಕಿಂತ ಇನ್ನೊಂದು ಖುಷಿ ಇತ್ತ, ನಮ್ಮ 5 ಜನವೇ ಎಲ್ಲ ಒಂದು ಎಲ್ಲ ಉಂಡಿ ಮಾಡ್ತಿದ್ರು ಅಳಿ, ಎಲ್ಲ ಉಂಡಿ ಒಂದೊಂದು ಕೊಡ್ತಿದ್ದೀರಿ. ಆಗ 5 ಉಂಡಿ ಅತ್ತ, ಅದ್ರ ನಾ ಸ್ವಲ್ಪ ಒಂಥರ ಇದೆ ಜೋರ ಅಂತ ನಂಗೆ ಗೊತ್ತಿಲ್ಲ ಅಂತ ನಮ್ದೊಂದು, ಅವರೆಲ್ಲ ತಿಂತರ ಮಿಣ್ಣಗ ಅವರೆಲ್ಲ ತಿಂದ್ಕಂಡ್ಲಿ ಅನ್ಕಂಡ ನಾ ಸುಮ್ಮನೆ ಇಪ್ಪದು, ನನ್ನ ಹಾಗೆ ಇಟ್ಕೊಂಬುದು ಒಳಗೆ ಇಟ್ಕೊಂಬ್ದು, ಇವರೆಲ್ಲ ಎಂತ ಮಾಡುದು ನಾನು ಎಲ್ಲಿಟ್ಟ ಕಂಡ್ಕಂಡ ಹೋದ ಮತ್ತಿಂದ
4: ತಿಮ್ಮಕ್ಕೂ ಇಲ್ಲ,
3: ತಿಮ್ಮಕ್ಕೂ ಇಲ್ಲ ಹಂಗೂ ಇಲ್ಲ ಅಂದ್ರೆ ಅವ್ರದಲ್ಲಿ ಬೇಕು ಖಾಲಿ ಇಲ್ಲಿ ಕಡಿ ತಿಂದ್ರ ಸಹಿ ಅನ್ಕಂಡ್ ಕಡಿ ನಂದು ಅಡಮ ಇದ್ರಲ್ಲ ನಮ್ಗೆ ಮತ್ತೊಂದು ಎಕ್ಸ್ಟ್ರಾ ಕೊಡ್ತಾರ ಅದ್ರ ಪ್ರಶ್ನೆ ಬೇರೆ. ಅಂತೂ ನಮ್ದು ಈ ಹಳತ್ತಂದ್ರೆ ಮದುವೆ ಹಾಕ್ಯಾರ ನಮ್ದು ಜೀವನ ಈ ತರ ಒಂದು ಜೀವನದಲ್ಲಿ ನಾವು ಸಾಕಂಡು ಹೋಯ್ತು. ನಾವು
4: ನೀವು ಮಾತಾಡೋಷ್ಟು ಕಷ್ಟ ಮಗ ಇಲ್ಲ, ನೀವು ಖುಷಿ ಪಟ್ಟು ಅದನ್ನ ಅನುಭವಿಸಿದೆ ಅಂದೇಳಿ ಗ್ಯಾರಂಟಿ ಅತ್ತ. ಆ ಜೀವನ ಕಂಡವರಿಗೆ ಈಗ ಈ ಜೀವನ ಮಾಡುವಾಗ ಈಗಲೂ ನೀವು ಬೇಸಾಯ ಎಲ್ಲ ಬಿಡ್ಲಿಲ್ಲ, ಮಾಡ್ತಿದ್ರಿ, ಆ ವಿದ್ಯೆ ನಂಗೆ ಇವತ್ತಿಗೆ ಉಪಯೋಗ ಆಯ್ತು ಮಗಿತ್ತ ನಿಮ್ಗೆ? ಈಗ 4 ಜನರ ಹತ್ರ ಅಥವಾ ಮಕ್ಕಳ ಹತ್ರ ಹೇಳಕಾರು ನಂಗೆ ಅನುಭವ ಇತ್ತು ಅಂದೇಳಿ ನಿಮ್ ಬಂತಲ್ಲ, ಆ ಒಂದಿಷ್ಟು ಅನುಭವ ನೀವು ತಕೊಂಡ್ ಬಂದ್ರಿ, ಹಾಗೆ ನೀವು ಹೇಳ್ರಿ ನಾವೀಗ ಎಂತ ಹೊಟ್ಟಿ ಗೊಬ್ಬರ ಕಾಲಡಿ ಹಾಕುದಂದ್ರೆ ಹಿಂಗ ಗೊಬ್ಬರ ಕಾಲಡಿ ಹಾಕುವಷ್ಟೊತ್ತಿಗೆ ನಂಗೊಂದು ಮಾತ್ ನೆನ್ಪಾಪದು, ಇದೊಂದು ಹೇಳತ್ರಲ್ಲ ಅಂತ ಅಕ್ಕಚ್ಚಿನ ಹರಿ ಅಂದೇಳಿ. ಈ ಅಕ್ಕಚ್ಚಂದ್ರದ್ರಗಲಿ ಅಂತಿರತ್ತ
3: ಅಕ್ಕಚ್ಚಿನ ಹರಿ ಅಂತ ಹೇಳಿದ್ರೆ, ಈ ಗಂಟಿಗಳಿಗೆ ಬೆಳಿಗ್ಗೆ ಬಾಯಿರ್ ಹಾಕೋದು ಅನ್ಕೊಂಡು ಹೇಳ್ತಾರೆ, ಬಾಯಿರ್ ನೀವ್ ಹೇಳಿದ ಅಕ್ಕಚ್ಚಿನ ಅಂದ್ರೆ ಅದೇ ಬಾಯಿರ್. ಈಗ ಸೌದಿ ಒಲೆಯಲ್ಲೇ ಮಾಡೋದು, ಅದೇ ಸೌದಿ ಒಲೆಯಲ್ಲೇ ದರ್ಲಿ ತುಂಬ್ರಿ, ಆಗ್ಲಿಗೆಲ್ಲ ಗಾಳಿದರ್ಲಿ ಜೋರ್ ಇರ್ತಿತ್ತು, ಗಾಳಿದರ್ಲಿ ಮತ್ತೆ ಈ
4: ಗಾಳಿದರ್ಲಿ ಕಾವು ಜಾಸ್ತಿ,
3: ಕಾವು ಜಾಸ್ತಿ. ಮತ್ತೆ ನಾವು ಏಪ್ರಿಲ್ ಮೇಲಿ ರಜೆ ಸಿಕ್ಕತ್ತಲ್ಲೇ ಆಗ್ಲಿಗೆ ಈ ಹಾಡಿ ಇರ್ತಿತ್ತು ಎಲ್ಲರಿಗೂ, ಅವ್ರವ್ರ ಮನೆಯವರಿಗೆ ಸುಮಾರು ಹಾಡಿ ಇರ್ತಿತ್ತು, ಆ ಹಾಡಿ ದರ್ಲಿ ಹೊಡಿಕ್
4: ದರ್ಲಿ ಹೊಡ್
3: ದರ್ಲಿ ಹೊಡುದು, ಅದಕ್ಕೊಂದು ಗೂಡ್
4: ಗೂಡ್
3: ದರ್ಲಿ ಗೂಡು, ಅದಕ್ಕೆ ತುಂಬಕಣ
4: ಒಡುದಕ್ಕೂ ಒಂದು ಹೆಸರು,
3: ಅದು ಹಿಡಿಸೊಡೆಗೆ ಹೊಡಿತರೆ ಇನ್ನೊಂದು ಬೇರೆ ಮುಳ್ಳಿಂದೊಳಗೆ ಮಾಡ್ಕಂತಾರೆ, ಆ ದರ್ಲಿಂದ ತತ್ತರು ಅದರಲ್ಲಿ ಇನ್ನು ಬಾಯಿಗೆ ಇದ್ ಮಾಡ್ತಾರೆ, ಸೌದಿ ಹಾಕೋದು ಕಮ್ಮಿ. ಅದೆಂತಾಯ್ತು, ಈಗ ನಾವು ಅರ್ಧ ಚರ್ಗೆ ಅರ್ಧ ಚರ್ಗೆ ನೀರು ಇಟ್ಟಿರತ್ತೆ, ಆ ನೀರಿಗೆ ಈ ಮುಂಚಿನ ದಿನ ಉಳಿದ ಹಳತ ಪಳತ್ತ ಎಲ್ಲ ಒಂತದ ಎಂತದೆಲ್ಲ ಹಾಕತ್ತ, ಮತ್ತೆ ಈ ತೌಡ್ ಅನ್ಕೊಂಡ್ ಬರತ್ತೆ, ಈ ಭತ್ತ ಭತ್ತ ಮಾಡಿದ ತೌಡ್ ಬರ್ತಾರೆ, ಅದನ್ನ ಹಾಕ್ತಾರೆ, ಅದು ಹೆಚ್ಚಲ್ಲ ಹಾಕೋಕತ್ತಿಲ್ಲ, ಒಂದ್ ಮನೆಗೆ ಎಷ್ಟು ಜನ ಇತ್ತು ಅಷ್ಟು ಕಣ್ಕೊಂಡು ತೌಡ್ ಹಾಕತ್ತ. ಅಂತೂ ಒಂದ್ ಹರಿ ಫುಲ್ ನೀರ್ ಮಾಡಿ ಒಂದ್ 1/2 ಗಂಟೆ ಅದ್ ಗುಳುಗುಳು ಕೊದಿ ಬರ್ ಕೊದಿ ಬರ್ಕ ಓದಿ ಬಂದ್ಮೇಲೆ ಅದು ಕಣಿ ತೊಳೆದ್ರ ಮೇಲೆ ಅದ ಗಂಟಿಗಳಿಗೆ ಓಕೆ ಆಹಾರ ಆಗಿ ನಾವು ಅದನ್ನ ಹಾಕೋದು. ಯಾಕಂದ್ರೆ ಈಗ ಕಣಿ ಗಂಟಿಗಳಿಗೆ ಪಾಪ ಎಂತ ಇರ್ತಿರ್ಲಿಲ್ಲ, ಅದೇ ಅವ್ಕೆ ಹೋದಲ್ಲ ಆಹಾರ, ಅವ್ಕು ಖುಷಿ, ಅದು 12 ಗಂಟೆಗೆ ಹೋಗಿ ಬಾಯಿ ಹಾಕದಿರ ಅವ್ ಕೂಗುದು ಅಷ್ಟು ಖುಷಿ, ಅದಕ್ಕೆ ಬಾಯಿ ಇದೆ ಅಕ್ಕಚ್ಚಿನ ಹರಿ ಅಂತ.
4: ಹೊಟ್ಟಿ ಹಾಣಿ ಅಲ್ಲೂ ಅದ ಹೊಟ್ಟಿ ಹಾರ್ಕೊಳ್ಳೋ ಒಂದಿಷ್ಟು ಹೊಟ್ಟಿ ಹಾಣಿ
3: ಅಂದ್ರೆ
4: ಈಗ ಹಸ್ನಣ್ಣಿದ್ರಲ್ಲ ಅರುದು ತಿಮ್ಮುದು ಕಡೆಗೆ ಹಸ್ನಣ್ಣಿದ್ದು ಎಲ್ಲ ತೆಗೆದು ಅದಕ್ಕೆ
3: ಅದಕ್ಕೆ ಹಾಕ್ತಿದ್ರು, ಚಾರಿ ಎಲ್ಲ ಹಾಕ್ತಿದ್ರು,
4: ಚಾರಿ ಎಲ್ಲ
3: ಹಾಕ್ರಿ. ಈಗ ಅದೆಲ್ಲ ಈಗ ಗಂಟಿಗೆ ಇದಾತಂದ್ಕೊಂಡು ಈಗ ಚಾರಿಗಿರಿ ಅಂತ ಹಾಕೋದಿಲ್ಲ, ಈಗ ಕಣಿ ರಸ್ತಿ ಬದಿ ಹುಲ್ಲು ಮೊದ್ಲೆಲ್ಲ ಹಾಕ್ತಿದ್ರೆ, ಈಗ ಯಾವ ಹುಲ್ಲನ್ನು ಗಂಟಿಗಳಿಗೆ ಹಾಕೋದಿಲ್ಲ, ಕಾಯಿಲೆ ಬತ್ತ ಅನ್ಕೊಂಡು ಹೇಳಿ ಎಂತ ಹಾಕೋದಿಲ್ಲ. ನೀವ್ ಹೇಳಿಂಗೆ ಹೌದು ಹೊಟ್ಟಿ ಹಾಣಿ ಅನ್ಕೊಂಡು ಹೇಳ್ತ್ರಿ, ಹೊಟ್ಟಿ ಹಾಣಿ ಈಗ ಎಲ್ಲಿತ್ತು ಹೊಟ್ಟಿ ಹಾಣಿ, ಈಗ ಎಲ್ಲ ಹೊಟ್ಟಿ ಹಾಣಿಲ್ಲ, ಎಲ್ಲ ಸ್ಟೀಲ್ ಇಂದೆಲ್ಲ ಹಾಕಿ ಅವಕ್ ಲಾಯಕ್ ಮಾಡಿ ಈಗ ಇದೆ ಹೊಟ್ಟಿ ಹಾಣಿ ಕಾಣ್ಕ ನಿನ್ನ ಎಲ್ಲ ಹೋಯ್ ಕಷ್ಟೇ,
4: ಗೊಬ್ಬರದ ಹಟ್ಟಿ ಇಲ್ಲ,
3: ಗೊಬ್ಬರದ ಹಟ್ಟಿ ಇಲ್ಲ, ಈಗ ಎಂತದೂ ಇಲ್ಲ.
4: ಈಗ ಈ ಶಬ್ದಗಳೆಲ್ಲ ಕೇಂಬಷ್ಟೇ ಯಾವ್ದನ್ನ ಬಾಯರ್ ಹಾಕುದ ಅಕ್ಕಚರಿ ಅನ್ನಂಗ್, ಹಿಂಗೆ ಬೇರೆ ಬೇರೆ ಕುಂದಾಪುರದ ಒಂದು ಶಬ್ದಗಳಿತ್ತು, ಕೆಲವೆಲ್ಲ ಈಗ ಬಿಟ್ಟೆ ಹೋಯ್ತದ, ಕಣ್ಣೀರ್ ಹಾಕುದು ಹಿಂಗಿದೆಲ್ಲ ಬಿಟ್ಟೆ ಹೋಯ್ತು ಅಂತ ಶಬ್ದ ಹೇಳುದಾರೆ, ಒಂದಿಷ್ಟು ಸಂಗ್ರಹ ನಿಮ್ಮ ಹತ್ರ ಇದ್ದೇ
3: ಇತ್ತು. ಕೆಲವೊಂದು ಹೇಳ್ತೇನೆ ನಂಗೆ ಗೊತ್ತಿದ್ದನ್ನೇ ಹೇಳ್ತೇನೆ. ಈಗ ಅದೇ ಹೆಸರಿಗೆ ಅಕ್ಕಿ ಹಾಕಂ, ಹೆಸರಿಗೆ ಅಕ್ಕಿ ಹಾಕಂದ್ರೆ ಎಂತದ
4: ಹೆಸರು ಅಂದ್ರೆ,
3: ಹೆಸರಿಗೆ ಅಂದ್ರೆ ಕೆಲವರಿಗೆ ಈಗ ಗೊತ್ತಿಲ್ಲ ನಿಜವಾಗಿ ಅದು ತಪ್ಪು, ಹೆಸರಿಗೆ ಅಕ್ಕಿ ಹಾಕೋದಲ್ಲ ಅನ್ನಕ್ಕೆ ಅಕ್ಕಿ ಹಾಕೊಂಡು ಹೇಳುದಾದ್ರೆ ಸರಿ, ಅದು ನಮ್ದು ಮೊದ್ಲಿನ ಭಾಷೆ ಅದ,
4: ನೀರಿಗೆ
3: ಗುಳುಗುಳು ನೀರ್ ಕೊಸಿ ಅದಕ್ಕೆ ಅಕ್ಕಿ ಹಾಕೋದು, ಅದಕ್ಕೆ ಹೆಸರಿಗೆ ಅಕ್ಕಿ ಹಾಕಂತ ಹೇಳ್ತಾರೆ. ಆಮೇಲೆ ಇದು ಬಾಯಿ ಕಾಸೋದು, ಈಗ ಹೇಳಿನದೇ ಬಾಯಿ ಕಾಸೋದಂದ್ರೆ ಅದೇ ಗಂಟಿಗೆ ಹಾಕೋದಕ್ಕೆ ಬಾಯಿ ಕಾಸೋದಂತ ಹೇಳ್ತಾರೆ. ಇದು ಸಗಣಿ ಬರ್ಟಿ, ಸೆಗಣಿ ಬರ್ಟಿ ಅಂತ ಹೇಳ್ರೆ ಈ ಸೆಗಣಿ ಇರ್ತೈತಲ್ಲ, ಆಗ್ಲಿ ಸುಡುಕು ಸೌದಿಗೂ ಅಷ್ಟು ನಮ್ಗೆ ಕಷ್ಟ ಇದ್ದಿತ್ತ. ಸೆಗಣಿನ ಅಷ್ಟು ದೊಡ್ಡ ಉಂಡಿ ಮಾಡಿ ಅದಕ್ಕೆ ಉಮಿ ಇತ್ತಲ್ಲೇ ಭತ್ತದ ಉಮಿ, ಆ ಉಮಿನ ಸೆಗಣಿ ಮಿಕ್ಸ್ ಮಾಡುದ. ಇಷ್ಟು ದೊಡ್ಡ ಉಂಡಿ ಮಾಡಿ ನೆಲಕ್ಕೆ ಹಿಂಗ್ ಹಿಂಗ್ ಬರ್ಟಿ ಕೆಲವರೆಲ್ಲ ಗೋಡಿಗೆ ಇದ್ ಮಾಡ್ತಾರೆ, ನಾವು ನೆಲಕ್ಕೆ ಎಲ್ಲ ಇಡ್ತಿತ್ತು. ಅದು ಅದು ಈ ಬಿಸಿನೀರ್ ಕಾಸು ಕಲ್ಲ, ಬಿಸಿನೀರ್ ಕಾಸು ಸೆಗಣಿ ಬಟ್ಟಿ ಲಾಯ್ಕಾತಿತ್ತು. ಈಗ ಅದನ್ನೆಲ್ಲ ಕಾಂಬಕ್ಕೆ ಎಲ್ಲಿಗೆ ಹೋಯ್ಕೇನು ಗೊತ್ತಿಲ್ಲ. ಮತ್ತೆ ಇನ್ನೊಂದು ಅಗಿ ಸೂಡಿ ಅಂತ್ರೆ, ಅಗಿ ಸೂಡಿ ಅಂದ್ರೆ ಇದೇ ನೆಟ್ಟಿ ನೆಡೋಕೆ ನಾವ ಅಗಿ ಒಯ್ತಾರೆ, ಆ ಅಗಿ ಒಯ್ದು ಅದ್ರಗೂ ಇತ್ತ ಒಂದಾಳ ಅಗಿ ಅನ್ಕೊಂಡು ಹೇಳ್ತೇವೆ. ಒಂದಾಳ ಅಗಿ ಅಂದ್ರೆ 25 ಹಿಡಿ ಅಂದ್ರೆ ಒಂದ ಹಿಡಿ ಅಂದ್ರೆ 2 ಸೂಡಿ, ಒಂದ್ ಹಿಡಿ ಅಂದ್ರೆ 2 ಸೂಡಿ. ಈಗ ಒಂದಾಳ ನೆಟ್ಟಿ ಅಂದ್ರೆ ಈಗ 25 ಹಿಡಿ ಅಂದ್ರೆ 50 ಸೂಡಿ ಅವ್ರ ಒಯ್ಕೆ, ಆದ್ರ ಕಮ್ಮಿ ಒಯ್ಯಕಿಲ್ಲ ಅವ್ರ ಅಂದ್ರೆ ಅವ್ರದ್ದು ಒಂದಾಳ ನೆಟ್ಟಿಗಂದ್ರೆ 50 ಸೂಡಿ ಒಯ್ದು ಅವ್ರ ನೆಡ್ಕ ಹಂಗೆ. ಅದಕ್ಕೆ ಅಗಿ ಸೂಡಿ ಅನ್ಕೊಂಡು ಹೇಳ್ತಾರೆ. ಆ ಅಗಿ ಸೂಡಿ ನಾವು ಗೆದ್ದಿ ತಗೊಂಡೋಯ್, ಹೆಡ್ಗಿ ತಗೊಂಡೋಯ್, ಹೊತ್ಕೊಂಡೋಯ್, ನೆಡು ಗೆದ್ದಿ
4: ತಗೊಂಡೋಯ್ ಅಲ್ಲಿ
3: ನೆಡ್ಕ. ಆಮೇಲೆ ಮುಡಿ ಕೊಟ್ಟದ, ಇದಾರು ಸಾಧಾರಣ ಗೊತ್ತಿಕ್ಕೇನು, ಈಗ ಅಂಗಡಿಗೆಲ್ಲ ಸಿಕ್ಕತ್ತ. ಈಗ ಮುಡಿ ಭತ್ತದ ಹುಲ್ಲಿಂದ ಮಾಡಿ ಮುಡಿ ಕೊಟ್ಟದ ಅನ್ಕೊಂಡು ಮಾಡ್ತಾರೆ.
4: ಮುಡಿ ಕಟ್ಟಿ ಇಟ್ರೆ ಅದು ಹಾಳಾತಿಲ್ಲ,
3: ಅಕ್ಕಿ ಭತ್ತ ಎಲ್ಲ ಹಾಳಾತಿಲ್ಲ ಅನ್ಕೊಂಡ. ಈಗ ಮುಡಿ ಕೊಟ್ಟದೆಲ್ಲ ಇಲ್ಲ, ಚೀಲ ತುಂಬಿ ಇಡ್ತೀರಿ. ಈಗ ಚೀಲ ತುಂಬಿ ಇಡುದು ಇಲ್ಲ, ಈಗ ಕೊಯ್ದು ಗೆದ್ದಿಂದ ಮನೆಗೂ ಬತ್ತಿಲ್ಲ, ಸೀದಾ ಮಿಲ್ಲಿಗೆ ಹೋಗ್ತಲ್ಲ. ಈಗ ಮತ್ತಿನ್ನೊಂದು ತಿರಿ ಕೊಟ್ಟದು, ಇದು ಮಾತ್ರ ಖುಷಿ ಆತಿತ್ತೆ. ತಿರಿ ಕೊಟ್ಟದಂದ್ರೆ ಮನೆಗೆ ನಾವು ಈ ಕೊಯ್ಲು ಕೊಯ್ದು ಬತ್ತ ಇತ್ತಲ್ಲ, ಹೊದ್ನೆಲ್ಲ ಚಾವಡಿ ಮೇಲೆ ಹೊಂಚಿ ಚಪ್ಪರ್ಕೆಲ್ಲ ಹಾಕಂ, ನಾವು ಅದ್ರ ಬದೆಗೆ ಮನ್ ಕಣಕಿತ್ತು. ಮತ್ ನಮ್ಗೆ ಆಗ್ಲಿಕ್ಕೆಲ್ಲ ಅಷ್ಟೆಲ್ಲ ರೂಮ್ ಇಲ್ಲ, ಆ ಬದೆ ಮನ್ ಕಣ ಭತ್ತದ ಕುಟ್ಟಿ ಕಿಮ್ಮಿ ಒಳಗೆ ಹೋಗುದು ಅಲ್ಲಿ ಇದ್ದಿತ್ತು ನಮ್ಗೆ. ಅಷ್ಟು ನಮ್ಗೆ ಇದು ಅಂದ್ರೆ ಅದು ಖುಷಿ, ಆ ಭತ್ತ ಜೊತೆಗೆ ಆಡುದು ಅದೆಲ್ಲ ಖುಷಿ ಇದ್ದಿತ್ತು. ಅಲ್ಲ ನಮ್ ದಡನ್ ಹತ್ರ ನಾವು ಬೈಸ್ಕೊಂಡು ಇತ್ತ ಭತ್ತ ರಾಶಿಗೆ ಆಡ್ಕೊಂಡು, ಆಗ ನಾವು ಚಾವಡಿ ಎಲ್ಲ ಇತ್ತಿತ್ತ, ಚಾವಡಿ ಹಂಚಿ ಚಪ್ಪರ. ನಮ್ದು ಆಟ ಅಂದ್ರೆ ದೈಯ್ಯ, ಚಾವಡಿ ಹಂಚಿ ಚಪ್ಪರದಾಗೆ ಹೊತ್ತಿ ಹೇಳುದು, ಕಂಬದ ಆಟ
4: ಆಡುದು,
3: ಕಂಬದ ಆಟ ಆಡುದು, ಕೆಳಗೆ ಆ ಭತ್ತ ರಾಶಿ ಮೇಲೆ ಬೀಳುದು, ಅಲ್ಲಿ ಬೈಸ್ಕೊಂಡು ಸುಮಾರು ಇತ್ತು. ಮತ್ತೆ ಭತ್ತದ ರಾಶಿ ನಮ್ಗೆ ಬೇಕಲ್ಲ ದೀಪಾವಳಿ ಹಬ್ಬಕ್ಕೆ, ಅದಕ್ಕೋಸ್ಕರ ಪೂಜೆ ಮಾಡುತ್ತೆ. ಆ ಭತ್ತದ ರಾಶಿನ ಎಲ್ಲರ ಮನೆ ಕೊಯ್ಲು ಆದ್ಮೇಲೆ ಎಲ್ಲ ನಮ್ಮಲ್ಲಿ ಇರ್ತಿತ್ತು, ತಿರಿ ಕೊಟ್ಟದ ಎಲ್ಲರ ಮನೆಗೂ ಮಾಡ್ತಿದ್ರು. ಅದಕ್ಕೊಬ್ರು ಇರ್ತಿದ್ರು ಅಂದ್ರೆ ತಿರಿ ಕೊಟ್ಟವ್ರೆ ಇರ್ತಾರೆ, ಅದಕ್ಕೊಂದು ಗೊತ್ತಿದ್ ಜನ ಇರ್ತಿದ್ರು. ನಮ್ಮಲ್ಲಿ ಒಬ್ರು ಚಿತ್ರಪಡೆಯಲ್ಲಿ ಸೀನಾ ಸೈಕಾಳ್ರು ಅಂತ ತುಂಬಾ ಹಳೆಯವರು, ಅವ್ರು ಇಲ್ಲದೆ ನಮ್ಮಲ್ಲಿ ನಮ್ಮ ಕೇರಿಯಲ್ಲಿ ಯಾರು ಕೊಡ್ತಿಲ್ಲ ಅಂದ್ರೆ ಅವ್ರು ಬೇಕು ಮೇನ್ ಎಲ್ಲರ ಮನೆಗೂ. ಪಾಪ ಅವ್ರಿಗೆ ತಿಂಗಳಿಡೀ ಅದೇ ಕೆಲಸ ಅಂದ್ರೆ ಅವ್ರು ಬಂದು ನಿಂತು ಕಣಕ
4: ಅದಕ್ಕೆ ಬುಡುಕು ಎಲ್ಲ ಒಂದು ಕಟ್ಕೊಂಡು ಎಲ್ಲ ಮಾಡ್ಕೊಂಡು
3: ಬುಡುಕೆಲ್ಲ ದೊಡ್ಡ ದೊಡ್ಡ ಸೂಡಿ ತಕೊಂಡು ಅದನ್ನೊಂದು ರಿಂಗ್ ತರ
4: ಮಾಡ್ತಾರೆ.
3: ಅದು ನಮ್ಮನೆಗೆಲ್ಲ ಅಜ್ಜನಿಗೆಲ್ಲ ಗೊತ್ತಿತ್ತು, ಅವರೆಲ್ಲ ಮಾಡ್ತೇವೆ. ಮತ್ತೆ ಅದು ಮಡಿ ಹಗ್ಗ ಸುತ್ತತ್ತು, ಈ ತಿರಿಗೆ ಮಡಿ ಹಗ್ಗ ಸುತ್ತದು, ಕೈಮಳ ಹಗ್ಗ
4: ಕಡಿಮೆ ಟೊಪ್ಪಿ ಮಾಡ್ತಾರೆ. ಒಂದ್ ನೀರ್ ಹನಿಸ
3: ಆ ಮಡಿ ನೇಯುದು ಎಲ್ಲರಿಗೂ ಬರ್ತಿಲ್ಲ, ಕೆಲವ್ರಿಗೆ ಮಾತ್ರ. ಅದನ್ನ ನಮ್ಮನೆಗೆ ನಮ್ ದಡಮಲ್ಲ ಹೇಳಿ ಕೊಟ್ಟಿದೆ ಮಡಿ, ನಾವಷ್ಟು ನಾವೇ ನೇಯಿಕೆ, ನಮ್ಗೆ ರಾತ್ರಿ ಅದೇ ಕೆಲಸ ಮಡಿ ನೇಯುದೆ. ಅದೇ ನಮ್ ದಡಮ್ ನಮ್ಗೆ ಹೇಳಿ ಕೊಡ್ದಿದ್ ಕೆಲಸ ಒಂದು ಇಲ್ಲೇ, ಮಡಿ ನೇಯ್ಕಿತ್ತ. ಕಡಿಮೆ ವೇಳೆಂಗೆ ಆ ತಿರಿಗೆ ಎಲ್ಲರೂ ಭತ್ತ ಹಾಕೋದು, ಭತ್ತ ಹಾಕೋದಂದ್ರೆ ಹಿಂದ ಗೊತ್ತ, ನಾವ್ ಮನೆಯವ್ರ ಹೆಂಗ ಆಯ್ತಲ್ಲ, ನಮ್ ಕೇರಿ ಮನೆಯವ್ರು ಹೊತ್ತಿದ್ರೆ ಅದು ಖುಷಿ ನಮ್ಗೆ. ಹೊತ್ತಾಕೋಕೆ ಅವ್ರ ಮನೆ ನಾವು ಹೊತ್ತಿತ್ತು, ಹಂಗೆ ಅವ್ರ ಮನೆ ನಾವು ಹೋಗೋದು. ಕಡಿಗೆ ತೀರೆ ಎಲ್ಲ ಹಾಕೋ ನಾವು ಕಡಿಗೆ ಅಂತ, ನಮ್ಗೆ ಎಷ್ಟು ತಿಂಡಿ ಎಷ್ಟೊತ್ತಿಗೆ, ಅವರಿಗೆಲ್ಲ ತಿಂಡಿ ಇರ್ತಿತ್ತ, ತಿಂಡಿ ನಮ್ಗೆಲ್ಲ ತಿಂಡಿ ಎಷ್ಟೊತ್ತಿಗೆ. ಆ ಮನೆಯ ಭತ್ತದ ಉಳು ತೆಕ್ಕೊಂಡು ಗೆಡ್ಸಿ ಗುಡ್ಸಿ ಉಳಿದ್ರೆ ಕನಗ ಇದ್ರೆ ನಮ್ಗೊಂದು ಕೊಡ್ಬ ಅರ್ಧ ಕೊಡ್ಬೇನು ಸಿಕ್ತಿತ್ತು ಒಂದು. ಅಂದ್ರೆ ಕೇರಿ ಮನೆಯಲ್ಲಿ ಒಟ್ಟ ಕೆಲಸ ಮಾಡತ್ತಲ್ಲ ಅದು ಖುಷಿ ಆಗಿತ್ತು. ಆಗ್ಲಿ ತಿರಿ ಕೊಟ್ಟದ್ದು, ಈಗ ಎಲ್ಲೂ ನಿಮ್ಗೆ ತಿರಿ ಕೊಟ್ಟದ ಇಲ್ಲ. ಈಗ
4: ಆಗ ಅಲ್ಲ ತಿಂಡಿ ತಿಂಡಿ ಅಂದ್ರೆ ಬೆಳಿಗ್ಗೆ ತಂಗಳ ಕೂಳ ಅಂದ್ರೆ ಈಗ ಒಪ್ಪತ್ತು ವಾರ ಒಪ್ಪತ್ತು ಇದ್ದವರಲ್ಲ ತಿಂಡಿ ಮಾಡ್ತಾರೆ. ಆಗ್ಲಿಗೆಲ್ಲ ಕೊಡುವ ಪದ್ಧತಿ ಇದ್ದಿತ್ತ, ತಿಂಡಿ ಇದ್ದಿತ್ತ ಮಕ್ಕಳಿಗೆ ಅಂತ ಹೇಳಿ.
3: ಇಲ್ಲಪ್ಪ ಇಲ್ಲ, ನಾವು ಕಡೆಗೆ ಅಂತ ಇಲ್ಲ, ನಮ್ಮ ಕಡೆ ಇಲ್ಲ, ಎರಡು ಅವಲಕ್ಕಿ ನೆನ್ಸಿ ಕೊಡ್ತಿದ್ರು ಎಂತದೋ ಮಾಡಿದ್ರು. ಇಲ್ಲ ಅನ್ನ ಅನ್ನಕ್ಕೇನು ಇದೆ ಹತ್ತಿರ್ಲಿಲ್ಲ, ಯಾಕಂದ್ರೆ ನಾವು ಬೆಳಿತಿತ್ತಲ್ಲ, ಕೊಚ್ಚಕ್ಕೆ ಕೂಳಿಗೆ ನಮ್ಗೆ ತೊಂದ್ರೆ ಹತ್ತಿರ್ಲಿಲ್ಲ. ತಿಂಡಿ ಮಾತ್ರ ಸ್ವಲ್ಪ ಕಷ್ಟವೇ ಇದ್ದಿತ್ತು. ತಿಂಡಿ ಅದು ಒಂದು ಕಡು ಬಂದು ಮೇನ್ ನಮ್ಮಲ್ಲೆಲ್ಲ, ಅದಕ್ಕೂ ಭಾರಿ ಕಷ್ಟ. ಈಗ ಮಾತ್ರ ಕಡು ಬಂದ ಕೂಡಲೇ ನಮ್ಮ ಮಕ್ಕಳಲ್ಲಿಗೆ ಇದು ಮಾಡ್ತಾವೆ, ಕಡುಬು ಬೇಡ,
4: ಕಡುಬೆ ಬೇಡ ಅಂತ,
3: ಕಡುಬೆ ಬೇಡ ಅಂತ ಹೇಳ್ತಾವ. ಹಂಗಿದ್ ನಮ್ಗೆ ಅಷ್ಟದ್ದು ಅಷ್ಟು ಖುಷಿ. ಮತ್ತೆ ಏಕಾದಶಿ ದ್ವಾದಶಿ ಮಾಡ್ತಿದ್ರೆ, ಈ ಪ್ರಥಮ ಏಕಾದಶಿ
4: ಆಷಾಢದ,
3: ಅದು ಮಾತ್ರ ನಮ್ಗೆ ಅದು ಹೇಳೋತಿಗೆ ಇನ್ನೂ ಇದಾಗ್ತ. ಯಾಕಂದ್ರೆ ಏಕಾದಶಿ ನಮ್ ದಡಮ್ಮ ಅಜ್ಜಯ್ಯ ಅಮ್ಮ ಎಲ್ಲ ಉಪವಾಸ ಮಾಡ್ತಿದ್ರು. ನಮ್ಗೆ ಶಾಲಿಗೆ ಹೋಗ್ಬ ನಾವು ಉಪವಾಸ ಮಾಡ್ತೇವೆ. ನಮ್ಗೆ ಅನ್ನ ಮಾಡ್ತಿದ್ದೀವಿ, ಅದೇನು ಬೆಣ್ತಕ್ಕೇನ, ಅದ್ರಿಗೂ ಕತ್ತಿಕೇನೆ ಬೆಣ್ತಕ್ಕೇನ ಅಲ್ಲಿ ಬೆಣ್ತಕ್ಕೇನೆ ಇಲ್ಲ ಅಲ್ಲ. ಒಂದಿನ ಬೆಣ್ತಕ್ಕೇನ್ ಮಾಡಕ್ಕೂ ಯೋ ಇಲ್ಲ ಮಾಡುತ್ತಿಲ್ಲ ಅಂದ್ ಅವ್ರು ಮಾಡ್ತಿದ್ರು. ಕಡೆಗೆ ಆ ದಿನ ಎಂತ ಮಾಡ್ತಾರೆ, ಹುಳಿ ಅವಲಕ್ಕಿ ಮಾಡ್ತಾರೆ ನಮ್ಮ ಹಂಗೆ ಅವ್ರಿಗೆ ತಿಮ್ಮಕ್ಕೆ. ಉಪವಾಸ ದಿನಕ್ಕೆ ಹೆಸರು ಗಂಜಿ ಮತ್ತೆ ಹುಳಿ ಅವಲಕ್ಕಿ ಮಾಡ್ತಾರೆ. ನಾವೆಲ್ಲ ಕುಕಣದು ಒಂದು ಕಾಳ ಅವಲಕ್ಕಿ ಹಾಕಿ ಅಂದ್ರೆ ನಮಗೆ ಒಂದು ಕಾಳ ಅವಲಕ್ಕಿ ಹಾಕೋದಿಲ್ಲ. ನೀವು ಸಾಯಂಕಾಲ ಶಾಲೆ ಬಂದ್ ಕೆಲಸ ಮಾಡಿದ್ರೆ ಮೇಲೆ ನಿಮಗೆ ಕೊಡುದು. ಹೌದೇ ಅಂತ ಸಾಯಂಕಾಲ ಕಾಪಿ ಇಲ್ಲ, ಅದೇ ಹೆಸರು ಗಂಜಿಯೇ ಕೊಡುದು. ಕಾಪಿ ಮಾಡಿ ಉಳ್ತಾ ಇತ್ತಲ್ಲ ಮತ್ತೆ ಅನ್ಕೊಂಡು ಅಂದ್ರೆ ಅಷ್ಟು. ಮಾನ್ಯ ದಿನ ದ್ವಾದಶಿ, ದ್ವಾದಶಿ ಇಷ್ಟು ದೊಡ್ಡವರಿಗೆ ಹೋಯ್ದಿಡ್ತಾರೆ. ಒಂದು ದೋಸೆ ಕೊಡುದಿಲ್ಲ ನಮ್ಗ ತಂಗಳನ್ನೇ ಬೆಳಿಗ್ಗೆ
4: ಬೆಳಿಗ್ಗೆ ಅಂದ್ರೆ ತಂಗಳನ್ನ
3: ಬೆಳಿಗ್ಗೆ ಅಂದ್ರೆ ನಮ್ಗೆ ತಂಗಳನ್ನ ತಂಗಳನ್ನಕ್ಕವ್ರಿಗೆ ಅಂತ ಇತ್ತೆ ಅಂತಿಲ್ಲ ಮಜ್ಜಿಗೆ ಇಲ್ಲ ಯಾರೋ ಒಂದ್ ತೊಟ್ಟಿ ಎಣ್ಣೆ ಅದು ಹಾಕಿರು ಬೈತ್ರೆ ಎಣ್ಣೆ ಹಾಕಂದು ನೀರ್ ಹಾಕಂದು ಉಂಬದೆ ಅಂತೂ ಅದು ರುಚಿ ಆಗ್ಲಿ ನಮ್ಗೆ ಆ ಕೊಚ್ಚಕ್ಕಿಯನ್ನು ನೀರ್ ಹಾಕೊಂಡ್ರೆ ಅದು ಖುಷಿ ಐತಿದೆ ಅಂತ ಅಂದ್ರೆ ಅದೇ ದ್ವಾದಶಿ ದ್ವಾಸಿ ದ್ವಾಸಿ ಈಗ ದಿನ ಬೆಳಿಗ್ಗೆ ಇದ್ರು ನಮ್ದು ದ್ವಾಸಿ ಕಲ್ಲ ಈಗ ಅಷ್ಟೆಲ್ಲ ಇದೀತ
4: ಮತ್ತೀಗ ನೀವು ಆಷಾಢಿ ಅಂದ್ರೆ ಆಷಾಢಿಯಲ್ಲೆಲ್ಲ ಹೆಚ್ಚಾಯ್ ಸೊಪ್ಪು ಸದ್ಯ ಮಾಡ್ತಾರೆ ಬೆಲಿ ಬದಿ ಅಂತ ಸೊಪ್ಪಿದ್ರ ಅಂತಂದು ಅಂತಾರ ಒಂದ್ ಮಾಡ್ತಾರೆ ಎಂತಕ್ಕೆ ಆಷಾಢಿಯಲ್ಲಿ ಹೆಚ್ಚು ಸೊಪ್ಪಲ್ಲ ಉಪಯೋಗಿಸ್ಕಂದೇಳಿ ಹೇಳುದು
3: ಅದ ಎಂತಕ್ಕಂತೇಳಿದ್ರೆ ನೀವು ನಾನೀಗ ಹೇಳಂಗೆ ಬರಗಾಲ ಬಡತನೂ ಒಂದಾಯ್ತು ಮತ್ತೆ ಆಷಾಢಿಯಲ್ಲಿ ಎಂತಷ್ಟು ಸಿಕ್ಕುದಿಲ್ಲ ಮತ್ತೀಗ ಕಣಿ ಯಾರಿಗೂ ಈಗ ಅಡುಗೆಯವರಿಗೆ ಈಗ ನನ್ನ ಅಪ್ಪ ಅಡುಗೆ ಅಂದ ಎಣಿಸ್ಕೋ ಅವ್ರಿಗೆ ಈಗ ಅಡುಗೆ ಆಷಾಢಿಗೆ ಎಂತ ಇಲ್ಲ ಮೂರ್ನಾಲ್ಕು ಶ್ರಾದ್ದ ಬಿಟ್ಟರೆ ಆಗ್ಲಿಗೆ ಆಗ್ಲಿ ಎಲ್ಲಿಗೆ ಒಪ್ಪುದು ದುಡ್ಡು ಅಂತ ಇರ್ತಿರ್ಲಿಲ್ಲ ಅದಕ್ಕೆ ಹಿಂಗೆ ಗದ್ದಿ ಬದಿಗೆ ಹೋದಲ್ಲ ಈ ಉರ್ಗನ್ ಸೊಪ್ಪ ಪುನರ್ನಾಮ ಸೊಪ್ಪ ತೊಂಡಿ ಸೊಪ್ಪ ಇದೆ ಸೊಪ್ಪೆ ಸುಮಾರು ಸೊಪ್ಪು ಎಲ್ಲೋರಿ ಸೊಪ್ಪ ಅದು ಇದು ಅನ್ಕೊಂಡು ಸುಮಾರು ಸೊಪ್ಪು ಸಿಕ್ತಿತ್ತ ಆ ಸೊಪ್ಪಿಂದ ನಾವು ಸುಮಾರೆಲ್ಲ ಮಾಡ್ತಿತ್ತು ಮತ್ತಿದು ನಾವು ಮನೆ ಅಂಗಳದಾಗೆ ತರಕಾರಿ ನೆಟ್ಕೊಂತಿತ್ತು ಈ ಏಪ್ರಿಲ್ ಮೇ ಬಂದ ಅಂತ ಹೇಳಿದ್ರೆ ನಮ್ ದಡನಿಗೆಲ್ಲ ಬೀಜ ಹಾಕೋದೆ ಬೆಂಡಿ ಹೀರಿ ಪಟ್ಲಕಾಯಿ ಸ್ವಲ್ಪ ಏನಾತಿರ್ಲಿಲ್ಲ ಅಗಳಿಗೆಲ್ಲ ನಾವು ಮನೆಗೆ ತರಕಾರಿ ನೆಟ್ಕೊಂತಿತ್ತು ಯಾಕಂದ್ರೆ ಅಂಗಡಿಗೆ ಹೋಗಿ ತಕ್ಕಂಡಲ್ಲ ಒಪ್ಪಷ್ಟು ನಮ್ಮ ಹತ್ರ ಸ್ಥಳ ಇರ್ಲಿಲ್ಲ ಮತ್ತೆ ಅವ್ರಿಗೆ ಕೆಲಸ ಇರ್ತಿರ್ಲಿಲ್ಲಲ್ಲ ಮನೆಯಲ್ಲಿ ಸಾಕತ್ತಿತ್ತು ನಮ್ಗೆ ಮತ್ತಿದು ದಾನಿ ಹಲಸಿನ ಹಣ್ಣಿಂದು ದಾನಿ ನಾವು ಒಟ್ಟು ಮಾಡಿ ಇಟ್ಕಂತಿತ್ತು ಅದ್ರದ್ದು ಸಾರು ಬೇಸುದು ಅದು ಹೇಳ್ತ್ರಿ ಬೇಸುದು ಸಾರು ಇತ್ತು ಅದ್ ಸಾಯಂಕಾಲ ಒಗ್ಗರ್ಸಲ್ಲ ಅದನ್ ಕೊಡಕ್ಕೂ ಜಗಳ ನಮ್ಮಲ್ಲಿ ಅದು ಅಲ್ಲಿ ಇರ್ತಿಲ್ಲ ಅದನ್ನ ತಿಮ್ಮಕ್ಕೂ ನಮ್ಗೆ ಅಷ್ಟು ಇಲ್ಲ ಅಂದ್ರೆ ಅಷ್ಟು ಖುಷಿ
4: ಮಾಡ್ತಾರೆ
3: ಸುಟ್ಕೊಂಡೆಲ್ಲ ತಿಂತಿತ್ತು ಹೆಸರು ಬೇಯಿಸಿ ಕೊಡ್ತಿದ್ರೆ ಹೆಸರು ಕಾಳು ಸಾರು ಹುರುಳಿ ಸಾರು ಅದೆಲ್ಲ ನಾವು ಬೆಳಿತಿತ್ತು ನಾವು ಈ ಹೆಸರು ಆವಡಿ ಉದ್ದ ಅದನ್ನೆಲ್ಲ ನಾವು ಅಂಗಡಿಗೆ ತಕೊಂಬತ್ತಿರ್ಲಿಲ್ಲ ನಾವೆಲ್ಲ ಧಾನ್ಯವೂ ಹಾಕ್ತಿತ್ತು ಆಗ ನಮ್ಗೆ ಹೆಸರು ಸಾರು ಮಾಡೋಕೆ ಅದಕ್ಕೆಲ್ಲ ದುಡ್ಡು ಕೊಟ್ಟು ತಗೊಂಡ್ ಬತ್ತಿರ್ಲಿಲ್ಲ ನಾವು ಅದೆಲ್ಲ ಮನೆಯಲ್ಲೇ ಬೇಯಿಸಿ ಸಾರು ಮಾಡ್ತಿದ್ದಿತ್ತು ಕಣ ಸಾಯಂಕಾಲ ಅದನ್ನು ಒಗ್ಗರಿಸಿ ಎಲ್ಲ ಕೊಡ್ತಿದ್ದಿದ್ರೆ ಹಂಗೆಲ್ಲ ಮಾಡಿ
4: ಇದೆಲ್ಲ ಒಂದ್ ಬದಿ ಜೀವನ ಐತಿ ಕುಂದಾಪುರ ಬದಿ ಯಾಕಂದ್ರೆ ಈ ಒಂದು ಹಳಿ ಕಾಲ ಜೀವನವನ್ನು ಕಂಡಿರಿ ಅದ್ರ ಜೊತೆಗೆ ಈಗ ನೀವು ಕಲೆಗೆಲ್ಲ ಬಂದ್ರಿ ಈಗ ಕಲೆ ಸಂಘಟನೆ ಅನ್ಕೊಂಡೆಲ್ಲ ಹೊರಟ್ರಿ ಸಣ್ಣದಿಂದ ಈ ಅಭಿರುಚಿ ಇದ್ದಿತ್ತ ಅಥವಾ ಮುಂದಿನಿಂದಲ್ಲೋ ಅಥವಾ ಮನೆಯವರ ಪ್ರೋತ್ಸಾಹದಿಂದ ಮುಂದೆ ಇದನ್ನ ಕಲ್ತದ್ದ ಇಂಥದಕ್ಕೆಲ್ಲ ಬಂದದ್ದ
3: ಅಂದ್ರೆ ಇದ್ದಿತ್ತ ನಮ್ಗಾಗ್ಲಿಗೆ ಅವಕಾಶ ಇರ್ಲಿಲ್ಲ ಅಷ್ಟೇ ಆಗ್ಲಿಗೆಲ್ಲ ನಮ್ಗೆ ಒಂದು ಹೋಪಕ್ಕೂ ಬಿಡ್ತಿರ್ಲಿಲ್ಲ ಹೋಪಕ್ಕೂ ಬಿಡ್ತಿರ್ಲಿಲ್ಲ ಮತ್ತೆ ನಮ್ಮಲ್ಲಿ ಶಾಲೆ ಕೊಲ್ಲಕ್ಕೂ ಮುಂದೋಪಕ್ಕೂ ಬಿಡ್ತಿರ್ಲಿಲ್ಲ ಆದ್ರೆ ನಮ್ಮನೆಗೆ ಎಂತ ಇತ್ತು ನಮ್ಮ ನಾನೊಂಚೂರು ಸೆಕೆಂಡ್ ಇಯರ್ ಪಿ ಯು ಸಿ ಸೆಕೆಂಡ್ ಇಯರ್ ಮುಗಿಸಿದ್ದೆ ಮತ್ತೆ ಮುಂದೋಪಕ್ಕೂ ಇಲ್ಲ ಬೇಡ ಅಂದ್ರೆ ಆಯ್ಲಿಲ್ಲ ನಮ್ ಕಷ್ಟ ಜೀವನ ಎಲ್ಲ ಆಯ್ತು ಅಲ್ಲಿಗೆ ಕ್ಲೋಸ್ ಕೈ ಮಾಡ್ತಾ ಆದ್ರೆ ನಾನೊಬ್ಳು ಮಾತ್ರ ಮುದ್ದಿದೆಗೆ ಒಂದ್ ಟೈಪ್ ರೈಟಿಂಗ್ ಕಲ್ತ್ಕೊಂಡೆ ಜೂನಿಯರ್ ಇಂಗ್ಲಿಷ್ ಜೂನಿಯರ್ ಸೀನಿಯರ್ ಎರಡು ಮಾಡ್ಕೊಂಡಿದ್ದೆ ನಾನು ನಮ್ದಲ್ಲೇ ಇದ್ದಿತ್ತ ಅದೆರಡು ಮದ್ದಿದೆಗೆ ಅಂತೂ ಅಪ್ಪನಿಗೆ ಕಾಲಿಗೆ ಬಿದ್ದು ನಂಗೆ ಅದೊಂದು ಕಲಿಕೆ ಅಂತ ಹೇಳಿ ಅದನ್ನ ಮಾಡ್ಕೊಂಡಿದ್ದೆ ಮತ್ತೆ ಡ್ಯಾನ್ಸ್ ನಾಟಕ ಸಂಗೀತ ಎಂಥದ್ದು ಗೊತ್ತೇ ಇಲ್ಲ ನಮ್ಗೆ ಅಂದ್ರೆ ಕಡಿಗೆ ಎಂತ ಇತ್ತು ಒಂದು ಭಜನಿ ಕ್ಲಾಸ್ ಸುಮ್ನೆ ಹಿಂಗ್ ಮಾಡು ಅಂದ್ರೆ ಒಬ್ರು ಗೋಪಾಲ್ ಹೆಗ್ಡೇರ್ ಅಂತ ಅವ್ರು ಹೇಳ್ರು ಆಯ್ತು ನಾನು ಹೇಳಿಕೊಡ್ತೇನೆ ಹಾರ್ಮೋನಿಯಂ ಹೇಳಿಕೊಡೋಕೆ ಬಂದ್ರೆ ನಾವೊಂದು ಚಿತ್ರಪಡಿಯಲ್ಲಿ ಒಂದು 20 ಜನ ಸೇರಿ ಎಲ್ಲ ಕಲಿತ ಪ್ರತಿ ಆದಿತ್ಯವಾರ ಕಲಿತ ಇತ್ತು ಅಂತೂ ಅಲ್ಲಿ ಒಂದು ಹಾರ್ಮೋನಿಯಂ ಮದುವೆ ಆಯ್ಕರ್ ಅದೊಂದು ಕಲ್ತ್ಕಂಡೆ ಅಷ್ಟೇ ಮತ್ತೆ ನಂಗೆ ಮದುವೆ ಆಯ್ಕರ್ ಬೇರೆ ಏನು ನನ್ನ ಹತ್ರ ಇರ್ಲಿಲ್ಲ ಅಂದ್ರೆ ಶಾಲೆಯಲ್ಲಿ ಒಂದು ನಾಟಕ ಹಿಂಗೆ ಎಲ್ಲ ಮಾಡ್ತಿತ್ತು ಅಷ್ಟೇ ವಾರ್ಷಿಕೋತ್ಸವ ಅಷ್ಟೇ ಮತ್ತೆ ಹಾಂಗಿಂದಲೇ ಎಂತ ಇರ್ಲಿಲ್ಲ ಈ ಸ್ಪೋರ್ಟ್ಸ್ ಎಂತ ಇರ್ಲಿಲ್ಲ ಆದ್ರೆ ಚಿತ್ರಪಡಿ ಶಾಲೆ ನಾನು 7ನೇ ಕ್ಲಾಸ್ ಅಲ್ಲಿ ಇದ್ದೇನೆ ಮಾತ್ರ ಒಂದು ಸ್ಪೋರ್ಟ್ಸ್ ಇಲ್ಲ ಹೈಸ್ಕೂಲ್ ಅನ್ನು ಮಾಡಿರ ಆಗ್ಲಿ ನಾನು ಚಾಂಪಿಯನ್ ನಂಗೆ ಸ್ಪೋರ್ಟ್ಸ್ ತುಂಬಾ ಇಷ್ಟ ತುಂಬಾ ಖುಷಿ ಅಂದ್ರೆ ಖುಷಿ ನಂಗೆ ಅದು ನಾನು ಹೈಸ್ಕೂಲ್ ಇದ್ದೇನೆ ಚಾಂಪಿಯನ್ ಆಗಿದ್ದೆ ಕಡೆಗೆ ಹಿಂಗೆ ಆಯ್ತು ಹೈಸ್ಕೂಲಿಗೆಲ್ಲ ಬಂತು ಅಲ್ಲಿ ಹಿಂಗೆ ಒಂದು ನಾಟಕ ಒಂದು ಡ್ಯಾನ್ಸ್ ಇದೆಲ್ಲ ಮಾಡ್ತಾ ಬಂದೆ ಈಗ ನೀವು ಹೇಳಿಂಗೆ ಮದುವೆ ಆದ್ರ ಮೇಲೆ ನಂಗೆ ನಮ್ಮನೆಯವರದೊಂಚೂರ ಪ್ರೋತ್ಸಾಹ ಸಿಕ್ತು ನಂಗೆ ಸಿಕ್ಕಿರ ಮೇಲೆ ಫಸ್ಟ್ ನಾನು ಈ ಭಜನೆ ಎಲ್ಲ ಒಂದು ಇದ್ ಮಾಡ್ಕೊಂಡೆ ಭಜನೆ ಮುಂದರ್ಸ್ಕೊಂಡೆ ಹಾರ್ಮೋನಿಯಂ ಅನ್ನ ಒಂದು ಮುಂದರ್ಸ್ಕೊಂಡೆ ಈಗ ನೀವು ಯಾರು ಯಾವ ಹಾಡು ಹೇಳಿದ್ರು ನಂಗೊಂದು
4: ಹಾರ್ಮೋನಿಗೆ ಬೇರೆ ಬೇರೆ ಕಡೆ
3: ಬಾರ್ಸುಕ್ಕೆ ಹೋತೇನೆ ಬೇರೆ ತಂಡದವರು ಕರೀತಾರೆ ಅದಕ್ಕೂ ಹೋತೆ ಬಾರ್ಸುಕ್ಕೆ ಮತ್ತೆ ಇದು ನೀವು ಹೇಳಿಂಗೆ ಯಕ್ಷಗಾನ ನಾಟಕ ಇದನ್ನೆಲ್ಲ ಈಗ ನಾನು ಈಗ ಒಂದು 5 ವರ್ಷದಿಂದ ಏನೋ
4: ನಾಟಕ ಅಂದ ಕೂಡಲೇ ಈಗ ಏಕಪಾತ್ರ ಅಭಿನಯ ಎಲ್ಲ ಮಸ್ತ್ ಮಾಡಿರಿ ನೀವು ನಾನು ಒಂದೆರಡು ಬದಿ ಕಂಡಿದ್ದೇನೆ ನೀವು ಏಕಪಾತ್ರ ಅಭಿನಯ ಮಾಡಿ ಈಗ ಏಕಪಾತ್ರ ಅಭಿನಯದು ಒಂದು ಡೈಲಾಗ್ ಹೇಳುದಾರೆ ನಮ್ಮ ಕೇಳುಗರಿಗೋಸ್ಕರ ಹೇಳ್ತೀಯಾ ಬೇರೆ ಬೇರೆ ಕಡೆ ಮಾಡತ್ ಕಂಡಿದ್ದೆ ಈಗ
3: ಲೋಹಿತ್ ಅಶ್ವತ್ಥಾಮ ಪಶ್ಚಾತ್ತಾಪದ ಒಂದು ಸಣ್ಣದೊಂದು ತುಣುಕನ್ನ ಹೇಳ್ತೆ ಅಶ್ವತ್ಥಾಮ ಕೈಯಲ್ಲಿ ರುಂಡ ಹಿಡಿದುಕೊಂಡು ಪ್ರವೇಶ ಮಾಡ್ತಾ ಕೊಲೆಗೆ ಕೊಲೆ ಸೇಡಿಗೆ ಸೇಡು ವಂಚನೆಗೆ ವಂಚನೆ ಎಲ್ಲ ಕಪಟಿ ಕೃಷ್ಣ ಮಮ ಪ್ರಾಣ ಹಿ ಪಾಂಡವಾಹ
5: ಸತ್ಯ ಮಾಹಿತಿ ನಿನ್ನ ಮಾತು ಉಳಿಸಿಕೊಂಡೆಯ ಪಾಂಡವರನ್ನು ಜನನೀಯ ಜಠರದಲ್ಲಡಗಿದ್ದರೂ ಬಿಡುತ್ತಿದ್ದಿಲ್ಲ ಈ ಪಾಂಡವರನ್ನು ಬಸಿಯುವ ಈ ನೆತ್ತರ ಧಾರೆಯಿಂದ ಎನಗೆ ಉಪ್ಪನ್ನವಿತ್ತ ದೊರೆಯ ಕೊನೆಯ ಉಸಿರು ಎಳೆಯುವ ಮೊದಲೇ ತನ್ನ ಸೋದರರಿಗೆ ತರ್ಪಣವನ್ನು ಕೊಡುವನು. ಹೇ ಸುಯೋಧನ, ಇದು ನಿನ್ನ ನೆಚ್ಚಿನ ಪಾಂಡವರ ಮಂದಲೆಗಳು, ಕೈ ನೀಡು, ನಾನೇ ನಿನ್ನ ಸೋದರರಿಗೆ ತರ್ಪಣವನ್ನು ಕೊಡುವೆನು. ಗತಿಸಿದ ಆ ನಿನ್ನ ತನುಜಾತರೆಲ್ಲ ನಗು ನಗುತ್ತಾ ಸ್ವರ್ಗವನ್ನು ಸೇರಲಿ, ಇದೇ ನನ್ನ ಕೊನೆಯ ಸೇವೆ, ಸ್ವೀಕರಿಸು ರಾಜನ್. ಈಗ ತೋರುವ ಯಾರು ಯಾರದು? ಓ ಗುರುಪುತ್ರ ಅಶ್ವತ್ಥಾಮ, ಎಲ್ಲಿ ಎಲ್ಲಿ ನೋವು, ಎಲ್ಲಿ ಎಲ್ಲಿ ನನ್ನ ಆ ಜನ್ಮ ವೈರಿಗಳ ತಲೆ ಇತ್ತ ಕೊಡು. ಅಯ್ಯೋ ಸಹಿಸಲಾರದ ನೋವು ಅಶ್ವತ್ಥಾಮ, ಕೊನೆಯ ಬಾರಿ ನಾನೊಮ್ಮೆ ಕಣ್ ತುಂಬ ನೋಡಿ ಆನಂದದಿಂದ ಮರಣವನ್ನೊಪ್ಪುವೆನು. ಇತ್ತ ಕೊಡು. ಇವು ನಕುಲ ಸಹದೇವ ಶಿರಗಳಲ್ಲ, ಇವು ಅರ್ಜುನ ಧರ್ಮಜನ ಶಿರಗಳಲ್ಲ. ಇದಂತೂ ಭೀಮನದ್ದಲ್ಲವೇ ಅಲ್ಲ.
4: ಒಂದು ಗಳಿಗೆ ನಾಟಕದ ಲೋಕಕ್ಕೆ ಹೋಗಿ ಬಂದಾಗಾಯ್ತು, ಭಾರಿ ಲಾಯ್ಕ್ ಆಯ್ತು. ಈ ನಾಟಕ ಅಂದ ಕೂಡಲೇ ನಿಮ್ಗೆ ಗುರುಗಳಿದ್ರ ಈ ನಾಟಕ ಕಲುಗೆ, ಯಾರ ಮೂಲಕ ಕಲ್ತದ ಅಥವಾ ಹಿಂಗೆ ಕಂಡು ಕೇಂಡ ಕಲ್ತದ ನೀವು?
3: ಅಂದ್ರೆ ಇದಕ್ಕೆಲ್ಲ ನಾನು ಏಕಭದ್ರನ ಗುರುಗಳಂತ ಯಾರು ಇಲ್ಲ ನಂಗೆ. ಇದು ನರಸಿಂಹಯ್ಯತಳ್ರ ಪಾರಂಪಳೆ, ಅವ್ರು ಬರೆದ ಪುಸ್ತಕ. ಹಿಂಗೆ ಕಂಡ ಕೇಂಡೆ ಹಿಂಗೆ ಎಲ್ಲ ಕೆಲವರೆಲ್ಲ ಮಾಡ್ತಾ ಇದ್ರು, ಅವ್ರನ್ನೆಲ್ಲ ಕಂಡು ನಂಗೊಂದು ಮಾರ್ಕ್ ಮಾಡ್ಕೊಂಬಗೆ ಆಸೆ ಆತಿತ್ತು. ಹಿಂಗೆ ಮನೆಯಲ್ಲೇ ನಾನು ಆಗ್ಲಿ ಮೊದ್ಲಿಂದ ಹಂಗೆ ಒಂದ್ ಯಕ್ಷಗಾನಕ್ಕೆ ಹೋಗಿ ಕಾಣ್ಕೊಂಬಂದ್ರೆ ಮನೇಲಿ ನಾವು ಕುಣದೆ, ಮನೆಯಲ್ಲೇ ನಾವೇ ಅಕ್ಕ ತಂಗಿ ಎಲ್ಲ ಸೇರ್ಕೊಂಡು ನೀನ್ ಭೀಮನ ಅರ್ಜುನ ಹನುಮಂತ ಅಂದೇಳಿ ಮನೆಯಲ್ಲೇ ಕುಣಿತಿತ್ತ. ಆಗ್ಲಿ ಮಂಡಿ ಹಾಕಿ ಎಲ್ಲ ಕುಣಿತಿದ್ದೆ, ಮಂಡಿ ಎಲ್ಲ ಹಾಕಿ ಕುಣಕೋತಿಲ್ಲ. ಅಂತೂ ನಾನು ಹೀದೆ ಏಕಪತ್ರೆ ಬೆನ್ನೆಲ್ಲ ಒಂಚೂರು ಹಿಂಗೆ ನಮ್ಮಲ್ಲಿ ತುಂಬಾ ಜನ ಇದ್ರು ಏಕಪತ್ರೆ ಬಂದ್ ಅವ್ರನ್ನೆಲ್ಲ ಕಂಡ ಒಂಚೂರು ಚೂರು ಮಾಡ್ತಾ ಮಾಡಿ ಮತ್ ನಾನು ಕೇಂತ ಇದ್ದೆ. ನರಸಿಂಹಯ್ಯತಳ್ರ ಹತ್ರ ಒಂದ್ಸಲ ಕೇಳಿದೆ, ನಾನು ಹೆಂಗಿತ್ತು ಮಾಡಿದ್ದು, ನಂದು ಲೋಹಿತಾಶ್ವ ತುಂಬಾ ಸಲ ನಾನು ಮಾಡಿದ್ದೆ, ನಾನು ಅದನ್ನ ಕೇಂತಿದ್ದೆ. ಅವ್ರು ಸುಮಾರು ಸಲ ತಿದ್ದಿದ್ದೆ ನಂಗೆ, ಈ ತರ ಮಾಡಿ ಈ ತರ ಮಾಡ ಅನ್ಕೊಂಡು ಅದ್ರ ಮೇಲೆ ಅವ್ರು ಹೇಳಿ ಹಂಗೆ ಮಾಡಿದ್ದೆ. ನಂಗೆ ಏಕಪತ್ರೆ ಮೇಲೆ ಹೇಳಕ್ ಹೋದ್ರೆ ಅವರೇ ನಂಗೆ ಗುರುಗಳು. ಮತ್ತೆ ಈ ಯಕ್ಷಗಾನ ಎಲ್ಲ ನಂಗೆ ಮಾಡ್ತಿರ್ಲಿಲ್ಲ, ಕಾತಿದ್ದೆ, ಕಾಮದ ಹುಚ್ಚಿದಿತ್ತು ನಮ್ಗೆ. ಬೆಳಿಗ್ಗೆ ಮುಂಚೆ ನಾವು ದಣಮನ್ ಜೊತೆಗೆ ಹೋತಿತ್ತು, ಹೋಗುದಂದ್ರೆ ಗಮ್ಮತ್ ಅಂದ್ರಿಂದ ಎಂಟೂವರೆ ಆಟ ಕರ್ಕೊಂಡು ಹೋಗ್ತಿದ್ರು, ಹೊದಸ್ರ ಎಲ್ಲ ತಕೊಂಡು ಹೋಗ್ತಿತ್ತು. ನಮ್ಗೆ ಅಲ್ಲಿ ಕುರ್ಚಿಗೆಲ್ಲ ಕೊಡೋದು ಮುಂದೆ ಕೆಳಕ್ಬೇಕು, ಹೊದಸ್ರ ಹಾಸ್ಕ ಮಕ್ಕಳಿ ಮಲ್ಕೊಂಡ್ ಬಂದದ ನೀವ್ ಒಂದ್ ಬೋಯ್ತ ಇಲ್ಲ ದಡಮ್ಮ ಕತೆ ಶುರು ಹಾಕು ಎಫ್ಸಿರಲ್ಲಿ ನಾವ ಹೇಳತ್ತೆ ಬೆಳಗ್ಗೆ ಕನಿಗೆ ಹೇಳುದ್ ನಾವ ಅಂದ್ರೆ ಅಷ್ಟ ಯಕ್ಷಗಾನ ಕೋತಿತ್ತು. ಚಂಡಿ ಶಬ್ದ ಕೇಳಿದ್ರೆ ಸಹ ಎಲ್ಲಾರು ಆಟ ಕೋತಿತ್ತು. ಅದ್ ಈಗ ಎಂತಾಯ್ತಂದ್ರೆ ಇತ್ತೀಚಿಗೆ ನಮ್ಗೀಗ ಒಂದ್ ರಂಗಸ್ಥಳ ಏರುವಂಗ್ ಮಾಡಿದ್ದು ನಮ್ಮ ಮಣೂರಿನ ಸುಧಕ್ಕ, ಅವರು ನನ್ನ ಒಂದ್ ಯಕ್ಷಗಾನದಲ್ಲಿ, ನಾನೇನು ಯಕ್ಷಗಾನ ಕಲಿಯು ತರಗತಿಗೂ ಎಂತ ಹೋಗ್ಲಿಲ್ಲ, ಹಿಂಗ್ ಒನಿತ ಒಂದ್ ಸಣ್ಣ ಪಾತ್ರ ಇತ್ತು ಬತ್ತಿ ಕೇಳಿದ್ವಿ. ಸುಧಕ್ಕ ನಂಗ್ ಬತ್ತಿಲ್ಲ, ಆದ್ರೂ ಅವ್ರು ನಮ್ಮನ್ನ ಇಲ್ಲ ನಿಂಗ್ ಬರುತ್ತೆ ಅನ್ಕೊಂಡು ಹೇಳಿ ಬತ್ತಂದ ಹೇಳಿ ಕರ್ಕೊಂಡ್. ಈಗ ನನ್ನ ಸುಮಾರು ಕಡೆ ಅಂದ್ರೆ ಸಣ್ಣ ಸಣ್ಣ ಪಾತ್ರಕ್ಕೆ ಹೆಜ್ಜೆ ಹಾಕ್ಸೋಕೆಲ್ಲ ಸ್ತ್ರೀ ವೇಷ ಕೊಟ್ರ, ಮತ್ತೆ ಹೆಚ್ಚೆ ನಂಗ್ ರಾಕ್ಷಸನ್ ಪಾತ್ರ ಕೊಡುದೆ, ಸ್ವರಕ್ಕೋಸ್ಕರ ರಾಕ್ಷಸನ್ ಪಾತ್ರ
4: ಕಟ್ಟಕೊಂಡು ಅದೇ ಸಿಕ್ಕೋದು
3: ಅಲ್ಲಿ ಸುಮಾರು ಕೊಟ್ಟಿದ್ರು, ಸುಮಾರು ಕಡೆ ಕೊಟ್ಟಿದೆ.
4: ಮತ್ತೆ ಯಾವತ್ತ ಈ ರಂಗ ಏರ್ಕರ್ ರಂಗದೊಂದು ಅನುಭವ ಬೇಕು. ಆ ಅನುಭವವನ್ನು ಒಂದಿಷ್ಟು ನಾವು ಏರಿದಲ್ಲೂ ಕಲ್ತ್ಕೊಳತ್ತೆ, ಮತ್ತೆ ಹಿಂಗೆ ಕಂಡು ಕೆಂಡು ಕಲುದ
3: ಕಂಡು ಕೆಂಡು ಕಲ್ತದ್ದೆ ನಾನು ಜಾಸ್ತಿ. ಅದೇ ಇತ್ತೀಚೆಗೆ ಅದೇ ನಮ್ ಸುಧಕ್ಕ ನಾನೊಂದೊಂದಿಗ ನಾಟಕದಲ್ಲೂ ಹಂಗೆ ಅದರಲ್ಲೂ ಕರ್ಕೊಂಡಿದ್ರೆ. ಮತ್ತೆ ನಮ್ಗೆ ಈ ನಾಟಕ ಅಂದ್ರೆ ಕೆಲವುದೆಲ್ಲ ಈಗ ಸಾಮಾಜಿಕ ಎಲ್ಲ ತುಂಬಾ ಮಾಡತ್ ನಾವು ಸಾಮಾಜಿಕ ನಾಟಕ. ನೀವು ಯಾವ್ದು ಹೇಳಿದ್ರು ನಾನು ಮೊನ್ನೆ ಒಂದ್ ಹೇಳ ನಾನೇ ಬರ್ದಿದ್ದೆ ಸಾಮಾಜಿಕದ ಅತ್ತೆ ಸೊಸೆದ ಜಗಳ ಅನ್ಕೊಂಡೆಲ್ಲ ಬರ್ದ
4: ನಾಟಕ ಸ್ಕಿಟ್ ಕಣಗಿದ್ ಕವನಗಳ ಬರುದು ಕೂಡ ಹವ್ಯಾಸ.
3: ಕವನ ಮೊದ್ಲ ಅಭ್ಯಾಸ ಇರ್ಲಿಲ್ಲ. ಎಂತಾಯ್ತಂದ್ರೆ ಕೊರೋನಾ ಬಂತಲ್ಲ, ಕೊರೋನಾ ಬಂತಲ್ಲಿ ನಮ್ಮಲ್ಲಿ ಸ್ನೇಹ ಕೊಟ್ಟ ಮಹಿಳಾ ಮಂಡಳ ಹಿಂಗೆ ವಿಪ್ರ ಮಹಿಳಾ ಎಲ್ಲ ಒಂದೊಂದು ಗ್ರೂಪ್ ಇದೆ, ನಮ್ ಸಂಘ ಕಟ್ಕೊಂಡಿತ್ತಲ್ಲ, ಆ ಸಂಘದಲ್ಲ ಹಿಂಗೆ ಒಂದು ಗ್ರೂಪ್ ಮಾಡ್ಕೊಂಡು ದಿನ ಇವತ್ತು ಒಬ್ರು ಕಬನ ಹಿಂಗ್ ಬರೀತಿದ್ದೀರ ಅಂತ ಗೊತ್ತೈತೆ. ನಾನು ಕೊನೆಗೆ ಎಂತ ಮಾಡಿದ್ದೆ, ಸುಮ್ನೆ ಮನೆಗೆ ಎಂತ ಮಾಡುದು ಕುಕಂಡ ಇಕ್ಕಂಡ ಬರೀತಾ ಹೋದೆ. ಆಯ್ತು, ನಂದಿಗೊಂದು 9 ಕವನ, ಸಣ್ಣ ಕವನ.
4: ಕೊರೋನಾ ಕಾಲ ಕೆಲವರದ್ದೆಲ್ಲ ಸುಪ್ತ ಪ್ರತಿಭೆಗಳೆಲ್ಲ ಹೊರಬಂದಿತ್ತು ಅಂತ ಹೇಳಿಕೆ.
3: ಸುಮಾರು ಕವನ ಎಲ್ಲ ಬರ್ದಿದೆ, ಎಲ್ಲರಷ್ಟಲ್ಲ, ನನ್ನ ಭಾಷೆಗೆ ಒಂದು ಸ್ವಲ್ಪ ಬರ್ದಿದೆ. ನನಗೆ 2-3 ನಾಟಕ ಪ್ರವಾಸನ ಎಲ್ಲ ಬರ್ಕಂಡೆ. ಕಡೆಗೆ ಈಗ ಒಂದು ಕತೆ ಬರೀತೆ ನಾವು ಸುರೇಂದ್ರ ಅಡಿಗರ ಮುಖಾಂತರ. ಒಂದು ನಾವು ಮಹಿಳೆಯರೆಲ್ಲ 10 ಸೇರ್ಕೊಂಡ ಒಂದು ಪರಿವರ್ತನೆ ಅನ್ಕೊಂಡು ಒಂದು ಕತೆ ಬರೀತು. ನಾನು ಒಂದು 9 ಪುಟ ಬರ್ದಿದ್ದೆ.
4: ಎಲ್ಲ ಅಂದ್ರೆ ಅಷ್ಟೇ ಬರ್ಕೊಂಡು
3: ಅಷ್ಟೇ ಮುಂದರ್ಸುದು. ಈಗ ನಾನ್ ಬರ್ದಿದ್ದನ್ನು ಮುಂದರ್ಸ್ಕೊಂಡು ಮತ್ತೊಬ್ರು ಮುಂದರ್ಸ್ಕೊಂಡು ಹೋಗುದು. ಅದು ಕತೆ ಚಂದ ಬಂದಿ ಪರಿವರ್ತನೆ ಅನ್ಕೊಂಡು ಒಂದ್ ಕತೆ ಇದಾಯ್ತೆ. ಹಂಗೆ ಮತ್ತೀಗ ನಾಟಕು ಹಂಗೆ ರಂಗದ ಇದ್ರ ಬಗ್ಗೆ ಹಂಗೆ ಮೊನ್ನೆ ಒಂದು ಮಾಡಿತ್ತು ಅದು ಸುಪ್ರೀತ ಪುರಾಣಿಕ ಅವರ ಜೊತೆಗೆ ಸೇರ್ಕೊಂಡ ಒಂದು ನಾಟಕ. ಅವರೇ ಹೇಳಿಕೊಟ್ಟಲ್ಲ ನಮ್ಮನ್ನ, ಅದಕ್ಕೂ ಒಂದು ಎಳ್ಕಂಡ್ರ ಹಂಗೆ. ಈಗ ತಾಳ್ಮದ್ಲಿಂದ ಇಷ್ಟು ದಿನ ಅದೊಂದು ಆಸೆ ಇದ್ದಿದ್ದೆ, ಅದಕ್ಕೂ ಮೊನ್ನೆ ನಮ್ಮ ಸುಧಕ್ಕ ಬಿಡ್ಲಿಲ್ಲ, ಬಾ ಕಾಂಬಂಗರ್ ಅನ್ಕೊಂಡು ಹೇಳಿ ಒಂದು ಕರ್ಕಂಡ್ರೆ ಒಂದ್ ತಾಳ್ಮದ್ಲಿಯೂ ಮಾಡಿ. ಈಗ ನಾಡ್ದಿ ಮತ್ತೊಂದು ತಾಳ್ಮದ್ಲಿಗೂ ತಕೊಂಡಿದ್ರೆ ತಾಳ್ಮದ್ಲಿಯು
4: ಮಾಡ್ತಾ ಇದ್ರಿ.
3: ಮತ್ತೆ ಡ್ಯಾನ್ಸ್ ನಂಗೆ ಮೊದ್ಲಿಂದ ಒಂಥರ ಹುಚ್ಚಿತ್ತು, ಅರಣಿ ಅದೇ ನಮ್ಗೆ ಅದಕ್ಕೆ ಮಾಡೋಕೆ ಇದಿರ್ಲಿಲ್ಲ, ಆಗ್ಲಿ ಬಿಡ್ತಾ ಇರ್ಲಿಲ್ಲ, ಹೋಗೋಕೆ ಬಿಡ್ತಿರ್ಲಿಲ್ಲ ನಮ್ಗೆ. ಆದ್ರೂ ಮಹಿಳಾ ಮಂಡಲ ಆಗ್ಲಿಗೆ 50 ಮಹಿಳಾ ಮಂಡಲಕ್ಕೆ ನಾನು ಆಗ್ಲಿಗೆ ಹೋಗ್ತಾ ಇದ್ದೆ. ಆಗ್ಲಿಗೆ ಸದಾರಮ್ಯಕಾರ ಅಂತ ಮತ್ತೆ ಉಷಾಕಾರ ಶಿವರಂಕಾರ ಅಂತ ತಮ್ಮನ್ ಮಕ್ಕಳವ್ರು ಅವ್ರು ಆಗ್ಲಿ ನಮ್ಮನ್ ಕರ್ಕೊಂಡಿದ್ರು. ನಾನು ಹೊಲಿಗೆ ಕಲ್ಲುಕ್ ಓತಿದ್ದೆ, ಆಗ ಅವ್ರು ನಮ್ ನಾಟಕ ಅಲ್ಲ ಅವ್ರ ಮನೇಲಿ ಹೇಳಿಕೊಟ್ಟೆ. ಆಗ್ಲಿಗೆ ನಾನು 2 ನಾಟಕ ಮಾಡಿದ್ದೆ, ಇದೇ ಸಾಮಾಜಿಕ ನಾಟಕವೀಯ. ಈಗ ಪುನಃ ಮಹಿಳಾ ಮಂಡಲದಿಂದ ಮತ್ತೆ ಬಂದೀಗ ನಾಟಕ, ನೃತ್ಯ, ಕುಣಿತ, ಭಜನೆ ಯಾವ್ದಾದ್ರು
4: ಮಾಡುದಾದ್ರೆ ಎಷ್ಟು ಅವಕಾಶ ಸಿಗುತ್ತೆ ಅಂತ ಹೇಳಿ ಹೇಳಕ್ ಅಲ್ದ. ಎಲ್ಲಿ ಎಷ್ಟು ನಾವು ಇದ್ದು ನಮ್ಮ ಹತ್ರ ಪ್ರತಿಭೆ ಇತ್ತಂದ್ರೆ ಅವಕಾಶಗಳು ಹಾಗೆ ಸಿಗ್ತಾ ಹೋತ್ ಅಂತ ಹೇಳಕ್. ಮೊದ್ಲು ಅದು ಬಾರಿ ಕಷ್ಟ ಇದೆ, ಕಳಿಸ್ತು ಇರ್ಲಿಲ್ಲ, ಅವಕಾಶವೂ ಇರ್ಲಿಲ್ಲ. ಆದ್ರೆ ಈಗ ಇತ್ತು, ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಿದ್ರಿ. ಈ ವಯಸ್ಸಲ್ಲಿ ಅದನ್ನೆಲ್ಲ ಮಾಡ್ಕೊಂಡು ಹೋಗ್ತಿದ್ರು. ಅದ್ರ ಜೊತೆಗೆ ನೀವು ಡ್ರೆಸ್ಸಿಂಗ್, ಮೇಕಪ್ ಅದೆಲ್ಲ ಮಾಡೋಕು ಹೋತ್ರಿ ಈಗ ಚೌಲಿ ಬುಡುಕೆ ಇಂಥದ್ದೆಲ್ಲ. ಅದೆಲ್ಲ ಮೊದ್ಲಿಂದ ಅಂದ್ರೆ ಗುರುಮುಖೇನೆ ಕಲ್ತದ ಖಂಡಿಕೆಂಡ್ ಅದು ಕೂಡ ಹಂಗೆ
3: ಕಲ್ತದ. ಗುರು ಆಗ್ಲಿ ಗುರು ಎಲ್ಲ ಇಲ್ಲ ನಮ್ಗೆಲ್ಲ, ಅದು ಹಿಂಗೆ ಕಂಡು ಕಂಡೇ ಮಾಡಿದ್ದೆ. ನಂತ ಮತ್ತೆ ಮೊಬೈಲ್ ನನ್ನ ಯೂಟ್ಯೂಬ್ ಓದು ಎಂತ ಕಾಮಕ್ಕೆ ಹೋಯ್ಲಿಲ್ಲ. ಹಿಂಗೆ ಅದೊಂದು ನಂದೊಂದು ಇಂಥದ ಹವ್ಯಾಸ ಅಂತ ಹೇಳ್ತು. ಯಾಕಂದ್ರೆ ನಾನು ನನ್ನ ಮಗಳಿಗೆ ಹಂಗೆ ಸುಮ್ಮನೆ ಕೂದಲೆಲ್ಲ ದಿನಕ್ಕೊಂದರ ಒಂದೊಂದು ಬೇರೆ ಬೇರೆ ತರ ಜಡಿ ಎಲ್ಲ ಕಟ್ಟಿಕೊಡೋದು ಅವಳಿಗೂ ಇಷ್ಟ. ಅವಳಿಗೂ ನನ್ನ ಹಂಗೆ ಇದು ಕೈ ಬಳಿ ಹಾಕೊಂಡು ಹೂ ಮುಡ್ಕೊಂಡ ಮತ್ ಕುಕಂತಿದ್ಲೆ ಜಡಿ. ಈ ಕೆಲ ಮಕ್ಕಳಲ್ಲಿ ಹೂ ಬೇಕು ಕೊಟ್ಟು ಅಂತ ಅವಳಿಗೆ ಅದನ್ನ ನನ್ನ ಹಂಗಿಂದ ಬಂದಿತ್ತು. ಅವಳಿಗೊಂದು ಜಡಿಗೂ ಆಗ್ಲಿ ನಾನು ಒಂಚೂರ ಎಂತದ ಮಾಡ್ತಿದ್ದೆ. ಕಡೆಗೆ ಈಗ ಅವಳು ಕಲ್ತ್ಕಂಡ್ಲ, ಅವಳು ಬಸರಿಯಲ್ಲಿ ಜಲ್ಲಿ ಬಿಡುದು ಮತ್ತೆ ಹೇರ್ ಸ್ಟೈಲ್ ಎಲ್ಲ ಅವಳು ಕಂಡ್ಕಂಡ್ಲ. ಅವ್ರ ಜೊತೆ ನಾನು ಕಲ್ತ್ಕಂಡೆ. ಮತ್ತೀಗ ನಾವು ಅದೇ ಮದುಮಗಳಿ ಮೇಕಪ್ ಗೆಲ್ಲ ಅವಳು ನನ್ನನ್ನು ಕರ್ಕೊಂಡತ್ಲ ಜೊತೆಗೆ ಬರ್ಕಂದ್ಕಂಡೆ. ಆಗ ನಾ ಜಡಿಯೆಲ್ಲ ನಾ ಕಟ್ಟಿಕೊಡುದು, ಅವಳು ಮೇಕಪ್ ಎಲ್ಲ ಮಾಡಿ ಸೀರೆ ಉಡ್ಸುದು ಎಲ್ಲ ಮಾಡ್ತಿದ್ಲು. ಅದೀಗ ಸುಮಾರು ಜನ ನಮ್ಮಲ್ಲಿ ಈಗ ಕರೀತಾರೆ ನಮ್ಮನ್ನ. ನಾವು ಅದಕ್ಕೂ ಸೀಮಂತ ಜಡೆ, ಈ ಸೀಮಂತ ಜಲ್ಲಿ ಯಾರಿಗೆ ಬಿಡು ಗೊತ್ತಿಲ್ಲ, ಕೆಲವರಿಗೆ ಮಾತ್ರ ಬಿಡುದು. ಅದು ಹಂಗೆ ನಂಗು ಫಸ್ಟ್ ಮೊದ್ಲು ಗೊತ್ತಿರ್ಲಿಲ್ಲ. ಕಾಮ್ ಅನ್ಕೊಂಡು ಒಬ್ರಿ ನಮ್ ಪೈಕಿ ಅವ್ರ ಮನೆಗೆ ಒಬ್ರು ನನ್ ಕರ್ದಿದ್ರೆ ಅಲ್ಲಿ ಬಿಟ್ಟೆ ಅಂದಾಜಾಯ್ತು. ಅದ್ರ ಮೇಲೆ ಈಗ ನಂಗೆ ಸುಮಾರು ಕಡೆ ಕರಿತಿದ್ರು ಸೀಮಂತ ಜಲ್ಲಿ ಬಿಡೋಕೆ. ಅದಕ್ಕೆ ಮಧ್ಯದಲ್ಲಿ ನಾವು ಅಡಿಕೆ ಎಲ್ಲ ಕೊಟ್ಟು ಜಾಗ ಎಲ್ಲ ಬಿಡಕ್ ಆಮೇಲೆ ಸೈಡ್ 4 ಜಡೆ ಹಾಕಕ್ ಆ ಜಡಿ ಒಳಗೆ ಕಟ್ಟಕ. ಈಗೆಲ್ಲ ಬೇರೆ ಹಗ್ಗ ಎಲ್ಲ ಕಟ್ಟತ್ರ ಹಗ್ಗ ಮೈಲಿಗೆ ಅಂದ್ರೆ ಹೇಳ್ತಾರ ನಮ್ಮ ಹಗ್ಗ ಮುಟ್ಟು ಭಾಗ ಅಂತ ನಾವು ಜಡಿನೇ ಕಟ್ತಿತ್ತ ಬಾಳೆ ಹಗ್ಗೆಲ್ಲ ಮಾಡಿ. ಅದ್ ಸೀಮಂತ ಜಲ್ಲಿ ಒಂಥರ ಒಂದು ವಿದ್ಯೆ ಅಂತ ನಾ ಹೇಳಕ್, ಯಾಕಂದ್ರೆ ಎಲ್ಲರಿಗೂ ಗೊತ್ತಿಲ್ಲ.
4: ಹೌದೌದು.
3: ಮತ್ತೆ ನನ್ ಮಗಳು ಹಂಗೆ ಈ ನನ್ ಕಡೆಗೆ ಬಳಿ ಹಾಕಂದಾಗ್ಲಿ ಒಂದು ಹೂ ಮುಡ್ಕಂದಾಗ್ಲಿ ಭಾರಿ ಖುಷಿ.
4: ಬಳಿ ಹೌದು, ಬಳಿ ಕೇಳ್ಕೊಳ್ಳಿ ನಿಮ್ ಕೈ ತುಂಬಾ ಬಳಿಯೇ ಇಪ್ಪದೆ ಅವತ್ತು. ಎಂತಕ್ಕೆ ಅದು ಬಳಿ ಖುಷಿ ಅಂದೇಳಿ ಅಥವಾ ಆರೋಗ್ಯ ದೃಷ್ಟಿಯಿಂದ ಒಳ್ಳೇದ್ ಅನ್ಕಂಡ್ ಹೈಕಂದ?
3: ಅದ ಬಳಿ ಹಾಕಂದ ಈಗ ಎಲ್ಲ ಆರೋಗ್ಯ ದೃಷ್ಟಿ ಅಂತ ಹೇಳ್ತಾರೆ ನಮಗ್ ಫಸ್ಟ್ ಅಂದ್ರೆ ಗೊತ್ತಿರ್ಲಿಲ್ಲ. ನಮಗೇನಂದ್ರೆ ಬಳಿ ಹಾಕೊಂಡ್ ಒಂದೇ ಗೈ ಗೈ ಗೈ ಬಳಿ ಹಾಕೊಂಡ ಅದ ಮತ್ತೆ ಒಂದ್ ಆಳಿಗೆ ಶ್ರಾವಣ ಮಾಸ ಬಳಿ ತೆಗ್ಸಿ ಕೊಡಕ್ಕೂ ನಮ್ಮ ಅಮ್ಮ ಕೊಡ್ತಿರ್ಲಿಲ್ಲ. ಬೈದು ಬೈದು ಒಂದು ಕೊಡಿಸ್ತಿದ್ದಿಲ್ಲ. ಈಗ ನಮ್ಗೆ ಈಗ ಕೈ ತುಂಬಾ ಬಳಿ, ನಾ ಮೊದ್ಲಿಂದ ಹಾಕೊಂತಿದ್ದೆ ನಾನು ಬಳಿ ಮಟ್ಟಿ. ನಾನು ಯಾವಾಗಲಿಗೂ ಇದ್ ಮಾಡ್ತಿಲ್ಲ, ಶಾಲೆಗೂ ಹಂಗೆ.
4: ಸ್ವಾಣಿ ತಿಂಗಳಲ್ಲಿ ಬಳಿ ಕಡಿ ಮತ್ತೆ ಗೌರಿ ಹಬ್ಬಕ್ಕೆ,
3: ಗೌರಿ ಹಬ್ಬಕ್ಕೆ ಎಲ್ಲ
4: ಹಾಕು ಬಳಿ.
3: ಎಲ್ಲ ಬಳಿ ಹಾಕ್ತಿತ್ತ ಬಳಿ ಅಂದ್ರೆ ನಮ್ಗೆ ಅದು. ನನ್ ಮಗಳಂತೂ ಒಂದ್ಸಲ SMS ಕಾಲೇಜಿಗೆ ಹಾಕೊಂಡಿಲ್ಲ, ಬರೀ ಸಮಯಕ್ಕೆ ಹುಡುಗರೆಲ್ಲ ಚಾಸಿ ಅಂದ್ರೆ ಬಳಿ ತೆಗ್ದಿಟ್ಟು ಬನ್ನಿ ಬಳಿ ಶಬ್ದ ಕೇಳತ್ತ ಅನ್ಕೊಂಡು. ಇವಳು ಮನೆಗೆ ಬಂದು ಅಮ್ಮ ಶಾಲೆಗೆ ಹೇಳಿ ನಿಮ್ ಮಾಸ್ಟರ್ ಅಂತ ಹೇಳಿಲ್ಲಲ್ಲ, ಮಕ್ಕಳು ಹೇಳಿದಲ್ಲ, ಏನ್ ಬೇಡ ಬಳಿ ಹಾಕೊಂಡು ಹೋಗ ಅನ್ಕೊಂಡು ಹೇಳಿದೆ. ಅವಳಿಗೂ ಬಳೆ ಇಲ್ಲ, ಬಳಿ ಖುಷಿಯೇ. ನಾವೇ ಅಷ್ಟೇ ನನ್ ಕೈ ತುಂಬಾ ಬಳಿ ಇರ್ಕೆ ನಂಗೆ ಎಲ್ಲಕ್ಕೆ ಅಲ್ಲ ಮಾರತಿ. ಅವ್ರು ಯಾವ ನಮ್ಮನೆ ಬಳಿ ಹಾಕೊಂಡು ನೀನ್ ಕೆಲಸ ಮಾಡುತ್ತಿಗಲ್ಲ ರಗಳಿ ಹತ್ತಿಲ್ಲ ಮಾರತಿಗೆ ರಗಳಿ ಹಾಕುದಂತೆ. ರಗಳಿ ಎಲ್ಲದೂ ಹಾಕ್ತಂದೆ ನಾನು, ಉಂಗು ತಿಮ್ಮದು ಎಲ್ಲದೂ ರಗಳಿ.
4: ಅದ್ರಾಗೂ ವಿಶೇಷತೆ ಅಂದ್ರೆ ಯಾವ ಸೀರೆ ಉಟ್ರು ಅದೇ ಕಲರ್ ಬಳಿ ಹಾಕೋದು, ಅದು ಭಾರಿ ವಿಶೇಷ.
3: ಅದೊಂದು ನಂಗೆ ಮೊದ್ಲು ಇಲ್ಲ ಅಪ್ಪದು, ಈಗ ಎಂತದೋ ಅದು ಆ ಸೀರೆ ಉಟ್ರೆ ಆ ಬಣ್ಣದ ಬಳಿ ಬೇಕೆ ನಮ್ಮನೆಗೆ. ಅದು ಬಳಿ ಯಾವ ಕಲರ್ ಅಲ್ಲಿ ಇತ್ತಲ್ಲ ಅಷ್ಟು ಬಣ್ಣದ ಬಳಿಯೂ ಇತ್ತು ನಂಗೆ. ಅವನಿಗೆ ತಗಂತಿಲ್ಲ ತಗಂತಿಲ್ಲ ಅಂತ ಹೇಳುದು, ಮತ್ತು ಅದನ್ನೇ ತಕೊಂಡ್ ನಾವು ಅಂದ್ರೆ ಅಷ್ಟು ಖುಷಿ ನಂಗ ಆ ಬಳೆ ಹಾಕೊಂಡ ಇಲ್ಲಿ ತಲೆ ತುಂಬಾ, ಮತ್ತೆ ಶ್ಯಾಮಂತಿ ಕಟ್ಟಿ ಕಟ್ಟಿ ಮುಡ್ಕೊಂಡೆ ಹಬ್ಬದು ಎಲ್ಲಕ್ಕೆ ನಿಂಗ್ ತಲೆ ಬಾದಿ ಹತ್ತಿಲೆ ಮರತ್ತಿ ಕೆಮ್ದು, ಅದೆಲ್ಲ ನಂಗೆ ಖುಷಿ ನಂಗೆ ಅಷ್ಟೇ.
4: ಸಂಪ್ರದಾಯ ಬಿಡ್ಲಿಲ್ಲ, ಸಂಪ್ರದಾಯ

0: ಮದುಮಕ್ಳನ್ ಕಳಿಸಿಕೊಡೋರಿಗೂ ಹಾಡಿತ್ತ. ಆ ಮದುಮಗಳನ್ ಕಳಿಸಿಕೊಡೋ
1: ಹಾಡಿರ್ಲಿಲ್ಲ,
0: ವಾದ್ಯವೇ ಇರ್ತಿರ್ಲಿಲ್ಲ. ಆ ಮದುಮಗಳನ್ ಕಳಿಸಿಕೊಡು ಹಾಡಿತ್ತಲ್ಲ, ಅದ್ ಹೇಳೋತ್ತಿಗೆ ಎಲ್ಲರೂ ಮರ್ತಿದ್ರು. ಅಂದ್ರೆ ಆ ಗಣಿನ್ ಕೊಡಿಯವರು ಮರ್ತಿದ್ರು, ಅಂದ್ರೆ ಅಷ್ಟು ಇದ್ರ ಹಾಡದು. ಅದು ನಮ್ಗೆ ಎಂತ ಇತ್ತು, ನಮ್ಮ ಪಾರಂಪರಿ ಜಾಹ್ನವಿ ಹೇಳರಂಬರು ಅದನ್ನೊಂದು ಪುಸ್ತಕ ರೂಪದಲ್ಲಿ ತಪ್ಪ, ಮುಂದಿನ ಕಾಲ ಪೀಳಿಗೆಗೆಲ್ಲ ಮಕ್ಕಳಿಗೆ ಗೊತ್ತಾಯಿಗೆ ಅನ್ಕೊಂಡು ಎಲ್ಲರನ್ನು ಒಟ್ಟಕ್ಕೆ ಸುಮಾರು ಜನರ ಹಾಡೆಲ್ಲ ಮಾಡಿ ಒಂದು ಪುಸ್ತಕ ಮಾಡಿದ್ರೆ ಭಾರಿ ಹಸೆ ಮನೆಗೆ ಅನ್ಕೊಂಡು. ಕಳಿಗ ಅದನ್ನೆಂತ ಮಾಡ್ರು, ಒಂದು ಅಂಗಡಿನ ಪ್ರತಿ ಶನಿವಾರ ಒಂದೊಂದು ಕ್ಲಾಸ್ ಮಾಡು, ಮಕ್ಕಳಿಗೆಲ್ಲ ಗೊತ್ತಾಯಿಲೆ ಹೇಳಿಕೊಡುವ ಅಂದ. ಹಾಗೆ ಸುಮಾರು ನಾನು ನನ್ನ ಮಗಳನ್ನ ಕರ್ಕೊಂಡು ಹೋಗಿದೆ, ಎಡೆ ಅಂದಿದ್ಲೆ ಕರ್ಕೊಂಡು ಹೋಗಿದೆ ನಾನು, ಬೇಕು ನಿಂಗೆ ಅದನ್ನ ಅನ್ಕೊಂಡು ಕರ್ಕೊಂಡು ಹೋಗಿದೆ. ಕರ್ಕೊಂಡು ಸುಮಾರು ಜನ ಇರ್ತಿತ್ತು, ನಾವು ಸುಮಾರು ಒಂದ್ ವರ್ಷ ಇಡೀ ಹೇಳಿಕೊಟ್ಟಿವಿ. ನಮ್ಗೆ ಅವ್ರು ಹೇಳಿಕೊಡಿ ನಮ್ಗೆ ಗೊತ್ತಿತ್ತು, ಯಾಕಂದ್ರೆ ನಮ್ಗೂ ಗೊತ್ತಿತ್ತು ಶೋಭಾನಿ ಹಾಡೆಲ್ಲ ಹ್ಯಾಂಗ ಹೇಳುತ್ತೆ ಅಂತ.
1: ರಾಗಗಳೆಲ್ಲ
0: ರಾಗಲ್ಲಿ ಅವ್ರು ಚಂದ ಮಾಡಿ ಹೇಳಿಕೊಟ್ಟಿದ್ ಮಾಡ್ತೆ. ಅದ್ರಾಗಿಗೆ ನಾನೊಂದು ಹಸಿಕರು ಹಾಡೊಂದು ಹೇಳ್ತೆ, ಒಂದ್ ಸೊಲ್ಲ ಹೇಳ್ತೆ.
1: ಹಸಿ ಅಂದ್ರೆ ಆರ್ತಿ, ಆರ್ತಿ
0: ಇಲ್ಲ, ಈ ಮದುಮಕ್ಳು ಕೂಕಮ್ಮಕ್ಕೆ ಮಣಿ ಹಾಕಿ ಒಂದು ಪುಂಜಿ ಹಾಕ್ತಾರೆ,
1: ಹಸ್ಮಣಿ
0: ಹಸ್ಮಣಿ ಬರೋದಂತೆಲ್ಲ. ಆ ಹಸಿಗ ಮದುಮಕ್ಳು ಬರ್ಕರೆ ಹಾಡಿತ್ತು, ಅದಕ್ಕೆ ಸುಮಾರು ಹಾಡಿತ್ತು.

0: ರಾಮನ ಹಸೆಕರು ಹಾಡಿದ್ರು.
1: ಹಸೆಕರು ಹಾಡು ಅದ್ರಾಗೆ ಆ ಹಾಡ್ಕೆಂಬಾಗ ರಾಮ ಸೀತೆ ಈ ಕಲ್ಪನೆ ಎಲ್ಲ ಕೃಷ್ಣ ಇಂಥದ್ದೆಲ್ಲ ಕಲ್ಪನೆಗಳು ಇರ್ತಿತ್ತು. ಅಂದ್ರೆ ಅಷ್ಟು ಪವಿತ್ರ ಬಂಧ ಅಂದೇಳಿ ಒಂದು ಇದ್ದಿರಬಹುದು. ಒಂದು ಮದುವೆ ಅಂದ್ರೆ ಅಷ್ಟು ಪವಿತ್ರ ಬಂಧ, ಅಷ್ಟು ಮದ್ಮಗನ್ ರಾಮ ಅಂತಿದ್ರು, ಮದ್ಮಗಳನ್ ಸೀತೆ
0: ಅಂತಿದ್ರು.
1: ದೂರು ಹಾಡಿ ಹಿಂಗಿದೆಲ್ಲ
0: ದೂರು ಹಾಡಿತ್ತು. ಅದೇ ಮದ್ಮಕ್ಳನ್ ಕಳಿಸಿ ಹೊಡೆದು ಆರತಿ ಹಾಡು ದಿಪ್ಪಣೆ
1: ಅವಕಾಶ ಇದ್ದಲ್ಲಿ ಇದೀಗ ಮದಿ ಮನೆಯಲ್ಲೆಲ್ಲ ಅವಕಾಶ ಇದ್ದಲ್ಲಿ ಎಲ್ಲರೂ ಹಾಡಿದ್ದಿತ್ತೆ.
0: ಹೌದು ಹೇಳಿತ್ತು. ಒಂದ್ ಎರಡ್ ಮೂರ್ ಕಡೆ ನಮ್ಮನ್ನು ಕರ್ದಿದ್ರು. ನಮ್ದೇ ಒಂದು ಮೂರ್ ಜನ ನಾನು ಒಳ್ಳೆ ಹೇಳೋರನ್ ಕರ್ಕೊಂಡು ಹೋಗ್ತಾ ಇದ್ದೆ. ಮತ್ತೀಗ ಎಲ್ಲ ಕಡೆಗೂ ಲಕ್ಷ್ಮಿ ಶೋಭಾನೆ ಹೇಳಿ ಅಂತ ಹೇಳ್ತಾರ. ಲಕ್ಷ್ಮಿ ಶೋಭಾನೆ ಹೇಳ್ತಾರೆ. ಈ ಹಾಡಿಗೆಲ್ಲ ಅಷ್ಟೀಗ ಪ್ರಾಮುಖ್ಯ ಕೊಡುದಿಲ್ಲ ಎಂತಕ್ಕಂತ ಗೊತ್ತಿಲ್ಲ ಅಂತ ನಾವು ನಮ್ ನಮ್ ಮನೆ ಫಂಕ್ಷನ್ ಆಗೆಲ್ಲ ನಾವು ಹೇಳ್ತ.
1: ಆದ್ರೂ ಸಿಕ್ಕದಲ್ಲಿ ಅವಕಾಶ
0: ಸಿಕ್ಕಿದ್ರೆ ಮದುವೆ ನಾವು ಮೊಬೈಲ್ ಆಗೆಲ್ಲ ಪಟ ತಕೊಂಡು ಹೋಗಿರತ್ ನಮ್ ಕೆಲವು ಕಡೆ ಬೇಕಾಗ್ತ ಅದಕ್ಕೆ ಹೇಳತ್ ನಾವು.
1: ಅದಕ್ಕೆ ಈಗ ವನಿತಾ ಉಪಾಯದ್ರೆ ಅಂದ್ರೆ ಎಲ್ಲ ಸಂಘಟನೆಯಲ್ಲಿ ಇದ್ರು, ಮಸ್ತ್ ಸಂಘಟನೆಯಲ್ಲಿ ಇದ್ರು. ಈಗ ಯಾವ್ಯಾವ ಸಂಘಟನೆ ಇದ್ರಿ ಅಥವಾ ನೀವೇ ಒಂದಿಷ್ಟು ಸಂಘಟನೆ ಹುಟ್ಟು ಹಾಕಿದ್ರಿ, ಸಂಘಟಕಿ ಅಂತ ಹೇಳಿದ್ರೆ ತಪ್ಪಿಲ್ಲ. ನಿಮ್ಮ ಸಂಘಟನೆ ಹ್ಯಾಂಗ್ ಶುರುವಾಯ್ತು ಅಥವಾ ಯಾವ ಸಂಘ ಸಂಸ್ಥೆಗಳಲ್ಲೆಲ್ಲ ಹೋಗ್ತಿದ್ರಿ, ಅಲ್ಲಿಯ ಒಂದು ಅನುಭವಗಳ ಹ್ಯಾಂಗಿರ್ತಿತ್ತು?
0: ನಮ್ದಂದ್ರೆ ಸಂಘ ಸಂಸ್ಥೆ ನಂದು ಫಸ್ಟ್ ನಮ್ದು ಸಾಲಿಗ್ರಾಮ ಕೂಟಮ ಜಗತ್ತು ಮಹಿಳಾ ವೇದಿಕೆ ಅಂತ ಅಂಗ ಸಂಸ್ಥೆ, ಅದು 25 ವರ್ಷ ಆಯ್ತು ಅದು ಹುಟ್ಟ ಅದು ಆಗಿ. ಅದು ಫಸ್ಟ್ ಗೆ ಅಲ್ಲಿ ಗಣಸರದ್ದು ಅಂಗ ಸಂಸ್ಥೆ ಇತ್ತು. ಅಲ್ಲಿ ನನ್ನ ಅಪ್ಪ ಚಿತ್ರಪಾಡಿ ಗ್ರಾಮಕ್ಕೆ ಒಂದು ಗ್ರಾಮ ಇದೆ ಮುಖ್ಯ ಅವರ ಕಾರ್ಯಕಾರಿ ಸರ್, ಅವರು ಕಣಿಗೆ ಮಹಿಳೆಯರದ್ದು ಶುರುವಾಗಕ್ಕೂ ಬಂದು ನಮ್ಮಲ್ಲಿ ಕೇಳ್ರೆ ನೀನೊಂದು ಚಿತ್ರಪಾಡಿ ಗ್ರಾಮಕ್ಕೆ ನೀನಾಯ್ಕ ಅನ್ಕಂಡ ನನ್ ಪಕ್ಕದ ಮನೆ ವಸುದೊಡಪ್ಪ ಅಂದ್ ಇಬ್ರು ಕೇಳ್ರೆ. ನಾನು ಹೇಳಿ ನಮ್ಗಂತೂ ಗೊತ್ತಿಲ್ಲ, ನಮ್ಗೆ ಎಂತ ಗೊತ್ತಿಲ್ಲ, ಸಾಬಿ ಸಮಾರಂಭ ಅಂದ್ಕೊಳ ಸಂಘ ಅನ್ಕೊಳ್ಳೋದು ಎಂತದೂ ಗೊತ್ತಿಲ್ಲ, ನಮ್ ಮನೆ ಕೆಲಸ ಮಾಡಿ ತಿಂದದ್ ಬಿಟ್ರೆ ಬೇರೆ ಎಂತದು ಗೊತ್ತಿಲ್ಲ ಅಂದ್ರೆ ನಮ್ಗೆ ಆತ ಇಲ್ಲ ಇಲ್ಲ ಬಾ ನೀನ್ ಎಂತ ಆತಿಲ್ಲ ನಾನಿದ್ದಲ್ಲೇ ಅಂತ ಹೇಳಿ ಅಂತೂ ಆಯ್ತಂದು ಹೋಯ್ತು ನನಗೆ ಸೇರ್ಕಂತೆ. ಈಗ 26ನೇ ವರ್ಷ ಈಗ ನಮ್ದು ಮಹಿಳಾ ವೇದಿಕೆಗೆ. ಅಲ್ಲಿ ನಾನು ಒಂದು 3 ವರ್ಷ ಕಾರ್ಯದರ್ಶಿ ಆಯ್ತೆ. ನಾನು ಈಗ ಕಾರ್ಯಕಾರಿಯಾಗಿ ನಾನು ಕೆಲಸ ಮಾಡ್ತಾ ಇದ್ದೆ ಮಹಿಳಾ ವೇದಿಕೆಯಲ್ಲಿ. ಹಂಗೆ ಇಲ್ಲಿ ಸ್ನೇಹ ಕುಟ್ಟಮಣೂರ್ ಅಂತ ಅಲ್ಲಿ ಒಂದ್ ಸಂಘ ಸಂಸ್ಥೆಯಲ್ಲೂ ಸೇರ್ಕಂಡೆ. 10 ವರ್ಷ ಆಯ್ತು. ಮಹಿಳಾ ಮಂಡಲದ ಕೋಟ ಅಲ್ಲಿ ಕೂಡ ಸೇರ್ಕಂಡೆ. ಆಮೇಲೆ ಪಂಚವರ್ಣ ಕೋಟ ಅಲ್ಲಿ ನಾನು ಇದೆ. ಆಮೇಲೆ ನಿಸ್ವಾರ್ಥ ಸೇವಾ ಟ್ರಸ್ಟ್ ಅನ್ಕಂಡು ಅಲ್ಲಿ ಒಂದು ಸಂಸ್ಥೆ ಇತ್ತು. ಆಮೇಲೆ ನಮ್ಮಲ್ಲಿ ಮುಂದುವರಿಕೆ ಶಿಕ್ಷಣ ಕೇಂದ್ರ ಅಂತ ಇದ್ದಿದ್ದು ಮೊದ್ಲು. ಅದ್ರಲ್ಲಿ ನಾನು ಅಧ್ಯಕ್ಷೆಯಾಗಿ 3 ವರ್ಷ ಕೆಲಸ ಮಾಡಿದ್ದೆ. ಮಹಿಳಾ ದಿನಾಚರಣೆ ಆಚರಿಸ್ತಾ ಇತ್ತು. ಈಗ 3 ವರ್ಷದಿಂದ ಒಂದು ಆಷಾಢಿ ಕಾರ್ಯಕ್ರಮ ಮಾಡ್ತಾ ಇತ್ತು.
1: ವಿಶೇಷತೆ
0: ಆಷಾಢಿ ಕಾರ್ಯಕ್ರಮ ಅಂದ್ರೆ ಫಸ್ಟ್ ವರ್ಷ ಒಳಗೆ ಗಮ್ಮತ್ತ ಇದ್ದಿತ್ತು. ಅಂದ್ರೆ ಮನೆಯವರೇ ಎಲ್ಲ ತಿಂಡಿ ಮಾಡ್ಕೊಂಡು ಹೋಗ್ಬೋದು. ನಾವು ಬೇರೆ ಕಡೆ ನಮ್ಮ ಮನೇಲಿ ಮೇಲೆ ಉಪ್ಪರಿಗೆ ನಾವೆಲ್ಲಾನು ಬಪ್ಪು ಕೇಳ್ತಾ ಇತ್ತ. ಆ ಊರೇ ಮನೆಯವರೇ ಎಂತ ತಿಂಡಿ ಎಲ್ಲ ತಿಂಡಿಯೋ ಅಡುಗೆಯೋ ಎಂತಾರ ಊರೇ ಮಾಡ್ಕೊಂಡು ಬರ್ತಾರೆ. ನಾವು ಸಭೆ ಮಾಡುದು ಸಭೆ ಅಂದ್ರೆ ಹಂಗಲ್ಲ ಗುಮ್ಗ ಖುಷಿ ಅಂದ್ರೆ ಈಗ ಕೆಲವೇ ಮೀಟಿಂಗ್ ಹೊರಲ್ ಮಾತಾಡೋಕಿಲ್ಲ ವರ್ಷ ಅಲ್ಲೇ ಮಾಡ್ತಾರೆ. ಯಾಕೆ ನಮ್ಮನೆ ಹಂಗಲ್ಲ ಆ ದಿನ ಎಂತ ಬೇಕಾದ್ರೂ ಮಾತಾಡ್ಲಿಕ್ಕೆ ಆತಾರೆ. ಹಾರ್ಟಿ ಮಾಡುದು

0: ಹಾಟಿ ಇಡ್ತಿದ್ದಿತ್ತು, ಆಮೇಲೆ ಸ್ಪರ್ಧೆ ಮಾಡ್ತಿತ್ತು. ಹಿಂಗೆಲ್ಲ ಮಾಡಿ ಕಡೆಗೆ ಮಾಡಿ ತಿಂಡಿನೆಲ್ಲ ಒಂದು ಉದ್ಘಾಟನೆ ಮಾಡಿ ಎಲ್ಲರೂ ಅವ್ರವ್ರಿಗೆ ಬಳಸ್ಕೊಂಡ ಉಂತಿತ್ತು. ಅದೀಗ ಫಸ್ಟಿನ ವರ್ಷ 65 ಐಟಮ್ ಮಾಡ್ಕೊಂಬಂದಿತ್ತು. ಅದು ಇಡೀ ದೇಶ ವಿದೇಶಕ್ಕೋಯ್ತು ಅದು ಯೂಟ್ಯೂಬ್ ಮೂಲಕ ಎಲ್ಲರೂ ಕಂಡು ಸುಮಾರು ನಂಗೆ ಜನ ಮೆಸೇಜ್ ಹಾಕಿದ್ರು. ಕನೆಗೆ ಹೋದರ್ಷು ಮಾಡಿತ್ತು
1: ಸ್ವಲ್ಪ ಆಷಾಢಿ ಅಡಿಗೆ ಎಲ್ಲಾದ್ರ.
0: ಹಾ, ಎಲ್ಲ ಆಷಾಢಿ ಅಡಿಗೆ, ಕೇಸಿನ ಸೊಪ್ಪಿನ ಗೊಜ್ಜು, ತಂಬಳಿ. ತಂಬಳಿದು ಒಂದು ರಾಶಿ ಬರ್ತಿತ್ತು. ಈ ವರ್ಷಕ್ಕೆ ತಂಬಳಿಯಲ್ಲ ಅಷ್ಟು ಬ್ಯಾಡ್ ಅಂತ, ಯಾಕಂದ್ರೆ ಯಾರು ಉಂಬೋರಿಲ್ಲಲ್ಲ ನಾವು ಮಾಡ್ಲಕ್ಕೆ ಹೋದ್ರೆ. ಎಲ್ಲ ಪತ್ರೋಡಿ, ಎಲ್ಲ ಆದ್ರಿ ಸೊಪ್ಪಿನ ಪತ್ರೋಡಿ ಎಲ್ಲ ಅಂದ್ರೆ ಆಷಾಢಿದೆ, ಹೆಚ್ಚಾಗಿ ಆಷಾಢಿದೆ ಮಾಡ್ಕೊಂಡ್ಬಿ. ಇದೀಗ 3ನೇ ವರ್ಷ ಒಳ್ಳೆ ಕಾರ್ಯಕ್ರಮ ನಡ್ಕೊಂಡು ಬರ್ತಾ ಇತ್ತು ನಮ್ದು.
1: ಇಷ್ಟೆಲ್ಲ ಇದ್ದ ವನಿತಾ ಉಪಾಧ್ಯರಿ ಹೆಂಗು ಪ್ರಶಸ್ತಿ ಸನ್ಮಾನಗಳು ಬಂದೇ ಬಂದಿರುತ್ತೆ. ಪ್ರಶಸ್ತಿ ಸನ್ಮಾನ ಅಂತ ಹೇಳೋಕೆ ಎಲ್ಲೆಲ್ಲಿ ಯಾವ ರೀತಿ ಪ್ರಶಸ್ತಿ ಬಂದಿತ್ತು, ಸನ್ಮಾನಗಳು ನಿಮ್ಮ ಮುಡಿಗೇರಿತ್ತಲ್ಲಿ ಕೆಂಬ ಆಸಿ ನಮ್ಗೆ
0: ಆಸಿ ನಮ್ಗೆ ಅಷ್ಟೆಲ್ಲ ಪ್ರಶಸ್ತಿ ಎಲ್ಲ ಬರ್ಲಿಲ್ಲ. ಇವರು ಜೆಸಿ ಅವರದ್ದು ಅಕ್ಷತಗಿರೀಶ್ವರದಲ್ಲಿ ನಂಗೊಂದು ಫಸ್ಟ್ ಸನ್ಮಾನ ಅವರದ್ದೇ ಮಾಡದ್ ಮಹಿಳಾ ದಿನಾಚರಣೆ ಬಗ್ಗೆ ಥೀಮ್ ಪಾರ್ಕ್ ಅಲ್ಲಿ. ಆಗ್ಲಿಗೆ ನಂಗೆ ಅವ್ರು ಹೇಳಿಕೊಳ್ಳೋ ಎಷ್ಟು ಖುಷಿ ಆತಿತ್ತು, ಯಾಕಂದ್ರೆ ನಂಗೆ ಅದು ಫಸ್ಟ್ ಸನ್ಮಾನ. ಸನ್ಮಾನ ಈಗ ಕೆಲವು ಎಂತ ಸನ್ಮಾನ, ಒಂದ್ ಹಾಲ ಶಾಲ್ ಹಾಕ್ತಾರೆ, ಒಂದ್ ನಾಲ್ಕು ಹಣ್ಣು ಕೊಡ್ತಾರೆ ಅನ್ಕೊಂಡ್ ಕೆಲವರಿಗೆ. ನಂಗೆ ಹಂಗಲ್ಲ, ನಂಗೆ ಖುಷಿಗೊಂದ ತಲೆಗಳು ಫಸ್ಟ್ ಖುಷಿ, ಫಸ್ಟ್ ಸನ್ಮಾನ. ಅವ್ರ ಅಕ್ಷತ್ ಅವ್ರಿಗೆ ಹೇಳಿದ್ದೆ ನಂಗೆ ಇದು ಫಸ್ಟ್ ಸನ್ಮಾನ. ಅದ್ರ ನೆಕ್ಸ್ಟ್ ಡೇ ನಂಗೆ ಇಲ್ಲಿ ಮಹಿಳಾ ವೇದಿಕೆಯಲ್ಲಿ ನನ್ನನ್ನ ಗುರುತಿಸಿದ್ರೆ ಅಲ್ಲೂ ಗುರುತಿಸಿದ್ರು. ಆಮೇಲೆ ಇವರು ಸುಪ್ರಭಾತ ಐತಾಳ್ ನರಸಿಂಹ ಐತಾಳ್ ಅವರು ನನ್ನನ್ನ ಸನ್ಮಾನ ಮಾಡಿ ಗುರುತಿಸಿದ್ರು. ಆಮೇಲೆ ಗೆಳೆಯರ ಬಳಗ ತಾನ ತೋಳ್ರು ಅವರು, ಮತ್ತೆ ಇವರು ಪಂಚಮಣದವರು ಆಷಾಢಿ ವಡ್ರು ಅಂತ ಕಾರ್ಯಕ್ರಮ ಮಾಡ್ತಾ ಇದ್ರೆ ಅವ್ರದ್ದು 2ನೇ ವರ್ಷ ಫಸ್ಟ್ ವರ್ಷ 2ನೇ ವರ್ಷ ಅವ್ರ ಕಾರ್ಯಕ್ರಮದಲ್ಲೂ ನನಗೆ ನನ್ನನ್ನ ಗುರುತಿಸಿದ್ರೆ. ಹಿಂಗೆ ಒಂದು 6-7 ಕಡೆ ಗುರುತಿಸಿದ್ರು.
1: ಇಂಥದ್ದೆಲ್ಲ ಸಂಘಟಕ್ಕೆ ಹೌದು ಒಂದಿಷ್ಟು, ಅದರಿಂದ ಸನ್ಮಾನ ಗುರುತಿಸುವಿಕೆ ಎಲ್ಲವೂ ಆಯ್ತು, ಎಲ್ಲವೂ ಮಾಡಿದ್ವು. ವನಿತೋಪ ಇದ್ರ ಬಾಯಲ್ಲಿ ಕುಂದಾಪುರ ದಿನಾಚರಣೆ ಪ್ರಯುಕ್ತ ಒಂದು ಕುಂದಾಪುರ ಕನ್ನಡ ಹಾಡು ಕೇಳ್ಕಮಗಿತ್ತು. ನಮ್ಮ ಕೇಳುಗರಿಗೋಸ್ಕರ ನಮಗೋಸ್ಕರ ಹಾಡ್ತೀಯಾ?
0: ಹಾಯ್ ಬನ್ನಿ ಕುಕ್ಕಣಿ ನಮಸ್ಕಾರ, ಇದು ಕುಂದ ಪ್ರಭಾಷಿಯ ಚಮತ್ಕಾರ, ಇದು ಕುಂದ ಪ್ರಭಾಷಿಯ ಚಮತ್ಕಾರ. ಹೊಯ್ಕ ಬರ್ಕ ಕೇಳ್ಕ ತಿನ್ಕ ಉಣಕ ಪಣಕ ಕುಂದಾಪ್ರ ಹ್ಯಾಂಗಂತ ನೀ ಹೋಯ್ ಕಾಣಕ. ಹಾಯ್ ಬನ್ನಿ ಕುಕ್ಕಣಿ ನಮಸ್ಕಾರ, ಇದು ಕುಂದ ಪ್ರಭಾಷಿಯ ಚಮತ್ಕಾರ. ಕುಂದಾಪ್ರಕ್ ಹೋಯಿ ಹೋಟ್ಲಿಗೆ ಹೋಯಿ ಕೂಕಂಡ್ರೆ ಹೋಟ್ಲ್ ಮಾಡಿ ಬಂದ್ ಎಂತ ಬೇಕು ಕೇಂತ ತಿಮ್ಕೆ ಎಂತ ಇತ್ತಂದ್ ಅವ್ರ ನೇಮ ಕೇಂಡ್ರೆ ಉಪ್ಪಿಟ್ಟು ಅವಲಕ್ಕಿ ಬನ್ಸ ಗೋಳಿ ಬಜೆ ಇತ್ತಂತ. ಹಾಯ್ ಬನ್ನಿ ಕುಕ್ಕಣಿ ನಮಸ್ಕಾರ, ಇದು ಕುಂದ ಪ್ರಭಾಷಿಯ ಚಮತ್ಕಾರ. ಕುಂದಾಪ್ರ ಉಡುಪಿ ಬಸ್ ಹತ್ತಿ ಕೂಕಂಡ್ರೆ ಪಕ್ಕದೂರ ಮನ್ಸ್ರ ಪಕ್ಕಕ್ ಬಂದ ಕೂಕಂತ್ರ ಪಕ್ಕದೂರ ಮನ್ಸ್ರ ಪಕ್ಕಕ್ ಬಂದ ಕೂಕಂತ್ರ ಕಂಡಕ್ಟ್ರ್ ಬಂದ್ ಎಲ್ಲಿಗಂತ ಕೇಂದ್ರ ಕಂಡಕ್ಟ್ರ್ ಬಂದ್ರ ಎಲ್ಲಿಗಂತ ಕೇಂದ್ರ ಸಾಲಿಗ್ರಾಮ ಸಸ್ತನ ಒಂದೊಂದು ಅಂತ್ರ ಸಾಲಿಗ್ರಾಮ ಸಸ್ತನ ಒಂದೊಂದು ಅಂತ್ರ. ಹಾಯ್ ಬನ್ನಿ ಕುಕ್ಕಣಿ ನಮಸ್ಕಾರ, ಇದು ಕುಂದ ಪ್ರಭಾಷಿಯ ಚಮತ್ಕಾರ, ಇದು ಕುಂದ ಪ್ರಭಾಷಿಯ ಚಮತ್ಕಾರ.
1: ಧನ್ಯವಾದ. ಈ ಕುಂದಾಪುರ ಕನ್ನಡ ದಿನಾಚರಣೆ ಒಂದು ಒಳ್ಳೆ ಕುಂದಾಪುರ ಕನ್ನಡ ಹಾಡು ಹೇಳಿದ್ರಿ, ಅದ್ರ ಜೊತೆಗೆ ನೀವು ಹಳಿ ನೆನಪು ಒಂದಿಷ್ಟು ಹಂಚ್ಕೊಂಡ್ರಿ, ನಿಮ್ಮ ಅನುಭವಗಳನ್ನು ಹಂಚ್ಕೊಂಡ್ರಿ, ಎಲ್ಲವನ್ನ ನಮ್ಮ ಕೇಳುಗರಿಗೋಸ್ಕರ ಉಣಬಡಿಸಿದ್ರಿ. ಅದಕ್ಕೆ ಪ್ರೀತಿಯಿಂದ ನಿಮ್ಗೆ ಧನ್ಯವಾದವನ್ನ ತಿಳಿಸ್ಕೊಂತ ಇತ್ತು.
0: ನಂಗೊಂದು ಇದೊಂದು ಅವಕಾಶ ಕೊಟ್ಟದಕ್ಕೆ ನಿಮ್ಗೂ ಕೂಡ ಧನ್ಯವಾದಗಳು.
1: ಕೇಳ್ರಿ ಎಲ್ಲ ಕೇಳುಗರೆ, ಒಂದಿಷ್ಟು ಮಾತುಕತೆ ಆಯ್ತು. ಹೀಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನ್ ನಿಮ್ಮ ಸುಪ್ರೀತ ಪುರಾಣಿಕ ಹೊಯ್ಬತ್ತಿ, ಕೇಂತಾಯಿರಿ ರೇಡಿಯೋ ಕುಂದಾಪುರ.
2: ನನ್ ತಮ್ಮ ಇದ್ದಾನಲ್ಲ ತುಂಬಾ ತುಂಟ, ಕಾಲೇಜಿನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ 0 ಬಂದಿದ್ದನ್ನು ನೋಡಿದೆ, ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ 0 ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನು ಹೇಳಿದೆ, ಓಹೋ ನೀನ್ ಹೇಳಿದ್ ಸರಿಯಾಗಿದೆ ಕಣೋ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM.GOV.IN ನಲ್ಲಿ.
3: ಹೇ ರೀಮಾ, ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು, ಆದ್ರೆ ನಾನು ಪ್ರಧಾನ ಮಂತ್ರಿ ಅವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
4: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೇ ಬಿಜಲಿ ಬಿಲ್ ಜೀರೋ ಕರ್ನೆ ಕಾಫಿ ಹೇ.
3: ಪ್ರಧಾನಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
5: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಇಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ ಡಾಟ್ ಜಿಒವಿ ಡಾಟ್ ಐಎನ್ ನಲ್ಲಿ.
6: ಸೂರ್ಯಘರ್. ಹಾಯ್, ನಮಸ್ಕಾರ. ಅಸಡಿ ಹಬ್ಬದ ಶುಭಾಶಯ ಹೇಳ್ತಾ ನನ್ನ ಸ್ವರ ನಿಮ್ಗೆಲ್ಲೋ ಕಳೆದ ವರ್ಷ ಅಸಡಿ ಹಬ್ಬದ ಕೇಳ್ ನೆನ್ಪಿತ್ತ ಕಾಂತ. ಈಗ ಮತ್ತೊಪಾಸ್ ಈ ಅಸಡಿ ಹಬ್ಬಕ್ಕೆ ನಿಮ್ ಜೊತೆ ಬಂದಿದೆ ನಾನ್, ನಿಮ್ ಸುಜಾತ ಬಾಯ್ರಿ. ಹೆಂಗೆ ಒಂದೊಂದ್ ವರ್ಷ ಒಂದೊಂದ್ ತರದಾಗ ಇಟ್ಕೊ ಬಂದಂಗೆ ಈ ವರ್ಷ ಈ ಅಸಡಿ ತಿಂಗಳದ ಏನ್ ಊಟ ಏನಿತ್ತು, ತಿನಿಸೇನಿತ್ತು, ತಿಂಡಿ ಏನಿತ್ತು, ಅದ್ರ ಬಗ್ಗೆ ನಂಗ್ ಗೊತ್ತಿದ್ದಷ್ಟ, ನಂಗ್ ತಿಳಿದಷ್ಟ, ನಾ ಹಿರಿಯರಿಂದ ತಿಳ್ಕೊಂಡಷ್ಟ ನಿಮ್ಮುಂದ್ ಹೇಳುಕೆ ಇವತ್ ಬಂದ್ ಕೂತಿದ್ದೆ. ಅಸಡಿ ಅಂತಷ್ಣ ನೆನ್ಪಾಪದ್ ಒಂದೇ, ಜಮ್ ಗುಟ್ಕ ಮಾಳಿ. ಅರೆ ಈ ವರ್ಷ ಇಲ್ಲ, ಅದ್ರ ಬಗ್ಗೆ ತಲೆಬಿಸಿ ಬೇಡ. ಆರೂ ಒಂದೊಂದ್ ದಿನ ಬತ್ತ ತೊಂಡಿ ಏರತ್ತ, ನಮ್ ಕಾಲೆ ಜುಮ್ಮಂಬಷ್ಟು ತೊಂಡಿ ಬಪ್ಪು ಮಳಿ. ನಮ್ಮ ಹಿರಿಯರು ಹೇಳ್ತಿದ್ರ ಆಗಿನ ಕಾಲ ಹ್ಯಾಂಗಿತ್ತು ಮಳಿ ಅಂದ್ರೆ ಒಂದ್ ಮುಷ್ಟಿ ತೋಡಿದ್ದವ ಮನಿನ್ ಹೊರ್ಗ ಹೊರಡ ಅನ್ಕಂಡು ಹೇಳಿ. ಅರೆ ಈಗ ಹಂಗಲ್ದೆ, ಪ್ರತಿದಿನ ಎಲ್ಲರೂ ಮನಿನ್ ಹೊರ್ಗ ಹೋಯ್ಕೆ, ಯಾಕಂದ್ರೆ ಬದುಕೆ ಮನಿನ್ ಹೊರ್ಗಿತ್ತು ಮನೆ ಒಳಗಿನ್ಕಿಂತ ಜಾಸ್ತಿ. ಹಂಗೆ ನಮ್ಮ ಹಿರಿಯರ ಬದುಕನ್ನ ಕಂಡಾಗ, ನಮ್ಮ ಬದುಕನ್ನ ಕಂಡಾಗ ಬಹಳಷ್ಟು ವ್ಯತ್ಯಾಸಗಳು ಕೂಡ ನಾವು ಕಾಣತ್ತ. ಆದ್ರೂ ಕೂಡ ಹಿರಿಯರು ನಡ್ಕ ಬಂದದ್ದಿರ್ಲಿ, ಸಂಸ್ಕೃತಿ ಇರ್ಲಿ, ಸಂಪ್ರದಾಯ ಇರ್ಲಿ, ಅವ್ರ ಆಚಾರ ವಿಚಾರ ತಿಂಡಿ ತಿನಿಸುಗಳು ಎಲ್ಲ ಇತ್ತಲ್ಲ, ಅದೆಲ್ಲ ನಮ್ಗೆ ಆರೋಗ್ಯಕ್ಕೆ ಒಳ್ಳೇದೆ. ಈಗಿನ ಕಣಂಗೆ ಫಾಸ್ಟ್ ಫುಡ್, ಆ ಫುಡ್, ಈ ಫುಡ್ ಏನೂ ಇಲ್ಲ. ಅಸಡಿ ಅಂದ್ರೆ ಮನೆ ಕೂಕಂದ್, ಮನೆಯರೆಲ್ಲ ಒಟ್ಟಿಗೆ ಕೂಕೊಂಡು ಉಂಬುದು ತಿಂಬುದು ಮಾಡುದು ಎಲ್ಲದು ಕೂಡ. ಎಂತಕಂದ್ರೆ ಒಂದ್ ಗಳಿಗೆಗೆ ನಟ್ಟಿ ಎಲ್ಲ ಆಗಿರತ್ತ, ಕಳಿ ಆಗಿರತ್ತ, ಅಂದ್ರೆ ಬೆಟ್ಟಿನ ಮೊಕ್ಕಿ ಕಳಿ ಬಾಕಿ ಇರತ್ತ, ಅರೆ ಬೈಲ್ ಕಳಿ ಆಗಿರತ್ತ ಈ ಟೈಮಗೆ. ಹಾಂಗೆ ಎಲ್ಲ ಗಂಡಸ್ರಿಗೂ ಹೂಟಿ ಇಲ್ಲ, ಏನೂ ಇಲ್ಲ. ಮನೆಗೆ ಕೂಕಂ ಗಂಡಸ್ರು, ಹೊರ್ಗ ಕೆಲ್ಸಕ್ಕೆ ಹಾಪಕ್ಕೆ ಯಾವ್ದೂ ಇಲ್ಲ, ಹೊದ್ದು ಇಲ್ಲ, ಎಂಥದೂ ಇಲ್ಲ ಅಂದೇಳಿ ಹೇಳ್ತಾರಲ್ಲೇ ಹಂಗಿನ ಕತಿ. ಹೆಂಗಸ್ರಿಗೆ ನೊಟ್ಟಿ ಆಗಿರತ್ತ, ಕಳಿ ಆಗಿರತ್ತ, ಗೊಬ್ಬರ ಹೊರಕ್ಕೆ ಇಲ್ಲ, ಹಾಂಗೆ ಇದು ಏನು ತೆಂಗಿನ ಮರದ ಕಟ್ಟಿ ಕೆಲಸವೂ ಇಪ್ಪುದಿಲ್ಲ, ಮನೆಗೆ ಇಪ್ಪು ಅಂತದ್ದು. ಆ ಸಮಯದಾಗೆ ಮನೆ ನಡೆಸೋದು ಬಹಳ ಕಷ್ಟ ಹೆಂಗಸ್ರಿಗೆ, ಯಾಕಂದ್ರೆ ದುಡುಗ್ ಗಂಡ್ಸು ಮನೆಯೊಳಗೆ ಕೂಕಂಡ್ರೆ ಮನೆ ನಡೆಸೋದು ಹೆಂಗೇಳಿ. ಅದಕ್ಕೆ ಮನೆ ಸುತ್ತಮುತ್ತ ಎಂತ ಇತ್ತೋ ಅದ್ರಾಗೆಲ್ಲ ಒಂದು ಆಹಾರ ಮಾಡ್ಕೊಂಡು ಆ ದಿನದ್ದು ಕೂಳು ಬೇಯಿಸಿ ಹಾಕುದು ಅಂದೇಳಿ ಹೇಳ್ತಾರಲ್ಲೇ, ಹಾಗೆ ಕೂಳು ಬೇಯಿಸಿ ಹಾಕುದು ನಮ್ಮ ಹೆಂಗಸರು ಪದ್ಧತಿಯಾಗಿಯೂ ಐತೆ. ಅದಕ್ಕೆ ಸರಿಯಾಗಿ ನಮ್ಮ ಪರಿಸರವೂ ಇತ್ತೆ ಆ ಸಮಯದಾಗೆ. ಪರಿಸರದಾಗೆ ಯಾವುದು ಮಳಿ ಬೆಳಿ ಬಂದಂಗೆ ಎಂತ ಬೆಳೀತೋ ಅದನ್ನು ನಾವು ತಿಂಡಿಯನ್ನಾಗಿ ಮಾಡಿ ಇಲ್ಲ ಮ್ಯಾಲಾರ ಮಾಡಿಯೋ ಕೂಳು ಹಾಕತ್ತೆ. ಅದು ನಮ್ಮ ಹೆಂಗಸ್ರಗಿಪ್ಪು ಒಂದು ಕಸರತ್ತು ಅಂದನೆ ಹೇಳಕ್ಕೇನು, ಕೈಯಾಗಿಪ್ಪು ಏನ್ ಹೇಳ್ತಾರೆ ಮ್ಯಾಜಿಕ್ ಅಂದೇಳಿ ಹೇಳತ್ ನಾವು. ಎಂತಕ್ಕಂದ್ರೆ ಈಗಿನ ಕಾಲದಾಗ ಯಾರು ಹ್ಯಾಂಗ್ ಮಾಡ್ರು ಸಾಪತ್ತಿಲ್ಲೆ, ಆಗಿನ ಕಾಲದಾಗೆ ಗೋಡಿ ಬಿಡೋಗ ಒಂದು ಮ್ಯಾಲರ ಮಾಡಿ ಹಾಕಿರಂದ್ರೆ ಅದು ಏನು ಗಮ್ಗುಟ್ಕೊಂಡು ಪೊರ್ಮಳ ಹೇಳಿ. ಒಂದು ಒಗ್ಗರಣೆ ಬಿತ್ತಂದ್ರೆ ಗಮ್ಮನ್ನತ್ತ, ಒಂದು ಬಾಟ್ಲ್ ಗೊಂಜಿ ಹಾಕಿರೆ ಬೊಡ್ಕ ತಿಮ್ಮ ಅಂಬಷ್ಟು ಖುಷಿ ಆಗಿನ ಕಾಲದವ್ರದ್ದು ಅಡುಗೆಗಿದ್ದಿತ್ತು. ಈಗ ಎಲ್ಲ ಇತ್ತಲೆ ಫೋನಗೆ, ಯೂಟ್ಯೂಬ್ ಓದಿರ್ಸಾಕಿ ಯಾವ ಊಟ ಬೇಕು, ಯಾವ ತಿಂಡಿ ಬೇಕು ಎಲ್ಲ ಮಾಡ್ಲಕ್ಕ. ಆದ್ರೂ ಒಂದೇ ಕಷ್ಟವೇ, ಉಪ್ಪು ಎಷ್ಟಾಕುದಂದೇಳಿಯೇ ಅದೇ ನಮ್ಮ ಹೆಂಗಸರಿಗೆ ಕಷ್ಟ ಹಾಕುದಂದೇಳಿ ಹೇಳ್ತಾ ಈಗ ಸೀದಾ ಅಸಡಿ ತಿಂಗಳದ ಅಡ್ಗಿಗ್ ಬತ್ತೆ. ಅಸಡಿ ತಿಂಗಳಿಗೆ ಹೆಚ್ಚಾಗಿ ಗೆಡ್ಡೆ ಗೆಣಸನ್ನ ತಿಂಬು ಜಾಸ್ತಿ, ಅಂದ್ರೆ ಭೂಮಿ ಒಳಗಿನ ಗೆಡ್ಡಿನ. ಎಂತಕ್ಕೆ ಅಂದ್ರೆ ಚಿರಾಪತಿ ಮಳಿ ಬೀಳುವತ್ತಿಗೆ ಆ ಹುಳುಗಳೆಲ್ಲ ಎಲೆ ಕುಕ್ಕಂತು, ಹಾಂಗಾಯಿ ಎಲಿದು ಕಮ್ಮಿ ಮಾಡ್ತರು ಅಂದೇಳಿ ಹೇಳಿ ನಮ್ ಹಿರಿಯರು ಹೇಳ್ತಿದ್ರು. ಆರು ಅಸಡಿ ತಿಂಗಳಿಗೆ ಚಿಗ್ರು ಬಪ್ಪುದು ಪೊತ್ರೊಡಿ ಕೆಸಿನ ಎಲಿ ಕಾಣಿ, ಆ ಪೊತ್ರೊಡಿ ಘಮ್ ಅನ್ಕೊಂಡು ತಿಂದ್ರೆ ಎಷ್ಟು ಬಾಯಿ ರುಚಿ ಅನ್ಸ್ತ್ರಿ. ಅದನ್ನು ನಮ್ಮ ಹಿರಿಯರು ಮಾಡ್ಕೊಂಬಂದು ಎಂತಕ್ಕೆ ಅಂದ್ರೆ ಅಸಡಿಯಾಗೆ ಮಳಿ ಜಾಸ್ತಿ ಅಲ್ಲ, ಮಳಿ ಜಾಸ್ತಿ ಅಪ್ಪತ್ತಿಗೆ ನಮ್ಗೊಂದಿಷ್ಟು ತೊಂಡಿ ಬಡಿತ್ತು. ಆ ತೊಂಡಿ ಬಡುವತ್ತಿಗೆ ಹೊಟ್ಟಿ ಒಳಗೆ ಒಂದಿಷ್ಟು ಗರ್ಮಿದ್ ತಿನ್ಕಂಬ್ರು. ಪೊತ್ರೊಡಿಗೆ ಉಪ್ಪು ಜಾಸ್ತಿ, ಖಾರ ಜಾಸ್ತಿ, ಹುಳಿ ಜಾಸ್ತಿ, ಹಾಂಗಾಯಿ ಕಟ್ಟಗ ಮಾಡ್ಕ ಪೊತ್ರೊಡಿ, ಇಲ್ಲ ಅಂದ್ರೆ ಬಾಯಿ ಪೂರ್ತಿ ತುರ್ಸು ಶುರುವಾತೆ. ಅದಕ್ಕೆ ಆ ಪೊತ್ರೊಡಿನ ಏನು ಕೆಸಿದ್ಯೇನಿತ್ತು ಆ ಐಟಮ್ ಅನ್ನ ನಮ್ಮ ಈ ಅಸಡಿ ಸಮಯದಾಗೆ ಮಾಡ್ಕ ತಿಂಬು. ಪೊತ್ರೊಡಿ ಇಪ್ಪುಗೂ ಸಾಕು, ಆ ಕೆಸಿನ ಗೊಜ್ಜಿಪ್ಪುಗೂ ಸಾಕು, ಕೆಸಿನ ಸೊಪ್ಪಿನ ಹುಳಿ ಇಪ್ಪುಗೂ ಸಾಕು. ಕೆಸಿನ ಸೊಪ್ಪಿನ ಹುಳಿ ಎಂಬಕ್ಕೂ ನೆನಪಾಯ್ತು, ಅದು ಹಾಂಗಿಂಗಿನ ಕೆಸಿನ ಸೊಪ್ಪಿನ ಹುಳಿ ಮಾಡುವುದಿಲ್ಲ. ಆ ಕೆರಿ ದಂಡ ಕೆಸ ಅತ್ತ ಕಾಣಿ, ಆ ಕೆರಿ ದಂಡ ಕಸ ಹಾಪುದ ಅದು ಕಪ್ಪು ದೊಡಿ ಬಪ್ಪುದು ಹಸ್ರಿ ಎಲಿ, ಆ ಎಲಿ ಬುಡ್ದಾಗೆಲ್ಲ ಬಿಳಿ ಬಿಳಿ ದೊಡಿ, ಅದು ಒಂದು ವಿಶೇಷ ಕಾಣಿ. ಅದ್ರ ಪುರಿಮಳಕ್ಕೇಂತ್ರಿ ಆ ಎಲಿ, ಎಲ್ಲ ಕೆರಿ ದಂಡೆಗೂ ಇಪ್ಪುದಿಲ್ಲ ಅದ, ಹುಡ್ಕ ಕೆಲವೊಂದು ಕೆರಿ ದಂಡೆ ಮಾತ್ರ ಆ ಕೆಸಿನ ಎಲಿ ಸಿಕ್ಕುದು. ಆ ಕೆಸಿನ ಎಲಿದು ಹುಳಿ ಇತ್ತಲ್ಲ ಅದಕ್ಕೊಂದು, ಈ ಟೈಮಗಾಪ ಔಟಿಕಾಯಿ ಒಂದು ಕಾಣಿ. ಆ ಔಂಟಿಕಾಯಿ ಹಾಕಿ ಕೆಸಿನ ಹುಳಿ ಮಾಡ್ತಂದ್ರೆ ಒಂದು ಬಾಟ್ಲು ಗಂಜಿಗಿರ್ಲಿ, ಒಂದು ಬಾಟ್ಲು ಕೂಳಿಗಿರ್ಲಿ, ಏನು ಕಮ್ಮಿ ಇಲ್ಲ, ಬಡ್ಕ ತಿನ್ಲಕ್. ಮತ್ತೊಂದು ನಮ್ಮನೆ ಕೆಲ್ಸದಳು ಹೇಳದ್ದ, ಅದೇನೋ ನಾನು ಅಗಳಿ ಕಂಡಿದೆ, ಗೆದ್ದಿ ಬೊದಿ ಅಗೇಡಿ ಬೊದಿಯೆಲ್ಲ ಎಂಥದ್ದು ಜಾಂಗ್ಟಿ ಅನ್ಕಂಡು ಒಂದು ಹುಳ ಕಣಂಗ್ ಸಿಕ್ಕತ್ತಂಬ್ರು, ಅದು ಅಚ್ಚಿಪ್ಪಿಪ್ಪು. ಆ ಹುಳನ್ನು ತಕಬಂದು ಒಂದಿಷ್ಟು ಕೆಸಿನ ಸೊಪ್ಪು ತಂದು ಔಂಟಿಕಾಯಿ ತಂದು ಆ ಅಡು ಎಲ್ಲ ಬಡ್ದು ಆ ಹುಳನ್ ಹಾಕಿ ಕೆಸಿನ ಸೊಪ್ಪಿಗೆ ಹಾಕಿ ಔಂಟಿಕಾಯಿ ಹಾಕಿ ಹುಳಿ ಮಾಡ್ರಮ್ಮ ಹ್ಯಾಂಗಿರುತ್ತ ಗೊತ್ತೀತಾ? ಈಗ ಜಾಂಗ್ಟಿಯೂ ಸಿಕ್ಕುದಿಲ್ಲಿಯೇ, ಈಗಿನ ಮಕ್ಕಳಿಗೆ ಆ ರುಚಿಯೂ ಗೊತ್ತಿಲ್ಲ ಕಾಣಿ. ಎಂತಕಂದ್ರೆ ವಡೆಯರ್ ಮನೆ ಕೆಲ್ಸ ಇಲ್ಲ, ವಡೆಯರ್ ಮನೆ ಕೆಲ್ಸಕ್ಕೋರೆ ವಡೆಯರ್ ಉಳದೋ ಉಳದೋ ಒಂದಿಷ್ಟು ಮ್ಯಾಲರ ಕೊಡ್ತಿದ್ದೀರಪ್ಪ. ನಾವು ಒಂದಿಷ್ಟು ಅನ್ನಕ್ಕೋ ಗಂಜಿಗೋ ತೊಂಗ್ಳಿಗೋ ಆಯ್ಕೆ ಉಂಡ್ಲಕ್ಕಿತ್ತು, ಆರ ಆಸಡಿಗೆ ಒಡೆಯರೂ ಕರಿತಿಲ್ಲ. ಹಂಗಾಗಿ ನಾವು ಇದ್ದದ್ದು ಎಂತಿತ್ತು ಇದೆ, ಈಗ ಅಗೇಡಿ ಬದಿಗೆ ದರಿ ಬದಿ ಎಲ್ಲ ಜಾಸ್ತಿ ಇಪ್ಪು ಗೆದ್ದೆಗೆ ಆ ಜಾಂಗ್ಟಿನ್ ತಕೊಂಬಂದು ಮಾಡ್ಕ ತಿಂತಿತ್ತು ಅಂತೇಳಿ ಹೇಳಿರ. ಅದು ಬಿಟ್ಟು ಮತ್ತೆಂತ ತಿಂತೀರಿ ಕೇಂದ್ರೆ, ಅಮ್ಮ ಅದು ಬಿಟ್ಟರೆ ಒಡೆಯರ್ ಮನೆದೇ ತಿಂಬುದಮ್ಮ ನಾವು ಅಂತೇಳಿ ಎಷ್ಟು ಲೈಕ್ ಮಾಡಿ ಹೇಳಿರಂದ್ರೆ ಅಷ್ಟು. ಮತ್ತೊಂದು ಈ ರಸ್ತಿ ಬದಿಗೆ ಚಟ್ಟಿ ಸೊಪ್ಪು ಅನ್ಕಂಡಪ್ಪ, ಈ ಸಮಯದಾಗ ಒಂದು ಆಪು ಸೊಪ್ಪು ಕಾಣ್ರೆ ಎಷ್ಟು ಖುಷಿ ಅಂತ್ರಿ. ಎಲ್ಲ ರಸ್ತಿ ಬದಿ ಗೊದ್ದೇ ಇಪ್ಪುದು, ಅದ್ರ ಗೊಜ್ಜಕ್ಕೆ ಅಂತ್ರಿಯ, ಅದ್ರ ಚಟ್ಟಿ ಕೇತ್ರಿಯ, ಅದ್ರ ವಡಿ ಕೇತ್ರಿಯ, ಯಬ್ಬ ಎಂತ ರುಚಿ ಮಾರಾರೆ. ಅದು ಕಂಡ್ರೆ ಕಾಟು ಸೊಪ್ಪು ಕಣಂಕಾತ್ ಆರ ಅದ್ರಗಿಪ್ಪು ರುಚಿ ಇತ್ತಲ್ಲ, ಅದ್ರಗಿಪ್ಪು ಆ ಶಕ್ತಿ ಇಪ್ಪುದು ಇತ್ತಲ್ಲ, ಅದು ಯಾವ ಸೊಪ್ಪಗೂ ಸಿಕ್ಕುದಿಲ್ಲೇನು. ಆ ಚಟ್ಟಿ ಸೊಪ್ಪಗೆ ಕ್ಯಾಲ್ಸಿಯಂ ಅಷ್ಟೇ, ಆಗಿನ ಕಾಲದಾಗ ಹೆಂಗಸ್ರಿ ಎಷ್ಟು ಗಟ್ಟಿ ಮುಟ್ಟಗಿದ್ರಂದೇಳಿ ಎಲ್ರೆ ಇದೇ ಸೊಪ್ಪು ಸ್ವಾರಿ ತಿನ್ಕಂಡ ಅವ್ರಿ ಬೆನ್ನೋ ಬೋಲ್ನೋವೆಲ್ಲ ಇಲ್ಲ, ಈಗಿನ ಅವ್ರದ್ದ ಊಟದಾಗೆ ಬರೀ ಬೆನ್ನೋ ಬೋಲ್ನೋವೆ. ಅದಕ್ಕೋಸ್ಕರ ಹೇಳುದ, ಹಿರಿಯರದ್ದು ಏನಿತ್ತು ಆ ಹಿರಿಯರ ಪದ್ಧತಿ ಆಚಾರ ವಿಚಾರ ಎಲ್ಲ ಈಗಿನವರಿಗೆ ಆಗಾಗ ನೆನ್ಪು ಮಾಡುವಂಥದ್ದೇ ಇದೇ ಆಸಾಡಿ ಹಬ್ಬ. ಈ ಆಸಾಡಿ ಹಬ್ಬ ಬಂದ್ರ ಸೈ ಹಿರಿಯರು ಮಾಡೋದು ಪೂರ್ತಿ ಏನಿತ್ತು ಆಚಾರ ಅದನ್ನೆಲ್ಲ ನೆನ್ಪು ಮಾಡಿ ಕೊಡ್ತಿಪ್ಪದ ನಮಗೆ, ಈಗಳಿನವರಿಗಿರ್ಲಿ ಮುಂದಿನವರಿಗಿರ್ಲಿ ಈ ಒಂದು ಹಬ್ಬ ಅಂಬದು ಬಹಳ ಖುಷಿ ಕೊಡತ್ತೆ. ಹಂಗೆ ಮತ್ತೊಂದು ಈ ಟೈಮ್ ಬಪ್ಪುದಿತ್ತಲ್ಲ ಮರ್ಕೆಸ, ಎಲ್ಲ ಬರೀ ಮರ್ಕೆಸ ಬತ್ತಿಲ್ಲಿ ಘಟದ ಜಾಸ್ತಿ. ನಾವಿಲ್ಲ ದುಡ್ಡು ಕೊಟ್ಟು ಆ ಒಂದು ಮರ್ಕೆಸ ತಕೊಂಬಂದು ತಿಂದ್ರಿತ್ತಲ್ಲ, ರುಚಿ ಅಂದ್ರೆ ಅಷ್ಟಿಷ್ಟ ಅಲ್ಲ. ಮತ್ತೊಂದು ನಂಗೂ ಗೊತ್ತಿದ್ದಂಗೆ, ನಾವ್ ಯಾಕೆ ಈ ಕಾಲದಾಗ ಈ ಆಸಾಡಿ ತಿಂಗಳ ಸೊಪ್ಪು ಜಾಸ್ತಿ ತಿನ್ಕಂದ್ರೆ, ಕೆಲ್ಸ ಕಾರ್ಯ ಇಲ್ಲೇ ಮನೆಗೆ ಕೂಕಂದು ತಿಂದ ಜೀರ್ಣ ಆಯ್ಕಲೆ, ತಿಂದ ಜೀರ್ಣ ಆಯ್ಕರೆ ಸೊಪ್ಪು ತಿಂದ್ರೆ ಕಾಣಿ ಲಾಯ್ಕ್ ಜೀರ್ಣ ಆತ್, ಹೊರಗೋಪುದೋ ಹತ್ತು ಒಳಬಪ್ಪುದೋ ಬತ್. ಆ ಲೆಕ್ಕದಾಗೆ ನಮ್ಮ ಹಿರಿಯರು ಮಾಡತ್ತ ಹಾಂಗೆ ಅನ್ಕಂಡೆ ಏನು ಈ ಆಸಾಡಿ ತಿಂಗಳ ಇದೆಲ್ಲ ತಿಂದ್ರೆ ನಮ್ಮ ಆರೋಗ್ಯ ಒಳ್ಳೆ ಇರತ್ತೆ ಅನ್ಕಂಡು. ಮತ್ತೊಂದು ಬಿದ್ರಗೊಂದು ಬ್ಯಾದಿ ಬತ್ತು ಈ ಟೈಮಾಗೆ, ಆ ಒಂದು ಬ್ಯಾದಿನ ತಕೊಂಬಂದು ಹುಳಿ ಮಾಡ್ತಾರಲ್ಲ ಆ ಕಡ್ಲಿ ಎಲ್ಲ ಹಾಕಿ ಏನ್ ಗಮ್ ಗುಟ್ಟತ್ತೆ ಹೇಳಿ, ಆ ಬಹಳ ಲಾಯಕ್ ಮಾರಾರೆ. ಹಂಗಿಂದೆಲ್ಲ ಈಗಿನ ಮಕ್ಕಳಿಗೆ ಎಲ್ಲಿತ್ತು ಏನಿಲ್ಲ, ಪಾನಿಪುರಿ ಇರ್ಲಿ ಬೇಲ್ಪುರಿ ಇರ್ಲಿ ಗೋಬಿ ಮಂಚೂರಿ ಇರ್ಲಿ ಎಂತದು ಈ ಬರ್ಗರ್ ಅಮ್ರು ಪಿಸ್ತಾ ಅಮ್ರು ಅದ್ರಗೆ ರುಚಿ ಕಾಂತ್ರಿನ, ಈ ರುಚಿ ಬಗ್ಗೆ ಒಂದು ಚೂರು ಗೊತ್ತಿಲ್ಲ. ಪಿಜ್ಜಾ ಅಮ್ರು ಬರ್ಗರ್ ಅಮ್ರು ಅದೇ ಎಲ್ಲ ರುಚಿ ಗೊತ್ತು ಬಿಟ್ರೆ ಅವರಿಗೆ ಈ ರುಚಿ ಗೊತ್ತಿಲ್ಲ. ಆರ ಅದ್ರಗಿಪ್ಪು ಮೈದಕ್ಕಿಂತ ಇದ್ರಗಿಪ್ಪು ಕ್ಯಾಲ್ಸಿಯಂ ಇರ್ಲಿ ಚೊಗ್ರಿ ಇರ್ಲಿ ನಮ್ ದೇಹಕ್ಕೆ ಮೇನ್ ಬೇಕಾಪುದು ಚುಗ್ರು ಕಾಣಿ, ಆ ಚುಗ್ರೆಲ್ಲ ಇದ್ರ ಸಿಕ್ಕತ್ತ. ನಮ್ಮ ಹಿರಿಯರದ್ ಹೊಲ್ ಎಷ್ಟು ಗಟ್ಟಿ ಇದೀತೆ ಹ್ಯಾಂಗೇಳಿ, ಅದೇ ಎಲ್ಲ ಈ ಚುಗ್ರಿ ತಿಂದು ತಿಂದು ಈಗ ಪೇಸ್ಟಾಗಿತ್ತು ಚೊಗ್ರ ಉಪ್ಪಗಿತ್ತು ಚೊಗ್ರ ಎಲ್ಲ ಹಂಗೆ ಹೇಳ್ತಾರೆ, ಪೇಸ್ಟ್ ಉಪ್ಪಿತ್ತು ಚೊಗ್ರಿತ್ತು ಅಂತ. ಆರ್ ನಾವು ತಿಂಬು ಆಹಾರದಾಗಿದ್ರೆ ಅದು ದೇಹದೊಳಗೆ ಹೋತ್ ದೇಹದೊಳಗೆ ಹೋದಂಗು ನಮ್ಮ ರಕ್ತದೊಳಗೆ ಬಂದು ನಾವು ಆರೋಗ್ಯವಾಗಿರುತ್ತ ಅಂದೇಳಿ ನಾ ಎಣಸದ್ದ. ನಂಗ್ ಗೊತ್ತಿದ್ದಿಷ್ಟೇ, ಮತ್ತೆ ಬೇರೆಯವ್ರಿಗೆ ಮಸ್ತ್ ಗೊತ್ತಿಪ್ಪು ಏನೋ ಅದು ನಂಗೆ ಗೊತ್ತಿಲ್ಲ ಕಾಣಿ. ಮತ್ತೊಂದಂದ್ರೆ ಆಗಿನ ಕಾಲದಾಗೆಲ್ಲ ಹೊರಗೋತಿದ್ದದ್ದು ಕಮ್ಮಿ, ಮನೆ ಒಳಗಿದ್ದದ್ದು ಮಾಡ್ತಿದ್ದದ್ದು ಹೆಚ್ಚ. ಹೆಚ್ಚಾಗಿ ಹೇಳ್ಕಂದ್ರೆ ಬಿರಮ್ರ ಮನೆಗೆ ಆಗ ಹೊರಬತ್ತಿದ್ದದೇ ಹಪ್ಳವೆ, ಅವ್ರ ಮನೆ ಡೊಬ್ಬೆಗಿರ್ಲಿ ಅವ್ರ ಮನೆ ತಪ್ಪಳೆಗಿರ್ಲಿ ಅದು ಹಪ್ಳ ಹೊರಬತ್ತು ಕಾಣಿ. ಒಂದು ಬೆಳಿಗ್ಗೆ ಈ ಹೆಂಗಸ್ರು ತಂಗಳು ಕೂಳು ಉಂಡ್ರೆ ಗಂಡಸ್ರಿಗೆ ಹಪ್ಳ ಸುಟ್ಟು ಕೊಡುದು, ಅದಕ್ಕೆ ಒಂದು ಚಿಪ್ಪು ತೆಂಗಿನೆಣ್ಣೆ ಹಾಕಿರೆ ಅದು ಏನ್ ರುಚಿ ಅಂತ್ರಿ. ಜೋರ್ ಮಳಿ ಬಪ್ಪತ್ತಿಗೆ ಮನೆ ಒಳಗೆ ಪಚ ಪಚ ಅನ್ಕಂಡ ಹಪ್ಳ ಶಬ್ದ ಮಾಡ್ಕ ತಿಂಬುದಿತ್ತಲ್ಲ ಅದು ಬಹಳ ಖುಷಿ. ಈಗಿನ ಕಾಲದಾಗೆಲ್ಲ ತೆಂಗಿನೆಣ್ಣೆಯೂ ತಿಂಬುಕಾಗ ಅಂತ್ರ, ಆದ್ರೆ ತೆಂಗಿನೆಣ್ಣೆ ತಿಂದಷ್ಟಕ್ಕೂ ಒಳ್ಳೇದಂದೇಳಿ ಹಿರಿಯರು ಮಾಡಿರ. ಹಂಗಂದೇಳಿ ಹೆಚ್ಚು ತಿಂಬುದಲ್ಲದೆ ಹೆಚ್ಚು ತಿಂದ್ರೆ ಕಡೆಗೆ ಅಮೃತನು ವಿಷ ಅತ್ತಂದೇಳಿ ಹೇಳ್ತಾರಲ್ಲೇ ಹಂಗೆ. ಅಂದ್ರೆ ದಿನಕ್ಕೆ ಒಂದು ಚಿಪ್ಪಾರು ತೆಂಗಿನೆಣ್ಣೆ ಅಂದ್ರೆ ನಮ್ ದೇಹಕ್ಕೆ ಹೋಯ್ಕಂದೇಳಿ ಹಿರಿಯರು ಮಾಡ್ಕೊಂಡ್ ಬಂದ. ಇನ್ನು ಹೊರಳಿ ಬೇಸುದು ಎಷ್ಟು ಗಮ್ಮಂಬುದೇ, ಈಗ ಈ ಅಸಡಿ ತಿಂಗಳಾಗೆ ಎಂತಕ್ಕಂದ್ರೆ ಎಂತ ತರಕಾರಿ ಇಲ್ಲೇ. ತರಕಾರಿ ತಕ್ಕ ಬರ್ಕರ್ ಕಾಸು ಬೇಕು, ಕಾಸು ಬೇಕಾರ ಗಣಸು ಹೊರಗೋಯ್ ದುಡಿಕ. ಆ ದುಡಿಮೆಯೂ ಇಲ್ಲ, ಕಾಸು ಇಲ್ಲ. ಮನೆಗಿದ್ದಿ ಅಂತಿತ್ತು ಅದ್ರೂ ಒಳಗೆ ಒಂದಿಷ್ಟು ಆಚಿ ಕೌಂಚಿ ಈಚಿ ಕೌಂಚಿ ಅನ್ಕಂಡೇಳಿ ಕೂಳು ಮಾಡಿ ಹಾಕತ್ರಲ್ಲ ನಮ್ ಹೆಂಗಸ್ರ, ಅದೇ ಈ ಹೊರಳಿ ಬೇಯಿಸುದು. ಹೊರಳಿ ಬೇಯಿಸಿದ ಮೇಲೆ ಆ ನೀರಗೆ ಒಂದ್ ಗಮ್ಗುಟ್ಟು ಸಾರ್, ಅದಕ್ಕೊಂದು ಬೆಳ್ಳುಳ್ಳಿ ಒಗ್ಗರಣಿ, ಆಮೇಲೆ ಆ ಹೊರಳಿನ ಒಗ್ಗರ್ಸುದು. ಅದು ಏನ್ ಲಾಯ್ಕ್ ಅಂತ್ರಿ, ಆ ಬೆಲ್ಲ ಏನ, ಅದಕ್ ಕಾಯಿ ಏನ, ಅದೆಲ್ಲ ಕಾಣಿ ಒಂದೊಂದು ಒಂದೊಂದು ನಮ್ಮ ದೇಹಕ್ಕೆ ಒಳ್ಳೇದು. ಅವಡಿ ಬೇಯಿಸೋದಿರ್ಲಿ, ಹೊರಳಿ ಬೇಯಿಸೋದಿರ್ಲಿ, ಅದೆಲ್ಲ ಕೂಡ. ಈ ಮತ್ತೊಂದು ಇನ್ನ ಈ ಅಸಡಿ ತಿಂಗಳಿಗೆ ಯಾವ ಹಬ್ಬ ಇಲ್ಲ, ಯಾವ ಹಾಡಿ ಇಲ್ಲ, ಬರೀ ಮನೆ ಕೂಕಂದು. ಈ ಅಸಡಿ ಮುಗಿತಿದ್ದಂಗೆ ದೇವಸ್ಥಾನದ ಹಬ್ಬ ಇರ್ಲಿ ಅಂತದೇ ಇರ್ಲಿ, ದೇವಸ್ಥಾನದ ಹಬ್ಬ ಅರೆ ನಮ್ಮಲ್ಲಿ ಕೊಡಬು ಶುರುವಾತ. ಹೌದಾ, ದೀಪಾವಳಿ ಹಬ್ಬಕ್ಕೆ ದ್ವಾಸಿ, ಆಮೇಲೆ ನಮ್ದು ಮಾಲಯಾಮ ಇದು ಯಾವ್ದು ಮಾಲಯ ಅಮಾಸಿ ಅಂದ್ರೆ ವಡಿ ಶುರು ಆಪದ. ನೆಕ್ಸ್ಟ್ ಮತ್ತೆ ಬಪ್ಪುದ ಅಂದ್ರೆ ಉಪಕರ್ಮ, ಉಪಕರ್ಮಕ್ಕೆ ಶಾವ್ಗೆ. ಅಂದ್ರೆ ಯಾವ ಯಾವ ಸಮಯದಾಗಿ ಎಂತೆಲ್ಲ ಆಹಾರ ಮಾಡ್ಕೊಂಡು ನಮ್ಮ ಹಿರಿಯರು ಮಾಡ್ಕೊ ಬಂದು ಕೊಟ್ಟಿರ. ಅದೇ ಈಗ ಪುಸ್ಯ ಮಳಿ ಬಿಡುವತ್ತಿಗೆ ಈ ಸೊಪ್ಪು ತಿನ್ಕ, ನೀವು ಆದ್ರಿ ಮಳಿ ಬಿಡುವತ್ತಿಗೆ ಆದ್ರಿ ಸೊಪ್ಪು ತಿನ್ಕ, ಇದೆಲ್ಲ ಮಾಡ್ಕೊಂಬಂದ್ರೆ ಆ ಮಳೆಗಿಪ್ಪು ಏನಿತ್ತು ಆ ವಿಡಿ ಕೀಟಾಣುಗಳು ಅವುಗಳನ್ನೆಲ್ಲ ಹೊರಗೊಯ್ಕರೆ ನೀವು ಒಳಗಿಂದ ದೇಹದಿಂದ ನೀವು ಗಟ್ಟಿಯಾಯ್ಕ ಅನ್ಕೊಂಡು ಹೇಳಿ ನಮ್ಮ ಹಿರಿಯರು ಮಾಡ್ಕೊ ಬಂದದ್ದು ಇಷ್ಟು ಪದ್ಧತಿ. ಇನ್ನು ಪಪ್ಪುದ ಆಸಡಿ ಹಬ್ಬ, ಆಸಡಿ ಹಬ್ಬ ಅಂದ್ರೆ ಅದೊಂಥರ ಗಮ್ಮತ್ ಅಲ್ಲ. ಈಗಿನವ್ರಿಗಿಲ್ಲಿ ಆಸಡಿ ಹಬ್ಬ ಅಲ್ಲ, ದಿನಾ ಹಬ್ಬುವೆ, ದಿನಾ ಕಡ್ಬೆ, ಕಡೆ ದಿನಾ ಕೋಳಿ ಅಂಬ್ರು, ದಿನಾ ಮೀನಂಬ್ರು, ಅದ್ರೊಳಗ ಹಬ್ಬ ಅಂದೇಳಿ ಯಾವ್ದು ವಿಶೇಷ ಇಲ್ಲ. ಅರೆ ನಮ್ಗಾಗೆಲ್ಲ ಆಸಡಿ ಹಬ್ಬ ಅಂದ್ರೆ ಬಹಳ ಖುಷಿ. ಕೊಡ್ಬು ಆಸಡಿ ಹಬ್ಬ ದಿನ ಕೊಡ್ಬು ಒಂದು ಪಾಯಸ, ಗಮ್ಮು ಗೈಲ್ ಕಾಣಿ ಆ ಹಬ್ಬ ಅಂದ್ರೆ. ಯಾಕಂದ್ರೆ ಇಷ್ಟು ದಿನ ತಿಂದದ್ದಕ್ಕಿತ್ತಲ್ಲ ಅದು ಒಂದು ಹಂಗೆ. ಈ ಆಸಡಿ ಅಂದ ತಕ್ಷಣ ಮತ್ತೆ ನೆನ್ಪಾಪದ ನಮ್ಗೆ ಆಟೋ, ಈ ತಿಂಬುದು ಆಟ ಆಡು, ಚನ್ನಿಮಣಿ ಇರ್ಲಿ ಪಗಡೆ ಇರ್ಲಿ ಅದೆಲ್ಲ ಹಿರಿಯರ ಜೊತೆ ಕಿರಿಯರ ಜೊತೆ ಎಲ್ಲ ಕೂಕ ಆಟ ಆಡೋದು ಉಂಬುದು ಮಾಡುದು ಅದೆಲ್ಲ ಕೂಡ ತುಂಬಾ ಒಳ್ಳೇದು. ಅಂದ್ರೆ ಒಂದೇ ಸೂರಡಿ ಕೂಕಂಡ ನಮ್ಮ ನಾವು ಅರ್ಥ ಮಾಡ್ಕೊಂಬಂತ ತಿಂಗಳಂದ್ರೆ ಆಸಡಿ ಅಂತೇಳಿ ನಾ ಎಣಿಸ್ದೆ. ಇನ್ನ ಆಸಡಿ ಅಮಾಸಿ, ಆಸಡಿ ಅಮಾಸಿ ಅಂದ್ರೆ ಹೆಚ್ಚಿನವರಿಗೆಲ್ಲ ಗೊತ್ತೀತ ಸಮುದ್ರ ಸ್ನಾನ ಮಾಡುದು ಅನ್ಕಂಡ. ಸಮುದ್ರ ಸ್ನಾನ ಎಂತಕ್ ಮಾಡುದ, ಆಗಿನವರೆಲ್ಲ ಮಾಡದ್ ಒಂದ್ ಆಚಾರ ವಿಚಾರದಾಗಿತ್ತು, ಈಗಿನವರದ್ದೆಲ್ಲ ಪ್ಯಾಶನ್ನೆ. ಎಲ್ಲ ನಾರ್ಮನಿಯರು ಹಾತ್ರ ನಾವು ಹಾಪುದ್, ಮಕ್ಕಳನ್ ಮರಿನೆಲ್ಲ ಕಟ್ಕೊ ಹಾಪುದ್ ಅನ್ಕೊಂಡ್ ಹೇಳಿ ಹಾಪುದ್. ಅರೆ ಆಗಿನವ್ರ ಮಾಡದ್ಯ ಅಂತಕ್ಕಂದ ಹೇಳಿ ಹೇಳ್ರೆ, ಈ ಆಸಡಿ ತಿಂಗಳಿದ ಈ ಚಳಿ ಏನಿತ್ತ, ಆ ಮಳಿ ಚಳಿಗೆ ನಮ್ಮ ಚರ್ಮಗಳೆಲ್ಲ ಒಂದಿಷ್ಟು ಜಡ್ಡು ಕೊಟ್ಟಿರ್ತು. ಆ ಜಡ್ಡು ಕೊಟ್ಟ ಚರ್ಮಕ್ಕೆ ಇನ್ನು ಬಪ್ಪು ಮುಂದಿಂದ ಏನಿತ್ತ, ಆ ಮಳಿ ಆ ಚಳಿ ಎಂಬುದು ನಮ್ಮ ಚರ್ಮ ಸರಿಯಾಯ್ಕ, ಆ ಚರ್ಮದ ರೋಗ ಏನಿತ್ತು ಅದ್ ಯಾವ್ದು ಬಪ್ಪುಕಾಗ ಅನ್ಕಂಡ್ ಹೇಳಿ ಸಮುದ್ರ ಸ್ನಾನ ಮಾಡುದು. ಅಂದ್ರೆ ಉಪ್ಪು ನೀರು ಎಂಬುದು ಅಷ್ಟು ಒಳ್ಳೇದು. ಈಗೆಲ್ಲ ಉಪ್ಪು ನೀರಿನ ಸ್ನಾನಕ್ಕೇತ್ರಿಯಾ, ಆಮೇಲೆ ಎಂತದ ಮೀನ್ ಬಿಡುದಂಬ್ರ ಕಾಲಿಗೆ, ಆ ಮೀನ್ ಬಿಟ್ಟು ನಿತ್ಗಮ್ದಕ್ಕೇತ್ರಿಯಾ, ಅದೆಲ್ಲ ಇದ್ದೀತ ಈಗ. ಯಾಕಂದ್ರೆ ಅವ್ರು ಯಾರು ಸಮುದ್ರದ ಬದಿಯೋ ಬೊತಿಲಿಯೋ ಏನೋ ಗೊತ್ತಿಲ್ಲ ಅಂತ. ಅರೆ ಆಗಿನವ್ರ ಅದು ಯಾವುದು ಇಲ್ಲ, ಒಂದೇ ಒಂದು ಆಸಡಿ ಹಬ್ಬದ ಬಾತು ಒಂದೇ ಅವ್ರದ್ದು. ಈ ಸೊನ್ನು ಬಾತು ಇಲ್ಲ, ಮೊಡ್ಡು ಬಾತು ಇಲ್ಲ, ಯಾವ ಬಾತು ಇಲ್ಲ ಅವರಿಗೆ. ಹಂಗೆ ಮತ್ತೊಂದು ಅಂತಂದ್ರೆ ನಾವು ಹೊತ್ತೆ ಆಸಡಿ ಹಬ್ಬದ ಏನ ಒಂದು ಸಮುದ್ರ ಸ್ನಾನಕ್ಕೆ ಏನು ಜನ ಕೇಂತ್ರಿ, ಸಮುದ್ರ ತುಂಬಾ ಜನ ಮಾರಾರೆ. ಒಂದು ಸಲ ಹೋದಿತ್ತಲ್ಲ ನಾವು, ಆಯ್ತು ಎಲ್ಲಾ ಗೆಳೆತಿಯರ್ ಎಲ್ಲ ಒಟ್ಟು ಸೇರ್ಕೊ ಹೋಯ್ತ್. ಒಂದು ತ್ಯಾರಿ ಬಂತಲ್ಲ, ತ್ಯಾರಿ ಬಂದ ಮೇಲೆ ಕಡಿ ಕತ್ತಿಯಲ್ ನನ್ನ ಪಕ್ಕದಾಗಿದ್ದರು ಹೊಲ್ಸೆಟ್ಟೆ ಇಲ್ಲಿಯೇ ಪೂರ್ತಿ ಹೊಲ್ಸೆಟ್ಟು ಸಮುದ್ರ ಕೊಯ್ಲಕ್ಕ. ಅವ್ರು ಅಯ್ಯೋ ಅಯ್ಯೋ ಅಂತ್ರಿ ಅಂತ ಕಂಬತ್ತಿ ನಾವು ಗಟ್ಟಿ ಹಿಡ್ಕೊಂಡಿತ್ತು ಅವ್ರು ಬಬ್ಬಿ ಅಂತಕ್ಕ ನಾನು ಹೊಲ್ಸೆಟ್ಟು ಹೋಯ್ತು ಅನ್ಕಂಡ್. ಆಯ್ತಲ್ಲ ಇರ್ಲಿ ಬಿಡಿ, ಆ ಸಡಿ ಅಮಾಸಿ ಅಲ್ಲ, ಒಂದ್ ಒಳ್ಳೆ ದಾನ ಕೊಟ್ರಿ ಅನ್ಕೊಂಡ್ಲಿ ಅಂದೇಳಿ. ಅಲ್ಲಿ ಎಂತಕ್ಕಂದ್ರೆ ಆ ಸಡಿ ಅಮಾಸಿ ಅಲ್ಲ, ಆ ಅಮಾಸಿಗೆ ಸಮುದ್ರದ ತೆರಿ ಬಪ್ಪುದು ಅಷ್ಟೇ ದೊಡ್ಡದಿರತ್ತ. ನಾವು ಜಾಗ್ರತೆಗಿರ್ಕ, ಮಕ್ಕಳ ಮರಿನ ಕರ್ಕೊಂಡು ಹಬ್ಬತ್ತಿಗೂ ಜಾಗ್ರತೆಗಿರ್ಕ. ಮತ್ತೊಂದು ಆ ಸಮಯದಾಗೆ ಆ ದಿನ ಪಿತೃಗಳಿಗೆ ಒಂದು ತರ್ಪಣ ಬಿಡುದಿತ್ತಲ್ಲ, ಅದು ಬಹಳ ಒಳ್ಳೇದು. ಅದೆಷ್ಟೋ ತಲೆಮಾರಿನ ಪಿತೃಗಳನ್ನ ನೆನಪು ಮಾಡ್ಕೊಂಡ ನಾವು ಒಂದು ತರ್ಪಣ ಬಿಡತ್ತ ಅಮಾಸಿ ಎಂಬುದು. ಹಾಂಗೆ ಎಂತಕ್ಕೆಂದ್ರೆ ಆ ಅಮಾಸಿ ದಿನ ನಮ್ಮ ಪಿತೃಗಳೆಲ್ಲ ಬಂದು ಕಾಯ್ತ್ರಮ್ರ, ನಮಗೊಂದಿಷ್ಟು ನೀರ್ ಕೊಡ್ತ್ರ, ಎಳ್ಳು ನೀರ್ ಕೊಡ್ತ್ರ ಅನ್ಕಂಡು ಹೇಳಿ. ಆ ಲೆಕ್ಕದಲ್ಲ ನಮ್ ಇರದ್ ನಾವೆಲ್ಲ ಇದ್ದಾಗ ನಮ್ಗೆಲ್ಲ ಏನು ಜಕ್ಕಣಿ ಏನ ಅದೇನು ಇದೇನಿ ಎಲ್ಲ ಗೊತ್ತಿತ್ತು, ಹಿರಿಯರದ್ದು ಉಪದ್ರ ಅಂತೇಳಿ ಹೇಳುದಲ್ಲ. ಈಗಿನರೆಲ್ಲ ಅದೆಲ್ಲ ಭ್ರಮೆ ಅಂತ್ರ, ಏನೇ ಇರ್ಲಿ ಯಾಕಂದ್ರೆ ಕಾಲ ಬದ್ಲಾದಂಗು ಅವ್ರು ಬದ್ಲಾರ ಏನೋ ಗೊತ್ತಿಲ್ಲ. ಅಂತೂ ನಾವು ಅಂತೂ ಬದ್ಲಾತಿಲ್ಲ ಕಾಣಿ, ಯಾಕಂದ್ರೆ ಜಕ್ಕಣಿಯೂ ಇತ್ತು ಉಪದ್ರವೂ ಇತ್ತು ಎಲ್ಲದೂ ಇತ್ತು. ಅದ್ರ ಜೊತೆ ಜೊತೆಗೆ ನಮ್ ಹಿರಿಯರು ಮಾಡ್ಕೊಂಬಂದ ದಾನ ಧರ್ಮ ಅವೆಲ್ಲವೂ ಕೂಡ. ವರ್ಷಕ್ಕೊಂದ್ಸಲಾರು ದಾನ ಮಾಡಕ ಅಂಬುದು ಈ ಆಷಾಢಿಯ ಅಮಾಸೆಗೆ ಇಟ್ಕೊಂಡಿಪ್ಪಕ್ಕೂ ಸಾಕು, ಹಿರಿಯರನ್ನ ನೆನಪು ಮಾಡ್ಕೊಳಕ ಅಂತೇಳಿ ಹೇಳದಕ್ಕಾರು ಈ ಆಷಾಢಿಯ ಅಮಾಸೆಯು ನೆನಪು ಮಾಡತ್ತ ಏನು? ಯಾಕಂದ್ರೆ ಅದೆಲ್ಲವೂ ಕೂಡ ನಮ್ಮನ್ನ ಹುಟ್ಟಿ ಬೆಳೆಸದ ಹಿರಿಯರನ್ನ, ನಮಗೊಂದಿಷ್ಟು ಆಸ್ತಿ ಕೊಟ್ಟದಿರ್ಲಿ, ಸಂಸ್ಕೃತಿ ಕೊಟ್ಟದಿರ್ಲಿ, ಸಂಪ್ರದಾಯ ಕೊಟ್ಟದಿರ್ಲಿ, ಇಲ್ಲ ಸಮಾಜದಾಗೆ ಒಂದು ಜನ ಮಾಡೋದಿರ್ಲಿ, ಅದೆಲ್ಲ ಹಿರಿಯರು ಕೊಟ್ಟು ಬಳುವಳಿ ಅಂತ ಹೇಳ್ತ. ಯಾಕಂದ್ರೆ ಇವತ್ತು ಹುಟ್ಟಿದ ತಕ್ಷಣ ಇವತ್ತೇ ನಮ್ಮ ಮನೆಗೆ ಆ ಹೆಸರು ನನ್ನ ಹೆಸರು ಬತ್ತಿಲ್ಲ, ಹಿರಿಯರ ಹೆಸರಿಂದನೇ ನಾವು ಮುಂದೆ ಹೋಗ್ಬೋದು. ನೀವ್ ಯಾರ ಮನೆಯರ್ ಕೇಂದ್ರೆ ಇಂಥ ಮನೆಯರನ್ನ ಹಿರಿಯರದ್ದೇ ಹೇಳಕಿನ, ನನ್ನ ಹೆಸರು ಹೇಳ್ಕೊಂಡ್ರಲ್ಲಿ ಯಾರಿಗೂ ಗೊತ್ತಾತಿಲ್ಲ. ಹಾಂಗಾಯಿ ಹಿರಿಯರನ್ನ ಸದಾ ನೆನ್ಪು ಮಾಡ್ಕೊಳಕ, ಅವ್ರ ಸಾಧನೆ ನಮ್ಮ ಜೊತೆಗಿರ್ಕ, ಅವ್ರದ್ ಏನಿತ್ತು ದಾನ ಧರ್ಮ ಆ ಪುಣ್ಯಗಳು ನಮ್ಮ ಜೊತೆಗೆ ನಮ್ಮಿಂದ ಮುಂದಿನವರಿಗೂ ಹೋಯ್ಕ. ಆ ಲೆಕ್ಕದಾಗೆ ಆಷಾಢಿ ಅಮಾಸೆ ಎಂಬುದು ಎಲ್ಲರಿಗೂ ಕೂಡ ಒಳ್ಳೇದ. ಆಷಾಢಿ ಅಮಾಸೆ ಹಬ್ಬ ಅಂಬುದು ನಾವೆಲ್ಲ ಒಟ್ಟು ಸೇರ್ಕೊಂಡು ಗಮ್ ಗೈಲಾಯಿ ಆಚರಿಸುವ, ತಿಂಬುದಿರ್ಲಿ ಉಂಬುದಿರ್ಲಿ ಸ್ನಾನ ಇರ್ಲಿ. ಆರು ಈಗ ಮಾರ್ರೆ ಬಹಳ ಖುಷಿ ಹಬ್ಬದ ಆಷಾಢಿ ತಿಂಗಳು, ಎಲ್ಲೆಲ್ಲೂ ಮಾರ್ರೆ ಆಷಾಢಿ ಗಮ ಗಮ ಅಂಬ್ರು, ಆಷಾಢಿ ತಿಂಡಿ ಅಂಬ್ರು, ಆಷಾಢಿ ತಿಂಡು ತಿನಿಸು ಸ್ಪರ್ಧೆ ಅಂಬ್ರು ಎಂತ ಹೇಳ್ತ್ರಿಯೇ. ಈಗಿನ ಕಾಲದಾಗ ಆಷಾಢಿ ತಿಂಗಳಂದ್ರೆ ಒಬ್ರು ಮನೆ ಕುಕ್ಕಂಬರು ಇಲ್ಲಿ ಬಗೆ ಬಗೆ ಮಾಡ್ತಾ ತಿಂಬುದೇನು, ಎಷ್ಟೆಷ್ಟು ಸಂಘಟನೆಯರು ಯಾವ ತರದಾಗೆ ಈ ಮುಂದಿನ ಹಿಂದಿನ ತಲೆಮಾರಿದ ಅಷ್ಟೂ ತಿಂಡಿ ತಿನಿಸಿನ ಮುಂದಿನ ತಲೆಮಾರಿಗೆ ಪರಿಚಯ ಮಾಡು ಕೆಲಸ ಮಾಡ್ತಾ ಇದ್ರೆ ಬಹಳ ಖುಷಿ ಅನ್ಸತ್ತೆ. ಯಾಕಂದ್ರೆ ಆಷಾಢಿ ಎಂಬುದು ಬರೀ ಮನೆ ಕೂಕಂಬ್ದ ಈ ದೈವ ಏನೋ ಚೀನಿ ಹಡ್ಗತ್ಕೊಂಡು ಹಾತ್ ಅಂದೇಳಿ ಹೇಳುದು, ಹೂ ತೌರ್ ಮನಿ ಹಾತ್ ಅಂದೇಳಿ ಹೇಳುದು, ಅದೆಲ್ಲ ಬದಿಗೆ ಹಾಕಿ ಈಗ ಎಲ್ಲ ಒಟ್ಟು ಸೇರುವಂತ ಕಾಲ ಈ ಆಷಾಢಿ ತಿಂಗಳು ಬಂದಿತ್ತೇನೋ ಅನ್ಕೊಂಡಿತ್ತು ನಮ್ಗೆ. ಮತ್ತೊಂದು ವಿಶೇಷ ಅಂದ್ರೆ ವಿಶ್ವಕುಂದಾಪುರ ಕನ್ನಡ ದಿನ, ನಮ್ಮ ಭಾಷೆ ನಮ್ಮ ಬದುಕನ್ನ ನೆನಪು ಮಾಡುವಂತ ದಿನ ಈ ಆಷಾಢಿ ಅಮಾಸೆ ದಿನ. ಖುಷಿ ಯಾಕಂದ್ರೆ ಇಡೀ ವಿಶ್ವಕ್ಕೆ ನಮ್ಮ ಭಾಷೆ ಪರಿಚಯ ದಿನ ಅಂದ್ರೆ ಇತ್ತಲ್ಲ ಅದು, ನಾವು ಕುಂದಾಪ್ರಮಣ್ಣ ಹುಟ್ಟಿ ಈ ಕುಂದಾಪ್ರಮಣ್ಣ ಬೆಳೆದವರಿಗೆ ಕುಂದಾಪುರ ಭಾಷೆ ಬಳಸ್ತಿಪ್ಪರಿಗೆ ಅದು ಬಹಳ ಖುಷಿ ಅಂದೇಳಿ ಹೇಳ್ತೇನೆ. ಇಷ್ಟೊತ್ತಿನವರೆಗೂ ನಮ್ಮ ಆಷಾಢಿ ಹಬ್ಬದಾಗೆ ನಾನೊಂದಿಷ್ಟು ಮಾತು ಕೇಳ್ರಿ ಅಲ್ಲ, ನಿಮ್ಗೂ ಬಹಳಷ್ಟು ನೆನ್ಪಾಯಿಕ್ಕಲ್ಲ, ನಿಮ್ ಹಿರಿಯರದ್ದ ಊಟ ತಿಂಡಿ ಹಬ್ಬ ಎಲ್ಲ ಹಂಗೆ ನೆನ್ಪು ಮಾಡ್ಕಂತೀರಿ ಅಕ್ಕ. ಮುಂದಿನ ವರ್ಷ ಆಷಾಢಿಗೆ ಮತ್ತೊಂದಿಷ್ಟು ವಿಷಯ ಇಟ್ಕೊಂಡ ನಿಮ್ ಜೊತೆ ಮಾತುಕತೆ, ಅಲ್ಲಿವರೆಗೂ ಕೇಳ್ತಾ ಇರಿ ನಮ್ ರೇಡಿಯೋ ಕುಂದಾಪುರ. ನಾ ನಿಮ್ ಸುಜಾತ ಬಾಯ್ರಿ, ಮತ್ ಸಿಕ್ವಾ ಅಕ್ಕ.

ಎಲ್ರಿಗೂ ನಮಸ್ಕಾರ. ನೀವು ಕೇಳ್ತಾ ಇದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ರೇಡಿಯೋ ಕುಂದಾಪುರ ಕೇಂತಿಪರೆಲ್ಲರಿಗೂ ವಿಶ್ವ ಕುಂದಾಪುರ ಕನ್ನಡ ದಿನದ ಹಾರ್ದಿಕ ಶುಭಾಶಯಗಳು. ಶ್ರೀಪರ್ಣ ಯಕ್ಷಬಲಗ ತೆಕ್ಕಟ್ಟೆ ಇದರ ಕಲಾವಿದರಿಂದ ಕುಂದಾಪುರ ಕನ್ನಡ ತಾಳಮದ್ದಲೆ ಕೇಳ್ಕಂಬಪ್ಪ ಬನ್ನಿ. ಇದರಲ್ಲಿ ಕೃಷ್ಣಾರ್ಜುನ ಕಾಳಗ ಪ್ರಸಂಗದ ಕುಂದಾಪುರ ಕನ್ನಡ ಆವೃತ್ತಿಯಾಗಿರುವ ಪ್ರಸಾದ್ ಮೊಗೆಬಿಟ್ಟು ವಿರಚಿತ ನರಹರಿ ಹೊಯ್ಕೈ ಪ್ರಸಂಗದ ಒಂದು ಭಾಗವನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಹಿಮ್ಮೇಳದಲ್ಲಿ ಭಾಗವತರಾಗಿ ಪಂಚಮಿ ವೈದ್ಯ ತೆಕ್ಕಟ್ಟೆ, ಮದ್ದಲೆಯಲ್ಲಿ ಅನಂತಕೃಷ್ಣನಾವಡ ಗುಂಡ್ಮಿ, ಚಂಡೆಯಲ್ಲಿ ತನೀಶ್ ಪೂಜಾರಿ, ಮುಮ್ಮೇಳದಲ್ಲಿ ಕೃಷ್ಣನಾಗಿ ತನ್ಮಯ್ ಗಡಿಯಾರ್, ರುಕ್ಮಿಣಿಯಾಗಿ ಮಿಥುನ್ ದೇವಾಡಿಗ, ಸುಭದ್ರೆಯಾಗಿ ವಿಧಾತ ಆರುಡುಪ. ಇದು ರೇಡಿಯೋ ಕುಂದಾಪುರದ ಯಕ್ಷ ಸಮಾಗಮ ಕಾರ್ಯಕ್ರಮದ ಪ್ರಸ್ತುತಿ.

0: ನಾರದ ಹೇಳ್ದ ಕಾಲಕ್ಕೆ ಗುಟ್ಟು ನಾರದ ಹೇಳ್ದ ಕಾಲಕ್ಕೆ ಸಿಟ್ಟು ಮೈ ತುಂಬಿಕೊಂಡು ಕೃಷ್ಣನು ಬಿಟ್ಟು ನಾ ಬಿಡುವುದಿಲ್ಲ ಅಣಿ ಎಂದನು ಚೀಂಕರಿಸಿ
1: ಹಾಯ್ ಮಧುರೆಯಲ್ಲಿ ವಸುದೇವ ದೇವಕಿಯರ 8ನೇ ಮಗನಾಗಿ ಹುಟ್ಟದ ನನಗೆ ಕೃಷ್ಣ ಅಂತ ಲೋಕದಲ್ಲಿ ಕೊಂಡಾಡ್ತಾರೆ. ಈ ದ್ವಾಪರ ಯುಗದಲ್ಲೇ ಕೆಟ್ಟರ್ನ ಕೊಲ್ತಾ ಒಳ್ಳೆಯರನ್ನ ಕಾಯ್ತಿಪ್ಪು ನನ್ನ ಬದುಕಗೆ. ಇವತ್ತಿಗೆ 6 ದಿನದ ಹಿಂದೆ ಒಂದು ರಗಳಿ ಐತೆ. ವಿಷಯ ಎಂತಂದು ಗೊತ್ತಾಯ್ತಾ ನಿಮಗೆ? ಬೆಳಗಾತಿ ಎದ್ದ ಹೊಳಿಬದಿಗೋಯಿ ಸೂರ್ಯದೇವರಿಗೆ ಅರ್ಘ್ಯ ಕೊಡುವತ್ತಿಗೆ ಮೇಲಿಂದ ನನ್ನ ಕೈಯಲ್ಲಿದ್ದ ನೀರಿಗೆ ಗಲೀಜು ಬಿತ್ತು. ನನಗೆ ಸಿಟ್ಟು ಬಂದ. ಆಗ ಒಂದು ಶಪಥ ಮಾಡಿಬಿಟ್ಟೆ, ಈ ಗಲೀಜು ಯಾರು ಮಾಡಿನೋ ಅವನನ್ನು 8 ದಿನದೊಳಗೆ ಕೊಲ್ತೆ ಅಂದ. ಆಮೇಲೆ ಗಂಗಿಯಿಂದ ಗೊತ್ತಾಯ್ತ ಅವ ಕುಬೇರ್ನ ಮಗ ಗಯ ಅಂದೇಳಿ. ಇವತ್ತಿಗೆ 7ನೇ ದಿನ, ಇನ್ನೂ ಅವ ನನ್ನ ಕೈ ಸಿಕ್ಲಿಲ್ಲ. ಎಂತ ಮಾಡುದಂದೇಳಿ ಯೋಚನೆ ಮಾಡ್ತಿಪ್ಪತ್ತಿಗೆ ನಾರದ್ರ ಬಂದ್ರ ಕಣ್. ನಂದ್ ಈ ವಿಷಯವನ್ನ ನಾರದ್ರ ಹತ್ರ ಹೇಳ್ಕಂಡೆ. ಅವ್ರು ಹೇಳ್ರ, ಅವ್ರು ಹಿಂಗೆ ಊರ್ ತಿರುಗುಕ ಪತಿಗೆ ಅವರಿಗೆ ತುಂಬಾ ಹಸು ಆಯ್ತ. ಒಂದು ಮಾಯಿನ್ ಮರದಂಗೆ ಬಲಬದಿ ಒಂದ್ ಗೆಲ್ಲಲ್ಲಿ ಮಾತ್ರ ಮಾಯಿನ್ ಹಣ್ಣಿತ್ತಮ್ರ. ಅವ್ರು ಆ ಮಾಯಿನ್ ಮರ ಹತ್ತಿ ಆ ಹಣ್ಣು ಕೀಳ್ಕಂದೇಳಿ ಹಾಪತಿಗೆ. ಒಬ್ಬ ಹುಡ್ಗ ಬಂದ್ ಕೇಳ್ನಮ್ರ, ಇಲ್ಲಿ ಕಾಮ್ಯಕಾವನಕ್ ಹಾಪದ ಹೆಂಗೆ ಅನ್ಕಂಡ್. ಅವ್ರ ಬಲಬದಿ ಇದ್ದ ಹಣ್ಣನ್ನ ಕಿತ್ತ್ರಮ್ರ. ಆ ಗಂಡಸ ಬಲಬದಿಗೆ ಹೋಯ್ತ. ಇವ್ರಿ ಎಂತಂದು ಗೊತ್ತಾಯ್ದೆ, ಆ ಗಂಡಿನ ಬೇನಟ್ಟ ಇವರೇ ಹೋದ್ರ. ಆಮೇಲೆ ಕಾಂಬತಿಗೆ ಅಲ್ಲಿ ಪಾಂಡವರು ಇದ್ದೀರಮ್ರ. ಅರ್ಜುನ ಹೇಳ್ತಿದ್ನಮ್ರ, ನಿನಗೆ ನಾ ರಕ್ಷಣೆ ಕೊಡ್ತೆ, ನಿನ್ನ ನಾ ಕಾಯ್ತೆ ಅಂದೇಳಿ ಹೇಳ್ತನಮ್ರ. ಆಮೇಲೆ ಕಂಡ್ರೆ ಆ ಹುಡ್ಗ ಯಾರಂದೇಳಿ ಗೊತ್ತಾ, ಗಯ ಅಂಬ್ರ. ನಮ್ಮರೇ ನಮ್ಗೆ ಶತ್ರು ಆತ್ರ ಅಂದೇಳಿ ಈಗಲೇ ಗೊತ್ತಾದ್. ನನ್ನ ಭಾವ ಅರ್ಜುನ ನನ್ನ ಶತ್ರುನೇ ಕಾಯ್ತಿದ್ನಮ್ರ. ಇಷ್ಟೆಲ್ಲ ಆಪತಿಗೆ ಸಿಟ್ಟು ಮಾಡೋಕಾಗಂದ್ರು ಸಿಟ್ಟು ಬರದೇ ಇರುತ್ತಾ? ನಾ ಬಿಡ್ತಾ ಹಂಗಾರೆ ಪಾಂಡವ್ರಿಗೆ ಎಷ್ಟು ಸೊಕ್ಕು? ಅವ್ರ ಸೊಕ್ಕು ಇಲ್ಲಿಗೆ ಬಿಡುಕಾತ್ತಾ? ಆತೇ ಇಲ್ಲ, ಸಾಧ್ಯವೇ ಇಲ್ಲ. ಇವ್ರಿಗೊಂದು ಗತಿ ಕಾಣಿಸ್ತೆ. ನನ್ ತಂಗಿ ಇದ್ದಾಳಲ್ಲ ಸುಭದ್ರಿ, ಅವಳನೇ ಕರಿತೆ. ಏ ಸುಭದ್ರಿ.
2: ಅಣ್ಣ, ಏನ್ ಕರದ್ದ?
1: ತಂಗಿ,

0: ಸುಭದ್ರಿ
1: ಅಣ್ಣ,
0: ಒಂದ್ ದೊಡ್ಡ ರಗ್ಳಿ ಆಯ್ತು ಮಾರತಿ.
1: ರಗ್ಳಿಯಾ? ಎಂತ ರಗ್ಳಿ ಅಣ್ಣ?
0: ಎಂತ ಗೊಯ್ತ, ನಿನ್ನೆ ಅರ್ಗ್ಯ ಕೊಡ್ತಿಪ್ಪತ್ತಿಗೆ ಆ ಪಾಪಿ ಗಯ ಹೊಲ್ಸ್ ಮಾಡ್ದ ಮಾರತಿ. ಅಂತವನ್ನ ನಿನ್ನ ಗಂಡ ಒಳಗ್ ಹೋಗ್ಸ್ಕೊಂಡ ನಾನಿದ್ದಿ, ನೀನ್ ಹೆದರ್ಬೇಡ, ನಾನ್ ಕಾಯ್ತಿ.
1: ಅಣ್ಣ, ಯಾರು ನನ್ನ ಗಂಡನ?
0: ಹೌದ್, ನಿನ್ನ ಗಂಡ ಅರ್ಜುನ.
1: ಅಣ್ಣಯ್ಯ, ನಿಂಗ್ ಯಾರ್ ಹೇಳದ್ದ ಅಣ್ಣ ಇದನ್ನ?
0: ಮತ್ತಾರಲ್ಲ, ನಾರದ್ರ ಹೇಳದ್.
1: ನಾರದ್ರ ಹೇಳದ್ದ ಅಣ್ಣ?
0: ಅವ್ರು ಹೇಳದನ್ನ ಸುಳ್ಳಂದೇಳಿ ಹೇಳುಕತ್ತ. ನಿನ್ನ ಗಂಡ ಹಿಂಗ್ ಮಾಡ್ಲಕ್ಕ ಮರತಿ, ಅವ ದೊಡ್ಡ ಪಿರ್ಕಿ ಆದ್ನಲ್ಲ. ಹೋಯ್ ಹೋಯ್, ನನ್ನ ಅತ್ತಿ ಕುಂತಿದೇವಿ ಹೊಟ್ಟೆ ಹುಟ್ಕೊಂಡ ಇಂತ ಕೆಲ್ಸ ಮಾಡುದ? ಹಪ್ ಬಿಡ್ದನ, ಯಾಕಾದ್ರೂ ಹುಟ್ಕೊಂಡು ಒಂದು ವಿಷ ಜಂತು ಹುಟ್ಕೊಂಡಂಗ್ ಹುಟ್ಕೊಂಡಲೆ. ಥೂ, ಹಪ್ ಗೆಟ್.
1: ಅಣ್ಣಯ್ಯ,

0: ಅಣ್ಣಯ್ಯ ನಾನಾರು ಎಂತ ಮಾಡುಕತ್ತಣ್ಣಯ್ಯ, ಸುಮ್ಮನೆ ಆಟ ಆಡುದ್ ಬಿಟ್ಟು ಒತ್ತಿ ಇಟ್ಟ ಆಡುದ ಹೇಳ? ಹಾಂಗ ಆಡುಕ್ ಹೋಯಿ ಅಲ್ದ, ಅವ್ರಿಗೀಗ ಕಾಡಂಗಿಪ್ಪಂಗಾದ್ದ. ನನ್ನ ಗಂಡಂಗಂತೂ ಭಾಷೆ ಬತ್ತಿಲ್ಲ ಅಣ್ಣ, ಬಿಡ ಏನೋ ಬ್ಯಾಡ್ದಿದ್ ಮಾಡ್ರಿ.
1: ನಿನ್ನ ಗಂಡಂಗೆ ಭಾಷೆ ಬರ್ದಿದ್ದು ಹೌದು, ಭಾಷೆ ಬಪ್ಪದ್ ಹೌದಾಯ್ರೆ, ಇಂತ ಬಿಲಸ್ ಬಿಟ್ಟು ಕೆಲಸ ಮಾಡ್ತಿದ್ದೀನ ನಿನ್ ಗಂಡ.
0: ಅದಕ್ ನಾನ್ ಎಂತ ಮಾಡುದಣ್ಣ, ಇದನ್ನೆಲ್ಲ ನೀನು ಹೊಟ್ಟಿಗೆ ಹಾಯ್ಕೊಂಬಕಾಗ್ದ ಹೇಳ?
1: ಎಲ್ಲ ಹೊಟ್ಟಿಗೆ ಹಾಯ್ಕೊಂತವ್ರೆ ಹೊಟ್ಟಿ ಉಬ್ಬರ್ಸತ್ತ.
0: ಹಂಗಲ್ಲ ಅಣ್ಣ, ನಾನ್ ಹೇಳದ್ದ ಇಲ್ ಕಾಣ, ನನ್ ಮಗ ಇನ್ನು ಸಣ್ಣನ್, ಅವನ್ ಮುಖ ಕಂಡಾರು ಸಿಟ್ಟ ತಣ್ಣಗ್ ಮಾಡ್ಕೋ ಅಲ್ಲ ಅಣ್ಣ. ಈ ಗಂಡ ಗಂಡಸ್ರ ಜಗಳದೊಳಗೆ ಹೆಣ್ಣು ಹೆಂಗ್ಸ ನಾನು ಎಂತ ಮಾಡುಕಾತಣ್ಣಯ್ಯ? ನೀನ್ ಎದ್ದೆದ್ ಹಾರತ್ಕಂಡ್ರೆ ಒಂದೋ ನನ್ನ ಗಂಡನ್ ಸೊಡ್ಡು ವಾರಿ ಮಾಡ್ತೆ, ಅಥವಾ ಕೊಂದೇ ತೀರ್ತೆ ಅಮ್ಮಂಕಾಂತ. ಅಣ್ಣಯ್ಯ ಒಂದು ಉಪಕಾರ ಮಾಡಲ್ಲ, ಈಗ ಈ ಮಗಿನ ಸೊಡ್ಕಂಡ್ ನನ್ನ ಓಲಿ ಮುತ್ತೈದೆ ಭಾಗ್ಯ ಉಳಿಸಣ್ಣ. ನನ್ನ ಗಂಡ ಮಾಡದ ತಪ್ಪು ಹೊಟ್ಟಿಗೆ ಹಾಯ್ಕೋ ಅಲ್ಲ.
2: ಅಬಬಬಬಬ ನಿನ್ ಸೊಡ್ಡಿಗೆ ಅಕ್ಕ ಚಾಕುಗೆ ಎಂತ ಹೇಳುದ ನೀನ್?

0: ಎಲ್ಲ ಸುಬ್ಬಿ ಭಾರಿ ಹರಮೈಕ ಮಾಡ್ತಾ ನೀನ
1: ಎಂತಂದೆ
0: ಎಂತಂದೆ ಕೆಮಿಕ್ ಎಂತಿಲ್ಲ ನಿನ್ನ ಮಾತು ಕೇಂದ್ರೆ ಯಾರಿಗಾರು ಮೈಕ್ ಚೊಣಗಿ ಕೊಟ್ಟಂಗತ್ತ
1: ಎಂತ ಅಂತೆ ರುಕ್ಮಿಣಿ ನೀನ
0: ಹೇಳ್ತಿ ತಡಿಯ ನೀನ ನಿನ್ನ ಬೆಂಡೋಲಿ ಬಾಕಿದ ಬಗ್ಗೆ ಮಾತಾಡ್ತಲ್ದ ನೀನಾರು ಒಬ್ಬಳೆ ನಾವ 16,000 ಜನ ಹೆಂಗಸರಿತ್ತಿಲ್ಲ ನಮ್ಮ ಬೆಂಡೋಲಿ ಬಾಕಿದ ಬಗ್ಗೆ ಚೂರಾರು ಅಂದಾಜ್ ಮಾಡ್ಕೊಂಡಿದ್ದೇನ ನೀನ ಅದ್ರ ಸಂಗತಿ ನಿಂಗೆ ಬೇಡ ಅಲ್ದನ
1: ಅದಕ್ಕೆ ಎಂತ ಆಯ್ತೀಗ
0: ಎಂತ ಆಯ್ತಾ ಹೊಟ್ಟಿಗೆ ಅನ್ನ ತಿಂತೆ ಬೇರೆಂತ ತಿಂತೆ ನೀನ ಅದಕ್ಕೆ ಎಂತದ್ದು ಆಯ್ಲ ಬಿಡ ನನ್ನ ಗಂಡ ಇದ್ದು ಬದ್ದ ರಾಜನ್ನೆಲ್ಲ ಗೆದ್ದ ಅವರಿಂದ ರಾಶಿ ರಾಶಿ ಚಿನ್ನ ಬಣ್ಣ ಬಟ್ಟಿ ಎಲ್ಲ ತಂದು ನನ್ನ ತಂಗಿ ನನ್ನ ಭಾವ ಅಂದಲ್ಲಿ ನಿಮ್ ಕೊಟ್ಟದಕ್ಕೆ ಒಳ್ಳೆ ಉಪಕಾರ ಮಾಡ್ತಿದ್ದೆ ಅಲ್ದನ
1: ಅತ್ತಿಗ್ಯಾ ಮಾತಾಡೋದಿಗೆ ಸ್ವಲ್ಪ ಮೈ ಮೇಲೆ ಸ್ವಯ ಇರ್ಲಿ
0: ಹೌದು ಸ್ವಯ ಬೇಕು ಅದು ನಿಂಗಿಲ್ಲಲ್ಲ ಅದೇ ಬೇಜಾರತ್ತಿತ್ ನಂಗೆ
1: ಸ್ವಲ್ಪ ಹೇಳದ್ ಕೇಳ ನನ್ನ ಅಣ್ಣ ನಂಗೆ ಚಿನ್ನ ಕೊಟ್ರೆ ನಿಂಗೆಂತ ಕೊಟ್ಟಿವ್ರಿ ಅದಿರ್ಲಿ ಚಿನ್ನ ಬಣ್ಣಕ್ಕೆ ಕಾಸಿ ಪಟ್ಟು ಬಂದದ್ ಯಾರೊಂದೇಳಿ ಹೇಳ್ದೆ ನೀನ
0: ನೀನೆ
1: ಸುಮ್ನಿರೇ ಮಿಡ್ಕಣಿ.

0: ಅತ್ತಿಗ್ಯಾ ಎಂತ ಅಂದೆ, ಚಿನ್ನ ಬಣ್ಣ ತೊಟ್ಟು ತೊಟ್ಟು ಕಣ್ಣು ಮೇಲಾಗಿ ಹೋಯ್ತಲ್ದ ನಿನಗೆ?
1: ಯಾರಿ ನಂಗ?
0: ನಿಂಗೆ ಹೇಳ್ತಿಬೋದ, ನಿಂಗೆ ಅಹಂಕಾರ ನೆತ್ತಿಗೆ ಏರಿ ಕೂಕೊಂಡಿತ್. ಆಸಿ ಪಡು ದುರ್ಬುದ್ಧಿ ನಂಗಿಲ್ಲ ಗೊತ್ತಾಯ್ತಾ ಅತ್ತಿಗ್ಯಾ? ಬೆಕ್ಕು ಕಣ್ಮುಚ್ಚಿ ಹಾಲು ಕುಡಿದ್ರೆ ಊರಿಗೆ ಗೊತ್ತಾತಿಲ್ಲ ಅಂತ ಹೇಳಿ ಅತಿ ಅನ್ಸ್ಕೊಂಡಿತ್. ಹಾಗಂದೇಳಿ ಊರ್ ಕಣ್ ಮುಚ್ಕೊಂಡಿರತ್ತ ಹೇಳ? ತಿನ್ನ ದುಡ್ಡಿಗೆ ಆಸೆ ಪಟ್ಟು ಬಿರಾಮ್ರ ಕೈಯ ಕಾಗದ ಬರೆದು ಕಳ್ಸದ್ ಯಾರ ಹೇಳ? ಸುಭದ್ರಿ ಅಲ್ಲ, ನೀನದ.
1: ಒಳ್ಳೆ ಬಾಯಿ ಕಲ್ತಿದ್ದಲ್ದನ, ಸಾಕ್ ಮಾಡ ನಿನ್ ಗಜ್ಮೈಕ ಬಲ್ಲೆ.

0: ಅಬಾಬಾಬಾಬಾಬಾಬಾ ಸುಭದ್ರ್ಯಾ,
1: ನಾನೆ.
0: ಬಾರಿ ಬಾಯಿ ಕಲ್ತಿದ್ದಲ್ತಾನೆ ನೀನ?
1: ಎಂತ
0: ಒಂದ್ ನೀತಿ ನಿಯಮ ಇತ್ತನ ನಿಂಗೆ?
1: ಇದ್ದೇ ಮಾತಾಡದ್ದೆ.
0: ಎಂತ ಇತ್ತ ಮಣ್ಣ, ಎಡ್ಬಿಡಂಗಿ ಕಣಂಗೆ ಒಟ್ರಾಸಿ ಇದ್ದಾಳ ನೀನ. ಅದಲ್ದೇ ಇದ್ರೆ ಗಂಡ ಜೊತೆ ಕಷ್ಟವೋ ಸುಖವೋ ಇರ್ಕಾದ್ದ ಹೆಂಡತಿ ಬೇರೆ ಯಾವಳಲ್ಲ. ಸುಖ ಇದ್ರೆ ಗಂಡ ಬೇಕ, ಕಷ್ಟ ಅರೆ ಗಂಡ ಬೇಡ ಅಂಬುದು ಯಾವ ನ್ಯಾಯ?
1: ಸಾಕು, ಸುಮ್ನಿರ್ತೀಯ ಸ್ವಲ್ಪ.
0: ಏ ಸುಮ್ನಿರ, ನಂಗ್ ಮಾತಾಡು ಬಿಡ. ಆಗಳಿಕೊಬ್ಬಳ ಸೀತಾ ಮಾತೆ ಅಂದಳಿದ್ದಾಳು, ಗೊತ್ತಿತ್ತ ನಿಂಗೆ?
1: ಹೌದು ಗೊತ್ತಿತ್ತ.
0: ಆ ಸೀತಾ ಮಾತೆ ಗಂಡ ಕಾಡಿಗೋಪತಿ ನಿನ್ಕಣಂಗೆ ಸುಖದ ಸುಪ್ಪತ್ತಿಗೆ ಬೇಕಂದ್ರೆ ಅರಮನೆ ಮನಿ ಕಂಡ್ಲಿಲ್ಲ. ಗಂಡ ಕಾಡಿ ಹೊರಟ್ರು ಕೂಡ ಒಂದು ಮಾತಾಡದೆ ಗಂಡನ ಬೆನ್ನಟ್ಟಿಗೆ ಹೊರಟಿದಳು ಗೊತ್ತವಳು.
1: ಹತ್ತಿಗ್ಯಾ, ನಿಂಗ್ ಒಂದ್ ಮಾತು ಹೇಳುದ?
0: ಎಂತ?
1: ಚೂರ್ಪಾರ್ ಕಲ್ತ್ರೆ ಹಿಂಗಿದ್ದೆ ಆ ಪುತ್ರ.
0: ಎಂತ ಚೂರ್ಪಾರ್ ತಪ್ಪೇಳ ನಾನೀಗ?
1: ನೀನ ಪುರಾಣ ಏನೋ ಕೇಂಡಿದೆ, ಹೌದು ಒಪ್ಕೊಂಬ, ಆದ್ರೆ ಪೂರ್ತಿ ಪುರಾಣ ಕೇಂದ್ರವಳಲ್ಲ ನೀನ್.
0: ಮತ್ತೆಂತ ಐತಿ ಈಗ? ನಾನ್
1: ತಪ್ಪೇಳೆ ಮಾತ್ರ ಅಮ್ಮ ಕಾಡಿಗೆ ಹೋಪತಿಗೆ ಅವ್ರಿಗೆ ಅಭಿಮನ್ಯು ಕಣಂಗಿ ಸಣ್ಣ ಗಂಡಿದ್ದೀತ ಹೇಳ? ಇಲ್ಲ ಅಲ್ದ ಅದಕ್ಕಾಗಿ ಅವ್ರಿಬ್ರು ಹೋದ್.
0: ಹೇಳದ್ಕೇನ ಸುಭದ್ರೆ, ನೀ ಹಿಂಗಿದೆಲ್ಲ ಮಾತಾಡ್ಬೇಡ, ದೇವ್ರು ಒಳ್ಳೇದ್ ಮಾಡುದಿಲ್ಲ ನಿಂಗೆ. ನೀ ಮಾಡು ಹೊಗ್ಲೆ ಹಸಕ್ಕೆ ಆ ಚೆಂಡ ಮಗಿನ ಎದ್ರಿಡ್ಕ ಮಾತಾಡ್ಬೇಡ. ಗಂಡ ಕಾಡಿಗೆ ಹೋರೆ ನೀನು ಹೋಯ್ಕಿದೀತ. ನಿನ್ ಕೈಕಲ್ ಗಂಟಿ ಮುಳ್ಳು ಹೋಗತ್ತ, ಗಂಡನ್ ಕೈಕಲ್ ಗಂಟಿ ಮುಳ್ಳು ಹೋಗುದಿಲ್ಲ. ಹಂಗಾರೆ
1: ಏ ರುಕ್ಕೋ, ಸ್ವಲ್ಪ ವಿಷಯ ಅರ್ಥ ಮಾಡ್ಕೋ. ನಾನ್ ಎಂತ ಹೋಯ್ಲ ಗೊತ್ತಿತ್ತ ನಿಂಗೆ? ನಿನ್ ಗಂಡ ನನ್ನ ಅಣ್ಣ ಕೃಷ್ಣ ಇದ್ನಲ್ಲ, ಅವನೇ ನಂಗೆ ಹೇಳದ್ ಸುಭದ್ರಿ ನೀನು ಒಪ್ಪುದ್ ಬೇಡ, ನಿನ್ ಮಗ ಇನ್ನು ಸಣ್ಣನ ಅಲ್ಲಿಪ್ಪು ಕಷ್ಟ ಆತ್, ಅದಕ್ಕೆ ನಾನ್ ಇಲ್ಲಿದ್ದ ಬಿಟ್ರೆ ನೀನ್ ಹಾಕದ್ ಉಣ್ಕಂಡ್ ತಿನ್ಕಂಡ್ ಆಯ್ಕೊಂಡ್ಕಂದಳಿ ಇಲ್ಲಿದ್ದ.
0: ಸುಮ್ನಿರ್ತೀಯ, ಒಂದ್ ಮುಷ್ಟಿ ಅನ್ನೋ ಗಂಜು ತಿನ್ಕಂಡ ಗಂಡನ್ ಜೊತೆಗೆ ಇಪ್ಪುಗ್ ಏನ್ ದಡಿ ನಿಂಗೆ? ಗಂಡ ಅಲ್ಲ ಹಾಡಂಗ್ ಐಕಂಡ ಗೆಡ್ಡಿ ಗೆಣಗ ತಿಂಬುದು ಕಷ್ಟ ಪಡುದು, ನೀನಿಲ್ಲ ಗೆಂಟ್ಲ ತುದಿವರಿ ತಿನ್ಕಂಡ ಹಲ್ಲಿಗೆಚ್ಚದ್ ಮಾತಾಡುದ್, ಅಪ್ಪನ ಮನೆ ಜರಿ ಸೀರೆ ಹುಡ್ಕ ದಸ ಬಸ ತಿರುಗುದ್, ಮೈ ತುಂಬಾ ಚಿನ್ನ ಹೈಕಂಡ ಮಿಡ್ಕಂಡಿ ದುಗ್ಗಿ ಕಣಂಗ್ ಏನ ತಿರುಗುದ್ ಕಂಡ್ರೆ ಆಹಾ.
1: ಸುಮ್ನಿರೆ ಅತಿಗೆ, ನಿಂಗ್ ವಿಷಯ ಗೊತ್ತಿದ್ದಲ್ದ, ನನ್ನ ಅಣ್ಣ ಪ್ರೀತಿಯಿಂದ ನಂಗ್ ಕೊಟ್ ಸೀರೆ ನಂಗ್ ಕೊಡ್ತೀನ ನಾನ್ ಹೈಕತಿರುತ್ತೆ, ನಿಂಗೆಂತ ಕೊಟ್ಟಿವ್ರಿ?
0: ಅಯ್ಯಾ, ನಿನ್ನ ಜೋಗಳದೊಳಗೆ ನಾವೆಲ್ಲ ಮುಲ್ಲಿ ಸೇರಿ ಹೋಯ್ತ, ಇಷ್ಟಿಷ್ಟು ಬೇಸಿ ಹಾಕ್ನಲೆ ತಿಂದದ ಸೊಕ್ಕ ನಿಂಗೆ.
1: ಮುಚ್ಚಬಾಯಿ, ನಿನ್ನ ಬಣ್ಣದ ಮಾತು ನನ್ನ ಎದ್ರ ಬೇಡ ಅಕ್ಕ.
2: ಮಿಣ್ಣ ಕಿಪ್ಪರ ಬಣ್ಣ ಬೇರೆ, ಮಿಣ್ಣ ಕಿಪ್ಪರ ಬಣ್ಣ ಬೇರೆ, ಅಂದು ತಣ್ಣಗೆ ಪ್ರೇಮ ಪತ್ರವ ಬರ್ದೆ ನೀರೆ, ತಣ್ಣಗೆ ಪ್ರೇಮ ಪತ್ರವ ಬರ್ದೆ ನೀರೆ. ಅಣ್ಣನ ಮಂಡೆ ಬೋಳಿಸಿದೆ, ನಿನ್ನ ಬಣ್ಣಾಣಿ ಮಾತೇಕೆ ನಾ ಎಲ್ಲ ತಿಳಿದೆ.
1: ಏ ರುಕ್ಮಿಣಿ, ಒಂದ್ ಮಾತಿತ್ತು ಗೊತ್ತಿತ್ತ ನಿಂಗೆ?
0: ಒಂದಲ್ಲ ಸಾವಿರ ಇರತ್ ನೀ ಅಂತ ಹೇಳುದು. ಈಗ
1: ನಾ ಹೇಳು ಮಾತು ಗೊತ್ತಿತ್ತ ನಿಂಗೆ? ನಿನ್ನ ಕಿಪ್ಪರನ್ ಯಾವತ್ತೂ ನಂಬುಕಾಗ.
0: ಹೌದಾ?
1: ನಿಂಗ್ ಗೊತ್ತೇ ಇಲ್ಲ ಅಲ್ಲ, ನಾನ್ ಹೇಳ್ತೆ ಕೇಣಿಗ. ಏಗಳಿಗೂ ಸೊಡ್ಡ ಹೊತ್ಕೊಂಡ್ ಕೂಕಂತಿದ್ಯಲ್ಲ ನೀನ, ಇವತ್ತೇನ್ ಬಾರಿ ಹಾರಾಡ್ತಿದ್ದೆ, ಅವತ್ತು ಹೈಯಂಗ್ ನಮ್ಮ ಅಣ್ಣಂಗ್ ಒಂದ್ ಕಾಗ್ದು ಬರ್ಸಿ ಅಣ್ಣನ್ ಬುಟ್ಟಿಗೆ ಹೈಕಣ್ಣಲ್ಲಲ್ದ ನೀನ್.
0: ಅದೆಲ್ಲ ಅಧಿಕ ಪ್ರಸಂಗ, ಈಗ ಮಾತಾಡ್ಬೇಡ ಗೊತ್ತೈತಲ್ದ. ನಿಂದು ಹೇಳತ್ತೋರ್ ಸಾವಿರ ಇತ್ತು, ಅದೆಲ್ಲ ಎಂತಕ್ ನಿಂಗೆ?
1: ಇಷ್ಟೊತ್ತಂಗ ನೀ ಮಾಡದ್ ನೀ ಬಾಯಿ ಹರ್ಕೊಂಡದ್ದೆ ಅಂತ ನಮ್ ವಿಷಯ ಅಲ್ದ?
0: ನಾನ್ ಬಾಯಿ ಹರ್ಕಮು ನಿನ್ ನೀ ಮಾಡದ್ ಇದ್ದದನ್ನೇ ಹೇಳದ್.
1: ನೀ ಮಾಡದನ್ನೇ ಹೇಳ್ತಿದ್ದೆ ಕೇಳಿಲ್ಲೆ. ನನ್ನ ಅಣ್ಣನ್ ಬುಟ್ಟಿಗೆ ಹೈಕಂಡ ನಿನ್ ಒಡ ಹುಟ್ಟಿದ ಅಣ್ಣನ್ ಜುಟ್ಟನ್ನ ನನ್ನ ಅಣ್ಣನ್ ಕೈಯಲ್ಲಿ ಬೋಳಿಸಿದ್ಯಲ್ಲ, ಹೈಯಂಗ್ ನೀನ್ ಮಾಡದ್ ಕೆಲ್ಸ ಯಾರಿಗೂ ಗೊತ್ತಾತಿಲ್ಲ ಅಂತ ಆಗ ಹೇಳ್ನಲ್ಲ ಒಂದ್ ಮಾತ, ಬೆಕ್ಕ ಕಣ್ಮುಚ್ಚಕ ಹಾಲು ಕುಡಿದ್ರೆ ಲೋಕ ಕಾಂತಿಲ್ಲ ಅಂತ ಹೇಳಿ ಅದೇ ಅನ್ಸ್ಕಾಣದ್. ನೀನ್ ಮಾಡದ್ ಒಂದಾ ಎರಡ
0: ಸುಮ್ಮನಿರ, ಎಂತ ಮಾಡು ನೀನ? ಸಾಕ್ ಸಾಕ್, ನಿನ್ನ ಎಲಿ ಮೇಲೆ ಕೊಳತ ಆನಿ ಬಿತ್ಕಂಡಿತ, ನನ್ನ ಎಲಿ ಮೇಲಿಪ್ಪು ನೊಣನೆತ್ತಿ ಆಡ್ತೀಯಲ್ಲ,
1: ಅದನ್ನೇ ನೀನ್ ಇಷ್ಟೊಂದಂಗ ಮಾಡದಂದ ಹೇಳಿ ಹೇಳ್ತಿದ್ದೆ ನಾನು.
0: ಸುಮ್ನಿರ್ತೇನ, ನನ್ನ ಬಾಲರಾಮ್ ಭಾವ ನಿನ್ನ ಕೌರವನಿ ಕೊಟ್ಟು ಮದಿ ಮಾಡ್ಕಂದಲ್ಲಿ ಹೇಳಿ ಅನ್ಸ್ಕಂಡ್ರೆ ನೀ ಮಾಡದ್ಯಂತ ಆ ಸನ್ಯಾಸಿ. ಸನ್ಯಾಸಿ ಅಂದ್ರೆ ಯಾರು? ಬೇಡುವರ್.
1: ಸ್ವಲ್ಪ ಸುಮ್ನಿರ್ತೀಯ,
0: ಆ ಬೇಡುವರ್ ಸೇರಿಗಿಡ್ಕ ಓಡಿ ಹೋದದ್ದು ನಂಗೂತಿಲ್ಲ. ಮಾನ ಮರ್ಯಾದಿ ಬಿಟ್ಟಳೆ ಥೂ ನೀನ, ಮರ್ಯಾದಿ ಇಲ್ದಿದ್ದಾಳ. ನಿನ್ನ ಎಲ್ಲ ಸುದ್ದಿ ಈಗ ನಾ ಹೇಳ್ತಾ ಕೂಕಂಡ್ರೆ ನನ್ನ ನಾಲ್ಗೆ ಹುಳ ಸೋರತ್. ಸುಭದ್ರ, ಹಿರಿಯರ್ ಒಂದು ಮಾತು ಹೇಳಿರ್ ಗೊತ್ತಿತ್ತಾ?
1: ತುಂಬಾ ಹೇಳಿರ್. ನೀನೆಂತ ಹೇಳ್ತೇ ಅದನ್ನ ಹೇಳಿಗ.
0: ಕೊಟ್ಟೆ ಹೆಣ್ಣ ಕುಲದ ಹರ್ಗಂಬ್ರ, ಗಂಡನ್ ಮನಿ ಬಿಟ್ಟು ಬಂದಳಿಗೆ ಅಪ್ಪನ ಮನಿ ಯಜಮಾನಿಕಿ ಬೇಡ ಗೊತ್ತಾಯ್ತಾ? ನಿನ್ನ
1: ಸತ್ಯ ವಿಷಯ ಗೊತ್ತಿದ್ದು ಎಂತೆಂತಲ್ಲ ಮಾತಾಡ್ತೀಯಲ್ಲ ಅದಕ್ಕೆ ನೀನ.
0: ಮದ್ ಮಧ್ಯೆ ಬಾಯಿ ಹಾಕ್ಬೇಡ್ದ, ನಿನ್ನ ಸೊಡ್ಡಿ ಅಕ್ಕ ಚಾಕುಕೆ ಹೋತೇ ಇಲ್ಲ. ಇನ್ನು ಒಂದ್ ಮಾತಾಡ್ರ ಮುಸುಡ್ ಹನ್ಮಂತ ಮಾಡ್ತೀಗ.
1: ಅಯ್ಯೋ ದೇವ್ರೆ, ಈ ರುಕ್ಮಿಣಿ ಎಂತೆಲ್ಲ ಮಾತಾಡ್ತಿದ್ಲ. ಒಂದ್ ಮಾತಿತ್ತು, ಕೈ ಸೋತ ನೆಂಟ್ರ ಮನೆಗೆ ಯಾವತ್ತೂ ಹೋಪಕಾಗಾಂಬ್ರ, ಕೈಯಂಗ್ ಗಟ್ಟಿ ಇದ್ರ ಮಾತ್ರ ನೆಂಟ್ರಿಷ್ಟ್ರ. ನಾನ್ ಇವಳು ಮನಿ ಬಾಗ್ಲಿಗ್ ಬಂದ ಇವಳ ಕೈಯಲ್ಲಿ ಹೇಳಿಸ್ಕಂಬಂಗ ಆಯ್ತಲ್ದ. ಅಣ್ಣಾರು ನಮ್ಮನ, ಆದ್ರೆ ಈ ಅತ್ತಿಗೆ ನಮ್ಮವಳ. ನಾವ್ ಹೇಳ್ರೆ ಅದು ತಪ್ಪು, ಇವಳು ಹೇಳ್ರೆ ಅದು ಸಮ. ಎಂತ ಮಾಡುದು ಹೇಳಿ, ಬಾಯಿಗ್ ಬಂದಂಗೆಲ್ಲ ಮಾತಾಡ್ತಿದ್ಲು. ನಾನ್ ಇದ್ದದ್ದು ಇವಳಿಗೆ ಹೆಚ್ಚಾಯಿ ಹೋಯ್ತಲ್ದ, ನಾನು ಹೊಟ್ಟಿಗಿಲ್ದೆ ಬಂದದ್ದಂತ ಮಾತಾಡಿ ಹೋದ್ಲಲ್ಲೇ. ಇವಳು ಮಾತಾಡೋ ರೀತಿ ಕಂಡ್ರೆ ಕೇಳಿಸ್ಕೊಂಡ್ರ ಯಾರು ಇದೇ ಸತ್ಯ ಅಂದೇಳಿ ಎಣ್ಸ್ಕಂತ್ರು. ಇರ್ಲಿ, ನಮ್ಮ ಹಣಿಲ್ ಬರದ್ದೇ ಅಷ್ಟಂದೇಳಿ ಅನ್ಸ್ಕಂತೆ. ನನ್ ಮಗು ಸಣ್ಣ ನಾಬ್ಕೋಯ್ ಅಣ್ಣನ್ ಮನೆ ಬಾಗ್ಲಿಕ್ ಬಂದದ್. ಅಣ್ಣ ಹೇಳುಕೋಯ್ ನಾ ಬಂದದ್ ಬಿಟ್ರ ನಾನಾಯೇ ಬಂದದ್ದಲ್ಲ. ಈಗ ಈ ಅತ್ತಿಗೆಯೇ ಈ ನಮ್ಮನಿ ಬೈದ್ರೆ ನಾನಿನ್ ಎಲ್ಲಿಗಂದೇಳಿ ಹೋಪುದು? ಯಾರ ಹತ್ರ ನನ್ ಕಷ್ಟ ಹೇಳಿ ಸಾಯುದು? ಯಾವ ಬಾಮಿಗೆ ಹಾರ್ಕಂಬುದು? ಓ ಅಣ್ಣ, ಈ ರುಕ್ಮಿಣಿ ಮಾತ್ ಕೇಂಬು ಕಾತಿಲ್ಲ ಅಣ್ಣ. ಇವಳು ಮಾತ್ ನನ್ ಕರುಳಿಗ್ ಚೂರಿ ಹಾಕ್ದಂಗ ಆತಿತ್ತಣ್ಣ. ನನ್ನನ್ ಕಳಿಸಿಕೊಡ್, ನಾನು ಎಲ್ಲಿಗಾರು ಹೋಯ್ ಸಾಯ್ತೆ. ನನಗೆ ಈ ಬದುಕೇ ಬೇಡ ಅಣ್ಣ. ನಾನು ಹೋದೆ, ನಾನು ಬಿಟ್ಬಿಡಣ್ಣ.

0: ತಂಗಿ ಹೆದರ್ಕಬೇಡ, ಅವಳು ಹೇಳದ್ ಮಾತಿಗೆಲ್ಲ ನೀನು ಬೇಜಾರು ಮಾಡ್ಕೋಬೇಡ.
1: ಎಲ್ಲ ಹೇಳಿ ಯಾರ ಮೇಲೆ ಹಿಂಗೆ ಹೇಳ್ರಿ, ಎಂತ ಮಾಡುದಣ್ಣ ನಾನು.
0: ಏ ರುಕ್ಮಿಣಿ, ಪುರ್ಸೋತಿತ್ತಂದಳಿ ಬಾಯಿ ಬಂದಂಗೆ ಮಾತಾಡ್ತೀಯಲ್ಲ. ಅವಳೇನು ಮೂರನೇಳ ನನ್ನ ತಂಗಿ ಅಲ್ದ? ನಿನಗೆ ಬಾಯಿ ಇತ್ತಂದಳಿ ಮಾತಾಡೋದು ನೀನ? ಹೋಗೋಗ್ ಒಳಗೋಗ. ತಂಗಿ, ಅವಳ ನನ್ನ ತಲೆ ಬಿಸಿ ಕಂಡ ಮುಯ್ಯಂಗ್ ಪ್ರಜ್ಞೆ ಇಲ್ದೆ ಮಾತಾಡಿದ್ಲು. ಗಂಡ ಸಮ ಇದ್ರಿ, ಎಲ್ಲರ ಹೆಂಡತಿಯು ಸಮ ಇರ್ತ್ರ. ನನ್ನ ಕತಿ ಪಚೀತಿ ಆಯ್ತಲ್ಲ ಮರತಿ, ಅದಕ್ಕ ಅವಳು ಬಾಯಂಗ್ ಹಿಂಗಿಂದೆಲ್ಲ ಬಂತ. ನೀನ್ ಸಮಾಧಾನ ಮಾಡ್ಕೊ, ನನ್ನ ಪರಿಸ್ಥಿತಿ ಸ್ವಲ್ಪ ಅಂದಾಜ್ ಮಾಡ್ಕೊ.
1: ನಾನ್ ಸಮಾಧಾನ ಮಾಡ್ಕಂತೆ ಅಣ್ಣ, ಹಂಗೆ ನನ್ ಗಂಡ ಮಾಡೋ ತಪ್ಪು ನೀನು ಹೊಟ್ಟೆಗೆ ಆಯ್ಕೊಳ್ಳಕಲ್ಲ.
0: ತಂಗಿ, ನಾ ಕೊಟ್ಟ ಭಾಷೆ ಬಗ್ಗೆನು ನಿಂಗ್ ಗೊತ್ತಿತ್ತ. ನನಗಾಯ್ತಿದ್ದನಿಗೆ ಹೋಯ್ ಹೋಯ್ ಅರ್ಜುನ ಇಟ್ಕಣ್ಣಲ್ಲ, ಒಂದ್ ಚೂರು ಆಲೋಚನೆ ಮಾಡಕಿತ್ತ ಬೇಡ್ದ. ಅದಕ್ಕಾಯಿ ನೀನೊಂದು ಕೆಲಸ ಮಾಡಕೀಗ.
1: ಎಂತ ಅಣ್ಣ?
0: ಕಾಮ್ಯಕಾವನಕ್ಕೆ ಹೋಯ್ಕ.
1: ನಾನ?
0: ಹಾ ನೀನೇ. ನಿನ್ನ ಗಂಡಂಗೆ ಸ್ವಲ್ಪ ಬುದ್ಧಿ ಹೇಳ್ಕ, ಆ ಗಯನ್ ನಂಗ ಒಪ್ಸು ಕೇಳ್ಕ. ಗಯ ನನ್ನ ಹತ್ರ ಬರ್ಕ, ನೀನ್ ಹೋಯ್ ಕರ್ಕ ಬರ್ಕ, ನಾನು ಸೆರಗೊಡ್ಡಿ ಬೇಡ್ಕಂತೆ.
1: ಅಣ್ಣ
0: ಒಂದು ಉಪಕಾರ ಮಾಡ್ ಮರೈತಿ.
1: ಅಡ್ಡಿಲ್ಲ ಅಣ್ಣ, ನೀನ್ ಇಷ್ಟು ಕೇಳ್ಕಂತಿದ್ದೆ ಎಂತ ಮಾಡುದಣ್ಣ. ಒಂದ್ ಬದಿ ನೀನ್ ಇಷ್ಟಪ್ಪ ಬೇಡ್ಕಂತಿದ್ದೆ, ಇನ್ನೊಂದ್ ಬದಿ ಕಂಡ್ರೆ ನನ್ ಗಂಡನೇ ನಿನ್ ಶತ್ರುಗೆ ಆಶ್ರಯ ಕೊಟ್ಟಿರ್. ನನ್ ಪರಿಸ್ಥಿತಿ ಎಂತ ಇದ್ ಗೊತ್ತಿತ್ತ ಅಣ್ಣ? ಅಡಕತ್ರಿಯಲ್ಲಿ ಸಿಕ್ಕಾಯ್ ಕಂಡ್ ಅಡಕಿ ಕಾಣಂಗಾಯ್ತಣ್ಣ. ಅತ್ಲಾಗ ನಿನ್ನ ಬಿಡುಕು ಇಲ್ಲ, ನನ್ ಗಂಡನ್ ಬಿಡುಕು ಇಲ್ಲ. ಇರ್ಲಿ, ನಿನ್ ಮಾತನ್ ಕೇಂಡ್ ಹೋತೆ ಕಾಮ್ಯಕವನಕ್ಕೆ. ನನ್ ಗಂಡನ್ ಮನ್ಸನ್ ಬದ್ಲಾಯಿಸುಕ್ ಅತ್ತ ಕಾಂತೆ. ಆದ್ರೆ ಒಂದ್ ಮಾತಣ್ಣ, ಈ ನನ್ ಸಣ್ಣ ಮಗ ಅಭಿಮನ್ಯನು ಕರ್ಕೋಬಹುದ ಜೊತೆಗೆ?
0: ಹಾ ಕರ್ಕೊಂಡೋಗ್ ಆಯ್ಲಿ.
1: ಹೋಯ್ ಬತ್ತೆ ಅಣ್ಣ.
0: ಆಯ್ಲಿ, ನೀ ಹೋದ ಕೆಲ್ಸ ಒಳ್ಳೇದಾಯ್ಲಿ.

ಯಕ್ಷ ಸಮಾಗಮ ಭಾಗವತಿಕೆಯಲ್ಲಿ ಯಕ್ಷಗುರು ಕಿಶೋರ್ ಕುಮಾರ್ ಆರೂರು, ಪದ್ಯ ರಚನೆಯಲ್ಲಿ ಶಾಂತಾ ವಾಸುದೇವ ಪೂಜಾರಿ ಆನ್ಗಳ್ಳಿ, ಮದ್ದಳೆಯಲ್ಲಿ ಅನಂತ ಕೃಷ್ಣ ನಾವುಡ ಮತ್ತು ಚಂಡೆಯಲ್ಲಿ ಸಾತ್ಯಕಿ. ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ಮಾಡುವವರು ಸುಮನ ಹೇರಳೆಯವರು. ಈ ಅಮ್ಮನ ಮೊದಲನೇ ಮಗ ಶಂಕರನ್ ಪಾತ್ರನ ಸುಪ್ರತಾ ಪುರಾಣಿಕ ಮಾಡ್ತರು. ಈ ಮೊದಲನೇ ಮಗನ ಶಂಕರನ ಹೆಂಡತಿ ಪಾತ್ರನ ವಿನಯ ಉಡುಪ. ಈ ಪಾತ್ರದ ಹೆಸರು ಭಾಗ್ಯ ಅನ್ಕಂಡು. ಇನ್ ಎರಡನೇ ಮಗ ದೊರೆಸ್ವಾಮಿ, ಅದು ನಾನೇ, ಅಂದ್ರೆ ಮಹಾಲಕ್ಷ್ಮಿ ಸೋಮಯ್ಯಜಿ ಮಾಡ್ತು. ನನ್ ಹೆಂಡತಿ ಸುನಂದನ್ ಪಾತ್ರನ ಸರಿ